107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.

107.8 FM. ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: You're listening to Radio Sarang, 107.8 FM.
1: Radio Sarang, 107.8 FM. Radio Sarang, Iga appnallu kuda labhya.
2: Radio Sarang, 107.8 FM.
3: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
4: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
5: ಕೈ ಹಿಡಿದು ನಡೆಸೆನ್ನನು.
4: ಎಲ್ಲ ಸಹೃದಯರಿಗೆ ನಮಸ್ಕಾರ. ಒಂದು ವಿಷಯದಲ್ಲಿ ಬುದ್ಧ ನಮ್ಮ ಉಪನಿಷತ್ ಪರಂಪರೆಗೆ ಸ್ವಲ್ಪ ಬೇರೆ ಆಗಿ ಬಂದ, ಅಲ್ಲೇ ಭಿನ್ನತೆ ಬರುವಂಥದ್ದು. ಬುದ್ಧನ ಉಪದೇಶಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದದ್ದು ದುಃಖದ ಕಲ್ಪನೆ. ಇಡೀ ಬುದ್ಧನ ಥೇರಿ ಇರೋದೇ ಅದು. ಜೀವನ ಅಂದರೆ ದುಃಖ, ಒದ್ದಾಟ, ನೋವು, ನರಳಿಕೆ, ಅದರಿಂದ ಹೆಂಗೆ ಪಾರಾಗಬೇಕು, ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಕೊಡೆ ಸಿದ್ಧಾಂತ ಒಂದು. ಅಂದರೆ ದುಃಖವನ್ನು ಹೇಗೆ ತೆಗಿಬೇಕು ಅಂತ. ದುಃಖ ಬಹಳ ಮುಖ್ಯ ಆಯಿತು. ಬಾಲ್ಯದಿಂದ ಹೇಳ್ತಾನೆ ಅವನು, ಏನಾಯಿತು, ಮಗು ಹುಟ್ಟಿದಾಗ ಅಳುತ್ತದೆ, ಜೀವನದುದ್ದಕ್ಕೂ ಕಷ್ಟಪಟ್ಕೊಂಡು ಒದ್ದಾಡುತ್ತದೆ, ಮುಂದೆ ವಯಸ್ಸಾಯಿತು, ವೃದ್ಧಾಪ್ಯ ಬಂತು, ರೋಗ ಬಂತು, ಕೊನೆಗೆ ಒಂದು ದಿವಸ ಸಾವು ಬಂತು. ದುಃಖನೇ ಅಲ್ಲ ಜೀವನ. ಹಾಗಾದ್ರಿಂದ ದುಃಖ ಬಹಳ ಮುಖ್ಯ, ಅದರ ನಿವಾರಣೆ ನನ್ನ ಪರಮ ಉದ್ದೇಶ ಅಂತ ಅಂದ್ಕೊಂಡ. ಈ ವಿಷಯದಲ್ಲಿ ನಾನು ಹೇಳಿದ ಹಾಗೆ ಉಪನಿಷತ್ತಿಂದ ಭಿನ್ನ ಆದಂಥದ್ದು. ಉಪನಿಷತ್ತುಗಳಿಗೆ ನೋವಿನ ದುಃಖದ ಅಷ್ಟು ಒತ್ತಿಲ್ಲ. ಉಪನಿಷತ್ತುಗಳಲ್ಲಿ ನೋವಿಲ್ಲ ಅಂತಲ್ಲ, ದುಃಖ ಇಲ್ಲ ಅಂತನಲ್ಲ, ಅವರು ಇದೆ, ಆದರೆ ಆ ದುಃಖವನ್ನು ಮೀರಿ ನಿಂತಾಗ ದೊರೆಯುವಂಥ ಪರಮ ಸುಖ ಇದೆಯಲ್ಲ, ಆ ಅವಸ್ಥೆಯ ಬಗ್ಗೆ ಹೆಚ್ಚು ಉಪನಿಷತ್ತುಗಳು ಒತ್ತು ಕೊಡ್ತವೆ. ಇದನ್ನು ನಾವು ಸ್ವಲ್ಪ ನೆನ್ಪಿಡ್ಬೇಕಾದ್ರು, ದುಃಖದ ಬಗ್ಗೆ ಜಾಸ್ತಿ ಉಪನಿಷತ್ತುಗಳು ಹೇಳಲ್ಲ. ದುಃಖವನ್ನು ಮೀರಿದಾಗ ಬರುವಂಥ ಅತ್ಯಂತಿಕ ಸುಖ ಏನಿದೆಯೋ ಆ ಸ್ಥಿತಿ ಬಗ್ಗೆ ಉಪನಿಷತ್ತುಗಳು ಮಾತಾಡ್ತವೆ. ಅದೇ ಮನುಷ್ಯನ ನಿಜ ಸ್ವಭಾವ ಅಂತ ಹೇಳ್ತವೆ. ಅದಕ್ಕೆ ಅಮೃತಸ್ಯ ಪುತ್ರಾಹ ಅಂತ. ನಮ್ಮಲ್ಲಿ ಎಂದೂ ನೀನು ಕಷ್ಟಪಡೋ ಒದ್ದಾಡೋ ಜೀವ ಅಂತ ಅನ್ನಲೇ ಇಲ್ಲ. ಅಮೃತಸ್ಯ ಪುತ್ರ, ಅಮೃತ ಪುತ್ರ, ನೀನು ಒದ್ದಾಡಬೇಕಾಗಿಲ್ಲ. ನಿನ್ನ ನಿಜ ಸ್ವಭಾವವೇ ಸಂತೋಷವಾಗಿರುವಂಥದ್ದು, ಸುಖವಾಗಿರುವಂಥದ್ದು, ದುಃಖ ಅಲ್ಲ. ಇದು ಇದು ಒಂದು ಜೀವನ ನೋಡುವಂಥ ದೃಷ್ಟಿ. ಕೆಲವರಿಗೆ ದುಃಖನೇ ಕಾಣಿಸ್ಬೋದು, ಕೆಲವರು ದುಃಖ ಕಾಣಿಸ್ಲಿಕ್ಕಿಲ್ಲ, ನೋಡುವಂಥ ದೃಷ್ಟಿ ಮೇಲಿರ್ತದೆ. ಅದನ್ನು ಎಷ್ಟು ಚೆಂದ ಹೇಳ್ತಾರೆ ಅಂದರೆ, ಮನುಷ್ಯನನ್ನು ದೇಹದ ದೃಷ್ಟಿಯಿಂದ ಗಮನಿಸಿದರೆ ಬದುಕು ದುಃಖಮಯವಾದದ್ದು. ಬರೀ ದೇಹದಿಂದ ನೋಡ್ಕೊಂಡು ಹೋದಾಗ, ಮನುಷ್ಯನ ದೇಹ ನೋಡಿದಾಗ, ಏನ್ರಿ ಇದು ಮಷಿನ್ನು, ಹಳೇದಾಯ್ತಲ್ಲ. ನಾವು ಹೇಳ್ತೀವಿ, ಸಾಮಾನ್ಯ ಹೇಳ್ತೀವಿ, ಆಫ್ಟರ್ 60 ವಾರಂಟಿ ಪೀರಿಯಡ್ ಈಸ್ ಓವರ್. ಅಂದ್ರೇನು, ಈ ಗಾಡಿ ರಿಪೇರಿ ಬಂತು, ಈಗ ನಿಮ್ಮ ಕಾರ ತೊಗೊಳ್ಳಿ, ಸ್ಕೂಟರ್ ತೊಗೊಳ್ಳಿ, ಯಾವುದೋ ವೆಹಿಕಲ್ ತೊಗೊಳ್ಳಿ, ಏನೋ ಒಂದು ಪಾರ್ಟ್ ಕೆಟ್ಟ ಹೋಯ್ತಪ್ಪ, ಅದನ್ನು ತೆಗೆಸಿ ಹಾಕ್ತೀರಿ, ಅಂತೂ ರಿಪೇರ್ ಆಯ್ತಪ್ಪ, ಅದನ್ನು ಸಂತೋಷ ಪಡೋದು, ಇನ್ನೊಂದೇನೋ ಪಾರ್ಟ್ ಹೋಗಿರುತ್ತೆ. ಜೀವನದುದ್ದಕ್ಕೆ ಅದು ಮೇಂಟೈನ್ ಮಾಡ್ಕೊಂಡು ಹೋಗುದೆ, ಸರ್ವಿಸ್ ಮಾಡಿಸ್ಬೇಕು, ಮೇಂಟೈನ್ ಮಾಡ್ಕೊಂಡೇ ಇರೋದು. ಆ ವಾಹನಕ್ಕೆ ಹಂಗಾಗೋದ್ರೆ ಈ ವಾಹನ ಏನಾಗಿರ್ಬೇಕು? ದೇಹದ ಬಗ್ಗೆ ನೋಡ್ತಾ ಇದ್ರೆ ಯಾವುದೋ ಒಂದು ನೋವು, ಯಾವುದೋ ಒಂದು ತೊಂದರೆ, ಯಾವುದೋ ಕಷ್ಟ ಬಿಡೋದಿಲ್ಲ ನಮ್ಮನ್ನು. ಆದರೆ ಆದರ್ಶದ ಕೊನೆಯ ಕ್ಷಣದಿಂದ ದೃಷ್ಟಿ ನೋಡಿದರೆ ಜೀವನ ಒಂದು ಸೌಭಾಗ್ಯ ಅಂತ. ಇದು ಬಹಳ ದೊಡ್ಡ ಶಿಸ್ತು ಭಾವನೆ.

0: Radio Sarang 107.8 FM.
1: ಜೀವನ ಯಾಕೆ ಸೌಭಾಗ್ಯ? ನಮ್ಮ ಪರಂಪರೆ ಹೇಳ್ಕೊಂಬಂದ್ರೆ 84 ಲಕ್ಷ ಜೀವರಾಶಿಗಳಿದ್ದಾವೆ ಅಂತ ಹೇಳ್ತಾರೆ. ಇರಬೇಕು, ಜಾಸ್ತಿನೇ ಆಗಿದೆ, ಅವ್ನು ಗೊತ್ತಿಲ್ಲ. 84 ಲಕ್ಷ ಜೀವರಾಶಿಗಳು ಅಂತ ಈಗ ನೋಡಿ, ನ್ಯಾಷನಲ್ ಜಿಯೋಗ್ರಫಿಕ್ ನೀವು ನೋಡ್ತಾ ಇದ್ರೆ ಅವರೊಂದು 3-4 ಕ್ಯಾಮ್ರಾ ಇಟ್ಬಿಟ್ಟಿದ್ದಾರೆ. ಪರ್ವತ ತುದಿ ಮೇಲೊಂದು, ಸಮುದ್ರದ ಆಳದಲ್ಲೊಂದು, ಕಾಡಿನಲ್ಲೊಂದು, ಏನೇನು ಪ್ರಾಣಿ ಹುಡುಕ್ತಾರೆ ರೀ ಅವರು. ಇಂಥವು ಇದಾವೆ ಅಂತ ಕಲ್ಪನೆ ಕೂಡ ಇರಲ್ಲ ನಮಗವು. ಅಂದ್ರೆ ಎಷ್ಟು ಜೀವರಾಶಿಗಳಿದ್ದಾವಲ್ಲ, ಅದರೊಳಗೆ ಹೇಳ್ತಾರೆ ಭಗವಂತನ ಸೃಷ್ಟಿಯೊಳಗೆ ಅತ್ಯಂತ ಶ್ರೇಷ್ಠವಾದದ್ದು ಮನುಷ್ಯ ಜೀವನ ಅಂತ. ನಾವು ಬಂದ್ಬಿಟ್ಟಿದ್ದೀವಿ ಈಗ, ವಿ ಆರ್ ದಿ ಫೈನೆಸ್ಟ್ ಮಷಿನ್ ಕ್ರಿಯೇಟೆಡ್ ಬೈ ಗಾಡ್. ಅತ್ಯಂತ ಉನ್ನತವಾದಂಥ ಮಷಿನ್ ನಾವು ಮಾಡಿದ್ದು. ಇನ್ನು ಯಾಕೆ ದುಃಖ ಪಡ್ಬೇಕು ನಾವು? ನಾವೇ ದುಃಖ ಪಡೋದು, ಪಾಪ ಅವೇನು ಮಾಡಬೇಕು ಅಲ್ವಾ? ಅವು ಕಷ್ಟ ಬಹಳ. ನಮಗಿನ್ನೂ ಎಲ್ಲ ಬುದ್ಧಿ ಕೊಟ್ಟಿದ್ದಾನೆ, ಹೃದಯ ಕೊಟ್ಟಿದ್ದಾನೆ ಭಗವಂತ, ಅತ್ಯಂತ ಶ್ರೇಷ್ಠ ಸೃಷ್ಟಿ ಅಂತ ಸಂತೋಷ ಪಡಬೇಕು. ಏನಪ್ಪ ಮನುಷ್ಯ ಜನ್ಮ, ಮಾನವ ಜನ್ಮ ದಾಡ್ಕೊಂಡು ಇರ್ತೀವಲ್ಲ, ಇದು ಸಾಕು ಮಾಡಪ್ಪ ಜನ್ಮ ಅಂತ ಅಳೋದು. ಅದಕ್ಕೆ ಹೇಳ್ತಾರೆ, ಇದು ಅಳಬೇಡಿ. ಗುಂಡಪ್ಪನವರಂತೂ ಭಾಳ ಚಂದ ಬರೀತಾರೆ ಒಂದು ಕಡೆಗೆ, ಈ ಸಾಕು ಮಾಡೋ ಜನ್ಮ ಅನ್ನೋ ಕವನ ಬಂದ್ ಮಾಡ್ಬೇಕು. ನಾವೀಗ ಹತ್ತು ಹತ್ತು ಹತ್ತು ಸಾಕಾಗೋಗಿದೆ ಜನ್ಮ. ನಾವು ಅಳ್ತೀವಿ, ಮುಂದೆ ಕೂತಾರು ಅಳಿಸ್ತೀವಿ, ಅವ್ರು ನಗ್ತಿರ್ತಾರೆ ಪಾಪ ಅವರು, ಅವ್ರು ಹೇಳಿ ಅವ್ರನ್ನೂ ಅಳಿಸ್ತೀವಿ. ಅಳಿಸ್ಬೇಡಿ. ನಮ್ಮ ಹಿರಿಯರು ಉಪನಿಷತ್ತಲ್ಲಿ ನೋಡಿ ಅವ್ರು ಏನು ಕೇಳಿದ್ರು, ಶತಮಾನಂ ಭವತಿ, ಬದುಕರು 100 ಜನ 100 ವರ್ಷ ಚೆನ್ನಾಗಿ ಬದುಕ್ರಿ, ದೇವತೆಗಳನ್ನ ಕೇಳ್ಕೋಬೇಕು, ನನಗೆ ಭೋಗ ಭಾಗ್ಯ ಕೊಡಿ, ಸಂತೋಷ ಕೊಡಿ, ಆಹಾರ ಕೊಡಿ, ದೇಹಕ್ಕೆ ಶಕ್ತಿ ಕೊಡಿ, ನಿಮ್ಮನ್ನೆಲ್ಲ ಸೇವೆ ಮಾಡುವಂಥ ಅವಕಾಶ ಕೊಡಿ, ಒಂದು ಸಂಭ್ರಮದಿಂದ ಕೇಳ್ಕೋಬೇಕು. ಜೀವ ನರಳಿಕೆ ಅಲ್ಲ, ಅದು ಸಂಭ್ರಮ ಅಲ್ವಾ? ಮನುಷ್ಯ ಜೀವನ ಅತ್ಯಂತ ಶ್ರೇಷ್ಠ ಸೃಷ್ಟಿ ಅಂದಾಗ ಯಾಕೆ ಹೇಳಬೇಕು ನಾವು? ನೋವು ಬರ್ಬೋದು ರೀ, ಕಾಲು ನೋವು, ಅರ್ಥ್ರೈಟಿಸ್ ಆಗ್ಬೋದು, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅದು ಜೀವನ ದೊಡ್ಡದಲ್ವೇ? ಇದು ಮರ್ಚಿಡೀಸ್ ಕಾರ್ಯಪ್ಪ. ಅದು ಟೈರ್ ಪಂಕ್ಚರ್ ಆದರೆ ಏನಾಗ್ತದೆ? ಮರ್ಚಿಡೀಸ್ ಕಾರ್ ಸುಳ್ಳ, ಟೈರ್ ಬೇರೆ ಹಾಕ್ಕೊಳ್ಳಿ. ಈ ದೃಷ್ಟಿ ನಮ್ಮದು. ಅದಕ್ಕೆ ಹೇಳ್ತಾರೆ, ಆದರ್ಶದ ಕೊನೆಯ ಕ್ಷಣದ ದೃಷ್ಟಿಯಿಂದ ಗಮನಿಸಿದಾಗ ಜೀವನ ಒಂದು ಸೌಭಾಗ್ಯ, ಒಂದು ಸಂತೋಷ. ಆದರೆ ನಾವು ಬಹಳ ಜನ ಆ ಸಂತೋಷ ಗಮನಿಸದೇ ಹೋಗ್ಬಿಡ್ತೀವಲ್ಲ ಅಂತ ದುಃಖ. ಈ ಸಲ ಹೇಳಿದ್ದೇನೇನೋ ಗೊತ್ತಿಲ್ಲ, ನನ್ನ ಸ್ನೇಹಿತರೊಬ್ಬರು ಇನ್ಕಮ್ ಟ್ಯಾಕ್ಸ್ ಆಫೀಸರ್, ಅವರು ರಿಟೈರ್ ಆಗೋದಕ್ಕಿಂತ 2 ವರ್ಷ ಮೊದಲು ಅವ್ರು ಹೆಂಡತಿ ಸತ್ತಿದ್ರು, ಪಾಪ ಒಬ್ಬರೇ ಆಗ್ಬಿಟ್ರು. ಅವರಿಗೆ 2 ಮಕ್ಕಳು, 2 ಎಕ್ಸ್ಪೋರ್ಟ್ ಆಗಿದ್ದಾರೆ, ಅಂದರೆ ಬೇರೆ ದೇಶಕ್ಕೆ ಹೋಗಿದ್ದಾರೆ. ಒಬ್ಬ ಹುಡುಗ ಇಂಗ್ಲೆಂಡ್ಗೆ ಹೋಗಿದ್ದಾನೆ, ಒಬ್ಬ ಇನ್ನೊಬ್ಬ ಅಮೇರಿಕಕ್ಕೆ ಹೋಗಿದ್ದಾನೆ. ಪೌಂಡು ಡಾಲರ್ ಏನೂ ಕೊರತೆ ಇಲ್ಲ, ಬೇಕಾದಷ್ಟಿದೆ. ಅಪ್ಪ ಒಬ್ಬನೇ, 2 ಮಕ್ಕಳಿಗೆ ಅನ್ನಿಸ್ತು ಅಪ್ಪ ಒಬ್ಬನೇ ಆಗಿದ್ದಾನೆ, ಪಾಪ ಏನಾದರೂ ಮಾಡಬೇಕು ಸ್ವಲ್ಪ ಏನಾದರೂ.
0: Radio Sarang 107.8 FM.

0: You're listening to Radio Sarang, 107.8 FM.
1: ಅಪ್ಪನ ಕರ್ಕೊಂಡು ಹೋದ್ರು. ಎಲ್ಲಿ ಹೋದ್ರು? ಮೆಕ್ಸಿಕೋ ಕೆಳಗೆ ಹೋದ್ರೆ ಹವಾಯಿ ಐಲ್ಯಾಂಡ್ಸ್ ಅಂತ ಬರುತ್ತೆ, ಹವಾಯಿ ದ್ವೀಪಗಳು ಅಂತ. ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲೊಂದು 7-star ಹೋಟೆಲ್, ಭಾರಿ ಕಾಸ್ಟ್ಲಿ ಹೋಟೆಲ್. ಅವ್ರಿಗೇನು ಚಿಂತೆ ಇಲ್ಲ, ಬೇಕಾದಷ್ಟು ಇದೆಯಲ್ಲ. 3 room ಮಾಡಿದ್ರು. ಒಂದು ಸಣ್ಣ ರೂಮಲ್ಲಿ ಸಣ್ಣ ಮಗ, ಅವನ ಹೆಂಡತಿ, ದೊಡ್ಡ ಮಗ, ದೊಡ್ಡ ಹೆಂಡತಿ, ಇನ್ನೊಂದು ರೂಮಲ್ಲಿ ಮೊದಲು ಮತ್ತು ಪಾಪ ನಡುವಿನ ರೂಮು ಅಪ್ಪನಿಗೆ ಕೊಟ್ಟರು. ಆರಾಮಾಗಿರಪ್ಪ, ಒಂದು ವಾರ ಇರೋಣ ಅಂತ. ಅವನು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬೇರೆ. ಎಷ್ಟು ರೂಮಿಗೆ ಬೆಲೆ ಅಂತ ಕೇಳಿದ. ಅಂತ ತೊಗೊಂಡು ಏನು ಮಾಡ್ತೀನಿ, ಚಿಂತೆ ಮಾಡಬೇಡ, ನಾವೆಲ್ಲ ಮಾಡ್ಕೋತೀವಿ ಅಂದರು. ಒಂದು ದಿವಸ ಆಯಿತು. ಮರುದಿವಸ ಸಣ್ಣ ಮಗ ಬಂದ, ಅಪ್ಪ ನಾಳೊಂದು ಹೊಸ ಅನುಭವ ನಿನಗೆ. ಏನು? ಒಂದು ಬ್ಲೂ ಕ್ಯೂಬ್ ಅಂತಿದೆ ಇಲ್ಲಿ, ಅದಕ್ಕೆ 3 minutes ಟಿಕೆಟ್ ತೊಗೊಂಡಿದ್ದೀನಿ, ಟೋಕನ್ ತೊಗೊಂಡಿದ್ದೀನಿ ಅಂದ. ಏನದು ಅಂದವನು. ನಿನಗೆ ಗೊತ್ತಿಲ್ಲಪ್ಪ, ಅದು ಬ್ಲೂ ಕ್ಯೂಬ್ ಅಂತ ಒಂದು ಕೋಣೆ ಇದೆ, ಅದಕ್ಕೆ 3 minutes ಟೋಕನ್ ತೊಗೊಂಡಿದ್ದೀನಿ. ಅದಕ್ಕೆ ಎಷ್ಟು ದುಡ್ಡು ಅಂತ ಕೇಳಿದ. ಅವನು ಹೇಳ್ದ 5,000 rupees ಆಗ್ತದೆ. ಅವನಂದ ಹುಚ್ಚಿಡ್ದಿದ್ದೇನು, 3 minutes 5,000 rupees ಅಲ್ಲಿ ಏನಿದೆ ಅಲ್ಲಿ ಅಂತ ಕೇಳಿದ. ನೀ ಹೇಳಲ್ಲ, ನಾನು ಸೀಕ್ರೆಟ್, ಅದು ನಿನಗೆ ಅನುಭವ ಆಗಬೇಕು. ಏನಿಲ್ಲ, ಟೋಕನ್ ಇದೆಯಲ್ಲ, ತೊಗೊಂಡು ಒಳಗಡೆ ಹೋಗಬೇಕು. ಟೈಮ್ ಕೊಟ್ಟಿದ್ದಾರೆ, ಆ ಟೈಮಿಗೆ ಹೋಗ್ಬೇಕು. ನೀನು ನಾ ಕರ್ಕೊಂಡು ಹೋಗ್ತೇನೆ ನಿನ್ನ ಅಲ್ಲಿ ರೂಮ್ ಒಳಗೆ ಹೋಗಬೇಕು. ಬಾಗಿಲು ಹಾಕ್ಕೊಂಡು ಅಲ್ಲೊಂದು ತೂತಿದೆ, ಆ ತೂತೊಳಗೆ ಟೋಕನ್ ಹಾಕ್ಬಿಡು, ಟಕ್ ಅನ್ ಸಪ್ಳ ಬರುತ್ತೆ. ಅಲ್ಲಿ ಮುಂದೆ ಟೇಬಲ್ ಮೇಲೆ ಒಂದು ಕನ್ನಡಕ ಇಟ್ಟಿರ್ತಾರೆ, ಗಾಗಲ್ಸ್, ಬ್ಲ್ಯಾಕ್ ಗ್ಲಾಸ್ ಇಟ್ಟಿರ್ತಾರೆ, ಡಾರ್ಕ್ ಗ್ಲಾಸ್, ಅದನ್ನ ಹಾಕೋ, ನಿಂತ್ಕೊಂಬಿಡು 3 minutes. ಅದ್ಭುತ ಅಂತ. ಟೋಕನ್ ತೊಗೊಂಡೆ ಆಗಿದ್ದೀನಿ, ಏನು ಮಾಡೋಕ್ಕಾಗ್ತದೆ? ಇವನು ಹೋದ ಮರುದಿವಸ ಟೈಮಿಗೆ ಹೋದ, ಬಾಗಿಲು ಹಾಕ್ಕೊಂಡ, ಆ ತೂತೊಳಗೆ ಹಾಕಿದ, ಕರ್ರ ಟಕ್ ಟಕ್ ಟಕ್ ಅನ್ನು ಸಪ್ಳ ಆಯಿತು, ಕನ್ನಡಕ ಆಯಿತು, ಹಾಕ್ಕೊಂಡು ನಿಂತ್ಕೊಂಡ. ಏನೂ ಆಗಲಿಲ್ಲ 3 minutes. ಹುಚ್ಚಿರಂಗೆ ಅನಿಸ್ಬಿಡ್ತು ಅವನಿಗೆ. ಅವನಿಗೆ ಚಿಂತೆ ಏನು ಅಂದರೆ, ನಿಂತ್ಕೊಂಡು ಕ್ಷಣಕ್ಕೆ ಕ್ಷಣಕ್ಕೆ ಎಷ್ಟು ದುಡ್ಡು ಹೋಗ್ತಾ ಇದೆ, 5,000 rupees. 3 minutes ಆದಮೇಲೆ ಹೊರಗೆ ಬಂದ, ಉದ್ದ ಮುಖ ಮಾಡಿಕೊಂಡು ಮಕ್ಕಳು ಮಗ ಕೇಳಿದ, ಹೆಂಗಿತ್ತಪ್ಪ ಅಂತ. ಏನು ಹೆಂಗೋ ಹುಚ್ಚ, ಏನಿಲ್ಲ ಏನಿಲ್ಲ, ಹುಚ್ಚರ ನಿಂತಿದೆ ಕನ್ನಡಕ್ಕೆ ಹಾಕ್ಕೊಂಡು ಅಂದ ಮಗ. ಅಂತ ಏನಾಗಲಿಲ್ಲ, ನಮ್ಮ ಅಪ್ಪನಿಗೆ ನೋಡ್ಕೊಳ್ಳಿ, ಜಗತ್ತಿಂದ ಎಲ್ಲ ಕಡೆ ಬರ್ತಾರೆ ಜನ ನೋಡೋದಕ್ಕೆ, ಇವಾಗ ಯಾಕೆ ಆಗಲಿಲ್ಲ. ಮಕ್ಕಳು ಮಾತಾಡ್ಕೊಂಡ್ರು ಅವತ್ತು ರಾತ್ರಿ. ದೊಡ್ಡ ಮಗ ಬಂದ, ಅಪ್ಪ ಏನೇ ಆಗಲಿ ನಾಳೆ ನಿನಗೆ 6 minutes ಟೋಕನ್ ತೊಗೊಂಡಿದ್ದೀನಿ. ಯಾಕಂದ್ರೆ 3 minutes ನಿನಗೆ ಗೊತ್ತಾಗಲಿಲ್ಲ, 6 minutes ಟೋಕನ್ನು 10,000 rupees ಅಂದ. ಹೌದು 10,000 rupees, ತಲೆ ಕೆಡಿಸ್ಕೋಬೇಡ, ನೀ ಹೋಗ್ಬಾ ನಾಳೆ. ಬೇಜಾರಿಂದ ಹೋದ ಅವನು. ಮತ್ತೆ ಹೋದ, ಟೋಕನ್ ಹಾಕಿದ, ಕರ್ರ ಟಕ್ ಅನ್ ಸಪ್ಳ ಆಯಿತು, ಕನ್ನಡಕ್ಕೆ ಹಾಕ್ಕೊಂಡು ನಿಂತ್ಕೊಂಡ. 6 minutes ಅಂದ್ರೆ ಎಷ್ಟುದ್ದ ಅಂತ ಗೊತ್ತಾಯ್ತು ಅವನಿಗೆ, ಮುಗಿತಾನೇ ಇಲ್ಲ, ಕೆಟ್ಟ ನಿಂತ್ಕೊಳ್ಳೋದು ಹಾಗೇನೆ, ತಲೆ ಕೆಟ್ಟೋಯ್ತು ಅವನಿಗೆ. ಹೊರಗೆ ಬಂದ, ಇನ್ನಿಷ್ಟು ಉದ್ದ ಮುಖ ಮಾಡ್ಕೊಂಡಿದ್ದ. ಅಪ್ಪ ಹೇಗಿತ್ತು, ಏನು ಹೇಗಿತ್ತು, ಇಬ್ಬರು ದುಡ್ಡು ಕಳ್ಕೊಬೇಕಂತ ಪ್ರತಿಜ್ಞೆ ಮಾಡ್ದಂಗೆ ಕಾಣುತ್ತೆ, ಏನೂ ಇಲ್ಲ ಅಲ್ಲಿ ಒಳಗಡೆ. ಅವ್ರಂದ್ರು ಏನಿಲ್ಲ ಅಂದ್ರೆ ಹೆಂಗೆ, 6 minutes ಏನಾಗಲಿಲ್ಲ. ಮಾತಾಡ್ಕೊಂಡ್ರು ಅವತ್ತು ರಾತ್ರಿ, ಇಬ್ಬರು ಬಂದರು ಮಕ್ಕಳು. ಅಪ್ಪ ಇದೇನು ವಿಚಿತ್ರ ಅನಿಸುತ್ತೆ ನನಗೆ, ಜನ ಬಂದು ಹೊಗಳ್ತಾರೆ, ಅಷ್ಟು ಹೊಗಳ್ತಾರೆ ಬ್ಲೂ ಕ್ಯೂಬು, ನೀನಾದರೂ ಏನೂ ಇಲ್ಲ ಅಂತೀಯಲ್ಲ, ನಾಳೆ 10 minutes ಟೋಕನ್ ತೊಗೊಂಡಿದ್ವಿ, ಲಾಸ್ಟ್ ಚಾನ್ಸ್ ಅದು 10 minutes. ಅವನಂದ, ನನಗೆ ಆಗೋದಿಲ್ಲಪ್ಪ 10 minutes, ಎಂತ್ಕೊಳ್ಳೋಕೆ ಆಗಲ್ಲ ಅಂದ. ಇವತ್ತು ಲಾಸ್ಟ್ ರೆಡಿ ಮಾಡಿಬಿಟ್ಟು ಪ್ರಯತ್ನ ಮಾಡು. ಒಳಗೆ ಹೋದ, ಬಾಗಿಲು ಹಾಕ್ಕೊಂಡ, ಮತ್ತೆ ಟಕ್ ಅನ್ ಸಪ್ಳ ಆಯಿತು, ಕನ್ನಡಕ್ಕೆ ಹಾಕ್ಕೊಂಡು ನಿಂತ್ಕೊಂಡ. 2 minutes ಅದನ್ನು ರೋಸ್ ಹೋಯ್ತು ಅವನಿಗೆ. ಏನು ನಿಂತ್ಕೊಂಡು ಹುಚ್ಚರಂಗಿಲ್ಲ, ಏನೇ ನೋಡೇಬಿಡು, ನಾನು ಕನ್ನಡಕ್ಕೆ ತೆಗೆದಿಟ್ಟ. ನೋಡ್ತಾನೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ, ಡ್ರೆಸ್ಸಿಂಗ್ ಮಿರರ್, ಒಂದು ದೊಡ್ಡ ಕನ್ನಡಿ, ಆ ಡ್ರೆಸ್ಸಿಂಗ್ ಟೇಬಲ್ ಇದೆ, ಪಕ್ಕದ ಒಂದಿಷ್ಟು ಹ್ಯಾಂಗರ್ ಇದ್ದಾವೆ, ಅಲ್ಲೊಂದಿಷ್ಟು ಬಟ್ಟೆ ತೂಗು ಹಾಕಿದ್ದಾರೆ, ಇದು ಯಾವುದೋ ಡ್ರೆಸ್ಸಿಂಗ್ ರೂಮ್ ಕಾಣುತ್ತೆ ಅಂದ. ಪಕ್ಕದಲ್ಲಿ ನೋಡಿದ ಒಂದು ಬಾಗಿಲಿತ್ತು, ಅಲ್ಲಿ ನೋಡಿ ಇನ್ನೊಂದು 6 minutes ತೆಗಿಬೇಕಲ್ಲ, 7 ತೆಗಿಬೇಕಲ್ಲ, ಇಲ್ಲಿಂದ ಏನು ಮಾಡೋದು. ಆ ಬಾಗಿಲು ತೆಗೆದ, ಎದೆ ಜಲ್ ಅಂದ್ಬಿಡ್ತು, ಅಲ್ಲಿದೆ ಬ್ಲೂ ಕ್ಯೂಬ್ ಪಕ್ಕದ ರೂಮ್ ಅದು. ಅದು ಹೆಂಗೆ ಮಾಡಿದ್ದಾರೆ ಅಂದರೆ, ಇಡೀ ಕೋಣೆಯನ್ನು ಈ ಫ್ಲೋರೆಸೆಂಟ್ ನೀಲಿ ಬಣ್ಣ ಬಳಿದ್ಬಿಟ್ಟಿದ್ದಾರೆ, ಆ ಕಡೆ ಕಾಜ್ ಇಟ್ಟಿದ್ದಾರೆ, ಆ ಸಮುದ್ರ ತರಂಗ ಮೇಲೆ ಕುಳಿಯುವಂಥ ಎಲ್ಲ ಬೆಳಕಿನ ಕಿರಣಗಳನ್ನು ಏಕೀಭವಿಸಿ ಒಳಗೆ ಕಳಿಸ್ತಾರೆ. ಕಣ್ಣಿಗೆ ಕುಕ್ಬಿಡ್ತದೆ, ಓಡ ಕನ್ನಡಕ್ಕೆ ಹಾಕ್ಕೊಂಡು ನಿಂತ್ಕೊಂಡ. ತಣ್ಣ ಗಾಳಿ, ಆ ಬೆಳಕು ಕ್ಷಣ ಕ್ಷಣಕ್ಕೆ ಅವನ ಮೈ ನೆಂದಂಗೆ ಆಗ್ಬಿಡ್ತು, ಆ ಬೆಳಕಿನಲ್ಲಿ ಆ ಗಾಳಿಯಲ್ಲಿ ನೆಂದಂಗಾಗಿ ಕ್ಷಣ ಕ್ಷಣಕ್ಕೆ ಅವನು 10 years ಸಣ್ಣವನಾದಂಗೆ ಅನಿಸ್ಬಿಡ್ತು. ಆ ಅದ್ಭುತ ಅನುಭವ. 5-6 minutes ಇದ್ದ, ಗಂಟೆ ಆಗ್ಬಿಡ್ತು, ಟೈಮ್ ಆಯಿತು ಅಂತ. ಛೇ ಅಂದ, ಇನ್ನೊಂದು 5 minutes ಇದ್ದರೆ ಚೆನ್ನಾಗಿತ್ತು, ಎಷ್ಟು ಅದ್ಭುತಪ್ಪ ಇದು, ಒಂದು 30-40 years ಸಣ್ಣವನಾಗ್ಬಿಟ್ಟಿದ್ದೀನಿ ನಾನು ಅಂತ ಹೊರಗಡೆ ಬಂದ, ನಕ್ಕೊಂಡು ಬಂದ. ಮಕ್ಕಳು ಕೇಳಿದ ಹಾಗಿತ್ತು, ಏ ಅದ್ಭುತಪ್ಪ, ಇಂಥ ಅನುಭವ ನಾನು ಜಗತ್ತಲ್ಲಿ ಆಗಿರಲಿಲ್ಲ. ಹಾಂ ಏನಪ್ಪ 40 years ಸಣ್ಣವನಾಗ್ಬಿಟ್ಟಿದ್ದೀನಿ ನಾನೀಗ ಅಂದ. ಆ ಹುಡುಗರು ಕೇಳಿದ್ರು, ಅಪ್ಪ ಮೊದಲೇ 2nd time ಏನಾಯಿತು? ಅವನಕ್ಕೆ ಕೇಳಿದಂತೆ, ನನಗೇನು ಗೊತ್ತೋ ಮಾರಾಯ, ಒಳಗಡೆ ಇದೆ ಬ್ಲೂ ಕ್ಯೂಬ್ ಅಂತ, ನಾ ಡ್ರೆಸ್ಸಿಂಗ್ ರೂಮಲ್ಲೇ ನಿಂತು ಹೊರಗೆ ಬಂದಿದ್ದೀನಿ 2 times. ಅವರು ನಕ್ಕರು ನನಗೂ ಫೋನ್ ಮಾಡಿದಾರೆ, ನೋಡಿ ಅಂಕಲ್ ಹಿಂಗೆ ಮಾಡ್ತಾ ನಮ್ಮಪ್ಪ ಅಂತ. ಅವನು ಹೇಳಿದ, ನನಗೇನು ಗೊತ್ತೋ, ಹೇಳಬಾರ್ದೇನು ಮೊದಲೇ ಇವರು ಅಂತಂದ. ಮುಗೀತು. ಆದರೆ ಮುಂದೊಂದು 8 days ಆದಮೇಲೆ ನನಗೆ ದೊಡ್ಡ ಆಧ್ಯಾತ್ಮಿಕ ಅನುಭವ ಅನಿಸ್ಬಿಡುತ್ತೆ ನನಗಿದು. ನಾವೆಲ್ಲರೂ ಹಾಗೆ ಅಲ್ಲೇನ್ರಿ, ಭಗವಂತ ನಮ್ಮನ್ನು ಭೂಮಿಗೆ ಕಳಿಸಿದ್ದಾನೆ, ಏನಾರು ಸಾಧನೆ ಮಾಡ್ಕೊಂಡು ಬನ್ನಿ, ಸಾಧನೆ ಮಾಡ್ಕೊಂಡು ಬನ್ನಿ ಅಂತ. ನಾವು ಬಹಳ ಜನ ಡ್ರೆಸ್ಸಿಂಗ್ ರೂಮಲ್ಲಿ ವಾಪಸ್ ಹೋಗ್ತೀವಿ, ಬ್ಲೂ ಕ್ಯೂಬಿಗೆ ಹೋಗೋದಿಲ್ಲ ಅಲ್ವಾ. ಇಲ್ಲಿ ಪ್ರಶ್ನೆ ಹಿಂಗಿದೆ, ನೀವು ಡ್ರೆಸ್ಸಿಂಗ್ ರೂಮ್ನಲ್ಲೇ ನಿಂತು ಹೋದ್ರೆ ಜಗತ್ತು ದುಃಖಮಯ, ಮುಖ ಗಂಟು ಹಾಕ್ಕೊಂಡೇ ಹೋಗೋದು ನಾವು. ಆದರೆ ಇದಲ್ಲ ಅಂತ ಹೇಳಿ ಹುಡುಕೋದಿದೆಯಲ್ಲ, ಸ್ವಲ್ಪ ಪ್ರಯತ್ನ ಮಾಡಿ ಬ್ಲೂ ಕ್ಯೂಬ್ ಹುಡುಕಿದ್ರೆ ನೀವು, ಅದ್ಭುತ ಅಲ್ವಾ ಅದೇ ಜೀವನ. ಆದ್ದರಿಂದ ಜೀವನ ದುಃಖಮಯವೋ ಸಂತೋಷವೋ ಅನ್ನೋದು ನೀವು ಯಾವ ದೃಷ್ಟಿಯಿಂದ ನೋಡ್ತೀರಿ ಅನ್ನೋದ್ರ ಮೇಲೆ ಇರುವಂಥದ್ದು.

0: रेडियो सारंग 107.8 FM
1: ಅದರಿಂದ ಬುದ್ಧ ಹೇಳ್ತಾನೆ, ನಾನು ಮನುಷ್ಯನನ್ನಾಗಿ ನೋಡಿದೆ, ಅಂದ್ರೆ ಏಕ ವ್ಯಕ್ತಿಯನ್ನಾಗಿ ನೋಡಿದೆ. ಅವನ ಕಷ್ಟ ನನ್ನ ಹೃದಯ ಮುಟ್ತು, ಆದ್ರಿಂದ ಅವನ ಕಷ್ಟಕ್ಕೆ ಪರಿಹಾರ ಹುಡುಕಬೇಕು ಅಂತ. ಆದ್ರೆ ಉಪನಿಷತ್ತುಗಳು ಹೇಳ್ತಾವೆ, ಹಂಗೆ ನೋಡಬೇಡ ನೀನು, ಕಷ್ಟ ಎಲ್ರಿಗೂ ಬರುತ್ತೆ, ಆದ್ರೆ ಕಷ್ಟ ಅಂತ ನೋಡಿದಾಗ ಕಷ್ಟ. ಒಂದು ಉದಾಹರಣೆ ಹೇಳಬೇಕು, ಮನೆಗೆ ಯಾರೋ ದೊಡ್ಡವರು ಬರ್ತಾರೆ, ಅವ್ರು ಮೂರು ಜನ ಬರ್ತಾರೆ, ಒಬ್ಬರು ಹಿರಿಯರು ಬಹಳ ತಿಳ್ಕೊಂಡಿದ್ದಾರೆ ಬರ್ತಾರೆ. ಮನೆ ಹಾಕಿ ಎರಡು ಅವಕಾಶಗಳಿದ್ದಾವೆ ಈಗ. ಒಂದು, ಎಷ್ಟು ಜನ ಬರ್ತಾರೆ? ಮೂರು ಜನನ? ಎರಡು ದಿವಸ? ನಾಲ್ಕು ದಿವಸ ಇರ್ತಾರಂತ. ಅಯ್ಯೋ ಆಯ್ತಪ್ಪ, ಕೊಚೀತೀರಂತ. ಈ ನಾಲ್ಕು ದಿವಸ ದುಡಿದು ಸಾಯ್ಬೇಕು ನಾನು. ಇದು ಒಂದು ದೃಷ್ಟಿ, ಬರಬೇಕು ದುಡಿಯೋ ನಾನೇ ತಾನೇ, ಯಾಕಪ್ಪ ಬರ್ತಾರೆ ನಮ್ಮ ಮನೆಗೆ ಮಂದಿ, ಬರಬಾರ್ದು, ಬೇಕಾದ್ರೆ ಬಂದರೆ ಕಷ್ಟ, ದುಡ್ತಾ ತಪ್ಪಲ್ಲ. ಇದು ಕಷ್ಟ, ದುಃಖದ ಸೂಚನೆ ಇದು. ಆದರೆ ಅದನ್ನು ಇನ್ನೊಂದು ರೀತಿ ನೋಡೋದಾದರೆ, ಯಾರು ಮನೆಗೆ ಬರ್ತಾರೆ ರೀ ಸುಮ್ಮನೆ ಅಲ್ಲ, ಯಾರು ಮನೆಗೆ ಹೋಗ್ತಾರೆ, ಯಾರು? ಅವ್ರಿಗೇನು ಊಟ ಇಲ್ವಾ? ದೊಡ್ಡವರು, ನಮ್ಗೆ ಅವಕಾಶ ಸಿಕ್ಕಿದೆ, ದೊಡ್ಡವರು ಬರೋದು ಅಪರೂಪ ನಮ್ಮ ಮನೆಗೆ, ಬರಲಿ, ಮೂರು ದಿವಸ ಅಲ್ಲ ನಾಲ್ಕು ದಿವಸ ಇರಲಿ, ಅವ್ರ ಜೊತೆಗೆ ಮಾತಾಡ್ಕೊಳ್ಳೋಣ, ಅವಕಾಶ ಇದೆ, ಸಂಭ್ರಮ ಅಲ್ವ ಅವ್ರ ಜೊತೆಗೆ ಇರುವಂಥದ್ದು, ಮಾಡೋಣ, ಎಲ್ಲರೂ ಕೂತ್ ಮಾಡೋಣ ಬನ್ನಿ. ಹಾಂ, ಆಮೇಲೆ ಸಾಯಂಕಾಲ ಕೂತು ಹರಟೆ ಹೊಡೆದು ಅವ್ರ ಕಡೆಯಿಂದ ಏನೇನು ತಿಳುವಳಿಕೆ ಇದೆ ತಿಳ್ಕೊಳ್ಳೋಣ. ಇದು ಎರಡನೇ ದೃಷ್ಟಿ, ಸಂದರ್ಭ ಒಂದೇ ತಾನೇ. ಮನೆಗೆ ಬರೋರು ದೊಡ್ಡವರು, ಅಯ್ಯೋ ಪೀಡೆಪ್ಪ ಬಂದ್ಬಿಟ್ರು ನೋಡಿ, ನಾಲ್ಕು ದಿವಸ ನನ್ನ ಕಷ್ಟ ಮುಗಿಲಿಲ್ಲ ಅಂತ ಗೊದ್ದಾಡೋದು ದುಃಖ. ಆದರೆ ಅದನ್ನೇ ಒಂದು ದೊಡ್ಡ ಅವಕಾಶ ಅಂತ ಬಳಸ್ಕೊಳ್ಳೋದು ಇದೆಯಲ್ಲ, ಇದನ್ನು ಸಂತೋಷ ನೋಡುವಂಥದ್ದು. ಮನೆಯಲ್ಲಿ ಹಿರಿಯರಿಗೆ ಯಾರಿಗೂ ಆರಾಮಿಲ್ಲ, ತಂದೆ ತಾಯಿ ಅಜ್ಜ ಅಜ್ಜಿ ಯಾರು ಒಬ್ಬರಿಗೆ ತುಂಬ ಆರಾಮಿಲ್ಲ, ಅನಾರೋಗ್ಯವಾಗಿ ಮಲ್ಕೊಂಡಿದ್ದಾರೆ. ಎರಡು ದೃಷ್ಟಿಯಿಂದ ಗಮನಿಸ್ಬೋದು. ಒಂದು, ಆಯ್ತಪ್ಪ ನನ್ನ ಜೀವ ಸಣ್ಣ ಆಯ್ತೀನ, ಅವ್ರು ರಿಪೇರಿ ಆಗೋ ತನಕನೂ ನಾನು ರಿಪೇರಿಗೆ ಬರ್ತೀನಿ. ಎಷ್ಟು ಮಾಡೋದ್ರಿ ಇದೆಯಾ ಮಾಡೋದಂದರೆ, ಹಾಸಿಗೆ ಮೇಲೆ ಕೂತು ಮಲ್ಕೋಬೇಕು ತಾರೆ, ಎಲ್ಲ ಅಲ್ಲೇ ಮಾಡಬೇಕು ನಾವು, ಭಾಳ ಕಷ್ಟ ಇದು. ಅಯ್ಯೋ ಒದ್ದಾಟ ಅಲ್ವಾ? ಒಂದು ರೀತಿ ಒದ್ದಾಟ, ಸಂಕಟ ಅಂತ ಅನಿಸುತ್ತೆ. ಇನ್ನೊಂದು ರೀತಿ ನೋಡಿದಾಗ, ನೀವು ಮಗುವಾಗಿದ್ದಾಗ ನೀವು ತೊಂದರೆ ಕೊಟ್ಟದ್ದು ಎಷ್ಟಿತ್ತು ಅಂದರೆ, ಅವ್ರು ಕೊಟ್ಟ ತೊಂದರೆ 1% ಇಲ್ಲ. ನೀವು ಮಗುವಾಗಿದ್ದಾಗ ತಾಯಿ ಬೇಜಾರು ಮಾಡಿಕೊಂಡು ಎಷ್ಟು ತೊಂದರೆ ಕೊಡ್ತಾನೆ, ಹೊರಗಾಕ್ರಿ ಇವನು ಅಂದಿರು ಬದುಕ್ತಿದ್ವ ನಾವೆಲ್ಲಾದರೂ. ಆಕೆ ಆರಾಮಿಲ್ಲದೆ ಮಲ್ಕೊಂಡಾಗ ಆಕೆಗೆ ಸೇವೆ ಮಾಡೋದು ಇದೆಯಲ್ಲ, ಅವಕಾಶ ಅದು ಭಗವಂತ ಕೊಟ್ಟದ್ದು. ಈಗಾದರೂ ಋಣ ತೀರಿಸೋಕೊಂದು ಅವಕಾಶ ಆಯಿತು. ಎರಡು ದೃಷ್ಟಿಯಿಂದ ನೋಡ್ಬೋದಲ್ಲ, ನಾಳೆ ಬೇಕು ಅಂದರೂ ಆ ಜೀವ ಸಿಗಲ್ಲ ನಿಮಗೆ, ನೀವು ಹಂಬಲಿಸಿದ್ರು ಕೂಡ ಸಿಗಲಾರ್ದಂಥ ಜೀವ ಇದೆ, ಕೊನೆ ಹಂತದಲ್ಲಿದೆ. ನನಗೆ ಆದಿದ್ದಷ್ಟು ಮಾಡ್ತೀನಿ, ಸಂಭ್ರಮದಿಂದ ಪ್ರೀತಿಯಿಂದ ಮಾಡ್ತೀನಿ ಅನ್ನೋದು ಸುಖ ಆಗ್ತದೆ, ಅದು ಭಾರ ಅಂದ್ಕೊಂಡಾಗ ದುಃಖ ಆಗ್ತದೆ. ಆದ್ದರಿಂದ ದಯವಿಟ್ಟು ಒಂದು ಮಾತು ನೆನಪಿಡಬೇಕಾದದ್ದು ಇಲ್ಲಿ ಬುದ್ಧನ ಚಿಂತೆ ಮಾಡುವಾಗ, ಸುಖ ದುಃಖ ಬರೀ ಘಟನೆಗಳು ಮಾತ್ರ. ನಾನು ವೈಯಕ್ತಿಕ ಅಭಿಪ್ರಾಯ ಇದು, ನಾನು 2600 ವರ್ಷ ಹಿಂದಿದ್ದರೆ ಬುದ್ಧನಿಗೆ ಹೇಳ್ತಿದ್ದೆ, ನಾನು ಖಂಡಿತವಾಗಿ ಹೇಳ್ತಿದ್ದೆ, ಬರೀ ದುಃಖ ಅನ್ನೋ ಜಗತ್ತಲ್ಲಿ ಇಲ್ಲ, ನೀನು ನೋಡೋ ರೀತಿ ಮೇಲಿದೆ, ಬರೀ ಸುಖ ಅನ್ನೋದು ಇಲ್ಲ, ಅವು ಘಟನೆಗಳು ಮಾತ್ರ. ಆದರೆ ನಮಗೆ ಅಭಿಪ್ರಾಯ ಏನಾಗಿದೆ ಅಂದರೆ, ಒಂದು ದುಃಖ ಭಾಳ ದಿವಸ ಕಾಡಿಬಿಡುತ್ತೆ ನಮ್ಮನ್ನು ಅಂತ, ಭಾಳ ಅಂಟ್ಕೊಂಡಿದ್ದೀವಿ ಅದಕ್ಕೆ ನಾವು. ಬಹಳ ಅಂಟ್ಕೊಂಡಾಗ ದುಃಖ ಜಾಸ್ತಿ ದಿವಸ ಇರುತ್ತೆ. ಸಂತೋಷ ಇಲ್ವೇನ್ರಿ ಜೀವನದಲ್ಲಿ? ಸಂತೋಷ ಬೇಕಾದಷ್ಟು ಇದೆಯಲ್ಲಪ್ಪ, ಸಂಭ್ರಮ ಪಡಲ್ವಾ ನಾವು? ನನಗೆ ಒಬ್ಬ ಮನುಷ್ಯ ಹೇಳಿದ್ದ, ಅದನ್ನು ಹೇಳ್ಬಿಡ್ಬೇಕು ನಿಮಗೆ, ಅದು ಯಾವ ಪುಸ್ತಕದಲ್ಲೂ ಸಿಗೋದಲ್ಲ.

0: Radio Sarang 107.8 FM.
1: ನನಗೊಬ್ಬ ಜಪಾನೀ ಝೆನ್ ಗುರು ಇದನ್ನು ಕಲಿಸ್ಕೊಟ್ಟ. ಇದು ಬಹುಶಃ ಹಿಂದೆ ಹೇಳಿಲ್ಲ ಅನ್ಸುತ್ತೆ ನಾನು. ಇದನ್ನು ಬಹಳ ನನಗಂತೂ ಪ್ರಯೋಜನ ಆದದ್ದು. ಆತ ಹೇಳಿದ್ದು ಹೌ ಟು ಬಿಕಮ್ ಎ ಹೀರೋ ವೆನ್ ಯು ಆರ್ ಹರ್ಟ್ ಅಂತ. ಸಾಮಾನ್ಯವಾಗಿ ನಿಮಗೆ ನೋವಾದಾಗ, ದುಃಖ ಆದಾಗ ಯು ಡೋಂಟ್ ಬಿಕಮ್ ಎ ಹೀರೋ, ಯು ಬಿಕಮ್ ಎ ಝೀರೋ. ಮನಸ್ಸಿಗೆ ನೋವಾದಾಗ, ತಮ ಯಾರೋ ಬೈದಾಗ, ನೋವಾದಾಗ ನಾವು ಝೀರೋ ಆಗ್ತೀವಿ, ಹೀರೋ ಆಗಲ್ಲ. ಆತ ಹೇಳೋದೇನು ಗೊತ್ತಾ, ಹೌ ಟು ಬಿಕಮ್ ಎ ಹೀರೋ ವೆನ್ ಯು ಆರ್ ಹರ್ಟ್ ಅಂತ. ನಿಮ್ಮ ಮನಸ್ಸಿಗೆ ನೋವಾದಾಗ ನೀವು ಹೀರೋ ಆಗೋದು ಹೆಂಗೆ ಅಂತ ಅವನು ಬರೀ ತೋರಿಸ್ತಿದ್ದ. ಇಲ್ಲಿ ಬರೆಯೋಕ್ಕಾಗಲ್ಲ, ಬಟ್ ತೋರಿಸ್ತೀನಿ, ಹೇಳ್ತೀನಿ ನಾನು. ಅವನು ಹೇಳೋನು, ಹೀರೋ ಅನ್ನೋ ಪದದಲ್ಲಿ ಎಷ್ಟು ಅಕ್ಷರ ಇದೆ? ಆ ಮನುಷ್ಯಗೆ 120 ವರ್ಷ ಅಂತ ಹೇಳ್ತಾ ಇದ್ರಪ್ಪ ಅವರು. ಅವ್ನು ನೋಡಿದ್ರೆ 55-60 ರಂಗಿದ್ದ ಅವನು. ಏನು ಶಾಂತ ಮುಖ ರೀ ಆತಂದು ನೋಡಿದ್ರೆ ನಮ್ಗೆ ಸಂತೋಷ ಆಗಬೇಕು. ಆತ ಸಾಧನೆ ಮಾಡಿದ ಮನುಷ್ಯ ಆತ. ಆತ ತೊದಲ್ಕೊಂಡು ಇಂಗ್ಲೀಷ್ ಅಷ್ಟು ನೆರವೇರ್ಗಳು ಮಾತಾಡೋಕ್ಕಾಗಲ್ಲ. ಆತ ಹೇಳಿದಂಥ ವಿದ್ಯೆ ನನಗೆ ಇನ್ನೂ ಮರ್ತಿಲ್ಲ, ನನಗೆ ಭಾಳ ಪ್ರಯೋಜನ ಆಗಿದೆ ಜೀವನದಲ್ಲಿ. ಅವನು ಹೇಳಿದ, ಇಂಗ್ಲೀಷಲ್ಲಿ 4 ಅಕ್ಷರ ಇದೆ ಹೀರೋ ಅನ್ನೋ ಪದಕ್ಕೆ, HERO ಹೀರೋ ಅಂತ. ಎಚ್ ಅಂದ್ರೆ ಮೊದಲನೇ ಅಕ್ಷರ. ಎಚ್ ಅಂದ್ರೆ ಏನು? ಹರ್ಟ್ ಅಂದ್ರೆ ನೋವಾಗೋದು. ಹರ್ಟ್ ಅಂದ್ರೆ ಏನದು? ದೈಹಿಕವಾಗಿ ಆಗಲಿ ಮಾನಸಿಕವಾಗಲಿ ಒಂದು ಘಟನೆ ಅಷ್ಟೇನದು, ಇಟ್ಸ್ ಎ ಹ್ಯಾಪನಿಂಗ್. ಎಚ್ ಈಸ್ ಓನ್ಲಿ ಎ ಹ್ಯಾಪನಿಂಗ್ ಅಂತ. ಈಗ ನೀವು ತರಕಾರಿ ಹಚ್ತಾ ಇರ್ತೀರಿ, ನಿಮ್ಮ ಅತ್ಯಂತ ಪ್ರೀತಿ ಸೀರಿಯಲ್ ನೋಡ್ತಾ ಇರ್ತೀರಿ, ಚಕ್ ಅಂತ ಬೆಳ್ಳ ಕತ್ತರಿಸ್ಕೊಂಡ್ರಿ. ಎಷ್ಟು ಟೈಮ್ ತೊಗೊಂಡು ಬರೆದು ಕತ್ಕೋಬೇಕಾದ್ರೆ? 1 ಸೆಕೆಂಡಲ್ಲಿ ಕತ್ತರಿಸ್ತು ಬೆಳ್ಳೆ ನಿಮ್ದು. ಆದರೆ ಅದು ಗುಣ ಆಗಬೇಕಾದ್ರೆ 3 ವಾರ ಬೇಕು ಅಲ್ವಾ? ಬೆಳ್ಳೆ ಕತ್ತರಿಸ್ಕೊಂಡು ಒಂದೊಂದು ಕ್ಷಣ ಅದು ಹರ್ಟ್. ಅದು ಕೈಯಿಂದ ಕತ್ತರಿಸ್ಕೊಂಡದ್ದು ಒಂದೇ ಕ್ಷಣದಲ್ಲಿ ಕತ್ತರಿಸ್ಕೊಂಡ್ಬಿಟ್ರಿ. ಅಥವಾ ಬೆಳಗ್ಗೆ ನೀವು ವಾಕಿಂಗ್ ಹೋಗ್ತಿರ್ತೀರಿ, ಗಂಡ ಹೆಂಡತಿ ಹೋದಾಗ ಯಾವನೋ ಬರ್ತಾನೆ, ಏನೋ ಇಡಿಯಟ್ ಅಂತ, ನಿಮಗೆ ಮೂರ್ಖ ಇದ್ದೀನಿ ನೀನು ಅಂತಾನೆ. ಎಷ್ಟು ಟೈಮ್ ತೊಗೊಂಡು ತನ್ನಬೇಕಾದ್ರೆ ಅವನಿಗೆ? 5 ಸೆಕೆಂಡಲ್ಲಿ ಅಂತ ಹೋಗ್ಬಿಟ್ಟ ಅವನು ಇಡಿಯಟ್ ಅಂತ. ನಾನು ಬಿಟ್ಬಿಡ್ತೀನಿ ಅಷ್ಟಕ್ಕೆ ಅದನ್ನ, ನನಗೆ ಇಡಿಯಟ್ ಅಂತಾನೆ ಅವನು. ಅವನು ಇಡಿಯಟ್, ಅವ್ರ ಮನೆತನ ಇಡಿಯಟ್ ಅಂತ ಕೂಗಾಡಲ್ಲ ನಾವು. ಇನ್ನೊಂದು ನೋಡಿ, ಕೆಲವರು ಹೇಳೋದು ನೋಡಬೇಕು, ಬೆಳಗ್ಗೆ ಸಿಕ್ಕ ನೋಡ್ರಿ ಅವನು, ಅಯ್ಯೋ ಇಡೀ ದಿವಸ ಹಾಳಾಗೋಯ್ತು ನಂದು ಅನ್ನಲ್ಲ ನಾವು. ಬೆಳಗ್ಗೆ ಅವನು ನೋಡಿದ್ನೋ, ಅವನ ಮಾತು ಕೇಳಿದ್ನೋ, ಇಡೀ ದಿವಸ ಹಾಳಾಗೋಯ್ತು. ಎಷ್ಟೊತ್ತು ನೋಡಿದ್ರಿ ಅವನ್ನ? 1 ನಿಮಿಷ. ಮುಂದೆ 23 ತಾಸು 59 ನಿಮಿಷ ನೀವು ಬೇರೆಯೇ ಇದ್ರಿ, ಆದರೂ ಅದೇ ಕಾಡಿದೆ ನಿಮ್ಮನ್ನು. ಅದು ಅನ್ಕೊಳ್ದು ಇಡಿಯಟ್ ಅಂತ ನನಗೆ ಅವನು. ಅದು ನನ್ನ ಹೆಂಡತಿ ಪಕ್ಕದಲ್ಲಿದ್ದಾಗ ಇಡಿಯಟ್ ಅನ್ಬೇಕು ಅವನು? ಆಕೇನು ಅನ್ಕೋತಾಳೆ ನನ್ನ? ಇದು ಗೊಯ್ ಗೊಯ್, ಇದು ಭಾಳ ಚಂದ. ಇದು ಮೊದಲನೇದು ಹರ್ಟ್. ಹರ್ಟ್ ಅಂದರೆ ನೋವಾಗುವಂಥದ್ದು, ಅದು ನೀವು ಅಪೇಕ್ಷೆ ಪಟ್ಟು ಅಪೇಕ್ಷೆ ಪಡೆದೇನೋ ಆಗಿಬಿಡುವಂಥದ್ದು. ಹರ್ಟ್ ಹ್ಯಾಪನ್ಸ್ ವಿತ್ ಆರ್ ವಿದೌಟ್ ಯುವರ್ ಪರ್ಮಿಷನ್. ಅದು ಘಟನೆ, ದೈಹಿಕವಾಗಿ ಆಗಲಿ ಮಾನಸಿಕವಾಗಲಿ ಒಂದು ಹ್ಯಾಪನಿಂಗ್ ಅದು. ನೆಕ್ಸ್ಟ್ ಇ ಇದೆಯಲ್ಲ, HE ಇವ್ಯಾಲ್ಯುಯೇಷನ್ ಅಂತ. ಮನಸ್ಸು ಅದ್ರ ಬಗ್ಗೆ ಚಿಂತನೆ ಮಾಡುತ್ತೆ. ಆ ಘಟನೆ ಆದದ್ದು 1 ಸೆಕೆಂಡು, 2 ಸೆಕೆಂಡು, 5 ಸೆಕೆಂಡು, ಆದರೆ ನಾನು ಮುಂದೆ ಎಷ್ಟೋ ವರ್ಷ ನೆನೆಸ್ತೀನಿ ಗೊತ್ತಾ ಅದನ್ನು? ಅಯ್ಯೋಯ್ಯೋ, ನೆನೆಸ್ಕೊಂಡು ಈ ಕೆಲವು ಸಿನಿಮಾಗಳು ನೋಡಬೇಕು. ಅವನು ಹೇಳ್ತಿರ್ತಾನೆ, 25 ವರ್ಷ ಇಂಥ ಕಾಮಕೇಲಿ ತಡಪ್ರಾತ, 25 ವರ್ಷ ಪ್ರತಿಕಾರಕ್ಕೆ ಒದ್ದಾಡ್ತಾ ಇದ್ದೆ. ಅಯ್ಯೋ ಜನ್ಮ,

ಯಾವುದೋ ಒಂದು ಸಣ್ಣ ಘಟನೆ ಆಗಿದೆ, 25 ವರ್ಷ ಕಾಯ್ಕೊಂಡಿದ್ದಾನು ಹೊಡಿಬೇಕು ಅಂತ. ಅಂದ್ರೆ 20 ವರ್ಷ ಮನಸ್ಸಲ್ಲಿ ಕುದ್ದಿಲ್ಲ, ಕುದ್ದು ಹೋಗಿಲ್ಲ ಅವನು. ಅವನು ಸಫರ್ ಆದದ್ದು 1 ನಿಮಿಷ ಅಲ್ಲ, ಅದು 25 ವರ್ಷ ಸಫರ್ ಆಗಿದ್ದಾನೆ ಅವನು. ಈ ಇವ್ಯಾಲ್ಯೂಯೇಷನ್, ಟೂ ಮಚ್ ಆಫ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ ನಾವು. ಅದಕ್ಕೆ ನಿಮ್ಗೆ ಯಾರಾದರೂ ಏನಾದರೂ ಒಂದು ಮಾತಂದರೆ ಮರೆಯೋದೇ ಇಲ್ಲ ರೀ. ನಾವು ನೆನಪಿದೆಯಾ, ಏಪ್ರಿಲ್ 24 ಸಾಯಂಕಾಲ 6:30 ಬಸ್ ಸ್ಟ್ಯಾಂಡ್ ಹತ್ರ ನೀವು ನಿಂತಿದ್ರಿ, ರೆಡ್ ಡ್ರೆಸ್ ಹಾಕ್ಕೊಂಡಿದ್ರಿ ಅವತ್ತು. ಏನಂದ್ರಿ, ಅಯ್ಯೋ ಕರ್ಮವೇ, ಎಷ್ಟು ಮೆಮ್ರಿ ಪವರ್ ರೀ ಇದು, ಅಲ್ಲ ಅದ್ಭುತ ಅಲ್ಲ. ಆದರೆ ಒಳ್ಳೇದು ಮರ್ತು ಹೋಗಿರುತ್ತೆ ಹಂಗಂದ್ರೆ ಅವರು ಅಂತೀವಿ, ಆದರೆ ಬೈದದ್ದು ಮಾತ್ರ ನೆನಪಿರುತ್ತೆ. ಯಾಕೆ ಗೊತ್ತಾ, ಅದು ನೆನೆಸ್ಕೊಂಡು ವಿ ಸ್ಟಾರ್ಟ್ ರೀಲಿವಿಂಗ್ ದ ಸೇಮ್ ಥಿಂಗ್, ಇಸ್ ಕಾಲ್ಡ್ ಇವ್ಯಾಲ್ಯೂಯೇಷನ್. ಗುಯಿ ಗುಯಿ ಗುಯಿ ಅಂತ ಬೆಳೆಸ್ಕೊಂಡು ದೊಡ್ಡ ತಲೆ ಮೇಲೆ ಭಾರ ಮಾಡ್ಕೊಂಡಿದ್ದೀನಿ. ಹರ್ಟು ಮನಸ್ಸಿಗೆ ನೋವು ಅಂತ ಏನಿದೆಯೋ ಒಂದು ಕ್ಷಣದಲ್ಲಿ ಆಗುವಂಥದ್ದು, ಅದನ್ನ ನೆನೆಸ್ಕೊಂಡು ನೆನೆಸ್ಕೊಂಡು ಜೀವ ಭಾರ ಮಾಡ್ಕೊಂಡಿದ್ದೀನಿ ನಾನು. ಈ ಇಸ್ ಇವ್ಯಾಲ್ಯೂಯೇಷನ್.

0: રેડિયો સારંગ 107.8 FM.
1: ನೆಕ್ಸ್ಟ್ ಮುಂದೆ ಆರ್ ಬರ್ತದಲ್ಲ, ಆರ್ ಅಂದ್ರೆ ಏನು? ಅದನ್ನ ರೆಸ್ಪಾನ್ಸ್ ಮಾಡಬೇಕು, ಇಲ್ಲಾಂದ್ರೆ ರಿಯಾಕ್ಟ್. ಎರಡು ಆರ್ ಇದೆ ಆರ್ ಒಳಗೆ. ಒಂದು ರಿಯಾಕ್ಟ್ ಅಂದ್ರೆ ಪ್ರತಿಕ್ರಿಯೆ ತೋರಿಸುವಂಥದ್ದು. ಯಾವನೋ ಬೇಡ್ದ, ನೀ ಹುಚ್ಚ ಇದ್ಯ, ನಾನಲ್ಲ ನೀ ಹುಚ್ಚ ಅಂತ ಬೈತೇನಲ್ಲ. ಕೆಲವ್ರು ಹೇಳ್ತಾರೆ ನೋಡ್ಬೇಕು, ಜೋರಾಗಿ ಹೇಳ್ತಾರೆ ಕೆಲವರು. ನಾವೆಲ್ಲ ನೇರವಾಗಿ ಮಾತಾಡೋರ್ರಿ, ಒಂದು ಹೊಡೆತ ಎರಡು ತುಂಡು, ಏನು ದೊಡ್ಡ ಸಾಧನೆನಾ ಅದು? ಹಂಗೆ ಹೇಳೋದೇನು ದೊಡ್ಡ ಸಾಧನೆ ಅಲ್ಲ, ಹೇಳೋದನ್ನು ತಡ್ಕೊಳ್ಳೋದು ದೊಡ್ಡ ಸಂಯಮ, ಅದು ದೊಡ್ಡ ಸಾಧನೆ ಅದು. ಆದ್ರೆ ಕೆಲವ್ರು ಹಂಗಿಲ್ಲ, ನಾವೆಲ್ಲ ಉದ್ರಿ ಇಡಲ್ಲ ರೀ, ವಾಪಸ್ ಕೊಟ್ಬಿಡ್ತೀವಿ. ಇದು ರಿಯಾಕ್ಟ್. ಇದು ರಿಯಾಕ್ಟ್ ಇನ್ನೊಂದಿದೆಯಲ್ಲ ಆರು, ರೆಸ್ಪಾನ್ಸ್ ಅಂತ. ಅದು ಪ್ರತಿಕ್ರಿಯೆ ಅಲ್ಲ, ಸಂಯಮದಿಂದ ತಿಳುವಳಿಕೆಯಿಂದ ಉತ್ತರ ಕೊಡುವಂಥದ್ದು. ಈ ರಿಯಾಕ್ಟಿಗೂ ರೆಸ್ಪಾನ್ಸ್ಗೂ ವ್ಯತ್ಯಾಸ ಏನು? ರಿಯಾಕ್ಟ್ ಅಂದರೆ ಪಟ್ ಅಂತ ಹೇಳ್ಬಿಡೋದು, ರಿಸ್ಪಾನ್ಸ್ ಅಂತ ತಡ್ಕೊಂಡು ಹೇಳಬೇಕು. ನನಗೆ ಮೂರ್ಖ ಅಂದಲ್ಲ ಬೆಳಿಗ್ಗೆ, ನೀ ಮೂರ್ಖ ಅಂದ್ಬಿಟ್ಟೆ ನಾನು, ಅದು ರಿಯಾಕ್ಟ್ ಆಯಿತು. ಅದ್ರ ಬದಲು ನನಗೆ ಯಾಕೆ ಮೂರ್ಖ ಅಂದ ಅವನು? ಒಂದು ಕ್ಷಣ ವಿಚಾರ ಮಾಡಿ, ಭಾಳ ಜಾಸ್ತಿ ಬೇಕಾಗಿಲ್ಲ. ಅಯ್ಯೋ ನೀನೇ ಮಾಡಿದ್ದಾರೆ, ಮೂರ್ಖರ ಕೆಲಸನೇ ಅಲ್ವಾ ಮಾಡಿದ್ದು, ನಾನು ಮಾಡಿದ ತಪ್ಪಲ್ವಾ ಅದು? ಅದಕ್ಕೆ ಅಂದಿದ್ದಾನು, ನಾನು ಮೂರ್ಖತನ ಮಾಡಿದ್ದೀನಿ, ಮೂರ್ಖ ಅಂದಿದ್ದಾನೆ, ತಪ್ಪೇನಿದೆ ಅದರೊಳಗೆ ಅಂತಾದರೂ ಒಂದು ಆಗ್ಬೋದು. ಅಥವಾ ನಾ ಏನು ಕೆಟ್ಟ ಕೆಲಸ ಮಾಡಿಲ್ಲ, ತಪ್ಪು ಮಾಡಿಲ್ಲ, ಅವ್ನು ಮೂರ್ಖ ಅಂದ್ರೆ ರಾಂಗ್ ನಂಬರ್ ಅಷ್ಟೇನೆ. ಈಗ ಯಾರಾದ್ರು ಬಂದು ಏ ರಮೇಶ ಬರೋ ಅಂತ ಕರೆದು ತಿರುಗಿ ನೋಡ್ತೇನೆ ನಾನು, ಇಲ್ಲ ರಮೇಶ ಅಲ್ಲ ನಾ ಗುರುರಾಜ ಅಲ್ವಾ, ರಾಂಗ್ ನಂಬರ್ ಅದು. ಎಷ್ಟು ತಿಳುವಳಿಕೆ ಬರುತ್ತೆ ನೋಡಿ. ಅವನು ಮೂರ್ಖ ಅಂದಾಗ ನಾನು ಮೂರ್ಖತನದ ಕೆಲಸ ಮಾಡಿದ್ರೆ ಅವ್ನು ಸರಿಯಾಗಿ ಅಂದಿದ್ದಾನೆ, ಅದಕ್ಕೂ ಕೋಪ ಮಾಡ್ಕೊಳ್ಳೋ ಕಾರಣ ಇಲ್ಲ. ನಾನು ಮೂರ್ಖತನದ ಕೆಲಸ ಮಾಡದೆ ಹೋದಾಗ ಮೂರ್ಖ ಅಂದರೆ ಅದು ರಾಂಗ್ ನಂಬರ್ ನನಗಲ್ಲ ಅದು. ಎರಡು ರೀತಿಯಿಂದನೂ ಮನಸ್ಸು ಸಮಾಧಾನ ಆಗ್ತದೆ, ಅದು ಇಮೋಷ್ನಲ್ ಸ್ಟೇಟ್ ಆಫ್ ಮೈಂಡ್ ಆ್ಯಂಡ್ ರ್ಯಾಷನಲ್ ಸ್ಟೇಟ್ ಆಫ್ ಮೈಂಡ್ ಅಂತ ಇಟ್ಕೊಂಡಿರ್ತೀವಿ. ನಾವು ಇಮೋಷನಲ್ ಇದ್ದಾಗ, ಭಾವನಾತ್ಮಕವಾಗಿದ್ದಾಗ ಪಟ್ ಅಂತ ಮಾಯಿಂದ ಮಾತು ಬಂದ್ಬಿಡ್ತವೆ. ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಆಗಿದೆ, ಕೋಪದಿಂದ ಅಂದ್ಬಿಟ್ಟು ಹಿಂದಾಸಿ ಹೋಗಿ ಬೇಜಾರು ಮಾಡ್ಕೋಬೇಡ್ರಿ, ಏನೋ ಕೋಪದಲ್ಲಿ ಅಂದ್ಬಿಟ್ಟೆ ಅಂದಿಲ್ಲ ನಾವು ಎಷ್ಟೋ ಸಲ. ಯಾಕೆ? ಅವು ಭಾವನಾತ್ಮಕವಾಗಿ ಏರಿದಾಗ ಹೇಳಿಬಿಡ್ತೀವಿ, ಅದು ರಿಯಾಕ್ಷನ್ ಅದು. ಆದರೆ ಅದನ್ನೇ ಒಂದು ಚೂರು ತಡೆದು ನಾನು ನಿಧಾನಕ್ಕೆ ಮಾತಾಡಿದರೆ ಹಂಗೆ ಮಾತಾಡ್ತಿರ್ಲಿಲ್ಲ, ಅದು ರ್ಯಾಷನಲ್ ಸ್ಟೇಟ್ ಆಫ್ ಮೈಂಡಲ್ಲಿ ಬರೋದು. ಇಲ್ಲಿ ಬರೋದಿದ್ದೇನೆ, ಮೂರನೇ ಆರ್ ಹೇಳಿದ್ನಲ್ಲ, ರಿಯಾಕ್ಟ್ ಆರ್ ರಿಸ್ಪಾನ್ಸ್. ಕಡಿದ ಓ ಇದೆ ನೋಡ್ರಿ ಹೀರೋದೊಳಗೆ, ಎಚ್ ಹ್ಯಾಪನಿಂಗ್, ಇ ಈಸ್ ಇವ್ಯಾಲ್ಯೂಯೇಷನ್, ಆರ್ ಈಸ್ ರಿಯಾಕ್ಟ್ ಆರ್ ರಿಸ್ಪಾನ್ಸ್. ರಿಯಾಕ್ಟ್ ರಿಸ್ಪಾನ್ಸ್, ಅದಕ್ಕೆ ಒಂದು ಭಾಷೆ ಹೇಳಬೇಕು. ಅಧಿಕಾರದಲ್ಲಿದ್ದಂಥ ದೊಡ್ಡ ಜನ ರಿಸ್ಪಾನ್ಸಿಬಲ್ ಪೀಪಲ್ ಅಂತಾರೆ, ರಿಯಾಕ್ಟಿಬಲ್ ಪೀಪಲ್ ಅನ್ನಲ್ಲ. ಆದರೆ ಭಾಳ ಜನ ರಿಯಾಕ್ಟೇ ಮಾಡ್ತಾರೆ, ಅವ್ರು ರಿಯಾಕ್ಟ್ ಮಾಡಬಾರ್ದು ಅಂತ ರಿಸ್ಪಾನ್ಸಿಬಲ್ ರಿಸ್ಪಾನ್ಸಿಬಲ್ ಅಂತ ಕರೆಯೋದು ಅವ್ರನ್ನ. ಅಂದ ತಕ್ಷಣ ಏನು ಮಾತಾಡಬೇಡಿ, ಯಾರೂ ತಲೆ ಪಿಸ್ತೂಲ್ ಹಿಡಿದಿಲ್ಲ, ಮಾತಾಡು ಮಾತಾಡು ಅಂತ ಯಾರೂ ಹೇಳಿಲ್ಲ. ಅಂತ ಪರಿ ಅವಸರ ಮಾಡ್ಕೊಂಡು ಯಾಕೆ ಹೇಳ್ತೀರಿ, ವಿಚಾರ ಮಾಡಿ ಹೇಳಿ ಅಂತ. ರಿಯಾಕ್ಟ್ ಆ್ಯಂಡ್ ರಿಸ್ಪಾನ್ಸ್, ಕಡೆಯದು ಓ ಇದೆಯಲ್ಲ, ಔಟ್ಕಮ್. ವಾಟ್ ಈಸ್ ದ ಔಟ್ಕಮ್ ಆಫ್ ಆಲ್ ದಿಸ್? ಇದರದೆಲ್ಲ ಪರಿಣಾಮ ಏನಪ್ಪ, ಫಲ ಏನು, ಫಲಶ್ರುತಿ? ಎರಡಿದೆ, ಒಂದು ತಿಳುವಳಿಕೆ ಬರುತ್ತೆ, ದೇರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್ ಆರ್ ಯು ಫೀಲ್ ಮಿಸರೇಬಲ್. ಒಂದು ತಿಳುವಳಿಕೆ ಬರ್ತದೆ, ಇಲ್ಲಾಂದ್ರೆ ಭಾಳ ಮಿಸರಬಲ್ ಆಗ್ತೀರಿ, ಕಷ್ಟಪಡ್ತೀರಿ, ದುಃಖ ಪಡ್ತೀರಿ. ಎರಡು, ಯಾವಾಗ ಆಗ್ತದೆ ಅಂತ ಭಾಳ ಚಂದ ಹೇಳಿದವನು ಜನ್ ಮಾಸ್ಟರು. ಯಾವಾಗ ಯಾವಾಗ ನೀನು ರಿಯಾಕ್ಟ್ ಮಾಡಿದ್ದೀಯೋ, ಪ್ರತಿಕ್ರಿಯೆ ತೋರಿಸಿದ್ದೀಯೋ, ಆಗ ನೀ ಮಿಸರಬಲ್ಲೇ ಆಗೋದು. ಯಾವಾಗ ಯಾವಾಗ ರಿಸ್ಪಾನ್ಸ್ ತೋರಿಸಿದ್ದೀಯೋ, ಅಂದರೆ ತಡೆದು ವಿಚಾರ ಮಾಡಿ ಉತ್ತರ ಕೊಟ್ಟಿದ್ದೀಯೋ, ಆವಾಗೆಲ್ಲ ತಿಳುವಳಿಕೆ ಬರ್ತದೆ. ಬಹಳ ಚಂದ. ಯಾವಾಗ ನಾನು ಕೋಪದಿಂದ ಮಾತಾಡಿದ್ದೇನೋ, ಕೋಪದ ಪ್ರತಿಫಲ ನನ್ನ ದುಃಖನೇ ಆಗೋದು. ಆದರೆ ತಿಳುವಳಿಕೆಯಿಂದ ಪ್ರೀತಿಯಿಂದ ಮಾತಾಡಿದಾಗ ಕೋಪ ಬರಲ್ಲ. ಅಕಸ್ಮಾತ್ ನನಗೆ ಯಾರಾದರೂ ಮೂರ್ಖ ಅಂದರೆ ಪೇಷನ್ಸ್ ಬೇಕು, ತಳ್ಕೋಬೇಕು, ಎಫರ್ಟ್ ಮಾಡಬೇಕಾಯ್ತು, ಒಂದೇ ಸಲ ಬರಲ್ಲ ಅದು. ಏನು ಹೇಳಬೇಡಿ, ಯಾವಾಗ ಆತನೇ ಬರ್ತಾನೆ ಮರುದಿವಸ, ಸಾರಿ ಸರ್ ನಾನೇನು ಅಂದ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಿ ಅಲ್ಲ, ಆತನೇ ತಿಳುವಳಿಕೆ ಬಂದಿದೆ. ನೀವು ರಿಯಾಕ್ಟ್ ಮಾಡಿದರೆ ಅವನು ಜಗಳಕ್ಕೆ ಬರ್ತಾನೆ. ಆದ್ದರಿಂದ ಎಲ್ಲಿ ರಿಯಾಕ್ಷನ್ ಇದೆಯೋ ಅಲ್ಲಿ ಮಿಸರೇಬಲ್ ಆಗ್ತೀವಿ, ದುಃಖ ಬರ್ತದೆ. ಎಲ್ಲಿ ನನಗೆ ರಿಸ್ಪಾನ್ಸ್ ಇದೆಯೋ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬರ್ತದೆ ಅಂತ. ಈಗ ನೋಡಿ, ನಾಲ್ಕು ಅಕ್ಷರ ಹೀರೋದೊಳಗೆ ಎರಡು ನಮ್ಮ ಕೈಯಲ್ಲಿದೆ, ಎರಡು ನಮ್ಮ ಕೈಯಲ್ಲಿಲ್ಲ. ಮೊದಲನೇದು ಹರ್ಟ್ ನಮ್ಮ ಕೈಯಲ್ಲಿಲ್ಲ. ನಾನು ಅಪೇಕ್ಷೆ ಪಟ್ಟು ಅಪೇಕ್ಷೆ ಪಡೋದೇನೋ ನನ್ನ ಮನಸ್ಸಿಗೆ ನೋವು ಆಗ್ಬೋದು, ನನಗೆ ಗೊತ್ತಿಲ್ಲದೆ ಏನೋ ತಪ್ಪಿಲ್ಲದೇನೆ ಕೆಲವು ಬೈಬೋದು ನನ್ನ, ಅದರಿಂದ ಮನಸ್ಸಿಗೆ ನೋವಾಗ್ತದೆ. ಚಾಕುವಿಂದ ಬೆಳಕ ತರಿಸ್ಕೊಂಡ್ಬಿಡ್ತೇನೆ, ಬೇಕು ಅಂತ ಮಾಡ್ಕೊಂಡದ್ದಲ್ಲ. ಆದ್ದರಿಂದ ಹರ್ಟ್ ಅನ್ನೋದು ನನಗೆ ಬೇಕೋ ಬೇಡವೋ ಆಗಿಬಿಡುವಂಥದ್ದು. ಎರಡನೇದು ನಮ್ಮ ಕೈಯಲ್ಲಿದೆ, ಇವ್ಯಾಲ್ಯೂಯೇಷನ್. ಅದನ್ನು ಬುದ್ಧ ಮುಂದೆ ಹೇಳ್ತಾನೆ, ಅವನು ವಿಚಾರ ಬಂದಾಗ ಹೇಳ್ತೀನಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೋಬೋ. ಸುದ್ದಿಯ ಮುಖ್ಯ ಅಂಶಗಳು: ವಯನಾಡಿನಲ್ಲಿ ಕೃತಕ ಭೂಕುಸಿತಕ್ಕೆ 5 ಸಾವು. ದಕ್ಷಿಣ ಕನ್ನಡ ಇಂದು ಶಾಲೆ ಕಾಲೇಜುಗಳಿಗೆ ರಜೆ. ತೂಗು ಸೇತುವೆಗಳ ಸರದಾರ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಇನ್ನಿಲ್ಲ. ಕರಾವಳಿ ಮಲೆನಾಡು ಭಾಗದಲ್ಲಿ ಭಾರೀ ಮಳೆ ಸಾಧ್ಯತೆ. 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಣೆ. ಮೂರು ವರ್ಷಗಳಿಂದ ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗದೆ ತಲೆಮರೆಸಿಕೊಂಡ ಆರೋಪಿಯ ದಸ್ತಗಿರಿ. ಪ್ರಧಾನಿ ಮೋದಿ ಇಂಡೋನೇಷ್ಯಾ ಅತ್ಯುನ್ನತ ಬಿಟಾಂಗ್ ಆದಿಪೂರ್ಣ ನಾಗರಿಕ ಪ್ರಶಸ್ತಿ ಪ್ರದಾನ. ಸುದ್ದಿಯ ವಿವರ: ಇನ್ನೂರ 250 ಅಧಿಕ ಜನರನ್ನು ಬಲಿ ಪಡೆದಿದ್ದ 2024 ಭೂಕುಸಿತಕ್ಕೆ ಸಾಕ್ಷಿಯಾದ ಕೇರಳದ ವಯನಾಡಿನಲ್ಲಿ ನಿನ್ನೆ ಮತ್ತೊಂದು ಭೀಕರ ಭೂಕುಸಿತ ಸಂಭವಿಸಿದೆ. ಘಟನೆಯಲ್ಲಿ 5 ಮಂದಿ ಮೃತಪಟ್ಟು 7 ಮಂದಿ ಗಾಯಗೊಂಡಿದ್ದಾರೆ. ಇನ್ನೂ 7 ಮಂದಿ ಕಣ್ಮರೆಯಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಬಿರುಸಿನಿಂದ ಸಾಗಿದೆ. ಕಲ್ಲಿಕೋಟೆ ಮತ್ತು ವಯನಾಡು ಜಿಲ್ಲೆಗಳನ್ನು ಸಂಪರ್ಕಿಸುವ ಅವಳಿ ಸುರಂಗ ರಸ್ತೆ ಯೋಜನೆ ಕಾಮಗಾರಿ ನಡೀತಾ ಇದ್ದ ಕಲ್ಲಾಡಿಯ ಮೀನಾಕ್ಷಿ ಸೇತುವೆ ಬಳಿಯೇ ಈ ದುರಂತ ಸಂಭವಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿರುಸಿನ ಮಳೆಯಾಗುವ ಸಾಧ್ಯತೆ ಇದ್ದು ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ಈ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಅಂಗನವಾಡಿ, ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ಇಂದು ರಜೆ ಘೋಷಿಸಿ ಜಿಲ್ಲಾಧಿಕಾರಿಗಳು ಆದೇಶಿಸಿದ್ದಾರೆ. ಕೊಡಗು ಮತ್ತು ಚಿಕ್ಕಮಗಳೂರಿನ ಶಾಲೆಗಳಿಗೂ ರಜೆ ಘೋಷಿಸಲಾಗಿದೆ.

ದೇಶದ ತೂಗು ಸೇತುವೆಗಳ ಸರದಾರ ಹಾಗೂ ಭಾರತದ ಸೇತುವೆ ಮನುಷ್ಯ ಎಂದೇ ಖ್ಯಾತಿ ಪಡೆದಿದ್ದ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಗಿರೀಶ್ ಭಾರದ್ವಾಜ್ 76 ವರ್ಷ ಅವರು ನಿನ್ನೆ ಮುಂಜಾನೆ KVG ಆಸ್ಪತ್ರೆಯಲ್ಲಿ ನಿಧನ ಹೊಂದಿದ್ದರು. ಮೃತರು ಪುತ್ರಿ ಇಬ್ಬರು ಪುತ್ರರನ್ನು ಅಗಲಿದ್ದಾರೆ. ಕೆಲವು ದಿನಗಳ ಹಿಂದೆಯಷ್ಟೇ ಉತ್ತರಾಖಂಡದ ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡಿ ಬಂದಿದ್ದವರು ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಇಂಡೋನೇಷ್ಯಾಕ್ಕೆ ಭೇಟಿ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ಅತ್ಯುನ್ನತ ನಾಗರಿಕ ಗೌರವವಾದ ಬಿಂಟಾಂಗ್ ಆದಿಪೂರ್ಣ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಗಿದೆ. ಇಂಡೋನೇಷ್ಯಾ ಅಧ್ಯಕ್ಷ ಪ್ರಭುವೋ ಸುಬಿಯಂತೋ ಅವರು ಪ್ರಧಾನಿ ಮೋದಿಗೆ ಇಂಡೋನೇಷ್ಯಾದ ಅತ್ಯುನ್ನತ ನಾಗರಿಕ ಗೌರವವಾದ ಬಿಂಟಾಂಗ್ ಆದಿಪೂರ್ಣ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಿದ್ದಾರೆ. ಭಿನ್ನ ರಾಗಗಳ ನಡುವೆ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದ ನಡುವೆ ಸಮನ್ವಯ ಸಾಧಿಸಲು ಸಮಿತಿಯೊಂದು ಶೀಘ್ರ ಅಸ್ತಿತ್ವಕ್ಕೆ ಬರಲಿದೆ. ಅರಮನೆ ಮೈದಾನದಲ್ಲಿ ನಿನ್ನೆ ನಡೆದ KPCC ಸರ್ವ ಸದಸ್ಯರ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಪಕ್ಷದ ಅಧ್ಯಕ್ಷ BK ಹರಿಪ್ರಸಾದ್, ಸರ್ಕಾರ ಹಾಗೂ ಪಕ್ಷದ ನಡುವೆ ಸಮನ್ವಯಕ್ಕಾಗಿ ರಾಜಕೀಯ ಹಾಗೂ ಅನುಷ್ಠಾನ ಸಮಿತಿ ರಚಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶದಲ್ಲಿ ಸಂಪೂರ್ಣ ಮರಗಳಲ್ಲಿ ವಾಸಿಸುವ ಏಕೈಕ ವಿಶಿಷ್ಟ ಸಿಹಿನೀರಿನ ಏಡಿ ಪ್ರಭೇದ ಕನಿ ಮರನಂಡು ಇದೇ ಮೊದಲ ಬಾರಿಗೆ ಆಗುಂಬೆಯಲ್ಲಿ ಪತ್ತೆಯಾಗಿದ್ದು ರಾಜ್ಯದ ಪರಿಸರ ಇತಿಹಾಸದಲ್ಲಿ ದಾಖಲೆ ಬರೆದಿದೆ. ಜಾಗತಿಕ ಮಟ್ಟದ ಅಪರೂಪದ ಜೀವ ವೈವಿಧ್ಯವಾಗಿರುವ ಈ ಏಡಿಯ ಇರುವಿಕೆಯು ವನ್ಯಜೀವಿ ಸಂಶೋಧಕರಾದ ಜೋಯಲ್ ಕೊರಿಯಾ, ಪವನ್ ಚಿಕ್ಕನಾರಾಯಣ ಸ್ವಾಮಿ ಹಾಗೂ ವಿಜಯಕುಮಾರ್ ಅವರು ನಡೆಸಿದ ಜಂಟಿ ಅಧ್ಯಯನದಲ್ಲಿ ದೃಢಪಟ್ಟಿದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಇಡೀ ESR ಪ್ರಕ್ರಿಯೆಯನ್ನು ಅಮಾನತಿನಲ್ಲಿಟ್ಟು ಸಂಗ್ರಹಿಸಿರುವ ಎಲ್ಲ ಅರ್ಜಿ ನಮೂನೆಗಳನ್ನು ಮರುಪರಿಷ್ಕರಿಸಬೇಕು. ಅಕ್ರಮಕ್ಕೆ ದಾರಿ ಮಾಡಿಕೊಟ್ಟಿರುವ ರಾಜಕೀಯ ಪಕ್ಷಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಕಾನೂನು ಮತ್ತು ಸ್ಥಿತಿಬದ್ಧ ಕ್ರಮ ಕೈಗೊಳ್ಳಬೇಕು ಎಂದು BJP ಮತ್ತು JDS ಕೇಂದ್ರ ಚುನಾವಣಾ ಆಯೋಗವನ್ನು ಆಗ್ರಹಿಸಿದೆ.

ಕಳೆದ ಕೆಲವು ದಿನಗಳಿಂದ ವೇಗದ ಗಾಳಿಯೊಂದಿಗೆ ಸುರಿಯುತ್ತಿರುವ ಮಳೆಗೆ ಅರಬ್ಬಿ ಸಮುದ್ರದ ಆರ್ಭಟ ತೀವ್ರತೆ ಪಡೆದುಕೊಂಡಿದ್ದು ಅಲೆಗಳ ಹೊಡೆತಕ್ಕೆ ಮರವಂತೆ ಔಟ್ಡೋರ್ ಹೊರಾಂಗಣ ಬಂದರಿನ ದಕ್ಷಿಣ ದಿಕ್ಕಿನ ಬ್ರೇಕ್ ವಾಟರ್ ಅಪಾಯಕ್ಕೆ ಸಿಲುಕಿದೆ. ಬೃಹತ್ ಗಾತ್ರದ ಅಲೆಗಳು ಅಪ್ಪಳಿಸುತ್ತಿರುವ ಪರಿಣಾಮ ಬ್ರೇಕ್ ವಾಟರ್ನ ಕಲ್ಲು ಮತ್ತು ಟೆಟ್ರಾಫೋರ್ಡ್ಗಳು ಕುಸಿಯುತ್ತಾ ಇದ್ದು ನಿಧಾನವಾಗಿ ಕಡಲ ಒಡಲು ಸೇರ್ತಾ ಇವೆ. ರಾಜ್ಯದಲ್ಲಿ ಮುಂಗಾರು ಮಳೆಯ ಅಬ್ಬರ ಜೋರಾಗಿದ್ದು ಕರಾವಳಿ ಮತ್ತು ಮಲೆನಾಡು ಭಾಗದ ಜಿಲ್ಲೆಗಳಲ್ಲಿ ವರುಣನ ಆರ್ಭಟ ಹೆಚ್ಚಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಹವಾಮಾನ ಇಲಾಖೆಯು ರಾಜ್ಯದ ಪ್ರಮುಖ 6 ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಘೋಷಿಸಿದೆ. ಕರಾವಳಿ ಮತ್ತು ಮಲೆನಾಡಿನ ಪ್ರಮುಖ ಜಿಲ್ಲೆಗಳಾದ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಸತತ ಮಳೆಯಿಂದಾಗಿ ಕರಾವಳಿ ಮತ್ತು ಮಲೆನಾಡಿನ ನದಿಗಳು, ಹಳ್ಳ ಕೊಳ್ಳಗಳು ಅಪಾಯದ ಮಟ್ಟದಲ್ಲಿ ಮೀರಿ ಹರಿತಾ ಇದ್ದು ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವ ಭೀತಿ ಎದುರಾಗಿದೆ. ಹೀಗಾಗಿ ಮಳೆಯ ತೀವ್ರತೆ ಹೆಚ್ಚಿರುವ ತಾಲೂಕುಗಳಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಶಾಲಾ ಕಾಲೇಜು ಹಾಗೂ ಅಂಗನವಾಡಿಗಳಿಗೆ ರಜೆ ಘೋಷಿಸಲಾಗಿದೆ. ಸಾರ್ವಜನಿಕರು ಅನಗತ್ಯವಾಗಿ ನದಿ, ಹಳ್ಳ ಹಾಗೂ ಜಲಪಾತಗಳ ಬಳಿಗೆ ತೆರಳಬಾರದು. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಯಾವುದೇ ತುರ್ತು ಪರಿಸ್ಥಿತಿಗೆ ಜಿಲ್ಲಾಡಳಿತದ ಸಹಾಯವಾಣಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಚಾರ್ಮಾಡಿ ಘಾಟಿಯಲ್ಲಿ ಧಾರಾಕಾರ ಮಳೆ ಆವರಿಸಿದ ದಟ್ಟ ಮಂಜು, ವಾಹನ ಸವಾರರ ಪರದಾಟ.

ಮಾಲಿ ಮೈಸೂರು ರಸ್ತೆಗೆ ಬೃಹತ್ ಮರ ಬಿದ್ದು ಸಂಚಾರ ಅಸ್ತವ್ಯಸ್ತಗೊಂಡಿದೆ. ನಿನ್ನೆ ಬೆಳಿಗ್ಗೆ ಸುರಿದ ಭಾರಿ ಗಾಳಿ ಮಳೆಗೆ ಬಂಟ್ವಾಳ ತಾಲೂಕಿನ ಮಾನಿ ಸಮೀಪ ಮಾನಿ ಮೈಸೂರು ರಸ್ತೆಗೆ ಬೃಹತ್ ಗಾತ್ರದ ಮರವೊಂದು ಉರುಳಿ ಬಿದ್ದ ಪರಿಣಾಮ ರಸ್ತೆ ಸಂಚಾರ ಕೆಲ ಕಾಲ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ಸುರತ್ಕಲ್ ಬಳಿ ಮರ ಬಿದ್ದು ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ. ಕಾಸರಗೋಡು ಹಲವೆಡೆ ಮನೆಗಳಿಗೆ ಹಾನಿ ಉಂಟಾದ ಬಗ್ಗೆ ವರದಿಯಾಗಿದೆ. ಬೆಳ್ತಂಗಡಿ ತುಂಬಿ ಹರಿಯುತ್ತಾ ಇದೆ ನದಿಗಳು. ಚಾರ್ಮಾಡಿ ಘಾಟಿ ಅಲ್ಲಲ್ಲಿ ಲಘು ಗುಡ್ಡ ಕುಸಿತ ಉಂಟಾಗಿದೆ. ಚಾರ್ಮಾಡಿ ಘಾಟಿಯ ಚಿಕ್ಕಮಗಳೂರು ಭಾಗದ ಅಲ್ಲಲ್ಲಿ ಲಘು ಪ್ರಮಾಣದ ಗುಡ್ಡ ಕುಸಿತ ಉಂಟಾಗ್ತಾ ಇದೆ. ಆದರೆ ಇದುವರೆಗೆ ವಾಹನ ಸಂಚಾರಕ್ಕೆ ಹೆಚ್ಚಿನ ಸಮಸ್ಯೆ ಉಂಟಾಗಿಲ್ಲ.

ಜಿಲ್ಲಾದ್ಯಂತ ಮಂಗಳವಾರ ನಿನ್ನೆ ಸಾಧಾರಣ ಮಳೆಯಾಗಿದ್ದು ರೆಡ್ ಅಲರ್ಟ್ ಇದ್ದರೂ ಅನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಸುರಿದಿಲ್ಲ. ಆದರೆ ನಿರಂತರ ಗಾಳಿ ಹಾಗೂ ಮೋಡ ಕವಿದ ವಾತಾವರಣವಿತ್ತು. ಬೆಳಗ್ಗೆಯಿಂದಲೇ ಉಡುಪಿ, ನಗರ, ಕುಂದಾಪುರ, ಕಾಪು, ಕಾರ್ಕಳ ಸಹಿತ ಜಿಲ್ಲೆಯ ಹಲವೆಡೆ ಕಾರ್ಮೋಡ ಕವಿದ ವಾತಾವರಣ ನಿರ್ಮಾಣವಾಗಿತ್ತು. ನಗರದ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಉತ್ತಮ ಮಳೆಯಾಗಿದ್ದು ಮಧ್ಯಾಹ್ನದ ಬಳಿಕ ಮಳೆ ಕಡಿಮೆಯಾಗಿ ಕೆಲವೆಡೆ ಬಿಸಿಲಿನ ವಾತಾವರಣವು ಕಂಡುಬಂತು. ದಕ್ಷಿಣ ಕನ್ನಡ ಹಾಗೂ ಚಿಕ್ಕಮಗಳೂರು ಸಂಪರ್ಕ ಕಲ್ಪಿಸುವ ಚಾರ್ಮಾಡಿ ಘಾಟಿಯಲ್ಲಿ ಭಾರೀ ಗಾಳಿ ಮಳೆಗೆ ರಸ್ತೆಗೆ ಕಲ್ಲು ಮರ ಬಿದ್ದಿದ್ದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಂಚಾರಕ್ಕೆ ಅಡ್ಡಿಯಾಗಿತ್ತು. ಸ್ಥಳೀಯರು ಕಲ್ಲು ಮತ್ತು ಮರ ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಮಂಗಳವಾರ ಬೆಳಿಗ್ಗೆ 8:30ಕ್ಕೆ ಅಂತ್ಯಗೊಂಡ 24 ತಾಸುಗಳ ಅವಧಿಯಲ್ಲಿ ಕರಾವಳಿಯ ಬಹುತೇಕ ಎಲ್ಲೆಡೆ, ಒಳನಾಡಿನ ಹಲವೆಡೆ ಉತ್ತಮ ಮಳೆಯಾಗಿದೆ. ಕೊಟ್ಟಿಗೆಹಾರದಲ್ಲಿ ರಾಜ್ಯದಲ್ಲಿ ಅಧಿಕ ಉಣಿಸಿದ 23 ಸೆಂಟಿಮೀಟರ್ ಮಳೆ ಸುರಿದಿದೆ. ಇದೇ ಅವಧಿಯಲ್ಲಿ ಆಗುಂಬೆ, ಕಳಸ, ಶೃಂಗೇರಿ 11, ಪುತ್ತೂರು 8, ಬೆಳ್ತಂಗಡಿ, ಧರ್ಮಸ್ಥಳ, ಜಯಪುರ, ಮಾನಿ 7, ಮೂಡಬಿದ್ರೆ, ಎನ್ಆರ್ಪುರ 6, ಕೊಪ್ಪ, ಮಂಗಳೂರು, ಉಡುಪಿ 5, ಶಿವಮೊಗ್ಗ, ಸುಬ್ರಹ್ಮಣ್ಯ 4, ಬಂಟ್ವಾಳ, ಬ್ರಹ್ಮಾವರ, ಕೋಟ, ಮಂಗಳೂರು ವಿಮಾನ ನಿಲ್ದಾಣ, ನಾಪೋಕ್ಲು, ಸೋಮಾರಪೇಟೆ 3, ಹೊನ್ನಾವರ, ತರೀಕೆರೆ, ಉಪ್ಪಿನಂಗಡಿ 2, ಹುಬ್ಬಳ್ಳಿ, ಕುಂದಾಪುರ, ಮುಲ್ಕಿ ತಲಾ 1 ಸೆಂಟಿಮೀಟರ್ ಮಳೆಯಾಗಿದೆ. ಗುರುವಾರ ಬೆಳಿಗ್ಗೆವರೆಗಿನ ಹವಾಮಾನ ಮುನ್ಸೂಚನೆಯಂತೆ ಕರಾವಳಿ ಜಿಲ್ಲೆಗಳ ಹಲವೆಡೆ ತಾಸಿಗೆ 50-60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದೆ. ಪೋರ್ಚುಗಲ್ ಎದುರಿನ 16 ಸುತ್ತಿನ ಪಂದ್ಯದ 85ನೇ ನಿಮಿಷದ ತನಕ ಬೆಂಚಿನಲ್ಲಿ ಉಳಿದ ಮೈಕಲ್ ಮರಿನೋ ದ್ವಿತೀಯಾರ್ಧದ ಸ್ಟಾಪೇಜ್ ಅವಧಿಯಲ್ಲಿ ಗೋಲೊಂದನ್ನು ಸಿಡಿಸುವ ಮೂಲಕ ಸ್ಪೇನ್ ತಂಡವನ್ನು ಫಿಫಾ ವಿಶ್ವಕಪ್ ಕ್ವಾರ್ಟರ್ ಫೈನಲ್ಗೆ ಕೊಂಡೊಯ್ದಿದ್ದಾರೆ. 30 ವರ್ಷದ ಮರಿನೋ ಬೆಳಗಾಲಿನ ಶಸ್ತ್ರಚಿಕಿತ್ಸೆಗೆ ಒಳಗಾದ ಕಾರಣ ಈ ವಿಶ್ವಕಪ್ ಪಂದ್ಯಾವಳಿ ಆಡುವುದು ಅನುಮಾನವಿತ್ತು. ಆದರೆ ಪೋರ್ಚುಗಲ್ಗೆ ಗೇಟ್ ಪಾಸ್ ಕೊಡಲು ಅವರೇ ಬರಬೇಕಾಯಿತು, ಏಕೆಂದರೆ ಇದು ಮೆರಿನೋ ಅವರ ಮೊದಲ ವಿಶ್ವಕಪ್ ಗೋಲಾಗಿದೆ.

0: ಬರದಿಂದ ನಲುಗಿದ್ದ ರಾಜ್ಯದ ಜನಕ್ಕೀಗ ದಿಢೀರ್ ಮಳೆಯಿಂದ ನೆರೆ ಭೀತಿ ಆವರಿಸಿದೆ. 13 ನದಿಗಳ ನೀರಿನ ಮಟ್ಟ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದೆ. 9 ಜಲಾಶಯಗಳಿಗೆ ಜಲ ಕಳೆ ಬಂದಿದೆ. ಕೃಷ್ಣಾ ನದಿ ನೀರದಲ್ಲಿ ಮತ್ತೆ ಪ್ರವಾಹದ ಕಣ್ಣೀರು ಬರುವ ಸ್ಥಿತಿ ನಿರ್ಮಾಣವಾಗಿದೆ. ಘಟ್ಟ ಪ್ರದೇಶದ ಹಲವೆಡೆ ಭೂಕುಸಿತ ಉಂಟಾಗಿದೆ. ಮಧ್ಯಾಹ್ನ ಉಪಹಾರ ಯೋಜನೆ ಮತ್ತು ಕ್ಷೀರಭಾಗ್ಯ ಯೋಜನೆಯಡಿ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತಿಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಯ ವೇತನ ಪಾವತಿಗಾಗಿ ರಾಜ್ಯ ಸರ್ಕಾರವು 2026-27 ಸಾಲಿನ ಎರಡನೇ ತ್ರೈಮಾಸಿಕ ಅವಧಿಗೆ ಒಟ್ಟು 11.47 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಈ ಸಂಬಂಧ ಆದೇಶ ಹೊರಡಿಸಿದ್ದು, ಬಿಡುಗಡೆಯಾಗಿರುವ ಈ ಹಣವನ್ನು ಕೇವಲ ಪ್ರಸ್ತುತ ತ್ರೈಮಾಸಿಕದ ಜುಲೈಯಿಂದ ಸೆಪ್ಟೆಂಬರ್ ವೇತನ ಪಾವತಿಗೆ ಮಾತ್ರ ಬಳಸಬೇಕು ಎಂದು ಸ್ಪಷ್ಟಪಡಿಸಿದೆ. ನಿವೃತ್ತಿಯ ದಿನಾಂಕದಂದು ಬಡ್ತಿ ಪಡೆದು ಆ ಹುದ್ದೆಯ ಜವಾಬ್ದಾರಿ ವಹಿಸಿಕೊಳ್ಳುವ ಸರ್ಕಾರಿ ನೌಕರರು ಮಧ್ಯಾಹ್ನದ ನಂತರ ಅಧಿಕಾರ ಸ್ವೀಕರಿಸಿದರೂ ಆ ದಿನಾಂಕದಿಂದಲೇ ಬಡ್ತಿ ಮತ್ತು ಪಿಂಚಣಿ ಪ್ರಯೋಜನಗಳಿಗೆ ಅರ್ಹನಾಗಿರ್ತಾನೆ ಎಂದು ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ. ವಾರಾಣಸಿಯ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ BHU ನಡೆಯುತ್ತಿದ್ದ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸಲು ಹಾಸನದಿಂದ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ ಹಾಸನದ SDM ಆಯುರ್ವೇದ ಕಾಲೇಜಿನ 3 ಸ್ನಾತಕೋತ್ತರ ವಿದ್ಯಾರ್ಥಿನಿಯರು ಗರ್ಭಿಣಿಯೊಬ್ಬರಿಗೆ ಚಲಿಸುವ ರೈಲಿನಲ್ಲಿ ಸುರಕ್ಷಿತವಾಗಿ ಹೆರಿಗೆ ಮಾಡಿಸಿ ತಾಯಿ ಮಗುವಿನ ಜೀವ ಉಳಿಸಿದ್ದಾರೆ. ಡಾಕ್ಟರ್ ರಶ್ಮಿ ಬಿಳಗಿ, ಡಾಕ್ಟರ್ ಶಾಯಿನ್ ಎಂ ಹಾಗೂ ಡಾಕ್ಟರ್ ಲತಾಶ್ರೀ ಎನ್ ಅವರು ಪ್ರಯಾಣದ ವೇಳೆ ಗರ್ಭಿಣಿಗೆ ಹೆರಿಗೆ ನೋವು ಕಾಣಿಸಿಕೊಂಡಿದ್ದನ್ನು ಗಮನಿಸಿ ತತ್ಕ್ಷಣವೇ ಚಿಕಿತ್ಸೆ ನೀಡಿದ್ದಾರೆ. ಕೇಳುಗರೆ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೋ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.85 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ,
2: ಇದು ಸಾರಂಗ್ ಅರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗದಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವು ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಆರೋಗ್ಯ ಸಾರಂಗ ಕಾರ್ಯಕ್ರಮ ನಡೆಸಿಕೊಡ್ತಾರೆ ಡಾಕ್ಟರ್ ವಿನಾಯಕ್ ಹೆಬ್ಬಾರ್. ಈ ಕಾರ್ಯಕ್ರಮದಲ್ಲಿ ಕಪ್ಪು ಎಳ್ಳಿನ ಬಗ್ಗೆ ಆರೋಗ್ಯ ಮಾಹಿತಿ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮ, ಕೊಂಕಣಿ ಕತೆ ಆಲ್ಫಾ ಒಮೆಗಾ. 9:00 ಬ್ಯಾರಿ ಕಾರ್ಯಕ್ರಮ, ಬ್ಯಾರಿ ಹಾಡುಗಳ ಪ್ರಸಾರ. 9:30 ಕನ್ನಡ ಕಾರ್ಯಕ್ರಮದಲ್ಲಿ ಪುಸ್ತಕ ಹಬ್ಬ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರೊಫೆಸರ್ ವಿವೇಕ್ ರೈಯವರ ಮಾತುಗಳನ್ನು ಕೇಳುವಿರಿ. 10:00 ಮೈಕಲ್ ತಫಲ್ಕ ನೇರ ಪ್ರಸಾರ ಕಾರ್ಯಕ್ರಮ. 11:00 ಯಕ್ಷಗಾನ ಶನೀಶ್ವರ ಮಹಾತ್ಮೆ ಭಾಗ 7. 11:30 ತುಳು ಕಾರ್ಯಕ್ರಮ, ಭ್ರಮರ ಇಂಚರ ತುಳು ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಜಯಲಕ್ಷ್ಮಿ ಕಟೀಲು ಅವರ ಮಾತುಗಳನ್ನು ಕೇಳುವಿರಿ. 12:00 ತುಳು ಹಾಡುಗಳು, 12:30 ಬಾವಲಹರಿ. 1:00 ಜನಪದ ಹಾಡುಗಳ ಪ್ರಸಾರ, 1:30 ಆರೋಗ್ಯ ಸಾರಂಗ್, 2:00 ಕೊಂಕಣಿ ಕಾರ್ಯಕ್ರಮ, 2:30 ಬ್ಯಾರಿ ಕಾರ್ಯಕ್ರಮ ಮರು ಪ್ರಸಾರ, 3:00 ಶ್ರೋತೃಗಳ ಮೆಚ್ಚಿನ ಆಯ್ಕೆ ಹಾಡುಗಳ ನೇರ ಪ್ರಸಾರ ಕಾರ್ಯಕ್ರಮ, 4:00 ಗಾಯಕ ರಮ್ಲಾನ್ ಸವನಾಲು ಬೆಳ್ತಂಗಡಿ ಇವರ ಜೊತೆ ನೇರ ಮಾತುಕತೆ ಹೃದಯರಾಗ ಕಾರ್ಯಕ್ರಮದಲ್ಲಿ. 5:00 ಡಾಕ್ಟರ್ ಗುರುರಾಜ್ ಖರ್ಜಿಗೆಯವರ ಕಾರ್ಯಕ್ರಮದ ಪ್ರಸಾರ. 6:00 ರೇಡಿಯೋ ಸಂಜೆ ನೇರ ಪ್ರಸಾರ, 7:00 ತುಳು ಕಾರ್ಯಕ್ರಮ, 7:30 ಕನ್ನಡ ಕಾರ್ಯಕ್ರಮ, 8:00 ಯಕ್ಷಗಾನ ಮರುಪ್ರಸಾರ, 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ ಎಂದೂ ಮರೆಯದ ಹಾಡು. ಇವೆಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸಾರಂಗ್ನ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ. ಆಹಾರದಿಂದ ಔಷಧಿ ಲಭ್ಯ. ಹೌದು, ಆಹಾರವನ್ನೇ ಔಷಧಿಯಾಗಿ ನಾವು ಬಳಸಬಹುದು. ಖಂಡಿತವಾಗಿ ಇದು ಆಹಾರ ಔಷಧಿ. ಇವತ್ತು ಆಹಾರ ಔಷಧಿಯ ಬಗ್ಗೆ ಭಾಳ ಜಾಗೃತಿ ಉಂಟಾಗ್ತಾ ಇದೆ. ಆದ್ಮೇಲೆ ಇವತ್ತು ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಒಂದು ಆಹಾರವನ್ನೇ ಔಷಧಿಯಾಗಿ ಹೇಗೆ ಉಪಯೋಗಿಸ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಬನ್ನಿ, ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ಹೇಗೆ ನಮಗೆ ಆಹಾರ ಔಷಧಿಗಳ ಉಪಯುಕ್ತತೆಯನ್ನು ತಿಳಿಸ್ಕೊಡ್ತಾರೆ ಅನ್ನೋದನ್ನು ತಿಳಿಯೋಣ.
2: ನಮಸ್ಕಾರ. ನಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನಮಗೆ ತುಂಬ ಚಿಂತೆ ಇರುತ್ತೆ. ಹಾಗಾಗಿ ಯಾವ್ಯಾವುದೋ ರೀತಿಯ ಸ್ಪೆಷಲ್ ಫುಡ್ಗಳನ್ನು ತಂದು ಮಕ್ಕಳಿಗೆ ಕೊಡ್ತೇವೆ. ಆದರೆ ನಮ್ಮ ಹಿರಿಯರು ಅನುಸರಿಸ್ತಿದ್ದ ಒಂದು ಸ್ಪೆಷಲ್ ಐಟಮ್ ನಾವು ಮಕ್ಕಳಿಗೆ ಕೊಡೋದನ್ನು ಮರೆತುಬಿಟ್ಟಿದ್ದೇವೆ. ಅದನ್ನು ನಾವು ಮನೆಯಲ್ಲಿ ಉಂಡೆ ಮಾಡಿಯೋ, ಅಂದರೆ ಲಾಡು ಮಾಡಿಯೋ, ಅಥವಾ ಅದನ್ನು ಚಟ್ನಿ ಪುಡಿ ರೀತಿಯಲ್ಲಿಯೋ ಒಟ್ಟಿನಲ್ಲಿ ಮಕ್ಕಳಿಗೆ ಇದನ್ನು ಕೊಡಬೇಕು. ಯಾವುದು ಅದು ಅಂದರೆ ಎಳ್ಳು, ಎಸ್ಪೆಷಲಿ ಕರಿ ಎಳ್ಳು. ಸೊ ಅದನ್ನು ಸರಿಯಾಗಿ ಸೇವನೆ ಮಾಡಿದರೆ ಮಕ್ಕಳ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮಕಾರಿ ಅನ್ನೋದನ್ನು ನಾನು ಇವತ್ತು ಹೇಳ್ತೇನೆ. ಎಷ್ಟು ತೆಗೆದುಕೊಳ್ಬೇಕು ಅನ್ನೋದನ್ನು ಹೇಳ್ತೇನೆ, ಜೊತೆಗೆ ಅದರಲ್ಲಿರುವ ಚಿಕ್ಕ ಪುಟ್ಟ ವಿಶೇಷತೆಗಳನ್ನು ಕೂಡ ಹೇಳ್ತೇನೆ. ಏನು ಅಂತಂದರೆ, ನಾವು ಮಕ್ಕಳು ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನನ್ನ ಮಗು ಊಟ ಮಾಡ್ತಾ ಇಲ್ಲ ಅನ್ನೋದು ಎಷ್ಟೋ ಜನರ ಕಂಪ್ಲೇಂಟ್. ಸೊ ಎಳ್ಳಿನ ಉಂಡೆಯನ್ನು ಅಥವಾ ಎಳ್ಳನ್ನು ನಾವು ಯಾವುದೋ ಒಂದು ವಿಧಾನದಲ್ಲಿ ಎಳ್ಳನ್ನು ಕೊಟ್ಟರೆ ಮಕ್ಕಳ ಡೈಜೆಷನ್ ಪವರ್ ಚೆನ್ನಾಗಿ ಹೆಚ್ಚಾಗಿ ಅವರ ಹೊಟ್ಟೆಯಲ್ಲಿರುವಂಥ ಏನು ಸಮಸ್ಯೆ ಇದೆಯಲ್ಲ, ಅಗ್ನಿಯ ಸಮಸ್ಯೆ, ಸೊ ಆ ಡೈಜೆಷನ್ ಪವರ್ ಸಮಸ್ಯೆಯನ್ನು ಅದು ತುಂಬ ಚೆನ್ನಾಗಿ ಕಡಿಮೆ ಮಾಡಿ ಮಕ್ಕಳು ಮತ್ತೆ ಮತ್ತೆ ಊಟ ಬೇಕು ಅಂತ ಹೇಳುವ ಹಾಗೆ ಏನು ಎಳ್ಳು ಮಾಡುತ್ತೆ. ಜೊತೆಗೆ ಎಳ್ಳಿನ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಆಯುರ್ವೇದದಲ್ಲಿ ಮೇಧ್ಯ ಅಂತ ಕರೀತಾರೆ, ಅಂದರೆ ಮೆದುಳಿನ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು, ಏನು ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಅಂತ. ಸ್ಮೃತಿಕರ ಅಂತ ಕರೀತಾರೆ, ಮಕ್ಕಳಿಗೆ ಮೆಮೊರಿ ಪವರ್ ತುಂಬ ಕಡಿಮೆ, ನನ್ನ ಮಗನಿಗೆ ಬೇಗ ಮರ್ತೋಗತ್ತೆ ಅಂತ ಎಷ್ಟೋ ಜನರ ಕಂಪ್ಲೇಂಟ್ ಇರುತ್ತೆ. ಸೊ ಸ್ಮೃತಿಕರ ಅಂತಂದರೆ ಮೆಮೊರಿ ಪವರನ್ನು ಹೆಚ್ಚು ಮಾಡುತ್ತೆ, ಅವನು ಏನು ಗ್ರಾಸ್ಪ್ ಮಾಡಿದನಲ್ಲ ಅದು ಹಾಗೆ ರೀಟೇನ್ ಆಗುವ ಹಾಗೆ ನೋಡಿಕೊಳ್ಳುತ್ತೆ ಎಳ್ಳು ಅಂತ. ಸೊ ಎಳ್ಳನ್ನು ಮಕ್ಕಳಿಗೆ ನಿತ್ಯವೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾ ಹೋದರೆ ಮಕ್ಕಳ ಮೆಮೊರಿ ಪವರ್ ಹೆಚ್ಚಾಗುತ್ತೆ. ಆಮೇಲೆ ಎಳ್ಳಿಗೆ ದಂತ್ಯ ಅಂತ ಕರೀತಾರೆ, ಅಂದರೆ ಹಲ್ಲಿನ ಆರೋಗ್ಯವನ್ನು ಚೆನ್ನಾಗಿ ಆಗುವ ಹಾಗೆ ಮಾಡುತ್ತೆ ಅಂತ. ಸೊ ಹಲ್ಲು ಸ್ಟ್ರಾಂಗ್ ಆಗಿರಬೇಕು, ಹಲ್ಲು ಹುಳುಕಾಗಬಾರ್ದು, ಮಕ್ಕಳ ಹಲ್ಲಿಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆ ಬರಬಾರದು ಅಂತ ಆದರೆ ಎಳ್ಳನ್ನು ನಿಯಮಿತವಾಗಿ ಕೊಡಬೇಕು. ಇನ್ನೊಂದೇನು ಅಂತಂದರೆ ಕೇಶ್ಯ ಅಂತ ಕರೀತಾರೆ, ಅಂದರೆ ಮಕ್ಕಳ ಕೂದಲಿನ ಬೆಳವಣಿಗೆ, ಕೂದಲು ಚೆನ್ನಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಲ್ಲು ಮತ್ತು ಕೂದಲು ಚೆನ್ನಾಗಿ ಆಗಬೇಕು ಅಂತಾದರೆ ಮೂಳೆಯ ಏನು ಜೀವಕೋಶಗಳಿದೆಯಲ್ಲ, ಮೂಳೆಯ ಸೆಲ್ಸ್ ಅಥವಾ ಟಿಶ್ಯೂ, ಬೋನ್ ಟಿಶ್ಯೂ ಅಂತ ನಾವು ಕರಿತೀವಲ್ಲ, ಅದು ಚೆನ್ನಾಗಿ ಇರಲೇಬೇಕಾಗತ್ತೆ. ಸೊ ಆ ಬೋನ್ ಅನ್ನು ಸ್ಟ್ರಾಂಗ್ ಮಾಡಲಿಕ್ಕೆ, ಮಕ್ಕಳು ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಬೆಳೀಲಿಕ್ಕೆ ಎಳ್ಳು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಮೂಳೆಗಾಗಿ ಕೂಡ ಎಳ್ಳನ್ನು ಸೇವನೆ ಮಾಡಬೇಕು. ಇನ್ನೊಂದೇನು ಅಂತಂದರೆ ಆಯುರ್ವೇದದಲ್ಲಿ ಎಳ್ಳಿಗೆ ಪಥ್ಯ ಅಂತ ಕರೀತಾರೆ, ಅಂದರೆ ನಿತ್ಯವೂ ಸೇವನೆ ಮಾಡ್ಬೋದು ಅಂತ. ಬಹುತೇಕ ರೋಗಗಳಲ್ಲಿ ಎಳ್ಳನ್ನು ತೆಗೆದುಕೊಳ್ಳಬಾರ್ದು ಅಂತ ಆಯುರ್ವೇದದಲ್ಲಿ ಹೇಳೋದಿಲ್ಲ. ಹಾಗಾಗಿ ಎಳ್ಳು ಈಗ ನಾವೆಲ್ಲೋ ಎಷ್ಟೋ ಬಾರಿ ಹೇಳ್ತೀವಲ್ಲ, ಆಲೂಗಡ್ಡೆ ತಿನ್ನಬೇಡಿ ಅಥವಾ ಹಸಿಮೆಣಸಿನಕಾಯಿ ತಿನ್ನಬೇಡಿ ಅಂತ, ಹಾಗೆ ಎಳ್ಳನ್ನು ತಿನ್ನಬೇಡಿ ಅಂತ ಹೇಳೋದು ತುಂಬ ಕಡಿಮೆ, ಕೆಲವೊಂದು ಸಮಸ್ಯೆಗಳಲ್ಲಿ ಮಾತ್ರ ಹೇಳ್ತೇವೆ. ಹಾಗಾಗಿ ಎಳ್ಳನ್ನು ಮಕ್ಕಳಿಗೆ ಪಥ್ಯ ಆಗಿರೋದ್ರಿಂದ ನಿತ್ಯವೂ ಕೊಡಬಹುದು ಅಂತ. ಇನ್ನೊಂದೇನು ಅಂತಂದರೆ ಎಳ್ಳು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರುವಂಥದ್ದು. ಸೊ ಮಕ್ಕಳ ಬೆಳವಣಿಗೆ ಆಗುವ ಸಮಯದಲ್ಲಿ ಎಳ್ಳನ್ನು ಕೊಡೋದ್ರಿಂದ ಮೂಳೆ ಚೆನ್ನಾಗಿ ಬೆಳೆಯೋದಾಯಿತು, ಚರ್ಮದ ಸೌಂದರ್ಯ ಹೆಚ್ಚಾಗೋದಾಯಿತು, ಹಲ್ಲು ಚೆನ್ನಾಗಿರೋದಾಯಿತು, ಮೆದುಳು ಚೆನ್ನಾಗಿರೋದಾಯಿತು, ಜೊತೆಗೆ ಮಕ್ಕಳ ಏಜಿಂಗ್ ಪ್ರೊಸೆಸ್ ಕಡಿಮೆ ಆಗುತ್ತೆ. ಸೊ ನಿಮ್ಮ ಮಕ್ಕಳು ದೀರ್ಘಾಯುಷಿಗಳಾಗಿರಬೇಕು, ಕೊನೆಯವರೆಗೂ ಮಕ್ಕಳಿಗೆ ಎನರ್ಜಿ ಚೆನ್ನಾಗಿರಬೇಕು, ನಿಮ್ಮ ಮಗು ಕೊನೆಯವರೆಗೂ ಯುವಕನ ಥರ ಇರಬೇಕು ಅಂತಾದರೆ ಎಳ್ಳನ್ನು ಹೆಚ್ಚೆಚ್ಚಾಗಿ ಕೊಡಬೇಕು. ಹಾಗಾಗಿ ನಿಮ್ಮ ಮಗುವಿಗೆ ಇವತ್ತಿಂದಲೇ ಎಳ್ಳಿನ ಬಳಕೆಯನ್ನು ಪ್ರಾರಂಭ ಮಾಡಿ ಎಷ್ಟು ಕೊಡಬೇಕು, ದಿನಕ್ಕೆ ಒಂದು 2-3 ಗ್ರಾಂ ಮಿನಿಮಮ್ ಎಳ್ಳನ್ನು ಕೊಡಬೇಕು. ಆಮೇಲೆ 1-3 ಚಮಚ ದಿವಸಕ್ಕೆ, ಈಗ ಉದಾಹರಣೆಗೆ ಒಂದು ಸ್ವಲ್ಪ ಎಳ್ಳು ತೆಗೆದುಕೊಂಡು, ಅದಕ್ಕೆ ತಾಯಂದ್ರಿಗೆ ಗೊತ್ತಿದೆ ಹೇಗೆ ಉಂಡೆ ಮಾಡಬೇಕು, ಹೇಗೆ ಲಾಡು ಮಾಡಬೇಕು ಅಂತ, ಅದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಅಥವಾ ಅಂಟು ಅಂತ ಸಿಗತ್ತಲ್ಲ, ಬಾಣಂತಿ ಅಂಟು ಅಂತ, ಬಾಣಂತಿ ಅಂಟನ್ನು ಹಾಕಿ, ಕೊಬ್ಬರಿಯನ್ನು ಹಾಕಿ, ಇದೆಲ್ಲವನ್ನು ಹಾಕಿ ಜೋನಿ ಬೆಲ್ಲ ಜೊತೆಗೆ ಕಲಸಿ ಅದಕ್ಕೆ ಒಂದು ಒಳ್ಳೆಯ ಉಂಡೆಯನ್ನು ಮಾಡಿ, ಒಂದು ಚಿಕ್ಕ ಉಂಡೆಯನ್ನು ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಮಕ್ಕಳಿಗೆ ಏನು ನಾವು ಯಾವುದೇ ರೀತಿಯ ಕೆಮಿಕಲ್ ಇಲ್ಲಿರುವಂತಹ ಟೇಸ್ಟಿ ಫುಡ್ಡನ್ನು ಕೊಟ್ಟಂಗಾಗತ್ತೆ. ಸೊ ಆ ಥರದ ಉಂಡೆಗಳನ್ನು ಮಾಡಿಕೊಡ್ತೀರಿ ಅಂತಂದರೆ ದಿವಸಕ್ಕೆ 2 ಅಥವಾ 3 ಉಂಡೆ ಕೊಟ್ಟರೆ ಸಾಕಾಗತ್ತೆ. ಸೊ ಇದು ಬೆಲ್ಲ ಕೂಡ ಪೌಷ್ಟಿಕವಾಗಿ ಕೆಲಸ ಮಾಡುತ್ತೆ, ಜೊತೆಗೆ ಎಳ್ಳಿನ ಜೊತೆಗೆ ನೀವು ಹಾಕಿರುವಂತಹ ಉಳಿದ ಡ್ರೈ ಫ್ರೂಟ್ಸ್ಗಿಂತ ಕೂಡ ಮಕ್ಕಳ ಎಲ್ಲ ರೀತಿಯಲ್ಲಿ ಅನುಕೂಲ ಮಕ್ಕಳಿಗೆ ಖಂಡಿತ ಆಗುತ್ತೆ. ಸೊ ಹಾಗಾಗಿ ಎಳ್ಳನ್ನು ನಾವು ಹೆಚ್ಚೆಚ್ಚಾಗಿ ಬಳಕೆ ಮಾಡುವ, ಅದಕ್ಕೆ ಸಂಕ್ರಾಂತಿಯ ಸಮಯದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಕು ಅಂತ ನಾನು ಆಗಲೇ ಹೇಳಿದಾಗೆ ಮೆದುಳಿಗೆ ಶಕ್ತಿಯನ್ನು ಕೊಡೋದಾಗಿರೋದ್ರಿಂದ ಸಹಜವಾಗಿ ಒಳ್ಳೆ ಮಾತು ಬರುತ್ತೆ. ಮಕ್ಕಳಿಗೆ ಆರೋಗ್ಯವನ್ನು ಕಾಪಾಡಲಿಕ್ಕೆ ಎಳ್ಳನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳುವ. ಧನ್ಯವಾದ.

ಬಹುಭಾಷಾ ಗಾಯಕ ರಮ್ಲಾನ್ ಸವನಾಲು ಬೆಳ್ತಂಗಡಿ ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364240499. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದು.

ಬಹುಭಾಷಾ ಗಾಯಕ ರಾಮ್ಲಾಲ್ ಸವನಾಲು ಬೆಳ್ತಂಗಡಿ ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ

0: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಿಎ ವಿವೇಕ್ ರೈ ಪುಸ್ತಕ ಹಬ್ಬದಲ್ಲಿ ಮಾತನಾಡಿದ. ಈಗ ಕೇಳಿ ಡಾಕ್ಟರ್ ಬಿಎ ವಿವೇಕ್ ರೈ ಪುಸ್ತಕ ಹಬ್ಬ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರೊಫೆಸರ್ ಬಿಎ ವಿವೇಕ್ ರೈ ಅವರ ಮಾತುಗಳನ್ನು.
1: ಹಿರಿಯರೇ ಮತ್ತು ಸ್ನೇಹಿತರೆ, ಉಷಾ ನಿಮ್ಮನ್ನೆಲ್ಲ ಕಾಣ್ತಾ ಇದ್ರೆ ಒಂದೆರಡು ವರ್ಷದ ಬಳಿಕ ನಿಮ್ಮನ್ನೆಲ್ಲ ಕಾಣುವ ಮಾತನಾಡುವ ಯೋಗ ಬಂತು. ಸರಿ, 2 ವರ್ಷದ ಹಿಂದೆ ನಾವು ಅನೇಕ ಮಂದಿ ಇಲ್ಲಿ ಇದೇ ಸಭಾಂಗಣದಲ್ಲಿ ಸೇರಿದ್ದೆವು. 2019 December 15 ಇದೇ ಸಭಾಂಗಣದಲ್ಲಿ ನನ್ನ ಪುಸ್ತಕ ಕಲಿತದ್ದು ಕಲಿಸಿದ್ದು ಅನ್ನುವುದು ಇಲ್ಲಿ ಅನಾವರಣ ಆಗಿತ್ತು. ನನ್ನ ಪ್ರಾಥಮಿಕ ಶಾಲೆಯ ನನ್ನ ಸಹಪಾಠಿ ಮಾರಪ್ಪ ಶೆಟ್ಟಿಯಿಂದ ಹಿಡಿದು ಹೈಸ್ಕೂಲಿನ ಸಹಪಾಠಿ ಗೋಪಾಲಕೃಷ್ಣ, ಹಸನ್ನು, ಎವಿ ನಾವಡ್ರು, ನಾನು 1 ವರ್ಷ ಹೈಸ್ಕೂಲ್ ಮೇಸ್ಟ್ರಾಗಿದ್ದ ನನ್ನ ವಿದ್ಯಾರ್ಥಿಯಾಗಿದ್ದ ಈಗ ಕಾನೂನು ವಿಶ್ವವಿದ್ಯ ಕುಲಪತಿಯಾಗಿದ್ದ ಪ್ರೊಫೆಸರ್ ಈಶ್ವರ ಭಟ್ಟು, ಒಂಥರ ಸಹಪಾಠಿಗಳ ಸಮ್ಮಿಲನ ಥರ ಇತ್ತು. ಪ್ರತಿ ವರ್ಷ ಒಂದು ನಾನು ನಿವೃತ್ತನಾಗಿ ಜರ್ಮನಿಯಿಂದ ಬಂದ ಮೇಲೆ ನಾನು ಡಿಸೆಂಬರದಲ್ಲಿ ಒಂದು ಪುಸ್ತಕ ಬಿಡುಗಡೆಗೆ ಅಂತ ಇಟ್ಕೊಂಡಿದ್ದೆ. ಯಾಕಂದರೆ ಡಿಸೆಂಬರ್ ಅಂದರೆ ವರ್ಷ ಕೊನೆಯಾಗುವ ಕಾರಣ, ವರ್ಷ ಕೊನೆಗಾದರೂ ಒಂದು ಪುಸ್ತಕ ಬರಲಿ ಅನ್ನುವ ಕಾರಣಕ್ಕೆ ಇತ್ತು. ಹಾಗಾಗಿ 2 ವರ್ಷ ಹಿಂದೆ ಮಾಡಿದ್ದಾಗ ನಾನು ಕೊನೆಯಲ್ಲಿ ಹೇಳಿದ ಮಾತು ಅವತ್ತಿದ್ದ ನೆನಪಿರ್ಬೋದು, ಮುಂದಿನ ಡಿಸೆಂಬರದಲ್ಲಿ ಭೇಟಿಯಾಗೋಣ ಅಂತ ಹೇಳಿದ್ದೆ. ಅಂದರೆ ಕಳೆದ ವರ್ಷ ಭೇಟಿಯಾಗಲಿಕ್ಕೆ ಆಗಲಿಲ್ಲ. ಯಾಕೆಂದರೆ 2019 December 15 ನಾವು ಭೇಟಿಯಾದ ಮೇಲೆ ಜನವರಿ ಫೆಬ್ರವರಿಯಿಂದ ಏನಾಯಿತು ನಮ್ಮ ದೇಶದಲ್ಲಿ ಅಂತ ನಿಮ್ಗೆ ಗೊತ್ತಿದೆ. ಕೊರೋನಾದ ಮೊದಲನೇ ಅಲೆ ಬಂತು. ಹಾಗಾಗಿ ಕಳೆದ ಡಿಸೆಂಬರ್ದ ಹೊತ್ತಿಗೆ ಕೇಳಿದರು ನಮ್ಮ ಗೆಳೆಯರೆಲ್ಲ, ಇವರು ಸರ್ ಈ ಬಾರಿ ಇಲ್ವಾ ಅಂತ. ನಾನು ಬೇಡ ಅಂತ ಹೇಳಿದೆ. ಯಾಕೆಂದರೆ ಸಂಭ್ರಮ ಮುಂತಾದ ಮಾಡುವ ಕಾಲ ಇರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಈಗ ತಾನೇ ರೋಸಿಕಿನ ಕಥೆಗಳನ್ನು ವಿಮರ್ಶೆ ಮಾಡ್ತಾ ರೇಖಾ ಹೇಳಿದರು, ಯಾಕೆ ಈ ಥರದ ಕಥೆಗಳನ್ನು ಪ್ರೋತ್ಸಾಹ ಅನುವಾದ ಮಾಡಿದರು. ಸುಮ್ಮನೆ 1-2-3, ಯಾಕಂದರೆ ಆ 2 ವರ್ಷದಲ್ಲಿ ನಾವು ಏನೆಲ್ಲವನ್ನು ಅನುಭವಿಸಿದ್ದೆವು ಕಷ್ಟಗಳನ್ನು. ಇವತ್ತು ಬಿಡುಗಡೆಯಾದ ಒಂದು ಪುಸ್ತಕ ಹ್ಯಾಂಡ್ ಬುಕ್ ಆಫ್ ಕನ್ನಡ ಪ್ರೊಸಡಿ ಅಂತ, ಅದರ ಪ್ರಕಾಶನ ಮಾಡಿದವರು ಕೇಂದ್ರೀಯ ವಿಶ್ವವಿದ್ಯಾಲಯ ಗುಲ್ಬರ್ಗದವರು. ಆಗ ಅದರ ಕುಲಪತಿಯಾಗಿದ್ದವರು ನನ್ನ ಬಹಳ ಕಾಲದ ಸ್ನೇಹಿತರು ಪ್ರೊಫೆಸರ್ ಎಚ್ ಎ ಮಹೇಶ್ವರಯ್ಯನವರು. ಅವರ ಪ್ರೀತಿ ಮತ್ತು ಒತ್ತಡದಿಂದ ನಾನು ಮೊದಲನೆಯ ಕೊರೋನಾದ ಲಾಕ್ಡೌನ್ ವೇಳೆಗೆ ಇಡೀ ನಮ್ಮ ಜಗತ್ತು ಖಿನ್ನಾಗಿದ್ದಾಗ ಇನ್ನೇನು ಮಾಡುವುದು ಅಂತ ತಕ್ಷಣ ಹೊಳೆಯಿತು. ತುಂಬ ವರ್ಷ, 13 ವರ್ಷ ನನ್ನ ಛಂದಸ್ಸು ಪಾಠ ಕೇಳಿದ ಎಲ್ಲ ಇಲ್ಲಿ ವಿದ್ಯಾರ್ಥಿಗಳಿದ್ದೆ. ನಾನು ಬರೆಯೋಣ ಅಂತ ಕೂತು ಬರೆದೆ ಒಂದು 2-3 ತಿಂಗಳು ಬರೆದೆ. ಪ್ರೊಫೆಸರ್ ಮಹೇಶ್ವರ ಹೇಳಿದ್ದು, ಸರ್ ನಾವು ಪ್ರಿಂಟ್ ಮಾಡ್ತೇವೆ ಅಂತ ಹೇಳಿದರು. ಅವರ ಕುಲಪತಿ ಅವಧಿ ಕಳೆದ ವರ್ಷ ನವಂಬರ್ ಕೊನೆಗೆ ಮುಗಿತಾ ಇತ್ತು. ಮುಗಿಯುವುದರ ಮೊದಲು ಪ್ರಕಟ ಮಾಡಿ ನನಗೆ ಪ್ರತಿಗಳನ್ನು ಕಳಿಸ್ಕೊಟ್ರು. ನನಗೆ ಒಂದು ಹೇಳಿದೆ, ಪ್ರೊಫೆಸರ್ ಮಹೇಶ್ವರನವರೇ ಇದರ ಬಿಡುಗಡೆಗೆ ನೀವೇ ಬರಬೇಕು. ಆದರೆ ಕಳೆದ ಜೂನ್ನಲ್ಲಿ ಪ್ರೊಫೆಸರ್ ಮಹೇಶ್ವರನವರು ಕೊರೋನಾದಿಂದ ನಮ್ಮನ್ನು ಅಗಲಿದರು. ಇದು ಒಂದು. ಇನ್ನೊಂದು, ಕಳೆದ ಮಾರ್ಚ್ ತಿಂಗಳ ಕೊನೆಯಲ್ಲಿ, ಅದು ನಾನು ಕೊನೆಗೆ ಬೆಂಗಳೂರಿಗೆ ಹೋದ್ದು, ಅದು ಮಾಸ್ತಿ ಪ್ರಶಸ್ತಿ ಪ್ರದಾನದ ಅತಿಥಿಯಾಗಿ ಹೋದ್ದು. ಸುಬ್ರಾಯ ಚೊಕ್ಕಾಡಿಯವರ ಅನುಭವ ಕಥನ ಬಿಡುಗಡೆ ಮಾಡಿ ನಾನು, ನಾದ ಮತ್ತು ನರಸಿಂಹಮೂರ್ತಿ ಚಾಲುಕ್ಯ ಹೋಟ್ಲಿಗೆ ಊಟಕ್ಕೆ ಬಂದಿದ್ದೆವು. 29 ತಾರೀಕು ಅಲ್ಲಿಗೆ ನನ್ನ ಪ್ರೀತಿಯ ಗೆಳೆಯ ಕವಿ ಡಾಕ್ಟರ್ ಸಿದ್ಲಿಂಗೆ ಬಂದಿದ್ದರು. ನಾವು ಮಾತಾಡಿದೆವು. ಮಧ್ಯಾಹ್ನ ಡಿ ಆರ್ ನಾಗರಾಜ್ ಅವರ ಪುಸ್ತಕದ ಅವರ ಬಗೆಗಿನ ಪುಸ್ತಕ ಬಿಡುಗಡೆ ಇತ್ತು. ನಾನು ಸಿದ್ಲಿಂಗ ಮಾತಾಡ್ತಾ ಅವ್ರನ್ನ ಒಂದು ನನ್ನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಕರೆಸಬೇಕು ಅಂತ ಭಾಳ ಆಸೆ ಇತ್ತು ನನಗೆ. ಸಿದ್ಲಿಂಗಯ್ಯ ಸುಮಾರು 40 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇದ್ದು ಕೊರೋನಾದಿಂದ ನಮ್ಮನ್ನು ಅಗಲಿದ್ದರು. ಇದು 2 ಕತೆ ಅಷ್ಟೇ, ಅಲ್ಲಿ ಇಂಥ 100 ಇವೆ. ಈಗ ತಾನೇ ನಿಮ್ಮ ಎಲ್ಲ ಮನೆಗಳಲ್ಲೂ ಇಂಥ ನೂರಾರು ದುಃಖದ ಕಥೆ. ಈಗ ತಾನೇ ನನ್ನ ಎಕ್ಕಸಕ್ಕೆ ಹಾಡಿದಾಗ ನನಗೆ ಸಂತೋಷ ಆಗಲಿಲ್ಲ. ಯಾಕೆಂದರೆ ರತ್ನಾವತಿ ಬೈಕಾಡಿ ಕೊರೋನಾದಿಂದ ತಮ್ಮ ಗಂಡನನ್ನು ಕಳ್ಕೊಂಡ್ರು. ಈ ಥರ ಕೊರೋನಾದಿಂದ ತಮ್ಮ ಆಪ್ತರನ್ನು, ಬಂಧುಗಳನ್ನು, ಸ್ನೇಹಿತರನ್ನು, ನೆರೆಕೆರೆಯವರನ್ನು ಕಳ್ಕೊಂಡ ನಿಮ್ಮೆಲ್ಲರ ಮನೆಗಳಿದೆ. ಅಲ್ಲದೇನು ಕೂಡ ನೂರಾರು ಮಂದಿ ಕಳೆದ ಎರಡು ವರ್ಷಗಳಲ್ಲಿ ಬದುಕಿನಲ್ಲಿ ನನಗೆ ಗೊತ್ತಿದ್ದಾಗೆ ನನ್ನ ಮನೆಯ ಹತ್ತಿರದಲ್ಲಿ ಒಂದು ಸಣ್ಣ ಅಕ್ಕಸಾಲಿ ಕೆಲಸ ಮಾಡೋ ಸಣ್ಣ ಜ್ಯುವೆಲ್ಲರ್ ಸಾಲ ಈ ಕೊರೋನಾದ ಲಾಕ್ಡೌನಿಂದ ಸಾಲಾಗಿ ಆತ್ಮಹತ್ಯೆ ಮಾಡಿಕೊಂಡು ನನ್ನ ಹೆಂಡತಿ ಇಲ್ಲೇ ಇದ್ದಾಳೆ, ಅವರೆಲ್ಲ ಭಾಳ ಅವ್ರ ಹೆಂಡತಿ ಎಲ್ಲ ಇವರಿಗೆ ಸ್ನೇಹಿತರು, ನಾವೆಲ್ಲ ಭಾಳ ದುಃಖಪಟ್ಟೆವು. ಅಂದರೆ ಕೊರೋನಾ ಅಲ್ಲ, ಕೊರೋನಾದ ಪರಿಣಾಮವಾಗಿ ಇತ್ತೀಚೆಗೆ ಎರಡು ತಿಂಗಳ ಹಿಂದೆ ಅವರ ಹತ್ತನೇ ತಾರೀಕಿಗೆ ಹೋಗುವ ಮಗ ಆತ ಆತ್ಮಹತ್ಯೆ ಮಾಡಿಕೊಂಡು. ಅಂದರೆ ಇದೆಲ್ಲ ನೇರವಾಗಿ ಕೊರೋನಾದಿಂದ ಪಡೆದ ಸಾವುಗಳು ಮತ್ತು ಅದರ ಪ್ರತಿಫಲನದಿಂದ ಆದ ಸಾವುಗಳು ಮತ್ತು ಇನ್ನು ಅನೇಕ ಅನೇಕ ಇವೆ. ಇಲ್ಲಿ ನನಗೆ ಅನೇಕರ ಬಗ್ಗೆ ನಾನಿಲ್ಲಿ ಹೆಸರು ಹೇಳ್ತಾ ಇಲ್ಲ. ಆದ್ದರಿಂದ ಎಂಥ ಸಂಭ್ರಮವನ್ನು ನಾನು ಆಚರಿಸಲಿ ಅಂತ. ಹಾಗೆ ಕಳೆದ ವರ್ಷ ಅಲ್ಲ ಈ ವರ್ಷನೂ ಬೇಡ ಅಂತ ಹೇಳ್ತಾ ಇದ್ದೆ. ಯಾಕೆಂದರೆ ಈ ಸ್ಲೋಮೇನ್ ರೋಧಕಿನ ಕಥೆಗಳು ಕಳೆದ ಜನವರಿ ಹೊತ್ತಿಗೆ ಸಿದ್ಧ ಆಗಿತ್ತು. ಹ್ಯಾಂಡ್ಬುಕ್ ಆಫ್ ಕನ್ನಡ ಪ್ರೊಸಡಿ ಕಳೆದ ನವಂಬರ್ ಹೊತ್ತಿದ್ದ ಆಗಿತ್ತು ಎರಡು ಪುಸ್ತಕಗಳು. ದಿನನಿತ್ಯ ನಮಗೆ ಈ ಥರದ ನೋವುಗಳ ನಡುವೆ ಕೂಡ ಜೊತೆಗೆ ನಾವು ಎರಡು ವರ್ಷದಿಂದ ಒಬ್ರನ್ನೊಬ್ಬರು ಕಾಣಲಿಕ್ಕೆ ನಾನು ಅನೇಕರು ಆನ್ಲೈನ್ನಲ್ಲಿ ನಾನು ಉಪನ್ಯಾಸಗಳನ್ನು ಕೆಲವು ಕೊಟ್ಟೆ, ಕೆಲವು ಸಭೆಗಳಲ್ಲಿ ನಿನ್ನೆ ಕೂಡ ಭಾಗವಹಿಸಿದೆ. ಒಬ್ಬರ ಮುಖ ನೋಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈ ನೆಪದಲ್ಲಿ ಆದರೂ ಎಲ್ಲರೂ ಒಂದು ಬಾರಿ ಕಾಣುವ, ಮಾತಾಡುವ, ಮಧ್ಯಾಹ್ನ ಹೊತ್ತು ಊಟ ಮಾಡ್ತಾ ಪರಸ್ಪರ ಸುಖ ದುಃಖ ವಿಚಾರಿಸಿಕೊಳ್ಳುವ ಅನ್ನುವ ಕಾರಣಕ್ಕಾಗಿ ಪುಸ್ತಕಗಳನ್ನು ಒಂದು ನೆಪ ಮಾಡಿಕೊಂಡು ನಾವು ಇವತ್ತಿದ್ದೇವೆ. ನೀವೆಲ್ಲ ಬಂದಿದ್ದೀರಿ. ಬಹುಶಃ ಇವತ್ತಿನ ದಿನ ಮತ್ತೆ ರೂಪಾಂತರಿತ ವೈರಸ್ಸುಗಳ ಕಾಲದಲ್ಲೂ ನೀವಂಥ ಪ್ರೀತಿಯಿಂದ ಬಂದಿದ್ದೀರಿ. ಎಷ್ಟೋ ಕಾಲಕ್ಕೆ ಇದು ಸ್ವಲ್ಪ ಧೈರ್ಯದ ಪ್ರಶ್ನೆ, ಪ್ರೀತಿಯ ಪ್ರಶ್ನೆ, ಇದು ಸ್ನೇಹದ ಪ್ರಶ್ನೆ. ಯಾಕೆಂದರೆ ಇಂಥ ವೇಳೆಗೆ ಮನೆಯಿಂದ ಹೊರಗುವಾಗ ಏನಾಗ್ತದೋ, ಏನು ಹರಡಬಹುದು ಅನ್ನುವಂಥ ಆತಂಕ ಮತ್ತೆ ಬರುವಾಗಲೂ ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ.

ತಾಣ ಅಂತ ತಿಳ್ಕೊಂಡವನು. ನಾನು ಎಷ್ಟೋ ಬಾರಿ ಹೇಳೋದುಂಟು, ನನ್ನ ಮನೆ ನಂದಿಗುಡ್ಡದ ಹತ್ತಿರ ಇದೆ ಅಂತ ಯಾವಾಗಲೂ ಹೇಳೋದುಂಟು ಸಾಂಕೇತಿಕ ಬಗ್ಗೆ. ಯಾಕೆಂದರೆ ಇದು ನಾನು ಅದನ್ನು ಬಿಟ್ಟು ಎಲ್ಲೂ ಹೋಗುವಲ್ಲ ಮಂಗಳೂರನ್ನು. ನಾನು ಕುಲಪತಿ ಆಗಿದ್ದಾಗಲೂ ನನಗೆ ಮೈಸೂರಲ್ಲಿ ಆದ ಆಫರ್ ಇತ್ತು, ಒಂದು ಸೈಟ್ ತಗೊಳ್ಳಿ ಅಂತ. ಒಂದು ಕಡತದನ್ನು ರಿಜಿಸ್ಟರ್ ಆಗಿದ್ದವರು ಕೆ ಎಸ್ ಅಧಿಕಾರಿ ಹಂಪಿಯಲ್ಲಿ, ಅವರು ಮೈಸೂರಿನಲ್ಲಿ ನಾನು ಕುಲಪತಿ ಆದಾಗ ಅವರು ಮುಂಡ ಕಮಿಷನರಾಗಿ ಬಂದು ಅರ್ಜಿ ತೊಗೊಂಡು ಬಂದು ಸರ್ ಇಲ್ಲಿ ಸೈನ್ ಹಾಕಿ ಇದು ಬಹಳ ಲೀಗಲಾಗಿ ನಿಮಗೆ ಕೊಡ್ತಾ ಇರುವುದು ಅಂತ. ನಾನು ಕಾಗದವನ್ನು ತವರಿಗೆ ಕೊಟ್ಟು ನಗಾಡಿದೆ, ನನಗೆ ಒಂದು ಮನೆ ಇದೆ ಮಂಗಳೂರಲ್ಲಿ ಸಾಕಾಗ್ತದೆ ಅಂತ. ಆದರೆ ನನಗೆ ಮಂಗಳೂರು ಇರಬೇಕು ಅನ್ನೋದು ನನ್ನ ಆಸೆ. ನೀವೆಲ್ಲ ಜೊತೆಗೆ ಎಷ್ಟು ದಿನ ಇರಬೇಕು ಅನ್ನುವುದನ್ನು ಹೇಳುವುದಕ್ಕೆ ಈ ಪುಸ್ತಕದ ಒಂದು ನೆಪ ಮಾಡಿದೆ. ಇಲ್ಲಿ ನನ್ನ ಮಾತು ಬಂತು, ಒಡನಾಟದ ಬಗ್ಗೆ ಚಿನ್ನಪ್ಪ ಹಿಡಿದು ಇವತ್ತು ಪ್ರಜಾವಾಣಿಯಲ್ಲಿ ಕನ್ನಡಪ್ರಭದಲ್ಲಿ ನನ್ನ ಸಂದರ್ಶನಗಳು ಬಂದಿವೆ. ನಾನು ಎಂದೂ ನನ್ನ ಹುಟ್ಟುಹಬ್ಬವನ್ನು ಆಚರಿಸಿದವನಲ್ಲ. ಆಕಸ್ಮಿಕವಾಗಿ ನಮ್ಮ ಹುಟ್ಟು ತೀರ ಆಕಸ್ಮಿಕವಾದ್ದು. ನಾನು ಎಂದೂ ನನ್ನ ಚಿಕ್ಕಂದಿನಲ್ಲಿ ನಾವು ಹಳ್ಳಿಯಲ್ಲಿ ಹುಟ್ಟುಹಬ್ಬ ಅನ್ನೋ ಕಲ್ಪನೆ ಇರಲಿಲ್ಲ, ನಗರಕ್ಕೆ ಬಂದು ಇಲ್ಲ ಎಂದೂ ಇಲ್ಲ. ಆದರೆ ಜರ್ಮನಿಯಲ್ಲಿದ್ದಾಗ ನನಗೆ 65 ವರ್ಷ ಆದಾಗ, 66 ವರ್ಷ ಆದಾಗ ಡಿಸೆಂಬರ್ನಲ್ಲಿ ನಾನು ಜರ್ಮನಿಯಲ್ಲಿದ್ದೆ. ಆಗ ಅಲ್ಲಿಯ ನನ್ನ ವಿದ್ಯಾರ್ಥಿಗಳು ಮತ್ತು ಸಹೋದ್ಯೋಗಿಗಳು ಒಂದು ಕೋಣೆಯಲ್ಲಿ ಭಾಳ ಆಶ್ಚರ್ಯಕರವಾಗಿ ನನಗೆ ಪ್ರವೇಶ ಮಾಡಿ ಎಲ್ಲ ತಿಂಡಿ ಹಂಚು ಒಂದು ಸಂತೋಷ ಕೊಡ. ನಾವೆಲ್ಲ ಒಟ್ಟಿಗೆ ಊಟ ಮಾಡಿದ್ದೆ. ಅದು ಬಿಟ್ಟರೆ ಹೆಚ್ಚು ಅಂದರೆ ಆ ದಿನ ನಾನು ನನ್ನ ಹೆಂಡತಿ ಇಬ್ಬರೇ ಹೋಗಿ, ಯಾಕಂದರೆ ಮಕ್ಕಳೆಲ್ಲ ಈಗ ದೂರ ಇದ್ದಾರೆ, ಹೋಗಿ ಊಟ ಮಾಡಿ ನಮ್ಮ ಪಾಡಿಗಿರೋದು. ಮತ್ತು ವರ್ಷ ಅನ್ನೋದಕ್ಕೆ ಅದೇನು ಈಗ ಹೇಳಿದರೆ ಇಷ್ಟು ವರ್ಷ ಆಯಿತು ಅಂತ, ಅದಕ್ಕೆ ನಾವೇನು ಪ್ರಯತ್ನ ಮಾಡಿ ಅದು ಆಗುವುದಲ್ಲ. ನನ್ನ ಗುರುಗಳು ಹಾಮಾನಾಯಕರು ಒಂದು ಜೋಕ್ ಹೇಳ್ತಾ ಇದ್ದರು, ಅದು ಯೂನಿವರ್ಸಿಟಿ ಪ್ರೊಫೆಸರ್ಗಳ ಬಗ್ಗೆ. ಏನಂದರೆ ಎಷ್ಟೋ ಬಂದು ಹೇಳ್ತಾ ಇದ್ದಾರೆ, ಸರ್ ಅವರು ಪ್ರೊಫೆಸರ್ ಆದರು ಅಂತ. ಇಲ್ಲ, ಪ್ರೊಫೆಸರ್ ಆಗೋದಕ್ಕೆ ಅಷ್ಟೇನಿಲ್ಲ, ಉಸಿರಾಡ್ತಾ ಇದ್ದರೆ ಸಾಕು ಪ್ರೊಫೆಸರ್ ಆಗ್ತಾರೆ ಅಂತಂದರೆ. ಇದು ಅಂದರೆ ಸುಮ್ಮನೆ ಒಂದು 10 ವರ್ಷ ಸುಮ್ಮನೆ ಉಸಿರಾಡ್ತಾ ಇದ್ದರೂ ಪ್ರೊಫೆಸರ್ ಆಗ್ತಾರೆ. ಅದು ಇದು ಯಾವಾಗ, 35 ವರ್ಷದ ಹಿಂದೆ, ಈಗಿನ ಪ್ರೊಫೆಸರ್ಗಳಿಗೆಲ್ಲ ಹಿಂದೆ ಯಾರೋ ನನ್ನ ಗುರುಗಳು ಹಮಾನಾಯಕರು ಮಾಡ್ತಾ ಇದ್ದ ಜೋಕ್ ಅದು. ಹಾಗಾಗಿ ನಾವು ವಯಸ್ಸಾಗುವುದೇ ನಮ್ಮ ಸಾಧನೆ ಏನು ಅಲ್ಲ. ನಾವು ಈಗ ಅದಕ್ಕೆ ಒಳ್ಳೆಯ ಮಾತು ಕಟ್ಟಿಮನಿ ಹೇಳಿದರು, ನನಗೆ ಇಷ್ಟು ಆರೋಗ್ಯ ಉಳಿದಿದ್ದರೆ ನಾನು ಹೆಂಡತಿ ಕಾರಣ ಅಂತ. ಯಾಕಂದರೆ ಇಂಥದ್ದು ತಿನ್ನಬೇಡಿ, ಇಂಥದ್ದು ತಿನ್ನಬೇಕು, ಒಳ್ಳೆ ಆಹಾರ ಮಾಡಿಕೊಡಿ. ಇದು ಮತ್ತೇನಿಲ್ಲ, ಒಳ್ಳೆ ಆಹಾರ ಇದ್ದುಕೊಂಡು ಸ್ವಲ್ಪ ಸರಿಯಾಗಿ ಈ ದೇಹ ಇಟ್ಕೊಂಡು ಬಿಟ್ಟರೆ ವಯಸ್ಸಾಗ್ತದೆ, ಅದೇನು ದೊಡ್ಡ ವಿಷಯ. ಆದರೆ ನಾವು ಮಾಡೋ ಕೆಲಸಗಳಲ್ಲ, ಪ್ರೀತಿಯನ್ನು ನಾನು ಎಲ್ಲಿ ಹೋದಾಗಲೂ ಕೂಡ ನನಗೆ ಒಂದು ಪ್ರೀತಿಯನ್ನು ಕೊಡ್ತಾ ಹೋದರು. ಹಾಗಾಗಿ ಅಭಿನಂದ ಗ್ರಂಥದ ಪ್ರಸ್ತಾವ ಮಾಡಿದರು ಅವರು. ಬಟ್ ನಾನು ಹೇಳ್ತಾ ಇರೋದು ಅದರ ತಾತ್ವಿಕವಾಗಿ ನನಗೆ ಅದು ಇಷ್ಟ ಇಲ್ಲ. ನನಗೆ ಸನ್ಮಾನ, ನನ್ನ ಬಗ್ಗೆ ಕಾಂತಾರ ಕನ್ನಡ ಸಂಘದಿಂದ ಪುಸ್ತಕ ತರಬೇಕು ಒಂದು ಡಾಕ್ಟರ್ ಮುಗಸಾಲೆಯವರು ಒಂದು 20 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಪ್ರತಿ ಬಾರಿಯೂ ನಾನು ಇರುವಷ್ಟು ಕಾಲ ಬೇಡ ಮುಗಸಾಲೆಯವರು, ಆಮೇಲೆ ಬೇಕಾದ್ರೆ ಮಾಡಿಕೊಳ್ಳಿ ಅಂತ ಹೇಳಿದ್ದೇನೆ ಅದು. ಆದರೆ ಒಂದು ಏನಾಗ್ತದೆ ಅಂದರೆ, ಇದರಿಂದ ಈಗ ನನಗೆ ನೀವಿಲ್ಲಿ ಮಾತಲಾಡುವಾಗ ಯಾಕೆ ಮುಜುಗರ ಆಗ್ತದೆ ಅಂದರೆ, ಎಲ್ಲೋ ನಾವು ಒಂಥರ ಒಂದು ಪ್ರತ್ಯೇಕವಾಗಿ ನಾವೊಂದು ವ್ಯಕ್ತಿತ್ವವನ್ನು ರೂಪಿಸಿದಾಗ ಆತ್ಮೀಯತೆ ಹೊರಟು ಹೋಗ್ತದೆ. ಈಗ ನೀವೆಲ್ಲ ಬಂದು ನನ್ನ ಕೈ ಕುಲುಕ್ತೀರಿ, ಮಾತಾಡಿದ ಹತ್ತಿರ ಮಾತಾಡ್ರಿ, ಅದನ್ನು ಕಳ್ಕೊಂಡು ನಾನು ಕೂತ್ಕೊಂಡು ಅಲ್ಲಿ ಒಂಥರ ಶಾಲು ಹಣ್ಣು ಹಾರ ನನಗೆ ಇದೆಲ್ಲ ಏನಾಗ್ತದೆ, ನಮ್ಮ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಸಂಕುಚಿತ ಮಾಡ್ತಾ ಹೋಗ್ತದೆ. ಅಂದರೆ ನಾನೆಷ್ಟೋ ಅಭಿನಂದ ಗ್ರಂಥಗಳ ಸಮಾರಂಭಕ್ಕೆ ಹೋಗಿದ್ದೇನೆ, ಅಭಿನಂದನ ಭಾಷಣ ಮಾಡಿದ್ದೆ, ಅಭಿನ ಗ್ರಂಥಕ್ಕೆ ಲೇಖನ ಬರೆದೇನೆ, ಅದು ನನ್ನ ಸಂತೋಷ. ವೈಯಕ್ತಿಕವಾಗಿ ನನಗೆ ಅದು ಇಷ್ಟ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಚಿನ್ನಪ್ಪ ಕೂಡ ಹೇಳಿದಷ್ಟೇ ಅಲ್ಲ, ಮೈಸೂರಲ್ಲಿದ್ದಾಗ ಒಂದು ತಮಾಷೆ ಹೇಳಬೇಕು, ಒಬ್ಬರು ಬಂದು ಎಲ್ಲ ಆಗಿದೆ ಸರ್ ಇನ್ನು ನಿಮ್ಮ ಸಂದರ್ಶನವೊಂದಾದರೆ ಪಿಂಟಿ ಕೊಡ್ತೇವೆ ಅಂತ ಬಂದರು ಒಬ್ಬರು. ಯಾಕೆ ಅಲ್ಲ ಸರ್, ನಿಮಗೆ ಇಷ್ಟು ವಯಸ್ಸಾಯಿತು, ಅದ ಕಾರಣ ನಮ್ಮಲ್ಲಿ ಇದಕ್ಕಿಂತ ಮೊದಲೇ ಮಾಡಬೇಕಾಗಿತ್ತು ನಿಮಗೆ ಅಭಿನಂದ. ನಾನು ಎಲ್ಲ ಹೇಳಿದ್ಮೇಲೆ ಯಾಕೆ ನಿಮ್ಗೆ ಇಷ್ಟ ಇಲ್ಲ ಸರ್, ನಿಮ್ಮ ಬಗ್ಗೆ ಆಡೋದು ಮತ್ತೆ ಎಲ್ಲ ಎಲ್ಲ ಇಂತಿಂಥ ಲೇಖನ ಎಲ್ಲ ರೆಡಿಯಾಗಿದೆ ಅಂತ. ಆಮೇಲೆ ಕೇಳಿದೆ ನೀವೇನು ಮಾಡ್ತಾ ಇದ್ದೀರಿ? ಅವರೊಂದು ಕಾಲೇಜ್ನಲ್ಲಿ ನಾನು ಪಾರ್ಟ್ ಟೈಮ್ ಲೆಕ್ಚರ್. ನೀವು ಯೂನಿವರ್ಸಿಟಿ ಲೆಕ್ಚರ್ ಪೋಸ್ಟಿಗೆ ಏನಾರು ಅಪ್ಲೈ ಮಾಡಿದ್ದೀರಾ? ಹೌದು ಸರ್ ಅಂತ ಹೇಳಿದೆ. ನೀವು ನಾನೇನ ಇದನ್ನೆಲ್ಲ ಹೊರಗಡೆ ಹೇಳುವುದಿಲ್ಲ, ದಯವಿಟ್ಟು ನೀವು ಹೊರಗೆ ಹೋಗಿ ಅಂತ ಹೇಳಿ ಕಳಿಸಿದ್ದೆ. ಅಂದರೆ ನಾನು ಇದನ್ನು ಒಂದು ಮುಖ ಹೇಳ್ತಾ ಇರೋದು, ಒಂದು ಮುಖ ಹೇಳ್ತಾ ಇರೋದು. ಆದರೆ ಏನಾಗ್ತದೆ ಅಂದರೆ, ಎಷ್ಟೋ ಬಾರಿ ನಮಗೆ ಪ್ರೀತಿಯ ಮಾತುಗಳು ಕೂಡ ಅತಿಶಯವಾದಾಗ ಏನಾಗ್ತದೆ ಅಂದರೆ, ನಮ್ಮನ್ನು ಎಲ್ಲೋ ಒಂದು ಕಡೆ ವಾಸ್ತವದಿಂದ ಮೇಲಕ್ಕೆ ಅವು ಕೊಂಡು ಹೋಗ್ತವೆ. ನಾವು ಬಹಳ ಸಾಮಾನ್ಯ ಮನುಷ್ಯರು, ನಾವೆಲ್ಲ ಸಾಮಾನ್ಯ ಮನುಷ್ಯರು. ಯಾಕಂದ್ರೆ ನಾನು ಇವತ್ತು ಪ್ರಜಾಸಂದೇಶದಲ್ಲಿ ಹೇಳಿದ್ದೆ, ನಾವೊಂಥರ ಒಂದು ಪುಣಚಾದಂಥ ಹಳ್ಳಿಯಿಂದ ನಾನು ಪುತ್ತೂರಲ್ಲಿ ಹೈಸ್ಕೂಲ್ ಮಾಡಿದ್ದೇನೆ, ಕಾಲೇಜಿಗೆ ಹೋಗಿದ್ದೇನೆ ಅನ್ನೋದು ಆ ಕಾಲ

0: ಅದಕ್ಕೆ ಒಂದು ಫವಾರ್ಡ್. ಅದು ನನ್ನ ಗೆಳೆಯ ಡಾಕ್ಟರ್ ಜನಾರ್ದನ್ ಇಲ್ಲಿದ್ದಾರೆ, ಅದು ನಾನು ಅವರ ಬಗ್ಗೆ ಆಮೇಲೆ ಹೇಳಬೇಕಾಗಿ ನಾವು ಸಮಾಜದಲ್ಲಿದ್ದೇವೆ. ನಾನು ಸೆಕೆಂಡ್ ಇಯರ್ ಬಿ ಎಸ್ ಇಲ್ಲಿದ್ದಾಗ ಫಿಲೋಮಿನಾ ಕಾಲೇಜ್ ಪುತ್ತೂರೆಲ್ಲರೂ ಫೈನಲ್ ಇಯರ್ ಬಿ ಎಲ್ಲಿದ್ದರು, ಒಂದು ವರ್ಷನಿಗಿಂತ ಸೀನಿಯರ್, ಅವರು ಆರ್ಟ್ಸ್ ನಾನು ಸೈನ್ಸ್. ಆದರೆ ಈಗಲೂ ನಾವು ವಾರಕ್ಕೆ ಒಂದು 3-4 ಬಾರಿ ಫೋನಲ್ಲಿ ಮಾತಾಡ್ತಾ ಇರ್ತೇವೆ. ನಾವು ನಮಗೇನು, ಅವರು ರಿಜಿಸ್ಟರ್ ಆಗಿ ರಿಟೈರ್ಡ್ ಆಗಿ ನಾನು ಯಾವಾಗ ರಿಟೈರ್ಡ್ ಆಗಿದ್ದಂದರೆ ಇವಕ್ಕೆಲ್ಲ ಏನೋ ಬೇರೆ ಕಾರಣಗಳು, ನಾನು ಹೇಳಿದ್ದು ಸ್ನೇಹಕ್ಕೆ ಬಂಧುತ್ವಕ್ಕೆ ಕಾರಣಗಳು ಇರಬಾರ್ದು. ಕಾರಣಗಳಿದ್ದ ಕೂಡಲೇ ಅದು ಸ್ವಾರ್ಥ ಆಗ್ತದೆ. ಹಾಗಾಗಿ ಒಡನಾಟ ಪುಸ್ತಕ ಮಾಡುವಾಗಲೂ ಪ್ರೊಫೆಸರ್ ಸಿ ಎನ್ ರಾಮಚಂದ್ರನ್ ಕೇಳಿದ್ದಕ್ಕೆ ನಾನು ಒಪ್ಪಿಕೊಳ್ಳಲಿಲ್ಲ. ಕೊನೆಗೆ ಅವರು ಈ ರೀತಿಯ ಒಂದು ಮಾತಿದ್ದು, ಬರೀ ಶೈಕ್ಷಣಿಕವಾದ ನಿಮ್ಮ ಚಟುವಟಿಕೆಗಳ ಬಗ್ಗೆ ಅಂತ ಹೇಳಿದರೆ, ನಾನು ಕೊನೆಗೆ ಹೇಳಿದ್ದೆ 75ಕ್ಕೆ ಅಂತ ನೀವು ಅದನ್ನು ಲಿಂಕ್ ಮಾಡಬೇಡಿ, ಏನೇ ಮಾಡಿ ತೊಂದರೆ ಇಲ್ಲ ಅಂತ. ಹಾಗೆ ಅವರು ಅವರ ಲೇಖನ ಬಿಳಿಮಲೆ, ಚಿನ್ನಪ್ಪಗೌಡರು, ಬೋರ್ಲಿಂಗಯ್ಯ ಮತ್ತು ಮುಕ್ತ ವಿಷಯದ ಯಾಕೆ ಹೇಳಲಿಲ್ಲ ಅಂತ ಹೇಳಿದರೆ, ಆಗ ನಾನು ಹೇಳಿದ್ದೆ ನನಗೆ ಈಗ ಉದಾಹರಣೆಗೆ ನಾನು ಮಂಗಳೂರು ಸಿಟಿಯಲ್ಲಿ ಡೀನ್ ಆಗಿದ್ದೆ, ಸಿಂಡಿಕೇಟ್ ಮೆಂಬರ್ ಆಗಿದ್ದೆ, ಯಾವುದನ್ನು ಹೇಳಬಾರ್ದು ಹೇಳಿದೆ. ನಾನು ಪ್ರೊಫೆಸರ್ ಆಗಿ ಡಿಪಾರ್ಟ್ಮೆಂಟಲ್ಲಿ ಮಾಡಿದ ಶೈಕ್ಷಣಿಕ ಬಿಟ್ಟರೆ ನನ್ನಲ್ಲಿ ಸೆನೆಟು, ಸಿಂಡಿಕೇಟಲ್ಲಿ ಡೀನ್ ಆಗಿ ಮತ್ತು ಅನೇಕ ಆಫೀಸಿನಲ್ಲಿದ್ದೆ, ಅದು ಯಾವುದು ಮುಖ್ಯ ಅಲ್ಲ, ಅದು ನನಗೆ ಬೇಡ. ಅದು ನಾನೊಬ್ಬ ಅಧ್ಯಾಪಕನಾಗಿ ಒಬ್ಬ ಸಂಶೋಧಕನಾಗಿ ಮಾಡಿದ ಕೆಲಸ ಬಿಟ್ಟರೆ ಬೇರೆ ಯಾವುದು ಹೈಲೈಟ್ ಆಗಬಾರ್ದು. ಅದು ಎಲ್ಲಿ ಇದೆ ಅದನ್ನು ಮಾತ್ರ ಹಾಕಬೇಕು ಅಂತ ನಾನು ಆ ಮಾತನ್ನು ಪ್ರೊಫೆಸರ್ ರಾಮಚಂದ್ರನಿಗೆ ಭಾಳ ಸ್ಪಷ್ಟ ಹೇಳಿದ ಕಾರಣ ಅದನ್ನು ಅವರು ಶೈಕ್ಷಣಿಕ ಒಡನಾಟದ ಅಂತ ಒಂದು ಅವರ ಪ್ರಸ್ತಾವನೆಯಲ್ಲಿ ಹೇಳಿದ್ದಾರೆ. ಇದು ನನಗೆ, ಯಾಕೆಂದರೆ ಈಗ ಇಲ್ಲೆಲ್ಲ ನನ್ನ ಹಿಂದಿನ ವಿದ್ಯಾರ್ಥಿಗಳು ಅಥವಾ ನನ್ನ ಸ್ನೇಹಿತರಾದವರು, ಅಧ್ಯಾಪಕರಾದ ಕ್ಷೇತ್ರದವರೆಲ್ಲ ಶೈಕ್ಷಣಿಕವಾಗಿ ನೀವೆಲ್ಲ ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಿದವರು. ಅದರಿಂದ ನನಗೇನಾಗ್ತದೆ, ಈ ಪುಸ್ತಕಗಳನ್ನು ಬರೆಯುವುದು ಒಂದು ಬಿಡುಗಡೆ ಕೂಡ. ನನ್ನ ಇಲ್ಲಿ 5 ಪುಸ್ತಕಗಳಲ್ಲಿ 4 ನನ್ನ ಪುಸ್ತಕಗಳು, 2 ಹಿಂದೆ ಆದವುಗಳು. ಆಮೇಲೆ ಮುನ್ನುಡಿಗಳ ಬಗ್ಗೆ ಅವರು ಹೇಳಿದರು, ಇಲ್ಲಿ ನಾನು ಮುನ್ನುಡಿ ಬರೆದವರಿಗೆಲ್ಲ ನಾನೊಂದು ಪ್ರತಿ ಕೊಡ್ತೇನೆ ಅಂತ ಹೇಳಿದ್ದೇನೆ. ಕಳೆದ ಬಾರಿ ಕೊಟ್ಟಿದ್ದೇನೆ, ಅದು ನಾನು ಹೇಳಿದೆ ನಮ್ಗೆ ಎಷ್ಟೇ ಸಮಯ ಕಡಿಮೆ ಇದ್ದರೂ ಅದು ಕೊಡಬೇಕು. ಆದರೆ 2-3 ಪುಸ್ತಕಕ್ಕೆ ಮುನ್ನುಡಿ ಬರೆದವರಿಗೆ 3 ಪುಸ್ತಕ ಕೊಡಲಿಕ್ಕೆ ಆಗೋದಿಲ್ಲ. ಅದು ಈಗ ಇಲ್ಲೇನಾಗಿದೆ, ಚಿನ್ನಪ್ಪಗೌಡರು, ಗಣೇಶ ಮೀನು, ಅಶೋಕ್ ಕಾಳುವರೆಲ್ಲ ಈ ಥರದ 1 ಹೆಚ್ಚು ಬರೆಸಿದ್ದಾರೆ. ಮತ್ತು ಗಣೇಶ ಮೀನು ಎಲ್ಲ ನನ್ನಿಂದಲೇ ಬರೆಸ್ತಾ ಇದ್ದಾರೆ, ಅದರಿಂದ ಅದೆಲ್ಲ ಆಗುವುದಿಲ್ಲ ಪುಸ್ತಕ, ಯಾಕಂದರೆ ಪ್ರಕಾಶಕರು ಅಷ್ಟೆಲ್ಲ ನನಗೆ ಕೊಡುವುದಿಲ್ಲ ಅನ್ನೋದನ್ನು. ಆದರೆ ಇವೆಲ್ಲ ಏನಾಗಿದೆ, ಈಗ ನೀನು ನೀವೆಲ್ಲ ನೋಡ್ತೀರಿ, ತುಂಬ ದೊಡ್ಡ ದೊಡ್ಡವರು ಇವತ್ತು ಎನ್ ಟಿ ಭಟ್ರೋ, ವಿಷ್ಣು ಭಟ್ರೋ ಅಥವಾ ಮಾಜಿ ಪ್ರಿನ್ಸಿಪಾಲಲ್ಲಿ ಇದ್ದಾರೆ, ಬಡಕಿಲ ಶ್ರೀಧರ್ ಭಟ್ರು ಇದ್ದಾರೆ ಅಂದರೆ ಅನೇಕರಿದ್ದಾರೆ. ಅದರಿಂದ ಏನಾಗ್ತದೆ ಅಂದರೆ, ಈ ರೀತಿ ಮುನ್ನುಡಿ ಬರೆಯುವುದರಿಂದ ಏನಾಗಿದೆ ಅಂದರೆ, ನನಗೆ ಒಂದು ಪುಸ್ತಕ ಓದು ಹವ್ಯಾಸ ಬೆಳೀತು. ಈಗೇನಾಗಿದೆ, ನಿವೃತ್ತರಾದ ಮೇಲೆ ನಮಗೆ ಹೆಚ್ಚು ಕೆಲಸಗಳಿರುವುದಿಲ್ಲ, ಊಟ ಮಾಡುವುದು, ಸ್ವಲ್ಪ ಪೇಪರ್ ಓದೋದು, ಮಲಗುವುದು ಬಿಟ್ಟರೆ ಬೇರೆ ಕೆಲಸ ಇಲ್ಲ. ಅದಕ್ಕಾಗಿ ನಮಗೆ ಓದುವ ಹವ್ಯಾಸವನ್ನು ಈ ಥರ ಪುಸ್ತಕಗಳ ಓದು ನಮಗೆ ಮಾಡಿಕೊಡ್ತದೆ. ಆ ಕಾರಣಕ್ಕಾಗಿ ನನಗೆ ಇವತ್ತು ಬಂದ ಅತಿಥಿಗಳು, ನನಗೆ ಕಟ್ಟಿಮನಿಯವರು ಬಂದದ್ದು ಭಾಳ ಸಂತೋಷ ಆಯಿತು. ಯಾಕೆಂದರೆ ನಾನು ಕನ್ನಡ ವಿಶ್ವದ ಹಂಪಿಯಲ್ಲಿ ಕುಲಪತಿಯಾಗಿದ್ದಾಗ ಅವರು ಮತ್ತು ಇಕ್ಬಾಲ್ ಅಹಮದ್ ಇಬ್ಬರಿದ್ದರು, ನನಗೆ ಹೆಚ್ಚು ಪ್ರಶ್ನೆ ಕೇಳ್ತಾ ಇದ್ದವರು ಇವರೇ, ಸರ್ ಇದು ಯಾಕೆ ಬೇಕು, ಯಾಕೆ ಮಾಡಬೇಕು ಅಂದರೆ. ನಾನು ಹೇಳ್ತಾ ಇರೋದು, ನನ್ನನ್ನು ಒಬ್ಬ ಪ್ರಾಮಾಣಿಕ ಕುಲಪತಿಯಾಗಿ ಅಲ್ಲಿ ಉಳಿಸಲಿಕ್ಕೆ ಕಾರಣ ಪ್ರೊಫೆಸರ್ ಕಟ್ಟಿಮನಿ ಅಂತ ಸಿಂಡಿಕೇಟ್ ಮೆಂಬರ್ಸ್ಗಳು. ಯಾಕೆಂದರೆ ಸಿಂಡಿಕೇಟ್ ಮೆಂಬರ್ಗಳು ಎಸ್ ಮ್ಯಾನ್ಗಳು ಅಥವಾ ಎಸ್ ವುಮನ್ಗಳು ಆದರೆ ಏನಾಗ್ತದೆ ಅಂದರೆ, ಹೇಳಿದ್ದಕ್ಕೆಲ್ಲ ಸಾಹೇಬರು ಹೇಳಿದ್ದು, ಈ ಸಾಹೇಬರು ಇದೆಲ್ಲ ಈ ಮಾತು ಬಂದ ಕೂಡಲೇ ಏನಾಗ್ತದೆ, ಒಂದು ರೀತಿ ಎಲ್ಲದಕ್ಕೂ ಅಥವಾ ಅವರಿಂದ ಅನುಕೂಲಗಳು ಅಂತ. ಬಟ್ ಕಟ್ಟಿಮನಿ ಎಂದೂ ಹಿ ಡಿಂಟ್ ಸ್ಪ್ಯಾರ್ ಮಿ ಎನಿ ಟೈಮ್. ಯಾವ ಈಗಲೂ ಗೊತ್ತಿದೆ ನನ್ನ ಕಟ್ಟಿಮನಿ ಅವರು ಮಾತಾಡ್ತಾರೆ ಅಂತ ಹೇಳಿ ಸಿಂಡಿಕೇಟಲ್ಲಿ ನಾನು ತುಂಬ ಸಿದ್ಧತೆ ಮಾಡಿಕೊಂಡು ಹೋಗ್ತಾ ಇದ್ದೆ. ಹಾಗಾಗಿ ನನ್ನ ಅವಧಿಯಲ್ಲಿ ಬಹುಶಃ ಅದನ್ನು ಪ್ರೊಫೆಸರ್ ಬೋರ್ಲಿಂಗಯ್ಯನವರ ಲೇಖನದಲ್ಲಿ ಬರೆದ ಯಾವುದೇ ಒಂದೇ ಒಂದು ದಿನ ನನ್ನ ಕುಲಪತಿ ಅವಧಿಯಲ್ಲಿ ಸ್ಟ್ರೈಕ್ ಆಗಲಿಲ್ಲ, ಮೋರ್ಚಾ ಆಗಲಿಲ್ಲ, ಒಂದು ಆಪಾದನೆ ಬರಲಿಲ್ಲ. ಬಹುಶಃ ಅದನ್ನು ಅವರು ನಾನು ನಿವೃತ್ತರಾದ ಹೊತ್ತಿಗೆ ಕೂಡ ಹೇಳಿದರು, ಬಹುಶಃ ನನ್ನ ಅವಧಿಯಲ್ಲಿ ಬಿಟ್ಟರೆ ಯಾರ ಅವಧಿಯಲ್ಲಿ ಈ ಥರ ಆಗಲಿಲ್ಲ ಅಂತ. ಅಂದರೆ ಒಂದು, ಯಾಕೆಂದರೆ ವಿದ್ಯಾರ್ಥಿಗಳು ಮತ್ತು ನೌಕರರ ಜೊತೆಗೆ ನಾವು ಆತ್ಮೀಯ ಸಂಬಂಧ ಇಟ್ಟುಕೊಂಡು ಕೂಡ ನಿಯಮಗಳಿಗೆ ಅನುಸಾರವಾಗಿ ಕೆಲಸ ಮಾಡಬೇಕು, ನಿಯಮಗಳನ್ನು ಕೆಲಸ ಮಾಡಬೇಕು. ನಿಯಮಗಳನ್ನು ಮೀರಿ ನಾವು ಯಾವುದನ್ನು ಮಾಡಲಿಕ್ಕೆ, ಆದರೆ ಬಂಧುತ್ವ ಸಂಬಂಧ ಪ್ರೀತಿ ಅನ್ನುವುದು ಬಹಳ ತಳಹದಿಯಲ್ಲಿರಬೇಕು. ಸೊ ಈ ದೃಷ್ಟಿಯಿಂದಲೂ ಕೂಡ ನನಗೆ ಕಟ್ಟಿಮನಿಯವರು ಇವತ್ತು ಬಂದದ್ದು ಸಂತೋಷ ಆಗಿದೆ. ಯಾಕೆಂದರೆ ನೀವು ಒಂದು ತಿಳ್ಕೊಳ್ಬೇಕು, ಅತ್ಯಂತ ಬಡತನದ ಒಂದು ಕುಟುಂಬದಿಂದ ಬಂದವರು ಪ್ರೊಫೆಸರ್ ಕಟ್ಟಿಮನಿಯವರು, ನೀವು ನೋಡಿದರೆ ಅವರಂತಹ ಒಬ್ಬ ವ್ಯಕ್ತಿ ಒಬ್ಬ ಕುಲಪತಿ ಆಗ್ತಾ ನಮಗೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ತಂದೆ ಹೆಚ್ಚು ಉದ್ಯೆ ಪಡೆದವರಲ್ಲ, ಭಾಳ ಕಾರ್ಮಿಕ ಒಂದು ಮನೆತನದಿಂದ, ಒಂದು ದಲಿತ ಕುಟುಂಬದಿಂದ ಬಂದವರು ಕಟ್ಟಿವ. ಅದನ್ನು ಅವರು ಹೇಳಲಿಲ್ಲ ಆ ಬ್ರ್ಯಾಂಡನ್ನು. ಆದರೆ ಎರಡು ವಿಶ್ವವಿದ್ಯಾಲಯಗಳ ಕುಲಪತಿಯಾಗುವುದು ಅವರ ಅರ್ಹತೆಯ ಆಧಾರದಿಂದ. ಅವ್ರಿಗೆ ಯಾವ ಇನ್ಫ್ಲುಯೆನ್ಸು ಅವರ ತಂದೆಗಾಗಲಿ ಅವರ ಜಾತಿಗಾಗಲಿ ಇರಲಿಲ್ಲ. ಬಡ ಧಾರವಾಡದ ಒಂದು ಸಣ್ಣ ಹಳ್ಳಿಯಿಂದ ಬಂದಂಥ ಅವರು. ನಾನು ಹೇಳ್ತಾ ಇರೋದು ಯಾಕೆಂದರೆ, ಇದನ್ನಲ್ಲಿ ಯಾಕೆ ನಾನು ಗಟ್ಟಿಯಾಗಿ ಹೇಳ್ತೇನೆ ಅಂದರೆ, ನಮ್ಮ ಶ್ರಮ, ಪ್ರಾಮಾಣಿಕತೆ, ಶ್ರದ್ಧೆ, ಬದ್ಧತೆಯಿಂದಲೇ ನಾವು ನಮಗೆ ಅಸ್ತಿತ್ವ ಬರಬೇಕು ಹೊರತು ನಮ್ಮ ಜಾತಿಯಿಂದ, ನಮ್ಮ ಶ್ರೀಮಂತಿಕೆಯಿಂದ, ನಮಗಿರುವಂತಹ ಯಾವುದೋ ಪ್ರಭಾವಗಳಿಂದ ಬರಬಾರ್ದು ಅಂತ. ಇದನ್ನು ಉದ್ದಕ್ಕೂ ನಾನಾಗಲಿ ಅಥವಾ ನಮ್ಮೆಲ್ಲ ಗೆಳೆಯರಾಗಲಿ ನಾವು ಪಾಲಿಸಿಕೊಂಡು ಬಂದ ಕಾರಣ ನಮಗೆ ಇವತ್ತು ಇಷ್ಟು ಮಂದಿ ಮತ್ತು ಇನ್ನು ಬರಲಿಕ್ಕೆ ಇವತ್ತು ಸಾಧ್ಯವಾಗದ ಮಂದಿಯ ಪ್ರೀತಿ ಧರಿಸಿದೆ. ಇದಕ್ಕೆ ಸಮಾನವಾದ್ದು ಯಾವುದೂ ಇಲ್ಲ, ಪ್ರಶಸ್ತಿಗಳಾಗಲಿ ಯಾವುದೂ ಇಲ್ಲ. ಅಂತಹ ಕಾರಣಕ್ಕಾಗಿ ಈ ಪುಸ್ತಕಗಳ ಮುನ್ನುಡಿಯ ಪುಸ್ತಕ ಇರ್ಬೋದು. ಇನ್ನು ಒಂದು ಕೊನೆಯ ಒಂದು ಮಾತು ಹೇಳ್ತೇನೆ. ಕ್ಯಾಮರಾ ಕಣ್ಣಿನಲ್ಲಿ ಈ ಜರ್ಮನಿ ಅಂತ, ಬಹುಶಃ ನನ್ನನ್ನು ಎಲ್ಲರೂ ಕೂಡ ವಿದ್ವಾಂಸ, ಸಂಶೋಧಕ ಅಂತ ಹೇಳಿದೆ. ನಾನು ಒಳ್ಳೆಯ ಫೋಟೋಗ್ರಾಫರ್ ಅಂತ ಯಾರಿಗೂ ಗೊತ್ತಿಲ್ಲ ಅದರದ್ದು. ಯಾಕೆಂದರೆ ಅದು ಈ ಮೊಬೈಲ್ನ ಫೋಟೋಗ್ರಫಿ ಅಲ್ಲ, ನನ್ನ ಹತ್ರ ಭಾಳ ಒಳ್ಳೆಯ ಜರ್ಮನ್ನಲ್ಲಿಯೇ ತೆಗೆದ ಜರ್ಮನ್ ಕ್ಯಾಮರಾ ಇತ್ತು. ನಾನು ಒಂದು ಸುಮಾರು 1000ಕ್ಕಿಂತ ಹೆಚ್ಚು 3 ವರ್ಷಗಳಲ್ಲಿ ನಾನು ಫೋಟೋ ತೆಗೆದಿದ್ದೇನೆ. ಇಲ್ಲಿ ಫೋಟೋಗ್ರಾಫರ್ ಸ್ವಲ್ಪ ಹೇಳಬೇಕು, ಯಾಕಂದರೆ ಇವರ ಅನ್ನಕ್ಕೆ ಕೂತು ಬರುವುದು ಬೇಡ ಅಂತೇಳಿ ನಾನು ಆ ಉದ್ಯೋಗಕ್ಕೆ ಹೋಗಲಿಲ್ಲ. ಇಲ್ಲದೆ ಹೋಗ್ಬೋದಾಗಿತ್ತು ನನಗೆ ಕೂಡ, ಯಾಕಂದರೆ ಪಾಪ ನಾನು ಹೋದರೆ ಮತ್ತು ಅವರು ಪಾಪ ಏನು ಮಾಡಬೇಕು ಯಾರು ಫೋಟೋಗ್ರಾಫರ್ಸ್ ಅಂತ. ಯಾಕೆಂದರೆ ಅದು ನಾನಾಗ ಬ್ಲಾಗ್ ಬರೀತಾ ಇದ್ದೆ, ಆ ಬ್ಲಾಗಿನಲ್ಲಿ ನಾನು ಫೋಟೋಗಳನ್ನು ಹಾಕ್ತಾ ಇದ್ದೆ. ನಮ್ಮ ಅನೇಕ ಮಂದಿ, ನಮ್ಮ ಲಕ್ಷ್ಮೀನಾರಾಯಣ ಭಟ್ರು ಅಥವಾ ಅನೇಕರು ನನ್ನ ಬ್ಲಾಗ್ ಓದುವವರಿಗೆಲ್ಲ ಗೊತ್ತಿದೆ. ಜಿ ಎನ್ ಮೋಹನ್ ಹೇಳಿದರು, ಸರ್ ಇಷ್ಟು ಒಳ್ಳೆ ಫೋಟೋಗಳಿವೆ, ಅದರೊಂದು ಸಣ್ಣ ಪುಸ್ತಕ ಮಾಡುವ ಅಂತ. ನಾನು ಅದು ಬಹಳ ತಡವಾಗಿ ಯೋಚನೆ ಮಾಡಿದ ಕಾರಣ, ಕೇವಲ ಒಂದು 10-15 ದಿನದ ಒಳಗಡೆ ಜಿ ಎನ್ ಮೋಹನ್ ಅವುಗಳಲ್ಲಿ ಆಯ್ಕೆ ಮಾಡಿದರು. ನಾನು ಸಣ್ಣ ಸಣ್ಣ ಟಿಪ್ಪಣಿ ಬರೆದೆ, ಅದು ಸಣ್ಣ 48 ಪುಟಗಳ ಒಂದು ಸಣ್ಣ ಬುಕ್ಲೆಟ್ ಥರ ಇದೆ ಅಷ್ಟೇ ನೋಡಲಿಕ್ಕೆ. ಆ್ಯಕ್ಚುಲಿ ನನ್ನ ಫೋಟೋಗಳು ತುಂಬ ಇವೆ, ಒಳ್ಳೆ ರೆಸನೆನ್ಸ್ ಉಳ್ಳದ್ದು ಮತ್ತು ಪ್ರಿಂಟಿಗೆ ಬರುವಂಥದ್ದನ್ನು ಆಯ್ಕೆ ಮಾಡಿದ್ದಾರೆ. ಅದು ಭಾಳ ಚಿಕ್ಕ ಪುಸ್ತಕ, ಆದರೆ ನನಗೆ ಸಂತೋಷ ಯಾಕೆಂದರೆ ನಾನು ಅನೇಕ ಫೋಟೋಗಳನ್ನು ತೆಗೆಯುವಾಗ ಬಹಳ ಸಾಹಸ ಮಾಡಿದ್ದೇನೆ. -20 ಡಿಗ್ರಿಯಲ್ಲಿ ಹೊರಗಡೆ ಹೋಗಿ ನಾನು ಫೋಟೋ ತೆಗೆದಿದ್ದೇನೆ. ಆಮೇಲೆ ಮಂಜು, ಯಾವುದು ಹಿಮ ಮೈ ಮೇಲೆ ಬೀಳ್ತಾ ಇರುವಾಗ ಅದರ ನಡುವೆ ನಿಂತು ಚಳಿಯಲ್ಲಿ ನಿಂತುಕೊಂಡು ನಾನು ಫೋಟೋ ತೆಗೆದಿದ್ದೇನೆ. ಈ ಮಳೆ ಬರುವಾಗ ಹೋಗಿದ್ದೇನೆ, ಮಕ್ಕಳು ಆಡುವಾಗ ಮಕ್ಕಳ ನಡುವಿನಲ್ಲಿ ಮೆಲ್ಲ ಇಣುಕಿಕೊಂಡು ಹೋಗಿ ಫೋಟೋ ತೆಗೆದಿದ್ದೇನೆ. ಸಾಹಿತ್ಯಿಕವಾಗಿ 2 ಮುಖ್ಯ ಫೋಟೋಗಳು ಅದರಲ್ಲಿವೆ. ಒಂದು ಬಹುಶಃ ಯಾರು ಈವರೆಗೆ ತೆಗೆದಿರುವುದು, ರಾಮ್ ಮನೋಹರ ಲೋಹಿಯಾ ಅವರು ಜರ್ಮನಿಯಲ್ಲ ಬರ್ಲಿನ್ನಲ್ಲಿ ಅವರು ಡಾಕ್ಟ್ರೇಟ್ ಮಾಡಿದ್ದರು ಯಾವುದು ಉಪ್ಪಿನ ತೆರಿಗೆಯ ಬಗ್ಗೆ. ಆಗ ಅವರು ಡಾಕ್ಟ್ರೇಟ್ ಮಾಡುವಾಗ 2 ಮನೆಗಳಲ್ಲಿ ಇದ್ದರು. ಆ ಮನೆಗಳ ಮತ್ತು ಅವರ ಈ PhDಯ ರೆಕಾರ್ಡ್ಸ್ ಇದ್ದಂತಹ ಒಂದು ಆರ್ಕೈವ್ಸ್, ಈ 3 ಕಟ್ಟಡಗಳದ್ದು. ಬಹುಶಃ ನನ್ನ ಪ್ರಕಾರ ಈವರೆಗೆ ಯಾರೂ ಆ ಫೋಟೋಗಳನ್ನು ತೆಗೆದಿಲ್ಲ, ಮೊದಲನೇ ಬಾರಿ ಆ ಫೋಟೋಗಳು ಈ ಸಂಕಲನದಲ್ಲಿವೆ. ಅದು ಒಂದು. ಇನ್ನೊಂದು ಮೊಗ್ಲಿಂಗ್ ಅವರ ಸಮಾಧಿಯ ಫೋಟೋ, ಹರ್ಮನ್ ಮೊಗ್ಲಿಂಗ್ ಅವರು ತೀರಿ ಹೋಗುವುದಕ್ಕಿಂತ ಮೊದಲಿದ್ದ ಅವರ ಮನೆ ಮತ್ತು ಅವ 2. ಉಳಿದವುಗಳೆಲ್ಲ ಇತರ ಫೋಟೋಗಳಿವೆ. ನಾನು ಇದರ ಪ್ರಚಾರಕ್ಕೆ ಹೇಳ್ತಾ ಇರೋದಿಲ್ಲ, ಯಾಕೆಂದರೆ ಒಬ್ಬ ಸಾಹಿತಿಗೆ ಯಾವಾಗಲೂ ಸೂಕ್ಷ್ಮವಾದ ಕಣ್ಣು ಇರ್ತದೆ. ಅದು ಕ್ಯಾಮರಾ ಕಣ್ಣಿರ್ಬೋದು, ಮನಸ್ಸಿನ ಒಳಕಣ್ಣಿರ್ಬೋದು. ಆ ಕಣ್ಣುಗಳು ತೆರೆದುಕೊಂಡಿದ್ದಾಗ ನೀವು ಏನೇ ಬರೆದರೂ ಅದು ಸಾಹಿತ್ಯ ಆಗ್ತದೆ. ನಾವು ಏನೇ ಒಳಗಿನ ಕಣ್ಣು ತೆರೆದಾಗ ಬರೆಯುವುದೆಲ್ಲವೂ ಸಾಹಿತ್ಯ ಆಗ್ತದೆ. ಅಂತಹ ಒಂದು ರಚನೆಗಳನ್ನು ನಾನು ಮಾಡ್ತಾ ಬಂದಿದ್ದೇನೆ. ಇದು ಒಂದು ರೀತಿ ಸ್ವಲ್ಪ 5 ಆದ ಕಾರಣ ಸ್ವಲ್ಪ ಹೆಚ್ಚು ಮಂದಿಯನ್ನು ನಾವು ಕಾಣೋಣ. ಮತ್ತು ನಿಮಗೆಲ್ರಿಗೂ ನಾನು ನಮಸ್ಕಾರ ಹೇಳ್ತಾ ಇದ್ದೇನೆ.
1: ಇದುವರೆಗೆ ಪ್ರೊಫೆಸರ್ BA ವಿವೇಕ್ ರೈ ಅವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಶುಭಂಲಾಲ್ ಸವನಾಲು ಬೆಳ್ತಂಗಡಿ ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364 2049 4949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ಹಲೋ, ಹಾಯ್, ನಮಸ್ಕಾರ. ಕೇಟುಂಡ್ಲಾರಿ ರೇಡಿ ಸಾರಂಗ್ 107.8 FM, ರಂಗ್ ರಂಗ್ರು ಜೀವನ. ಎಲ್ಲರೂ ಒಂದೈತು ಒಟ್ಟೈತು ಮುಂಡ್ರು ಏಕೈಕ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮವೇ ಇದು ಮೈಕಲ್ ತಬಲ್ಕ ಕಾರ್ಯಕ್ರಮ. ಸೊ ಇಂದ ಮೈಕಲ್ ತಬಲ್ಕ ಕಾರ್ಯಕ್ರಮದಲ್ಲಿ ನಾನು ಆರ್ ಜೆ ಸೈಫ್ ಲುಕ್ಕುತ್ತಾರೆ ಇಟಿಕ್ರೆ ನಾನು ಮುಂಡಿಯುಂಡ್ರು. ಅದೇ ಪೋಲಮೆ ಎಪ್ಪ ಮೈಕಲ್ ತಬಲ್ಕ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಬಿಸಿಯ ತೊಟ್ಟಿಗೂ ಬೇರೆ ಬೇರೆ ವಿಚಾರಗಳುಟ್ಟಿಗೂ. ಸೊ ಅದೇ ಪೋಲಮೆ ಕುರಿಯ ಮಾಹಿತಿಗಳುಟ್ಟಿಗೂ ಕೂಡ ನಾನುಗಳ ಬಂದೊಂಟಿಕ್ರೆ ಮುಂಡಿಯೊಂಟಿಕ್ರೆ ಅದೇ ಪೋಲಮೆ ಕುರಿಯ ಪ್ರಶ್ನೆಗಳ ಕೇಟೊಂಟಿಕ್ರೆ. ಸೊ ಅದೇ ಪೋಲಮೆ ನಿಮ್ಮ ಉತ್ತರವೂ ಕೂಡ ತಂದೊಂಟಿಕ್ರೆ. ಇದೇ ಪೋಲಮೆ ಇಪ್ಪತ್ತಿಗೆ ನಂಗೆ ನೋಕೋ ಪಾಯಿಂಟ್ ಕನ್ನಡ ಹೆಂಗೆ ಕೊರಿಯ ವಿಚಾರದಲ್ಲಿ ಇಪ್ಪ ಅಂತು ಹೆಂಡು ಕೂಡ ಸ್ಕೂಲ್ಗೆ ರಜೆ ಕೊಡ್ತಾರೆ. ಬಿಕಾಸ್ ಎಂದ್ರ ಚಂದ್ರ ಕನ್ನಡ ಈ ಮಕ್ಕ ಅವತ್ತಲು ದೆಕ್ಕೋನೋ ಅವತ್ತಲು ಸೇಫ್ ಐತಿ ಕೊಂಚಲ್ರಂಕೆ ತೋರು ಬಿಸಿ ಎತ್ತಲೆ. ಸೊ ರಜೆ ಕೊಡ್ತಾರಂಗ ಎಂಜಾಯ್ ಹಾಕೋನು ಅಥವಾ ಪರ್ತು ಪೋನು ಅವಡೆ ಕಲಿಕೋನು ಅವಡೆ ತಣ್ಣೀರೋಡೆ ಪೋಯ್ತು ಕಲಿಕೋನು ಅಥವಾ ಪೊಲೆರಗೂ ಪೋನು ಅವಡೆ ನೀಂದೋನ್ ಚಂತೈ ಟಿಕ್ರಿ ಜಿಲ್ಲಾಧಿಕಾರಿ ಮಾರು ಕೂಡ ಉಡೆ ರಜೆ ತಂಡದು ಮಲ್ಲ. ಸೊ ಆದರೆ ಗಂಭೀರ ಮಾಹಿತಿ ಕೂಡ ನಂಗೆ ಪರಿಗಣಿಸೋಣ. ಅವ್ರು ಎಂಚದಂಟ ಹೆಂಗೆ ಮಕ್ಕಳಿಗೆ ರಜೆ ಕೊಡ್ಕರ ಆಮೇಲೆ ಸೇಫ್ಟಿಗೆ ಬೇನಾಯ್ತು. ಎತ್ತರಮ ಮಕ್ಕ ಏದೇದ ಭಾಗದಲ್ಲಿ ನಿಂಡುತ್ತೆ ಬಂಡಂಗೆ ಇಕ್ಕರಾರು, ಏದೇದ ಗುಡ್ಡ ಪ್ರದೇಶದಲ್ಲಿ ನಿಂಡುತ್ತೆ ಬಂಡಂಗೆ ಇಕ್ಕರಾರು ಸ್ಕೂಲ್ಗೂ. ಸೊ ಅದು ಮಲ್ಲಂಟಿ ಎದವರು ಪೊಲೆಲ್ಲ ಕಡ್ದಿಟ್ಟು ಬಂಡಂಗೆ ತೋರು ಸಹಜರಿ ಇಕ್ಕರು ಚೊಮ್ಮೆ ಮಕ್ಕಗೆ. ಸೊ ಅದು ಮಲ್ಲಂಟಿ ಕೊರಿಯ ಮೂತು ನೆರೆ ಬಂದಿಟ್ಟ ಅಥವಾ ತನ್ನಿ ನೊರೆಂಜಿತ ಈ ರೂಪದಲ್ಲಿ ಉಲ್ಲಂಕಿತ ಕೊರಿಯ ಪ್ರಾಬ್ಲಮ್ಸ್ ಕೂಡ ಇಕ್ಕರೆ. ಸೊ ಹಂಗಂತ ಸಂದರ್ಭದಲ್ಲಿ ಇಟಿಕ್ರಿ ಪಿನ್ನ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಇಂಡು ಆರೆಂಜ್ ಅಲರ್ಟ್ ರೆಡ್ ಅಲರ್ಟ್ ಕೊರ್ತುಟ್ಟು. ಸೊ ಇಂಡು ಬಿರುಗಾಳಿ ಬಂಡ ಸಾಧ್ಯತೆ ಇಕ್ಕು. ಅಪ್ಪ ಬಿರುಗಾಳಿ ಬಂಡ ಟೈಮ್ಗೆ ಮಕ್ಕ ಸುಬ್ಬೈತ ಟೈಮಲ್ಲಿ ಬರ್ಮತೋರ್ದಲ್ಲಿ ಪ್ರಾಬ್ಲಮ್ಸ್ ಆವು ಅಥವಾ ಹಂಗಕ್ಕೆ ಸಮಸ್ಯೆ ಆವು ಕೊರಿಯ ಸವಾಲುಗಳು ಎದುರಿಸೋಗಾವು ಇದು ಎಲ್ಲವೂ ಕೂಡ ಹಿನ್ನೆಲೆಯಲ್ಲಿ ಇಟಿಕ್ರಿ ರಜೆ ಕೊಡಕ್ರು. ಅಪ್ಪ ರಜೆ ಕೊಡ್ತಂದು ಕನ್ನಡ ಮಕ್ಕಳೇ ಅವತ್ತಲು ಸೇಫ್ಟಿ ಐತೆ ನಂಗೆ ದೆಪ್ಪಾಟೋಣ. ಅವರು ಮಕ್ಕಳೇ ಆಯ್ತರ ಪರ್ತು ಬಿಡಾತ ಪೋಲೆ ಅಥವಾ ಅಂದರೆ ಪರ್ತಲೆಲ್ಲ ಟ್ರಾನ್ಸ್ಫಾರ್ಮ್ ಇಕ್ಕರೆ ಅಥವಾ ಕರೆಂಟ್ರೆ ಕಂಬ ಇಕ್ಕರೆ ಅವಡೆಲ್ಲ ಪೋಯ್ತು ಕಲಿಕ್ಕಿರದು ಪಿಡಿಕಿರದು ಹಿಂಗಿಂಥದ್ದೆಲ್ಲ ಆವ್ರದ್ದು ಚೊಮ್ಮೆ ಮೂತು ನಂಗೆ ನೋಕೋಗು ಸಾಧ್ಯ ಅವರು. ಸೊ ಅದಕ್ಕೊಂಡತ್ತು ಮಕ್ಕಳಿಗೆ ರಜೆ ಕೊಡ್ಕರೆ ಅವತ್ತಲು ಸೇಫ್ಟಿ ಐತೆ ದೈಕೋಗು. ಸೊ ಅದಕ್ಕೊಂಡತ್ತು ಈ ರಜೆರೆ ಆಯ್ತರ ನಲ್ಲ ರೂಪತಿಗೆ ಸದುಪಯೋಗ ಹಾಕೋಗು ನೋಕರು. ಆಯಂಗ ಪರ್ತಲ ಮಕ್ಕ ಓಡಪೋಯುಂಟುಲ್ಲಾರ ಅದ್ರಂ ಕೂಡ ನಿಂಗೆ ತನಿಖೆ ಹಾಕೋಣ. ಮಕ್ಕ ಎಂಚದಂಡ ಕನ್ನಡ ನಂಗೆ ಇನ್ನ ಕಲಿಕೋ ಪೋಂಡ ಮಾಚಂತ ಸೀದಾ ಎದೆಯದ ಪೊಲೆಕ್ಕೆ ಪೋಂಡದೆ ಅವಡು ಪೋಯ್ತು ನಿಂದು ಎಂಚದಂಟ ಹೆಂಗೆ ಮಲೆ ಬಂದೊಂಟಿಕ್ಕರಂಕೆತ್ತ ಸಂದರ್ಭದಲ್ಲಿ ತನ್ನಿಂಗ್ ಕೂಡ ನೊರೆಂಜೊಂಟಿಕ್ಕರೆ ತನ್ನಿಂಗ್ ಕೂಡ ಪೋಯೊಂಟಿಕ್ಕರೆ ಅಪ್ಪ ಮೀನ್ ಪಿಡಿಕೋ ಬೇನೈತು ಕೂಡ ಚರ್ಚಿರಿಯೇ ಮಕ್ಕ ಗಾಲ ಪಿರ್ಚೊಂಡು ಪೋಂಡಂಕೆತ್ತ ಸಹಜರಿ ಇಕ್ಕರೆ. ಸೊ ಅಪ್ಪ ಮಕ್ಕ ಉಡ ಪೋಯ್ತು ಗಾಲ ಇಡು ಮುತ್ತುಗು ಒರೋರ್ಕ ಮೀನು ಕಿಟ್ಟಿಲ್ಲ ಅಂತ ಚಂತ ತನ್ನಿಗೆ ಇಳಿಯರೆ ಸಾಧ್ಯತೆ ಇಕ್ಕರೆ. ಇದುವರೆಗೂ ಎತ್ತರಮ ಪ್ರಕರಣ ನಂಗೆ ಇದೇ ಸಂದರ್ಭದಲ್ಲಿ ನಾವು ನೋಕಿರೆ ತನ್ನಿಗೆ ಇಳಿಂಜಪ್ಪ ಸಾತಿಗೆ ಚಂದಂಡ ಕನ್ನಡಾಯಿ ಇಪ್ಪತ್ತೇ ಆ ಪೊಲೆರೆ ಇದು ಯಾತ ಹೆಂಗೆ ನಿಕ್ಕರೆ ಚಂದಂಡ ಕನ್ನಡಾಯಿ ರಪ್ಪ ರಭಸಮ ಇಟ್ಟು ಬಂದಂಗೆ ತೋರು ಸಹಜರಿ ಇಕ್ಕರೆ. ಸೊ ಅದಕ್ಕೊಂಡತ್ತು ಒರ್ಕತ್ತಿಗೆ ಮಕ್ಕ ಇಳಿಯುಂಬತ್ತುಗ ಆ ತಾಕತ ಅಂಕ ಕಿಟ್ಟಿಲ್ಲ ಆ ಸಂದರ್ಭದಲ್ಲಿ ತನ್ನಿ ಉಳಿಗೆ ಉಂಟು ಪೋಂಡಂಕೆತ್ತ ಇದಕ್ಕೆ ಪಿನ್ನೆ ಸಾಧಾರಣ ಮೈತಿ ಇಪ್ಪ ನಂಕೆಲ್ಲ ನೋಕು ಪಾಯಿಂಟ್ ಕನ್ನಡ ಆಯ್ತರೆ ಚೇರ್ರೆ ಇದಲ್ಲಿಕ್ಕರೆ. ಅಪ್ಪ ಮಕ್ಕ ಕಾಲು ಅಡಿಗೆ ಬಂತು. ಸೊ ಅವಡಮೆ ಹಂಗೆ ಸ್ಟಕ್ ಆವ್ರದು. ಸೊ ಅಪ್ಪ ಎಂದ್ರೆ ಹಾಕೋಗಾವತ್ತ ಪರಿಸ್ಥಿತಿ ಕೂಡ ಇಕ್ಕರೆ. ಸೊ ಹಿಂಗಂತ ಪ್ರಕರಣ ನಂಕು ನೋಕೋಗು ಕೂಡ ಸಾಧ್ಯ ಅವರು. ಪೊಲೆ ಮುಟ್ಟತಿಲಿಂದ ಕನ್ನಡ ಮಕ್ಕಳೇ ಆಯ್ತರೆ ಅವತ್ತಲೆ ದೆಪ್ಪಾಟಗೂ ಕೂಡ ನೋಕರು ಅವಡು ಉಡ ಪೋವಾತ ಪೊಲೆ ನೋಕರು. ಬಹುಶಃ ಇನ್ನಲ್ತೆ ವಯನಾಡು ದುರಂತವೂ ಕೂಡ ನಂಕು ಗೊಂತಿಕ್ಕು ಏದೇದು ರೂಪತಲ ಭೀಕರತೆ ನಂಕು ನೋಕೆಂಗೆ ಸಾಧ್ಯ ಅವರು. ಏದರು ಬೆಟ್ಟ ಅಥವಾ ಏದರು ಗುಡ್ಡ ಪ್ರದೇಶ ಇದು ಎಪ್ಪತ್ತಿಗೂ ಕೂಡ ನಂಗೆ ಚೊಮ್ಮೆ ಕೇರ್ಫುಲ್ ಐತೆ ಆ ಭಾಗದಲ್ಲಿ ನಂಗೆ ದೆಕ್ಕೋನ ಅವರು ಆ ಭಾಗದ ನಂಗೆ ಸೂಕ್ಷ್ಮವಾಯಿತು ನೋಕಿಕೊಂಡಿಕ್ಕೋನ ಅವರು ಅವ್ರವ್ರಕ ಇದನ್ನೆಲ್ಲ ನರೆದಂಕಿತ ವಯನಾಡು ದುರಂತ ಅದು ಕೂಡ ಎಂದರೆ ಪ್ರಕೃತಿ ಮಾಯಿಟ್ಟು ಪ್ರಕೃತಿ ಮುನಿಸುಂಟು ಕೂಡ ಚೆಲ್ಲಲ್ಲ ಆ ರೂಪದಲ್ಲೆಂದಮಲ್ಲ ಇದು ಮಾನವ ನಿರ್ಮಿತ. ಸೊ ಅವಡ ಸುರಂಗ ದೀದಿಂಟೆಲ್ಲ ಆ ಕಂಡಾಂಡ್ ಚಂದ್ರ ಕನ್ನಡ ಅವಡ ಕಂಪ್ನಿ ಪಿನ್ನಂ ಪಿನ್ನಂ ಆ ಕಾಮಗಾರಿ ತೊಡಂಗೆ ಸಬಲೆ ಇಟ್ಟಿಕ್ರಿ. ಸೊ ಹಂಗಂತೆಲ್ಲ ಅನಾಹುತ ಆಯಂಕೆತ್ತವರು ಸಂದರ್ಭ. ಸೊ ಅಪ್ಪ ಆ ಅನಾಹುತತ್ತೋ ನಂಗೆ ಸಿ ಸಿ ಟಿ ವಿಲಿ ನಂಗೆ ನೋಕೋಗು ಸಾಧ್ಯ ಇರೋ ಪ್ರತಿಯೊರಾಳೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇಪ್ಪ ಅದೇ ಅವರು ಟ್ರೆಂಡ್ ರೂಪದಲ್ಲಿ ಎಲ್ಲರೂ ಕೂಡ ನೋಕ್ರಂಕೆತ್ತವರು ವ್ಯವಸ್ಥೆ ನಂಗೆ ಹಿಂಡು ಕಂಡೊಂಟುಂಡು. ಆಯಂಗ ಆ ವಿಡಿಯೋರ ನೋಕುಮತಿಗೆ ನಂಕೋರು ಪೇಡಿ ಬಿಡಿಕಿರಿ ಎಂಚಂದ್ರೆ ಕನ್ನಡ ಹೆಂಗಂತೆ ಗಾತ್ರತೆ ಬೆಲೆ ಬೆಲ್ಲ ಗಾತ್ರತೆ ಎತ್ತರಮ ಟನ್ ಗಟ್ಟಲೆ ತೂಗ್ರಂಕೆತ್ತು ಅವರು ಟ್ಯಾಂಕರಂ ಪೋಲೂ ಇಪ್ಪತ್ತಿಗೆ ಬಂತು ಎರಿಯಿರಂಟು ಚಂದಂಟ ಹೆಂಗೆ. ಸೊ ಅದರ ಭೀಕರತೆ ನಂಗೆ ಎಪ್ಪತ್ತಿಗೂ ಕೂಡ ಮನಸ್ಸಿಲಾಕೋಣ ಅವರು. ಅದು ಮಲ್ಲಂಟು ಅವಡೆ ಅವರು ಮಾಪ್ಲಾಯವನು ತನ್ನ ಪೆಂಜೈರ ಕೈ ಪಿರಿಚಿದ ಅವಡೆ ಆ ಚೇರಲ್ಲಿ ಮುಳುಗಿ ಹೆಂಗೆತ್ತು ಪೆಂಜೈರ ಬಲ್ಚೆಡ್ಕರದು. ಸೊ ಅದು ಮಲ್ಲಂಟು ಆ ಪೆಂಜೈರ ಅವಡೆ ಜೀವ ಉಳಿಪಾಟ್ರದು. ಸೊ ಹಿಂಗಂತೆಲ್ಲ ನಂಕ ಆ ಅವರು ದೃಶ್ಯ ನಂಕು ನೋಕೋ ಪಾಯಿಂಟ್ ಕನ್ನಡ ಹೆಂಗೆ ಈ ಪ್ರಕೃತಿ ಓರೋರ್ಕ ಏದೇದು ರೂಪದಲ್ಲಿ ಆದರೆ ಅನಾಹುತ ಬಂತಿರೋ ಗೂಡ್ ಚಲ್ರಂಗೆ ತೋರು ಅವ್ರು ಚಿರಿಯವರು ಕ್ರೂಹಂ ಕೂಡ ನಂಗೆ ಕಿಟ್ಟೋಗೋ ಸಾಧ್ಯಕ್ಕಲೆ ಆಯಂಗುಂ ಪ್ರಕೃತಿ ಹಿಂಗಂತ ಕೊರಿಯ ಈ ಭೂಕುಸಿತ ಹಿಂಗಂಥದ್ದೆಲ್ಲ ಸಂದರ್ಭದಲ್ಲಿ ಆಯಂಗುಂ ಪ್ರಕೃತಿ ನಂಗೆ ಎಚ್ಚರಿಕೆ ತಂಡ್ರಿ ಆದರೆ ಕಟ್ಕಟ ಸೌಂಡ್ ಆಗೋದಕ್ಕೆ ಕೃದೈಟಿಕು ಅಥವಾ ಮರಮಟ್ಟಂಗ ಅವ್ರು ತೆಲ್ ತೆಲ್ಲ ದೆಚ್ಚು ಉಂಟು ತೆಲ್ ತೆಲ್ಲ ಪೊಯ್ಯ ಕೀಲಿ ಮಣ್ಣು ಅದು ಇದೆಲ್ಲ ತೆಲ್ ತೆಲ್ಲ ಜಾರಿ ಉಂಟು ಕ್ರಿದೆ ಸೊ ಹೆಂಗಂತೆಲ್ಲ ಕೊರಿಯ ಸೂಕ್ಷ್ಮತರ ನಂಗೆ ನೋಕೆ ಅಂತ ಹೆಂಗೆ ನಂಗೆ ಅವಡೆ ಅರ್ಥ ಅವರು ಆದರೆ ಇದೆಂಗನೆ ಅಂಟ ಅಪ್ಪ ನಂಗೆ ಅವಡೆ ಆಯ್ತರ ಅವ್ರತಿ ನಂಗೆ ದೂರ ಪೋಂಡಂಗೆತ್ತು ಪ್ರಯತ್ನ ಹಾಕೋಣ ಅವರು ಇಪ್ಪ ಬೆಟ್ಟ ಗುಟ್ಟ ಪ್ರದೇಶದಲ್ಲೆಲ್ಲ ಚೊಮ್ಮೆಲು ಪಾವ ಕಷ್ಟ ಬಂತು ಏದೇದು ಜಾಗಿ ಕಿಟ್ಟ ತಪ್ಪ ಅಗ ಕೆಟ್ಟರಂಗೆತ್ತೆ ಸಹಜರಿ ಇಕ್ಕರೆ ಇಪ್ಪ ಕಡಲ್ಡೆ ಅರ್ಗಲ ಹಂಗೆಂದು ಗೌಡ ಅಗ ಕೆಟ್ಟಿರೋ ಎಂಚಂದ್ರೆ ಹಿಂಗೆ ಕಡಲ್ ಕೊರತಲ್ಲಿ ಕೊಂಡುತ್ತು ಎತ್ತರಮ ಅಗಂ ಕೂಡ ಪೋಯ್ತಿಕ್ರೆ ಬಹುಶಃ ಆಯಂಗು ಆಲ್ಮಾರವ್ರು ಪ್ರಶ್ನೆ ಇಕ್ರಿ ಎಂದು ಕೊಂಡು ತಂಗ ಕಡಲ್ಡೆ ಮುಟ್ಟಮೇ ಹಂಗೆ ಅಗ ಕೆಟ್ಟರು ಬಟ್ ನಂಗೆ ಊಡ ಅರ್ಥ ಹಾಕೋಣ ಅವ್ರ ಅಂಕ ಅಗ ಕೆಟ್ಟಾದ ಸಂದರ್ಭ ಅಂಕೆ ಏದೋ ರೂಪದಲ್ಲಿ ಅವರು ವಾಸ್ತವ್ಯ ಹೂಡೋಗುಳಂಗೆತ್ತು ಅವರು ಜಾಗಿ ಕಿಟ್ಟಾದ ಸಂದರ್ಭ ಹಿಂಗಂತ ಕಡಲ್ಡೆ ಅರ್ಗಲು ಅವ್ರು ರಿಸ್ಕ್ಲ ಇಟ್ಟಿಕ್ರೆ ಅಗ ಕೆಟ್ಟರಂಗೆತ್ತ ಪ್ರಯತ್ನ ಅವರು ಸೊ ಅಪ್ಪ ಹಿಂಗಂತ ಕಡಲ್ ಕೊರತದಲ್ಲಿ ಕೊಂಡು ಎಂದ್ರ ಹಾಕೋಗು ಕೂಡ ಸಾಧ್ಯ ಆಗಲ್ಲ ಆಗಲಿ ಜೀವನ ಕೂಡ ಪೋಣ ಅವರು ಅಂಕುಂ ಅವರು ವಾಸ್ತವ್ಯ ಹೂಡೋಗ ಅಂಕುಂ ಕೂಡ ನೆಮ್ಮದಿಯುಕ್ತ ಅವರು ಜೀವನ ಎಡ್ತೊಳಗೂ ಕೂಡ ಅವರು ಆ ಗಂಟು ಬೇಣ ಅವರು ಸೊ ಇದೇ ಪೋಲೆಮೆ ಇಟ್ಟಿಕ್ರೆ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಓಡ ಹಿಂಗೆ ಜಾಗ ತೆಲ್ಲು ಕಿಟ್ಟಿಂಡ ಹಿಂಗೆ ಅವರು ಪೊಯ್ತು ದಕ್ಕರದು ಆ ಹೆಂಗೆ ಅಂಕ ರಿಸ್ಕ್ ಗೊಂತಿಕ್ರೆ ಈ ಅನಾಹುತ ಓರೋರ್ಕ ಏದೇದು ರೂಪದಲ್ಲಿ ಬಂತೆ ತುಂಚೊಳ್ರಂಗೆ ಅವರು ಕ್ಲಾರಿಫೈ ಇಕ್ರೆ ಹಿಂಗಂತೆ ಕೊರಿಯ ಸಂದರ್ಭದಲ್ಲಿ ನಂಗೆ ನೋಕೋ ಪಾಯಿಂಟ್ ಹೆಂಗು ನಂಗೆ ಇದ್ರೆ ಅರ್ಥ ಹಾಕೋಗು ಸಾಧ್ಯ ಅವರು ಸೊ ಹಿಂಗನಮೆ ಈ ಅವರು ಅನಾಹುತ ಅದು ಭೂಕುಸಿತ ಅಥವಾ ಹೆಂಗಂಥದ್ದೆಲ್ಲ ದುರಂತ ಆಗಂಬತ್ತಿಗೂ ಪ್ರಕೃತಿ ನಂಗೆ ಅವ್ರು ಚಿರಿಚಿರಿಯ ಮಟ್ಟದಲ್ಲೂ ಕೂಡ ಅವರು ಎಚ್ಚರಿಕೆ ತಂಡ್ರೆ ಅಪ್ಪ ಅದ್ರ ನಂಗೆ ಕಡಗಣಿಸೋಗುತ್ತೀರ ನಂಗೆ ಅಪ್ಪಮೇ ಆದರೆ ಎಚ್ಚರಿಕೆ ಇರಕೊಂಡಿತ್ತು ನಂಗೆ ಅವ್ರದ್ದೇ ತಲೆ ಖಾಲಿ ಆಯಿತು ತಲೆ ಬೇರೆ ಮೂತಲು ದಕ್ಕರೆ ಹಿಂಗಂಥ ಪ್ರಯತ್ನ ಲಾಕೆಂಟ ಹಂಗೆ ನಲ್ಲದೇ ಇಟ್ಟಿಕ್ರಿ ಇನ್ನಂಥ ವಯನಾಡು ಆ ದುರಂತ ಕೂಡ ಆ ಸಂದರ್ಭದಲ್ಲಿ ತಲೆ ತಲ್ಲಿ ಎಂದರೆ ಮಣ್ಣು ಕೂಡ ಇಳಿಯೊಂಟಿಕ್ರಿ ಆ ಹೆಂಗೆ ಅವಡ ಕ್ಲಾರಿಫೈ ಕಿಟ್ಟಿತ್ತಿಲ್ಲ ನೋಕ್ರ ಅವಡ ಕೊರಿಯ ಬೈಯಮ್ಮಾರ್ ಎಂಚದಂಟ ಹೆಂಗೆ ಓರ್ತೋರ್ತಂಗ ಬಂಡಾರ ಕೊರೋಡಿಗೆ ಸಂಬಳತಿಗೂ ಕೂಡ ನೈಕೋಗಂ ಕೂಡ ಬಂಡಾರ ಶ್ರಮ ವಹಿಸ್ರಂಕೆ ತೋರು ಕಾರ್ಮಿಕ ಮಾರ ಇಟ್ಟಿಕ್ರಿ ಈ ಬೇರೆ ಬೇರೆ ಜಿಲ್ಲೆರು ಬಂಡು ಬೇರೆ ಬೇರೆ ರಾಜ್ಯತೆ ಬಂಡಂಕೆತ್ತು ಬಿಹಾರಿ ಅಥವಾ ಬೇರೆ ಇನ್ನಿತರ ಆಲ್ಮಾರ ಹಂಗಲೆ ಹಂಗಲೆ ಜೀವನ ಪೋನು ಅವ್ರ ಚೆರಿಯ ಸಂಬಳತಿಗೂ ಕೂಡ ಊಡ ಎಲ್ಲ ಪಣಿಯೂ ಕೂಡ ಹಾಕ್ರಾರ ಅದು ಕೊಂಡತ್ತು ನಂಗೆ ಚೊಲ್ರೆ ಎಪ್ಪತ್ತಿಗೂ ಕೂಡ ಕಾರ್ಮಿಕ ಮಾರು ಈ ದೇಶತ್ತಿಗೆ ಅವ್ರು ಬೆಲ್ಲೋರ ಮಟ್ಟದಲ್ಲಿ ಉಳ್ಳಂಕೆ ತೋರು ಬೆನ್ನುಲುಬೋ ರೂಪದಲ್ಲಿ ಎಂಚಂದಂಕೆ ಹಂಗೆ ಇನ್ನಂಟು ಕನ್ನಡ ಇಂಡಿ ಎಲ್ಲ ಕಾಮಗಾರಿ ಅವರು ರೋಡ್ ಅವರು ಸೊ ಅದೇ ಪೋಲೆ ಮೇ ಎತ್ತರಮ ಬಿಲ್ಡಿಂಗ್ ಅವರು ನಂಗೆ ಎಂದ್ರೆಲ್ಲ ಉದ್ದೇಶಿಕರಂಕಿತ್ತು ಬೆಳೆ ಬೆಲೆ ಕಟ್ಟಡ ಅದು ಇದ್ದು ಉಂಟಲ್ಲ ಹಂಗೆ ಆ ಹಂಗಂತ ಕಾರ್ಮಿಕ ಮಾರಿ ಇನ್ನಂಟಾಗಿ ಮಾತ್ರ ಅವರು ಸೊ ಬಟ್ ಅಂಕುಂ ಕೂಡ ಅವ್ರ ಸೇಫ್ಟಿ ಹಿಂಗೆ ಇಕ್ರೆ ಅಂಕುಂ ಕೂಡ ಹಂಗಲಿ ಜೀವನ ಮುಂದಲು ಪೊಂಡ್ರೆ ಅಂಕು ಅವರು ಕೂಡ ನಲ್ಲ ರೂಪದಲ್ಲುಳ್ಳಂಕಿತ್ತು ಅವರು ವ್ಯವಸ್ಥೆ ಬೇಣ ಅವರು ಸೌಕರ್ಯ ಬೇಣ ಅವರು ಬಟ್ ಆ ಸೌಕರ್ಯ ನಂಗೆ ಆಕೆತು ಕೊಡ್ತೊಂಡಿಕ್ಕಿಲ್ಲ ಆ ವ್ಯವಸ್ಥೆ ನಂಗೆ ರೂಪೀಕರಿಸಿಕೊಂಡಿಕ್ಕಿಲ್ಲ ಹಿಂಗಂತೆ ಸಂದರ್ಭದಲ್ಲಿ ಎಂದ್ರೆ ಅವ್ರ ಚಂದಂಟಾಗಿ ಓರೋರ್ಕ ಈ ಎಂದರೆ ಕಾಮಗಾರಿ ಟೆಂಡರ್ ಎಡ್ಕರಂಗ ಕೂಡ ಸೊ ಹಂಗ ಕೂಡ ಆದರೆ ಅವ್ರವ್ರಕ್ಕೆ ಕಡೆಗಣಿಸಿರೋದು ನಂಗೆ ನೋಕೋ ಸಾಧ್ಯ ಅವರು ಇನ್ನಾಲ ಕೂಡ ಅದೇ ಸಂದರ್ಭದಲ್ಲಿ ವರ್ಕತೆಗೆ ಎಲ್ಲರೂ ಕೂಡ ಕೂಟ್ಯಂ ಬಂತಿಂದ್ರೆ ಹೆಂಗೆ ಬಹುಶಃ ಆದರೆ ಅವರು ಅಂದಾಜು ಪೋಲು ಅಂಕ ಕಿಟ್ಟೋಗೋ ಸಾಧ್ಯ ಐತಿಲ್ಲ ಎಂಚಂದಂಗೆ ಅಪ್ಪತ್ತಿಗೆ ಇಮಿಡಿಯೇಟ್ ಐತಿಕ್ರಿ ಅವರು ಭೂಕುಸಿತ ಸಂಭವಿಸಿರೋ ವಯನಾಡ್ಲಿ ಅದು ವರ್ಕತ್ತಿಗೆ ಆ ಮಣ್ಣು ಕೂಡ ಇಪ್ಪರ್ತಿಗೆ ಆ ಟ್ಯಾಂಕರ್ ಸಹಿತ ಎಲ್ಲ ಮನುಷ್ಯಮ್ಮರ ಸಹಿತ ಇಪ್ಪರ್ತಿಗೆ ಅರ್ಥ ಮಂಡದ ಐಟಿಕ್ರೆ ಸೊ ಇಪ್ಪಂಗೆ ಕೂಡ ಕೊರಿಯ ಬಾಡಿರೇ ಕಂಡುಪಿಡಿಕೋಗ ಸಾಧ್ಯ ಇದಿಲ್ಲ ಹಂಗಂತವ್ರು ಬೆಲ್ಲೂರು ದುರಂತ ಇದಕ್ಕೂ ಮುನ್ನಲೂ ಬೆಲ್ಲೂರು ದುರಂತ ವಯನಾಡ್ಲಿ ಲಾಸ್ಟ್ ಟೈಮ್ ಕೂಡ ನರ್ನು ತಿಂತೆ ಸೊ ಆದರೆ ಇಂಡಿಗೂ ಕೂಡ ಮರಕೋಗಾವತ್ತೆ ಆ ಸನ್ನಿವೇಶಂಗ ಆವರು ನೆನಪುಂಗ ಆವರು ದುರಂತಂಗ ಅದು ಇಂಡಿಗೂ ಕೂಡ ಕಣ್ಣಿಗೆ ಕೆಟ್ಟೆ ಹೋಲೆ ಉಂಡು ಬಟ್ ಅದೆಲ್ಲ ಮಾಯಿರ ಮುಂದಲೂ ಕೂಡ ಹಿಂಗಂಥ ದುರಂತಂಗ ಕೂಡ ನಡೆದುಂಟೆ ಉಂಡು ಸೊ ಇದೆಲ್ಲವೂ ಕೂಡ ಪ್ರಕೃತಿ ನಂಗೆ ತಂಡಂಕೆ ತೋರಿ ಎಚ್ಚರಿಕೆ ಪಾಠ ಐತಿಕ್ರೆ ಬಟ್ ಇದಲ್ಕೊಂಡಿತು ನಂಗೆ ಮಿಂಜಿಲ್ಲಂಟ ಹೆಂಗೆ ಎದುರುಕೊಂಡಿತು ನಂಗೆ ಏನಿಗೂ ಕೂಡ ಪಾಠ ಪಡಿಚಿಲ್ಲಂಟ ಹೆಂಗೆ ಚೊಮ್ಮೆ ಆಪತ್ತು ನಂಗೆ ಬಂತೆ ಇರೋ ಸಾಧ್ಯತೆ ಕೂಡ ಇಕ್ರೆ ಸೊ ಅದುಕೊಂಡಿತು ಫಸ್ಟ್ ಆಫ್ ಆಲ್ ನಂಗೆ ಚೊಲ್ರು ಕೊರಿಯ ಕಾಮಗಾರಿ ಓಡೆಲ್ಲ ನಡೆದೊಂಡಿಕ್ರೆ ಸೊ ಅವಡ ಕಾರ್ಮಿಕ ಮಾರ್ಗ ಫಸ್ಟ್ ಆಫ್ ಆಲ್ ಅಂಕೆ ಅವ್ರು ನಲ್ಲೋ ರೀತಿಯಲ್ಲಿ ಲಂಕೆತ ವ್ಯವಸ್ಥೆ ಹಂಗೆ ಸೌಕರ್ಯ ಹಂಗೆ ಕಿಟ್ರೆ ಅವಡ ಆಪತ್ತು ಅನಾಹುತ ಉಂಡುಂಟ ಹೆಂಗೆ ಹಂಗಲೆ ಅವಡ ಸ್ಥಳಾಂತರ ಹಾಕೋರು ಹಂಗೆ ಕಾರ್ಮಿಕ ಮಾರ ಹಂಗ ಕೂಡ ಮನುಷ್ಯ ಮಾರೆ ಅಂಕುಂ ಪೆಂಜೈ ಮಕ್ಕಿಕ್ರೆ ಸೊ ಇದೇ ರೀತಿಕ್ರೆ ನಂಗೆ ಫಸ್ಟ್ ಆಫ್ ಆಲ್ ಒಂದಾಮತದ ನಂಗೆ ಚೊಲ್ರು ಸೊ ಏದುಗುಂ ಕಾರ್ಮಿಕ ಮಾರು ಅವ್ರ ವ್ಯವಸ್ಥೆ ಅವ್ರ ಸೌಕರ್ಯ ಫಸ್ಟ್ ಆಫ್ ಆಲ್ ಅದಕ್ಕೆ ಅಂಕೋರು ಪ್ರಿಫರೆನ್ಸ್ ಕೊಡ್ಕೊಳೋದು ಕೂಡ ವೆರಿ ಇಂಪಾರ್ಟೆಂಟ್ ಸೊ ಇದು ಒಂದಾಮತದ ಎಂಟ ಹೆಂಗೆ ಜಂಡಾಮತದಿಕ್ಕ ಇಪ್ಪ ಗುಡ್ಡ ಪ್ರದೇಶದಲ್ಲಿ ಹುಡುಗಂಟೆಲ್ಲ ಕೊರಿಯ ಕುಮ್ಕಿ ಜಾಗಲು ಹಿಂಗಂಥದ್ದಲ್ಲೆಲ್ಲ ஜாக எடுத்தது தச்சுதிக்கிறாரு. ஸோ அப்பவும் கூட ஆ சந்தர்ப்பத்தில் கூட குறையாளு கஷ்டவந்தாவோட தைக்கிறேங்கிட்ட பிரயத்னம் கூட ஆகிறோம். ஸோ அப்பாங்க குந்திக்கிறாங்க, அதுக்கு சம்மந்தப்பட்டது குறைய மூத்தம் மனைவியெல்லாம் கொடுத்துட்டிக்கிறாரு. நோக்குரு பெரு ஜாகியில் எங்கே நீங்கள் நேரத்தில் ப்ராப்ளம் உண்டாது, எப்போ எந்திர ஏது சந்தர்ப்பத்தில் பந்த் தெருகுச்சந்த சாத்தியம் இல்லை, நமக்கு நீங்கள் எந்திராயும் ஒரு ஸ்தலாந்தர் ஆக்கித்த அவட ஒரு ஏதாயும் ஒரு ஜாகி நமக்கு ஆக்கித்தரோன்ட்டு சந்து. ஸோ அப்போ கொரிய மூத்து மனைவியை ஸ்வீகரிச்சு தான் பேனாய ரூபத்தில் எங்கிட்ட விவசாயிக்கிறாரு. பட் கொரிய மூத்து நிர்லக்ஷாவிறங்கித்த சாத்தியத்தை கூட நமக்கு கண்டு பண்ணு. ஸோ அதே தூரத்தை நமக்கு செம்பு குட்டல் நமக்கு நோக்கோக்கு சாத்தியிடும். ஸோ அவடும் கூட பில்லு மட்டத்தில் உள்ளங்கித்த எந்திர தடைகூட இந்த. ஸோ அவடம் கூட சும்மா எத்தனமாக அக அவர்த்த ஆல்மாரும் கூட மனைவி கொடுத்துட்டுருந்தார். ஸோ அப்போ ஒரு நாள் எந்திரத்து சந்துட்டா என் தடைகூட குசி இதைத்து பூந்து ஒரு அவுத்துற மேலே பூந்து போய்த்து பின்னொரு அவுத்துக்கு பூல்ட முன்னாலும் அவட ஒரு தெங்குற மரத்துக்கு அட்ட பூந்து அது எந்தும் ஆகும் சாத்தியத்தில் பெல்லூர் ரிசார்ட் ஐதிக்கிற அது ரெண்டர் அதிரே சைடு கைதிக்கிற பெல்ல மட்டத்தில் உள்ளங்கேற்ற கம்பவுண்டும் கெட்டுரும். ஆ கம்பவுண்டர் கீழே ஐத்திக்கிற சும்மா சுமார் எத்தனமாக 40 முட்டாக அவுடிக்கிறது. ஆயங்க ஈ துரந்தத்தில் கொண்டு தடகோட பூல்டு ஆ கம்பவுண்டு பூல்டு சந்தர்ப்பத்தில் அது ஒரு அவுத்துக்கு போய்த்து பூல்டு. ஸோ இங்கே அவுத்துக்கு போய்த்து பூந்தங்கேற்ற சந்தர்ப்பத்தில் அவட ஆல்மார் அண்டத்தினால் ரஜைத்தினார். அப்போ ரஜயத்தின் சந்தர்ப்பத்தில் ஐட்டிக்கிற ஈ ஒரு துரந்தம் நடக்கிறோம். பௌஷா அவட பிராணப்பாய எந்தும் ஐத்தில்லை. ஸோ இங்கே எத்தனமாக நமக்கு திருஷ்யங்க அனாஹூதங்க ஈ கட்டணங்க நமக்கு நோக்கோ சாத்தியாயிட்டு. பட் ஆயங்கும் கூட நாங்கள் நிர்லக்ஷாக்கியோண்டிக்கிறேன். பிரகிருதி எல்லா ரூபத்திலும் கூட நமக்கு எச்சரிக்கை தந்தோண்டே இருக்கிறேன். பட் ஆயங்கு நாங்கள் நிர்லக்ஷாக்கியோண்டிக்கிறேன். ஈ நிர்லக்ஷத்தில் கொண்டு வந்து சும்மா அனாஹூதங்க கூட நடந்துட்டிக்கிறோம். பின்னொரு பாகத்தில் நமக்கு நோக்க போயிட்டுக்கனட்டு ஆயங்கும் இப்போ கார்மிக்கமாக விஷயத்தில் எந்திரிச்சந்தமா கார்மிக்கர் எல்லா ரூபத்தில் கூட நமக்கு சாக்கர். இப்போ நாங்கள் மேங்களூரே ஒரு எதிர் விஷயத்தை நாங்கள் நோக்க போயிட்டுக்கனட்டு ஆயங்கு ஊர்த்த எத்தனமாக பில்டிங் ஊர்த்த எத்தனமாக பிலபில கட்டுவான் ஊர்த்த எத்தனமாக பிலபில கட்டடங்க ஊர்த்த ரோடு காமகாரி பிரதி ஒன்றிலும் கூட நமக்கு நோக்க சாத்தியம். ஒரு பிஹாரி யூபி ஈ பாகத்தில் உள்ள கார்மிக்க மாறி இருக்கிறார். பௌஷா அங்கே அப்புறத்தங்கல்லே அப்புறத்து ஜில்லறங்கல்ல அப்புறத்து ஸ்டேட்றங்கல்லே நங்க எந்த கிண்டி சேர்ந்து நாங்கள் அவுட நிர்லக்ஷாக்குறது இதுவும் வெளில ஒரு தப்பாயிட்டுக்கிறது. அங்கும் மனுஷமார் அங்கும் கார்மிக்கமார் அங்கும் ஈ தேசத்துக்கு பேனாய்த்து ஈ காமகாரி எல்லாம் ஆக்கின்றாய் நங்கு ஒரு சௌகரிய ரூபத்தில் நங்க அங்கே சேவை ஆக்கின்றுள்ளாங்கமே சரிய சம்பளத்து கைட்டிக்கிற பண்டோ பெஞ்சாய் மக்கள் எல்லாம் புட்டு தீ ரிஸ்கிற பணி எடுத்துட்டோம். ஈ பில்டிங்கில் அதிர அடியில் அதிர சென்டரிங் பணி அதிர பெயிண்டிங்கிற பணி எல்லாம் கூட ஆக்கி நங்கு தண்டதாயிட்டிக்கிறது. பட் அங்கு ஒரு வியவஸ்தை ஆக்கி கொடுக்கறது அது வெரி இம்பார்ட்டண்ட் ஆயிட்டிக்கிறேன். அங்கும் ஒரு சௌகரிய ஆக்கி கொடுக்கறது எத்தனமாக பில்டிங்கிற அண்டரில் உள்ளங்கேத்தோ கார்மிக்கமார் மலேரியா டெங்கியூ எங்கெந்த பணியெல்லாம் பந்தும் கூட அங்கு ஒரு சமத்தில் உள்ளங்கேத்தோ ஒரு ஆரோக்கியம் கூட அங்கு ஸ்திரத்தில் பெக்கோக்கு சாத்தியம் ஆகிட்டு அனாரோக்கிய காடியோன்ட்டு ஐக்கிறேன். பட் இதுக்கு எல்லாரும் ஆரோகணே. ஸோ இங்கெந்த சந்தர்ப்பத்தில் ஆரோக்கிய இலாக்கிட்டிக்கு இதுக்கு சம்மந்தப்பட்ட இலாக்கியங்க ஐட்டிக்கு இங்கே எல்லாம் கூட ஆயாய சந்தர்ப்பத்தில் வந்து அவட அங்கே ஒரு ஆரோக்கியத்தை பக்க அங்கே ஒரு ஸ்திரத்தை பக்க அதிர பக்க நாங்கள் நோக்குறது பிடிக்கிறது இதுவும் கூட வெரி இம்பார்ட்டண்ட் ஐத்திக்கிற. அது கொண்டு நான் சொன்னோம் ப்ரிஃபரன்ஸ் ஃபஸ்ட்டு கார்மிக மார்க்கும் கூட கொடுக்குறோம். ஸோ அதே போலமே கொரியா எங்கெந்த ஜாகிலல்ல எஞ்சந்தாங்க அனாஹுத அவரு முன்சூச்சனை கிட்டங்கித்த கொரிய ஜாகிலும் கூட அங்கே சேஃப்டியில் ஸ்தலாந்தராக்க பிரயத்னாக்குறோம். மூணாமத்தது எங்கெந்த ஸ்கூல்களை ரஜ கொடுக்குறோம் மக்க ஆயத்திர சேஃப்டி தவுத்துல் தைச்சித்துள்ளாரா அத்தவா அங்கே பருத்து போய்த்து பொலரர்கள நீந்தோக மீன் பிடிக்கோக எங்கே ஈ ரூபத்தில் போயிட்டுள்ளாரா இதரும் கூட நீங்கள் தெல் கம்பீரமாயிட்டு பிரத்தி ஒரு அவுத்துல் உள்ளங்கித்த பேரண்ட்ஸ் மாரும் கூட கவனம் வீசுறோம். இது எல்லாம் கூட நாங்கள் நிர்லக்ஷ ஆக்க போயிட்டுக்கிறேன்டா எங்கும் இது ஒரு பெல்லு ஒரு அனாஹூத்தத்துக்கு இடையாக்கித்து தண்டதாயிட்டிக்கிற. ஸோ அது கொண்டு வந்து பண்டத்தை போலல்ல இப்பத்த காலம் இப்பத்த காலம் கம்ப்ளீட் ஆயித்து டிஜிட்டல் மய ஆயிட்டுள்ளங்கித்த ஒரு காலம். அது மல்லன்ட்டு இண்டத்த ஜமானில் நமக்கு எந்திர அவர் ஏதா ஒரு பிரத்தியொன்றும் கூட இன்ச்சைத்து நமக்கு கிட்டுள்ளங்கித்தோ ஒரு சந்தர்ப்பம் பிரத்தியொராளுடைய லைஃபும் கூட இன்று சோஷியல் எந்திர ஒரு திறத புஸ்தகான்னு சொல்லல ஆரூபத்தில் உள்ள ஆயிட்டுள்ளங்கித்த ஒரு சந்தர்ப்பம் என் சொந்த இன்னொரு வக்தி இருப்ப இன்னொரு வக்திகிட்ட சொல்கிறேன்ட்டுக்கிறாட்டி இன்று சோஷியல் மீடியத்து ரூபத்தில் ஐட்டிக்கிற இன்று போயிட்டுள்ளோம். ஸோ அது கொண்டு திண்டி ஏதெல்லாம் கட்டணை ஏதெல்லாம் அனாஹுத ஏதெல்லாம் சந்தர்ப்பம் ஆகிட்டுனா அதில் எல்லாம் கூட ஒரு ஒரு நிமிஷத்தில் ஒரு ஒரு செகண்டில் கூட நமக்கு மாஹித்து கிட்டுக்கிறேன். இத்தரெல்லாம் மாஹித்து கிட்டுக்கு பின்னும் நாங்கள் நிர்லக்ஷாக்குறோம் பின்னும் நாங்கள் கடுகணிச்சிரோம் பின்னும் நாங்கள் அதர் பக்கம் நாங்கள் ஜாஸ்தி எடுத்து நாங்கள் ஒத்து கொடுக்காண்டிக்கிறோம். இது ಚೊಮ್ಮೆ ಖೇದಕರ ಕೂಡ ಇದ್ದಿಕ್ರು. ಆಯ್ದುಕೊಂಡಿತು ಇದಕ್ಕೆ ಸಂಬಂಧಪಟ್ಟಂಗೆತ್ತ ಅಧಿಕಾರಿ ಮಾರ್, ಇದಕ್ಕೆ ಸಂಬಂಧಪಟ್ಟಂಗೆತ್ತ ಇಲಾಖೆ ಮಾರ್, ಇದಕ್ಕೆ ಸಂಬಂಧಪಟ್ಟಂಗೆತ್ತ ಏದೆಲ್ಲ ವ್ಯವಸ್ಥೆ ಉಂಟು. ಸೊ ಅದು ಆಯ್ತರ ನಂಗೆ ಇಪ್ಪ ಮ್ಯಾಂಗ್ಳೂರ್ಲು ಕೂಡ ನಂಗೆ ನೋಕೋ ಪಾಯಿಂಟ್ ಹಂಗೆ ಎತ್ತರ್ಮ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಅಂಡರ್ಲು ರಿಸ್ಕ್ಲು ಜೀವನ ಇರ್ತೊಂಡ್ರು ಲಂಕಿತ್ತು ಅಗೋ ಉಂಡು ಜೀವನ ಇರ್ತೊಂಡ್ರು ಲಂಕಿತ್ತು ಕೊರಿಯ ಆಲ್ಮಾರು ಕೂಡ ಉಳ್ಳಾರ. ಸೊ ಅಂಗಲಿಂಗ್ ಕೂಡ ಸೇಫ್ಟಿ ಐತಿ, ಸೇಫ್ಟಿಲಿ ಉಳ್ಳಾರ ಇಲ್ಲೇ ಅವ್ರ ಎಂದ್ರ ಇಂಟುಂಡು ಏದಾ ಇಂಟುಂಡು ಅದ್ರ ನೋಕುಡ್ದು ವೆರಿ ಇಂಪಾರ್ಟೆಂಟ್. ಇಪ್ಪಂತೂ ಎಸ್ ಐ ಆರ್ ನಡೆದುಂಟುಂಡು, ಇಪ್ಪ ಎಲ್ಲರ ಕಾನ್ಸಂಟ್ರೇಷನ್ ಎಸ್ ಐ ಆರ್ ಅಂಡರ್ಲೆ ಪೋಯಿ ಉಂಟುಂಡು. ಬಟ್ ಆಯಂಗ ಎಸ್ ಐ ಆರ್ ನಡುಲು ಕೂಡ ಇಂಗಂತ ಕೊರಿಯ ಘಟನೆಗೂ ಕೂಡ ನಡೆದುಂಟಿಕ್ಕು ಮತ್ತು ನಂಗೆ ಅದ್ರ ಬಗ್ಗೆ ಎಚ್ಚರ ವಹಿಸಿಲ್ಲಂಟ ಹೆಂಗೆ ಅದು ನಂಗೆ ತೆಲ್ಲು ನೋಕ್ರಂಕೆ ತೋರು ಪ್ರಯತ್ನ ನಂಗೆ ಹಾಕೊಂಡು. ಎನಿವೆ ಇದಕ್ಕೆ ಸಂಬಂಧಪಟ್ಟದ ಅನೇಕ ವಿಚಾರಗಳು ಕೂಡ ಮುಂಡೋಗೊಂಡು. ಸೊ ಅವ್ರು ಚರಿಯವರು ವಿರಾಮ ಇಡ್ತೊಂಡ್ರಲ್ಲ ಅದ್ರ ಬಿನ ಕಾರ್ಯಕ್ರಮ ಮುಂದುವರಿಯಿರಿ. ಕೇಟೊಂಡು ಬರೋ ಇದು ರೆಡಿ ಸಾರಂಗ್ 107.8 FM, ಇದೆ ರಂಗ್ ರಂಗರು ಜೀವನ.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆ, ಭಾಗವತರು ಪ್ರಶಾಂತ್ ರೈ ಪುತ್ತೂರು, ಚೆಂಡೆ ಹಾಗೂ ಮದ್ದಳೆ ರೋಹಿತ್ ಉಚ್ಚಿಲ, ಜಿತೇಶ್ ಕೋಳ್ಯೂರು, ಪಾತ್ರ ಪರಿಚಯ ವಿಕ್ರಮಾದಿತ್ಯ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಶನೇಶ್ಚರ ವಸಂತ ದೇವಾಡಿಗ, ಪುರೋಹಿತ ಹಾಗೂ ನಂದಿಶ್ರೇಷ್ಠಿ, ಶಿರಂಕಲ್ಲು ಪಶುಪತಿ ಶಾಸ್ತ್ರಿ, ಅಲೋಲಿಕೆ ಹಾಗೂ ಸುಶೀಲೆ, ರವಿ ಅಲೆವೂರಾಯ, ಚಂದ್ರಶಯನ ಹಾಗೂ ಪದ್ಮಾವತಿ, ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೇಶ್ಚರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ 7ನೇ ಕಂತು.

ಹರ ಹರ ಮಹಾದೇವ. ಉಜ್ಜನಾಪುರದ ಮಹಾದೇವತೆ ಆಯ್ದಂತಿನ ಮಹಾಕಾಳೇಶ್ವರ ಸ್ವಾಮಿಯೇ, ಅಪ್ಪೆ ಭವಾನಿ, ಓ ಉಗ್ರನರಸಿಂಹ ಸ್ವಾಮಿಲೇ, ಇಂಚಿನವಾದ ಪೋಡಿ ಎನ್ನ ಬದುಕಿಟ್ಟು ರಾಜ ವಿಕ್ರಮೇ ಪರ್ತದ ಕೀರ್ತಿದ ಕೊಡಿ ನಿಮಿತ್ತ ರಾಪಾವಂದಿತ್ತಿನ ಜನ ಯಾನು ಇನಿ ಮಲ್ಪಂದಿನ ತಪ್ಪುಗೂ ಶಿಕ್ಷೆ ಅನುಭವಿಸೊಂದುಲ್ಲೆ. ಕಂಡನ್ನೇ ನನ್ನ ಕಳುವೆ ಎಂದು ಮಲ್ತು ಮುಡಿಯರು. ಇನ್ನು ಮಾತ ಶನಿನ ಮಹಿಮೆ ನಿಮಗೆ ಖಂಡಿತ ಗೊತ್ತಾಪುಂಡು ಸ್ವಾಮಿ. ಬೇತಾಳನ ಸಿದ್ಧಿ ಮಲ್ತಿನೇ ಯಾನು ಅಂಡ ಬೇತಾಳಿ ಯಾನ ಲೆತ್ತಿಲ್ಲ ಬರನಂಚಿನ ಸ್ಥಿತಿ ಉಂಡು. ಮಾತ್ರ ಯಾನು ಪಣ್ಣಿನಂಚಿನ ವಾ ವಿಷಯ ನಂಬದಿನಂಚಿನ ಸ್ಥಿತಿಟ್ಟು ಜನಕುರುಳ್ಳಿರು ನನಗ ಶನಿನ ಬಾರೀತ ಹೆಂಗ ಉಣ್ಣೊಂದು ಅರ್ಥ. ಈ ಕಟುಕೇರು ಕನ್ನಡ ಕನಿಕರದಂತೆ ಈ ಬೋರು ಗುಡ್ಡಗ ಕನಂತ ಪಾಡ್ದು ಎನ್ನ ರಡ್ಡು ಕೈಲ್ಲ ಎನ್ನ ರಡ್ಡು ಕಾರಿಲ್ಲ ಕಡ್ತು ಪಡ್ದಿರು. ನೆತ್ತಿರು ಧಾರೆ ಧಾರೆಯಾದ ಬರ್ಸದ ಲೆಕ್ಕ ಬರಿತೊಂದುಂಡು. ಅಲ್ಪ ಅಲ್ಪ ಗಟ್ಟಿ ಕಟ್ಟದು ಪಾಂತೆ ಪಿಜಿನಿಳ ಇನ್ನು ನಕ್ಕೊಂದುಂಡು. ಯಮಯಾತನೆ ಈ ಹಿಂಸೆ ಏರಿಗೆ ಬೋಡು. ಮಾತ್ರ ಅರಸುಳು ಆಜ್ಞೆ ಕೊರತೇರು ನುಪ್ಪು ನೀರು ಏರ್ಲ ಊರ್ದಲ್ಲಿ ಕೊರಿಯರ ಬಲ್ಲಿ ಬಂಡದು. ಸಾರ ಸಾರ ಜನ ನಡತೊಂದು ಪೋಪೆರು ಎನ್ನಂಚಿ ಕಡೆ ಕಣ್ಣಿಡ್ಲ ತೂವೊಂದಿದ್ದೀರು ನನಗ ಎನ್ನ ಪರಿಸ್ಥಿತಿ ಓಡೆಗೆತ್ತುಂಡು ದೇವರೇ. ಹೆಚ್ಚು ಕಮ್ಮಿ ಒಂಜಿ ತಿಂಗೊಲೆ ಆದ ಪೋಂಡಾದ ಅನ್ನ ಈ ಬೋರು ಗುಡ್ಡೆಡು ನುಪ್ಪು ನೀರು ಇದ್ದಲ್ಲೇ ಬರೆಲು ನಂಚಿನ ಸ್ಥಿತಿ ಆಂಡು ಆಂಡಲ ಎನ್ನ ದೊಕ್ಕೆ ಒಂಜಿ ಉರಿತಂಡು. ಕೈಕಾರ ದಾಂತಿ ನಂಚಿನ ಎಂಕ್ ತರೆ ಒಂಜಿ ದೀತೇರು ಅವೆನಾಳ ದೆತ್ತುದುಂಡ ಎನ್ನ ದಿನ ಮುಗಿತು ಹೋತು. ಅಪಗಡ ಶನಿರಾಯ ಮಾತಾ ನಮನದ ಕಷ್ಟವಲ್ಲ ಕೊರ್ಪೆ ಆಡ ಜೀವದ ಪೂಜೆ ಪಡ್ಡದು ಏನೋ ಪಂತೇರು ಆ ಪಾತಿರ ಸತ್ಯನೇ ಆಂಡತ್ತೆ ಎನ್ನಂಚನಾಗಿ ಇಂಚನೆ ಆವಡು. ಶನಿ ನಿಂದೆ ಮಲ್ತಿನಂಚಿನ ವ್ಯಕ್ತಿ ವಾರಿದ ಕಷ್ಟಗೂ ಒಳಗಾಪೆ ಪನ್ಪಡಿನ ಲೋಕ ವಿಕ್ರಮನ ತೂದು ಮರಪಡು. ಇನಿಕಾನಗ ಆ ದೇವಿಯರನ್ನ ಲೀಲೆ ದಾದ ನಿಂಗೆ ಖಂಡಿತ ಗೊತ್ತಾಂಡ್ರಿ. ಅಪಗಂಡ ಯಾರು ದಾದ ಮಲ್ಕೊಳು ಒಂಜಿ ಪಾತಿರ ಉಂಡತ್ತೆ. ಬಾಲೆಗೆ ಅಪ್ಪೆ ನೋತಾಳ್ನ ಬಾಲೆ ದೂರ ಪೂಜೆ ಅಪ್ಪನೇ ಅರಾದು ಪತ್ವಿನಿ ಜಾರದ ನಮ್ಮ ತಿತ್ತ ನೆಲಕ್ಕೆ ಬುಂದ ಆ ನೆಲನೇ ಪತ್ರದ ಲಕ್ಕದುಂತುನಿ ಅಂಚಾದ ಎಂಕ ಈ ಶಿಕ್ಷೆ ಕೊರನಾರು ಏರ್ಕೆಂಡ ಶನಿದೇವರು ಎರಡು ಕಾಪುಂಡ್ಲ ದೀಪುಂಡ್ಲ ಶನಿದೇವರು ಐಕ ಬಡಾದು ಮನಸ್ಸು ಶುದ್ಧಡು ಅಂತಕರಣ ಶುದ್ಧಡು ಆ ದೇವರನ್ನು ಪ್ರಾರ್ಥನೆ ಮಾಡ್ತು.

ಎಂಚಿನ ಆಶೀರ ಒಂದು ಆ ದೇವರನ್ನು ಯಾನು ಸುಗಿತನವೇ ಸಮ ಒಂಜಿ ತಿಂಗಳು ಬರಲಂಚಿನ ಯಾನು ಕಣ್ಣು ಬುಲಾದು ತೂನಗ ಜನ ಸಾಲುಗಟ್ಟದ ಬರೊಂದುಳ್ಳೇರು ದಾದಾಂದಕ್ಕೆನ್ನಗ ಅರಸು ಆದೇಶ ಆತಂಡು ನುಪ್ಪು ನೀರು ಕೊರೊಲಿ ಪಂಡದು ಅಪ್ಪ ಕಂಡ ಈ ಮನಸ್ಸು ಏರು ಕೊರನೆ ಎಂದು ಪಂಡ ಆ ಶನಿದೇವರೇ ಅರಸು ಆಯನ ಚಂದ್ರಶಯನಗ ಈ ಬುದ್ಧಿ ಕೊರೆದು ಕೊಡು ಅಂಚಾದು ಆಯನೇ ಬತ್ತದು ಈ ಜನಕಲೆಗೆ ಆದೇಶ ಕೊರನೆಡ್ದು ಅವರ ಇನಿಕಾನಗ ಮುಕ್ಕಲು ಮಾತ ಒರಿಯೊರಿ ಒಂಜೊಂಜಿ ಸೊತ್ತುನು ಬತ್ತೊಂದು ಬೈದೇರು ಈ ಊರದ ಜನಕಲಿಗೆ ಎಡ್ಡೆಂದು ನಗಲು ತೂಳೆ ಮುಕ್ಕಲೇ ನಾಯಿಲು ಪಿಶಾಚಿಲು ಇಂಚ ಬಂಡದು ರಕ್ಕಸರು ಇಂಚ ಬಂಡದು ಯಾನು ಒರಂ ಬಂಜಿ ಬೇರಡು ನೆರಿಯೆ ಅಣವಿಗಲು ಎಡ್ಡೆಂದಿ ನಗಲು ಅರಸುನ ಆಜ್ಞೆಗೆ ವಿರೋಧವಾದ ದಾನ ಎಲ್ಲ ಮಲ್ತಂದ್ರೆ ಅವು ತಪ್ಪುಂದು ಬಂಡದು ಎನ್ನದು ಎನ್ನಡ ಕನಿಕರ ಇತ್ತಲ್ಲ ಇಂಕ ದಾಲ ಕೊರಂದಿತ್ತರು ಇನಿಕಾನಗ ಅರಸುನ ಆದೇಶ ಕುರಿಯರು ಬಂಡದು ಬೊಂಡದ ಕೈಲು ಏದು ಜನ ಪತ್ತೊಂದು ಬತ್ತೇರು ಅಲೇ ಬಾರದ ಪರ್ನದ ಕೈಲು ಎತ್ತು ಜನ ಪತ್ತೊಂದು ಬತ್ತೇರು ಕಬೀಲ್ತಿ ಬೆತ್ತದ ಪೇರನ್ನು ಗಿಂಡಿಡ ಪತ್ತೊಂದು ಬೈದೇರು ದಿನೋಲ ಬತ್ತದು ಎಂಕ ಒಣಸು ಕೊರದು ಪೇರು ಪರ್ಪಾದು ಪೋಂದುಳ್ಳೇರು ಒಂಜೊಂಜ್ ಇಲ್ಲಡ್ದು ಒರಿಯೊರಿ ಬರೊಂದುಳ್ಳೇರು ಹಿಂಚನೆ ನಡತನು ನಡತನು ನಡತು ರಡ್ಡು ತಿಂಗಳು ಕರಿದು ಕೊಂಡು ಆಂಡಲ ಈ ಬೇನೆ ನಿಂಚೆ ಅನು ಸಹಿಸೋಡು ಕೈಕಾರ ದಾಂತಿ ನಂಚಿನ ಒಂಜಿ ಕುತ್ತಿದಲಕ ಇತ್ತನ ಈ ನರವಾಣಿ ವಾ ಪ್ರಯೋಜನ ಎನ್ನದುಂಡು ದಾಯಿಗೆ ಶನಿದೇವರೇ ಎನ್ನ ಪಿರಾನು ದಾಯ ಬರಿತಾರೆ ಇನಿಯತ್ತೆ ಎಲ್ಲೇ ಬುರುದು ಪೂಪನಂಚಿನ ಈ ಸರ್ರ ಇನೇ ಮುಗಿದು ಪೋಂಡ ಈ ಯಾತನೆ ಅಣ್ಣ ಕಡಿಮೆ ಅತ್ತ ಕಡಿಮೆ ಅವತ್ತ ಉಪ್ಪಡು ಪೂರ ಭಗವಂತದಿ ನಂಚಿನ ಚಿತ್ತ ಆರು ಪಣ್ಣಿಲೆಕ್ಕ ಆರು ಎಣ್ಣಿಲೆಕ್ಕ ನಡಪಾಡು ಪಡೆದು ದೇವರನೇ ಸ್ತುತಿ ಮಲ್ತೊಂದು.

ಗಂಡನಿಲ್ಲದ್ದು ಅಪ್ಪೈಲಡೆ ಬೋದಿತ್ತೆ ಪಿರ ತಿರುಗದ ಬರಡು ಫಂಡ ಮಾಮೇಲ ಮಾಮಿಲ ದಂಡ ಬತ್ತಂದು ಬತ್ತೀರು ಮಗಳೇ ಪಿರಬಲ ಊರಿಗೆ ಹೋಯ್ ಎಂದೇವು ಅಂಚ ಭಾರಿ ಪೊರ್ಲಡೆ ಉಜ್ಜನಾಪುರನ ಕುಡಿದು ಎಲ್ಲ ಊರಿಗೆ ಹಂಚಿ ಬರಂದಿಲ್ಲ ಸಾಂಬರಂದಾಪುರ ಬರ್ಪುನ ಸಾದಿ ಏರೋ ಬುಲಿಪುನ ಬರೆಯಲ್ನ ದೇವರೇ ರಚನೆ ಮಕ್ಕಳೇ ಪನ್ಪುನ ಕೇಳ್ದತ್ತ ದಂಡಿಗೆನು ಉಂತಾದೆ ಎತ್ತದ ಬತ್ತದು ತೂನಗೋ ಕೃಷ್ಣ.

0: ಅಯ್ಯೋ ದೇವರೇ ಎಂಜಿನಿಯರ್ ತೂಗೊಂಡಿಲ್ಲ ಯಾನ್ ಈ ದೃಶ್ಯನ ತೂಪು ನಡೆದು ಅನ್ನ ಕಣ್ಣು ಬಿಡಾದು ಓಡಿತ್ತು. ಊರ್ದ ಅರಸುಲು ಉಜ್ಜನ ಆಪುರಟು ಮಿತ್ರದ ವತ್ತನ ಜ ಭಗವಂತನೇ ಎಂದು ಎನ್ನದು ಪ್ರಜಾಜನಕುಲು ಮಾತ ಇಂಕ್ಲು ಆರಾಧನೆ ಮೇಲೆ ತಂದಿತ್ತ. ಕೇನ್ನ ಕಲೆಗೆ ಕೇನ್ನನ್ನು ಕೊರೆದು ಊರ್ನು ಕಾತೊಂದು ಬತ್ತನ ಸಜ್ಜನೆ ಎಡ್ಡೆ ಗುಣವಂತೆ ವಿನಯಶೀಲೆ ಅನ್ಪಿನ ಪುದರು ಮೇರೆಗೆ ಮಾತ ಮೇಡಿದ ತಿಕ್ಕೊಂದಿತ್ತು. ಎಡ್ಡೆ ಎಡ್ಡೆಂತಿನ ರಾಜ್ಯಭಾರನ ಕೊರ್ನ ಧನಮಾನಿ ಇನಿ ಆರೆ ಆರೆ ಸಂಶಯನೇ ಜೀವ ಜನಾಪುರದ ಅರಸಲು ವಿಕ್ರಮಾದಿತ್ಯರು ವಿಕ್ರಮಾರ್ಕೆರು ಮೋನೆ ಪನ್ಕೊಂಡು ಈ ಪ್ರಕಾಶನಲ್ಲ ಕಂತದ ಜಿ ಆ ಮೋನೆದ ಪೊರ್ಲು ಅಂಚೆನೇ ಉಂಡು ಅಪಗಂಡಂದು ದಾನೆ ಅಂಡು ಕೈಕಾರು ಒಡಗಿಬೋಂಡು ದೇವರೇ ದಾಯಿಗೆ ಮೆರಗಿಂಚಿನ ಶಿಕ್ಷೆಯನ್ನು ಕೊರಿಯ ಅಲ್ಲದೇ ಕೇರಳಾಪುಂಡು ಸ್ವಾಮಿನಾರೇ ದುಂಬತಾದಿಯರ ಕಾರು ಗಡ್ಡ ಬರೋದಲ್ಲೆ ಯಾನ್ ಇರ್ನ ಉಜ್ಜನಾಪುರದ ಪ್ರಜೆ ಇರನ್ನ ಸರಿ ತೀರ್ತೆ ಯಾನು ಅರಸುಲೇ ಚಿಂಗಗಲದ ಮಿತ್ತುಕುಲ್ಲ ಪೊರ್ತುಗು ಭೂಮಿನ ಬಿಡ್ಪರ ನಿಕ್ಲು ಅಪ್ಪನಗ ನಿಕ್ಲಿಗೆ ಭೂಸ್ಪರ್ಶ ಅಪೂಜಿಂದನಗ ದೇವತಾ ಸ್ವರೂಪ ರಾಜೇಂದ್ರ ಬಂಡ ಪ್ರತ್ಯಕ್ಷ ದೇವರ ಕಣ್ಣಗು ತೋಜಿನಾರು ಕೆಣ್ಣನ ಕೊರ್ಪನಾರು ಕಲ್ಪನ ಆ ಜಾಗಿಡು ಗುದ್ದು ದೇಕಿಡು ರಾಜ್ಯಭಾರ ಮಲ್ತಾರೆ ಎನ್ನ ಎನ್ನ ಎನ್ನ ಮಹಾರಾಜರು ದೇವರೇ ದಾನೆಂಡ್ ಈರೇಗೆ ಈ ಪೊರ್ತು ಈ ನೀರು ಈ ನೀರು ಕಣ್ಣನೀರು ಜತ್ತೊಂದು ಕೈಕಾರಿಜ್ಯ ಅಂದ್ರೆ ಬುಲ್ತೊಂದುಲ್ಲರು ದಾನೆ ಅಂಡು ಈರಗಿಂಚ ಸ್ಥಿತಿ ಬರೆಯರೆ ದಾನೆ ಕಾರಣ ಉಜ್ಜಯಿನ ದಾನಜ್ಜಾರಿ ಎಂಚಿನ ವಿಷಯ ಪನ್ನೊಳಿಯೇ
1: ನಿನ್ನ ಪುದರು
0: ಯಾನ್ ಸುಶೀಲೆ ಸ್ವಾಮಿ
1: ಸುಶೀಲೆ
0: ಈರ್ನ ಪ್ರಜೆ
1: ಎನ್ನ ಊರ್ದಾಲು
0: ಅನ್ನಂದ
1: ಎನ್ನ ಗುರ್ತ ಪತ್ರದ ಹೆಂಗೆ ಈ ರೀತಿ ಚಾಕರಿ ಮಾಡ್ತಾ
0: ಅಂದ ಸ್ವಾಮಿ
1: ಎನ್ನ ಬೇರಿನ ಉಚ್ಚ ಎನ್ನ ನೆತ್ತಿರು ರೇಸಿನ ನೆತ್ತ ಈ ತುತ್ತಿನಂಚಿನ ಕುಂಟುನು ಫಲಿತ
0: ಬರ್ತದೆ
1: ಅಮ್ಮ ಈತ ಮಾತ ಮಲ್ಪೋಡಣ ಈ ಮುತ್ತೇಸಿ ಅತ್ತ

0: ಅಪ್ಪೆ ಸುಶೀಲೆ
1: ಸ್ವಾಮಿ
0: ಭಾರಿ ಸಂತೋಷ ಅಣ್ಣ ಮಗಲೆ, ಎಲ್ಲಿಯ ಪ್ರಾಯದ ಪುಣ್ಣು ಮಗಲಿ, ಬಹುಶಃ ಇತ್ತೆ ಇತ್ತೆ ಕಣ್ಣ ನಡೆದು ಕಣ್ಣನ ಇಲ್ಲಡೆಗೆ ಮಗಳೇ, ಏನನ್ನ ತೂದು ಕನಿಕರಡು ಒಂಜ ಅಮ್ಮೇಲೆ ಮಗಲ ಮಲ್ಪುಣ ಸೇವೆನೆ ಈ ಮಲ್ತ
1: ಚಾಕ್ರಿ
0: ಕೈ ಕಾರದ ಅಂತೆ ಇತ್ತಿನಂಚಿನ ಯಾನು ನೀ ಕಿಂಚ ಆಶೀರ್ವಾದ ಮಲ್ಪಡುವನು ನಡೆದು ಬರಿಯರ ಸಾಧ್ಯ ಇದ್ದಿ, ಕೈ ಏರದು ನಿನ್ನ ತೆರೆಕದಿಯರ್ಲ ಸಾಧ್ಯ ಇದ್ದಿ ಅಣ್ಣ, ಒಂಜಿ ನಾಲ ಈ ಉರಿತು
1: ಪಾತ್ರ
0: ಅಲ್ಲಮ್ಮ, ಆ ನಾಲ ಇಡು ನೀಕು ನಾಲ್ ಎಡ್ಡೆ ಪಾತ್ರ ಏನು ಪನ್ನುಡಮ್ಮ
1: ಖಂಡಿತ
0: ಈ ಮುತ್ತೇಸಿ ಪುಣ್ಣು
1: ಓ
0: ಒಂಜಿ ಪುಣ್ಣು ಮುತ್ತೆ ಇದೆ ಅವಳನ್ನು ಪಂಡ ಅಲ್ಲ ಹಣೆತ ಕುಂಕುಮ ಮೂಗುದ ಮುಂಕುತ್ತಿ ಕೆಕ್ಕಿಲ್ದ ಕರಿಮಣಿ ಕಾರ ಉಂಗಿಲ ಒಂದು ಶಾಶ್ವತವಾದ ಉಪ್ಪುಡುಗೆ, ಈ ಐನು ಮುತ್ತುಳು ಏರಡ ಶಾಶ್ವತವಾದ ಊರಿಂದ ಅಕ್ಕಲಿನ ಮುತ್ತೆ ಇದೆ ಅಂತ ಬಂದ್ಪೇರು
1: ಮುತ್ತೈಸಿ ಭಾಗ್ಯ
0: ಕೈತ ಕಾಜಿ ಕಾರದ ಉಂಗಿಲ ಮೋನೆದ ಆ ನತ್ತು ಕೆಬಿತ ಬೆಂಡು ಕೆಕ್ಕಿಲ್ದ ಕರಿಮಣಿ ಒಂದು ಈತು ಒತ್ತಿಗೆ ಶಾಶ್ವತವಾದ ಉಪ್ಪುಡು ಬಂದ್ಬಿಟ್ಟು ಆಶೀರ್ವಾದ ಮಲ್ಲ ಆಶೀರ್ವಾದ ಬೇತೆ ದಾಲ ಇದ್ದಿ ಮಗಲೇ ಇನ್ನಿ ಕಾನಕ ಸಂತೋಷ ಅಂಡ್ ಎನ್ನ ಊರದ ಜನಕೊಳಗೆ ಏತ ಮಲ್ಲ ಒಂದು ಸಂಸ್ಕಾರ ಉಂಡು ಪಂಡದು ನಿನ್ನ ಮುತ್ತೇಸಿತನ ಶಾಶ್ವತ ಒಡನದು ಯಾನು ನಂಬಿನಂತಿನ ಮಹಾಕಾಳೇಶ್ವರ ಯಾನು ಪ್ರಾರ್ಥನೆ ಮಾಡ್ತೋನ ಅಮ್ಮ ಅಂಡ ಎನ್ನ ಊರದು ಈ ಬತ್ತರ್ಥ ನಿನ್ನಡ ಕೆಲವು ಕೇನುಡು ನಿಂಕುಂಡು ಮಗಲೇ ಇಂಕ ಈ ಪರಿಸ್ಥಿತಿ ಎನ್ನ ಗ್ರಹಚಾರದ ಆತ ಬತ್ತನು ಈ ಊರದ ಅರಸುನ ಆಜ್ಞೆ ಏಕೊರನಂಚಿನ ಶಿಕ್ಷೆ ಎನ್ನ ಕೈಕಾರು ಪೋಪಿಲೆಕ್ಕ ಮಲ್ತಂಡು ಅಂಡ ಈ ಪೊರ್ತುಡ್ಲ ಇಂಕ ನೆಂಪಾಪು ನೀ ಉಜ್ಜನಾಪುರದ
1: ಊರದಾಕಲು
0: ಅಂದ್ ಯಾನಲ್ ಪಡ್ದ ಬಿದರ್ದ ಬತ್ತಿನ ಹೇಳ್ದಕ್ಕ ಎನ್ನ ಊರದಾಗ್ಲಿ ಹಿಂಚ ಉಳ್ಳೇರ ಎನ್ನ ಮೆಗ್ಗೆ ಬಟ್ಟಿ ಸರಿಯಾದ ನಡತೊಂದುಳ್ಳೇನ ಎನ್ನ ಬುಡದಿ ಪ್ರಭಾವತಿ ಹಿಂಚ ಉಳ್ಳಲು ಎನ್ನ ಮಗೆ ಕಂಠೀರವೇ ದಾದ ಮಲ್ತೊಂದುಳ್ಳೆ ಎನ್ನ ಊರದ ಜನಕುಲ ಹಿಂಚ ಉಳ್ಳೇರು ಕೇನ್ಯರ ಏಲ ಈತನಿಟ ತಿಕ್ಕಿಜರಮ್ಮ ಎರಡು ಏರ್ಲ ಗುರ್ತ ಬತ್ತಿನಕಲ್ಲ ಇಜ್ಜಿ ಅಂಚಿನಲ್ಪ ಎಡ್ಡೆ ಮನಸ್ಸಡಿ ಎನ್ನ ಗುರ್ತ ಬತ್ತಿನ ಚಾಕಿರಿ ಮಲ್ತತ್ತ ನಿಕ್ಕು ತಿರುಗಿ ಪನ್ಪನ
1: ಅರಸುಲೆ
0: ಓ
1: ತನ್ನ ಊರ್ ತತ್ತದು ಹೋಯಿನವಳು ಊರ್ದಾಕ್ಲಿ ಇರ್ಲ ತಿಕ್ಕಿನ ಆಪಿನ ಆ ಸಂತೋಷ ಇರ್ನ ಮೋನೆಡು ಇರ್ನ ಕಣ್ಣಡು ತೋಜೊಂದುಲ್ಲೆ ಸ್ವಾಮಿ ಆ ವಿಷಯನ ಕೇನ್ವರೇ.

0: ಸ್ವಾಮಿನಾರೇ, ಇದನ್ನ ಊದ ವಿಷಯದ ಕೇಂದ್ರ ಜನಮಾನ ಸಂಗತಿ ಕೇಂದ್ರ ಆಡಳಿತ ಎಂಚು ಕೇಂದ್ರ ಇರೇ ಕಾಲೊಡೆ ಎಂಚ ಇತ್ತದ ಅವೇ ರೀತಿ ಪರ್ಲು ಪೋಲಿ ಕೇಳ ಊರುಂಡು ಅಂಡ ಮಾತ ಎಂಚಿನ ಆತನೊಂದು ಕೇಂದ ಬೆಪ್ಪಿಜ್ಜಾಂದಿನ ಸೂತಲ ಕಾತು ಪ್ರಕಾಶ ಅಜ್ಜಾಂದಿನ ಸೂರ್ಯಲ ಕಾತು ಕಮ್ಮಿನಜ್ಜಾಂದನ ಪೂತಲ ಕಾತು ಮಾತ ಪೊರ್ಲುಡೆ ಉಂಡು ತುಯರಿಗೆ ಮಾತ ಎಡ್ಡೆ ಉಂಡು ಅಂಡ ಅರಸುರಜ್ಜರಿಪಿನ ಆ ದುಃಖ ಮಾತರನ ಉಡಲುಂಡು. ವಿಕ್ರಮಾರ್ಕರಿಜ್ಜರು ವಿಕ್ರಮಾದಿತ್ಯರಿಜ್ಜರು ಆ ವಿಕ್ರಮಾರ್ಜುನ ಸ್ವಾಮಿ ತೋಜ್ಜರು ಅನ್ಪಿನ ಮಾತೆರ್ಲ ಪನ್ನೊಂದು ಐದು ಬೊಕ್ಕ ಸುಖ ದುಃಖ ಪಾತೆ ಒವ್ವೇ ಪಾತೆರ ಸುರು ಆಪುಂಡಲ ಐಟು ವಿಕ್ರಮಾರ್ಕರ್ನ ಉದರ್ ಬರ್ಪುಂಡು ಒವ್ವೇ ಒಂಜಿ ವಿಚಾರ ಆಡಳಿತದ ವಿಷಯ ಏನ ಮೆಗಿ ಮಲ್ತದುಲ್ಲೇರ ಅವ್ಲೆ ನಣ್ಣೆ ವಿಕ್ರಮಾರ್ಕೆ ಏನು ಬರ್ಪುಂಡು ಈ ರಿಜ್ಜಂದ ಊರ್ದ ಜನ ಉನುಪುಜೇರು ಈ ರಿಜ್ಜಂದ ಇತ್ತನ ಗುವೆಲ್ದ ನೀರುಗಳ ಚೀಪೆಜ್ಜಿ ಸ್ವಾಮಿ ಅವುಲ ಚಪ್ಪೆ ಆದ ಬೋಪುಡು ಅಪಗಂಡ ಈರೇ ಇತ್ತದ ಆಲಿನಂಚಿನ ಆ ಊರುಡು ಸಾರ ಸಾರ ವರ್ಷದ ಆ ಬದುಕದ ಹೊರ್ತುಡು ಇನಿ ರಿಜ್ಜರನ್ಪಿನ ದುಃಖ ಇತ್ತಡಲ ಜನ ನೆಮ್ಮದಿಯೇ ಉಲ್ಲೇರು.
1: ರಾಮದೇವರು ರಾಮದೇವರು ಕಾಡಿಗೆ ಹೋನಾಗ
0: ಅಯೋಧ್ಯೆ
1: ಮಾದುಕೇನು ದೇತೊಂದು ಬರತೆ ಬರ್ತೆಗೆ ಸಿಂಗದನೊಳದಿಟ್ಟು ಪೂಜೆ ಮಾಡ್ತೇಗೆ ಆಡಳಿತ ನಡತೆಗೆ
0: ಪುದರ್ ರಾಮನ
1: ಎನ್ನ ಮಿಗ್ಗಿಲ ಅಂಚನೆ
0: ಅಂಚನೆ
1: ಭರತನ ಅಂಚನೆ ಇಡ್ಡಿಡ್ದು ನಡತೊಂದು
0: ರಾಜ್ಯ ಬಾಲ ಮತ್ತೊಂದು
1: ಸಂತೋಷ ಅಣ್ಣ ಮಗ
0: ಊರ್ದ ಪ್ರಜೆಗಳು ಮಾತ ಪೊರ್ಲುಡೆ ಉಲ್ಲೇರು
1: ಓ
0: ಅಂಡ ಈರು ಈ ನಮ್ಮನಿ ನಾಲ್ಕು ಜನ ಪೋಪುನ ಬರ್ಪನ ಸಾಧ್ಯ ಉಪ್ಪರ ಬರ್ಲಿ ಸ್ವಾಮಿ
1: ಎಲ್ಲ ಬುಡೇಜಿ ಎಲ್ಲ ಬಗ್ಗೆ
0: ಆರೆಗೆಲ್ಲ ತೊಂದರೆ ಅಜ್ಜಿ ಅರ್ಲ ಈರ್ನ ಸಾಧ್ಯ ತೊಂದುಲ್ಲೇರು ಈರು ಪಂಡ್ಲೇಕ ನನ್ನ ಮುತ್ತೇಸಿ ಭಾಗ್ಯನ ಒರಿತೊಂದು ಇನಿಯತ್ತ ಎಲ್ಲೇ ತನ್ನ ಗಂಡನ ಈ ಊರಿಗೆ ಬಂದಾಗ ಸ್ವಾಗತ ಮಲ್ಪೆರೆ ಯಾನ ತಯಾರಾದುಲ್ಲೇ ಎಂದು ಬರೋದಿಲ್ಲೇರ
1: ಕಾಳಿಕಾಂಬೇಡ ಪ್ರಾರ್ಥನೆ
0: ಅಂಚನೆ
1: ಸಂತೋಷ
0: ಈರ್ನ ಮಗಕ್ಕಲ ನಿರೀಕ್ಷೆ ಉಂಡು ಈರ್ನ ಊರ್ ದರಸುಲಜ್ಜಿಯರು ಅಂಚಾದ ಸ್ವಾಮಿ ಈರು
1: ಸರಿ ಯೋಗ್ಯತೆ ಇತ್ತು ನನ್ನ ಪೋವೆ ಅಂಡ ಈ ಕಣ್ಣನಿಲ್ಲಡೆ ಅಲ್ಪ ಕಾತು ಮಗಳೇ
0: ಅಂಚಾಪಜಿ ಪೋಯ್ತ ಎಂಕಲ್ ಈತ ಜನ ಇತ್ತಂದಲ್ಲ ಈರನ್ನ ಒರಿಯನ ಇಂಚ ಸಾಧ್ಯರು ಬಿಡ್ದು ಬಂದು ಅಂಡ ಎಲ್ಲೇ ಕೂಡ ಕೆಲೆಂಜಿಯ ಒಮಿಲಿಯ ಬತ್ತಕುಲ್ದು ಗಾಯ ಜೋರು
1: ಹಾಕೊಂಡು
0: ಅತನ ಗಾಯಿನ ಏರು ಮತ್ತೆ ಒಚ್ಚಿದು ಪೊರ್ಲು ಮಲ್ಪನ ಏರು ತುಂಬದ ಸುದ್ದಿ ಈ ಗಾಯ ಈ ಬೇನೆ ಅಂದು ಮಾತ ಐನಾತ ಬೇಗ ಪೋಡು ಗಾಯಗು ಎನ್ನ ಅರಸಲು ಬರೆಯಲ್ಲೇ ನೆಂಕತ್ತು ಹೇಗೆ ಸಾಧ್ಯ ಅಜ್ಜಿ ಅಂಚ ಅದು ಡೇ ಇರು ದಂಡಿಗಿಡ ಕುಲ್ಲಾವೆ ಎನ್ನ ಇಲ್ಲಿ ತಂದು ಪೋಪೆ ಇರ್ನ ಚಾಕರಿ ಮಲ್ಪೆ ಎನ್ನ ದುಃಖ ಇತ್ತು ನೆಟ್ಟ ಬಿಡ ಎಂಕಲು ಉನ್ಪುನು ಗಂಜಾಂಡಲ ಅಯ್ಯನ ಪಾಲು ಮಲ್ತದ ನಮ್ಮ ಉನ್ಕ ಬಲೆ ಪೋಯ್
1: ಮಗ ನಿನ್ನ ಎಡ್ಡೆ ಮನಸ್ಸಿಗೆ ಎನ್ನ ಸಾರ ಸೊಲ್ಮೆ ಹುಟ್ಟಿ ಇಲ್ಲಲ್ಲ ಈ ಪಂಡಿನ ನಡಪು ಅಂಡ ಈ ಪೋಪಿ ನಿನ್ನ ಅನೋನೆಲ್ಲ ಇಲ್ಲಗ ನಿನ್ನ ಮಾಮಿ ಎಂಚ ನಿನ್ನ ತಮ್ಮಲೆ ಎಂಚ ನಿನ್ನ ಕಂಡನೆ ಎಂಚ ನನಗಲ್ಲ ಸ್ವಭಾವ ನಿಕ್ಕು ಗೊತ್ತಾವಡು ಈ ಒಂದು ಕುತ್ತಿದಲೆಕ್ಕಿತ್ತ ಏನಲ್ಲ ಕೈತು ಪತ್ತೊಂದು ಪೋಯಾಂಡ ಆಗಲ ಇನ್ನು ಒತ್ತು ನಿಲ್ಲ ಪಂಡ
0: ಹೌದಾ ತೊಂದರಜ್ಜಿ ಆಗಲ ಎರಡು ದೂರ ಮಲ್ತೆರಡು ಎಂಕ ಕೊರ್ನಟ್ಟಿಗೆ ಇರೇ ಕೊರ್ವೆ ಯಾನ್ ಉಣ್ಪಿನಟ್ಟು ಒಂಜಿ ಬಂಡಿ ಉಪ್ಪು ಇರೋ
1: ಏತು ಹಠ ಮಾಡ್ತಲ್ಲ ಯಾನ್ ಬರ್ಬೋದು
0: ಏ ಜಾಪಜಿ ಯಾನ್ ಏನೇನು ಬಿಡ್ದು ಪೋಪಜ್ಜಿ ಈ ಬರೋಡೆ ಏನುಟ್ಟು
1: ಬಂಡ
0: ಎನ್ನ ಇಲ್ಲಡೆ ಮುಟ್ಟ ಬರೋಡು ಎಲ್ಲ ತಂದು ಪೋಪೆ
1: ಚದಿ ಕಟ್ಟುವ
0: ಅಂದು
1: ಬತ್ತಿನ ಪ್ರಾಣದಿ
0: ಏನು ಪೋಪು ಯಾನ್ ಮುಲ್ತು ಮೂಲೆ ಕೊಲ್ಲು ಯಾನ್ ಎಲ್ಲ ಮೂಲೆ ಅಕ್ಲೆ ದಂಡಿಗೆನ ಕಡ ಕೊಡುವೆ
1: ಸರಿ ಮಗ ಅಂತೂ ರಾಜಭಕ್ತಿ ಮಾತ್ರ ಒಂಜಿ ಖನಿಕರ
0: ಒಂಜಿ ಮಾನವತ್ವ
1: ಅದ ಹುಣ್ಣಾಗ ಉಪ್ಪೋಡು ಆಯ್ನವ ಅಂಚಿನ ಮಾತೃತ್ವ ದಿನಗಳ ಜಾಗೃತಿ ಆತನ ಬಣ್ಣ ಹತ್ತಿಂದ ಪಣಿರಗೆ ಹಂಗ ಅಪ್ಪಜ್ಜಿ ಅಂಚನೆ ಬರಿಯರಕ್ಕೆ ಸಾಧ್ಯ ಇದ್ದಿ ದಂಡಿಗಡೆಯಲ್ಲಿ ತುಂದು ಪೋಪೆ ಆವಮ್ಮ ದೇವೇರು ದೀಲೆ ಕಾಂಡು ಶನಿನ ಇಲ್ಲಡೆಗಳಿ ತೊಂದು ಪೋಪಾಯಿ
0: ಎನ್ನೊಟ್ಟಿಗೆ
1: ಎನ್ನೊಟ್ಟಿಗೆ ಇತ್ತನೇ
0: ಕೆಲವು ಸರ್ತಿ ಈ ಕೆಲವು ಕ್ಷುಲ್ಲಕಲೋ ಹೋಗು ಎಡ್ಡೆ ಲೋಹ ತಾಗಂಡ ಸ್ಪರ್ಶ ಮಣಿ ಆಪುಣಿಗೆ
1: ಅಲ್ಲ
0: ಈರೇ ಪಂಡುಕೊರ್ ನಾವು
1: ತೂಕ ನಿನ್ನ ಗುಣಮಟ್ಟ ಸರಿ ಆಪುಂಡ ತೂಕ
0: ಬಲೆ ಪೋಯ್
1: ಪೂರ ದೇವರಿಗೆ ಬಾರದೀಕ ಪೋಯ್ ಪೋಯ್ ಪೋಯ್.

0: ಸುಶೀಲ
1: ಸ್ವಾಮಿ,
0: ನಿನ್ನ ಇಲ್ಲಗ ಬತ್ತ ನಿನ್ನ ಮಾಮಣ್ಣೆ ರಾಮಣ್ಣ ಗಾಣಿಗೇರತ
1: ಗಾಣಿಗೇರಿ ಗಾಣಿಗೇರಿ
0: ಒಂತೆ ಹೊರಟು ಫಾತೇರಿಯರು ದಯಪಂಡ ಹಿರಿಯರು
1: ಅಂದು
0: ಲೋಕದ ಅಪವಾದವು ನಡುಗುವಿರು
1: ಅಂದು
0: ದಯಪಂಡ ಅರಸು ಚಂದ್ರಶಯನೆ ಪಾಡ್ನಂಚಿನ ಶಾಸನ
1: ಅಂದು
0: ಅವು ಊರು ಮಾತ್ರ ಪ್ರಚಾರ ಉಂಟು
1: ಅಂದು
0: ಅಂಚಲ್ ಏರ್ಲ ಆಶ್ರಯ ಕೊರಿಯರಬಲ್ಲಿಂದಿತ್ತೇರು ಇತ್ತನಗ ಆರೇಗಿಲ್ಲ ಆತ ಸಂದೇಗ ಪೂಂಡು
1: ಅಂದು
0: ಕೂತು ಕೇಳಿದ ಬತ್ತೇರಿಗೆ ಅಂತ
1: ಅಂದು
0: ರಾಮಣ್ಣ ಗಾಣಿಗ ಆ ನಿಡ್ಡೆ ಹೂ ಅಲ್ಲ ಅಂದು ಬಂಡೇರಿಗೆ ಹೆಂಚಿ ನಾವು ಕಬಿಲ್ ತಿಪ್ಪತ್ತನೆ ಕುರಿದು ಕಡಬಿಡ್ತೇವೆ ಅಂದ
1: ಅಂದು
0: ನಿಖಿಲ ಇಲ್ಲಲು
1: ಬಡಬತ್ತುಕಬಾಡದು
0: ಗಾಲ ತೊಂದರೆ ಜೀವನ ಒಂದುಂಡು ಭಾರಿ ಸಂತೋಷ ಅಣ್ಣ ಮಗಲೇ ಏತು ದಿನ ಕರೀನದು ಗೊತ್ತಿಜ್ಜಿ ಅಣ್ಣ ನನ್ನೋರೇನ ಇಲ್ಲ ಧರ್ಮದ ಉಪ್ಪು ಯಾನ ತಿನ್ಪೂಜಿ ಬಂಡದು ಪಣ್ಣೆಗೆ ಕೈಕಾರದ ಅಂತ ಹೆಂಕ್ ದಾಲ ಮಲ್ಪಿರೋ ಸಾಧ್ಯ ಉಂಡು
1: ಗಾಣ
0: ಎಡ್ಡೆ ಕೆಲ ಸತಿ ಕಂಡೆ ಗಾಣದ ಜಿಡ್ಡೆಡ್ ನಿಗಿಲು ಬೋತಿ ನಾನು ಕುಲ್ಲ ಅವನಿ
1: ಅವತ್ತಿರ ಗನಕಾಯ್ದಕ್ಕೆ ದುನ್ನ
0: ಯಾನು ಬೋರಿಲ್ಲ ಗೊಜ್ಜಿ ಹೆಚ್ಚಿನ ಬಾಯಿಟೆ ಸೂಚಿ ಒಂದಿನಿ ಚಾಟಿನ ಅಂತ ಹಾಯ್ ಹಾಯ್ ಹಾಯ್ ಬಂದ್ಬಿನಿ ಇಂಚನೆ ಸುಮಾರು ದಿನ ನಡತ್ತಂಡು ಆವಡೆ ನಾನು ತೀರ್ಥನಾಥ ಯಾನು ಮಲ್ತೋಣ
1: ಏನು ಮಾತ್ರ
0: ನಾನ ನಿಖಿಲ್ ಫಲಂದ ಯಾನು ಭೂಮಿ
1: ದೇವರಡ್ಡೆ ಮಲ್ಪಾಡು
0: ಹೋ ದೇವರೇ ಶನಿರಾಯ ಈ ಅನುಗ್ರಹನ ಅಂತ ಆಗ್ರಹನ ಒಂಜಿಲ್ಲ ಇಂಕ ಅರ್ಥ ಆಪಜಿ ಅಂತೂ ಬದುಕು ಈಡೆಗೆ ಮುಟ್ಟ ಬತ್ತಂಡು ಇನಿ ಕಾನಗ 7 ವರ್ಷ ಕರಿದುಕೊಂಡು ಏತು ಬಂಗಡು ಕರಿದುಕೊಂಡು ಪಂಪಿನೇನು ಅನುಭವಿನ ಎಂಕೇ ಗೊತ್ತು ಅಣ್ಣ ಈ ದಿನ ದಾನ್ನ ಒಂಜಿ ರೀತಿಯ ಉಲ್ಲೇಸ ಈ ಉಲ್ಲೇಸರು ಒಂಜಿ ರೀತಿಯಡು ಪದಪ ನೋಡುದು ಇಂಕಾಪುಂಡು ಏಪಲ ಜಿಡ್ಡೆಡುಕುಳ್ಳುದು ಗಾಣ ತಿರ್ಗಾನಗ ಎರುಗುರಿಲೇನು ಯಾನ ತಿರ್ಗಾನಗ ಬೇತೆ ಬೇತೆ ರೀತಿಯ ಪದವಂತೆ ಆಂಡ ಇನಿ ವಿಶೇಷವಾಯಿನ ಒಂಜಿ ಪದಪ ನೋಡು ವಿಶೇಷವಾಯಿನ ರಾಗೊಡೊಂಜಿ ಪದಪ ನೋಡು ಪನ್ಪುನ ಮನಸ್ಸಿಂ ಕಾತಂಡು ಅವು ಊ ರಾಗ ಭಾರಿ ಅಪರೂಪದ ಒಂಜಿ ರಾಗ ಉಂಡು ಯಾನು ದೇವಲೋಕ ಹೋಯಿನಂಚಿನ ಸಂದರ್ಭಡು ಮಯೂರ ಸಿಂಹಾಸನ ಇಂದ್ರದೇವ ಎಂಕೆಂಚ ಕೊರ್ತೇನೋ ಅಂಚನೆ ಅಗ್ನಿದೇವರು ಎಂಕೊಂಜಿ ಮಂತ್ರತೋ ಉಪದೇಶ ಮಲ್ದೇರು ಅವು ಅಜಿಪತ್ತನಾಲು ವಿದ್ಯರಡು ಸಂಗೀತ ವಿದ್ಯೆ ಐಟ್ಲ ವಿಶೇಷವಾಯಿನಂಚಿನ ದೀಪಕ ರಾಗ ಪನ್ಪಿನಂಚಿನ ರಾಗ ಮಾಲಿಕೆ ಆ ರಾಗೊಡು ಪದಪ ನೋಡುದು ಮನಸಾತಂಡು ಈ ಎರುಬೂರಿನ ತಿರ್ಗಾ ಒಂದು ದೀಪಕ ರಾಗೊಡು ಪದಪನೊಂದು ಪದ

ಪನ್ನೊಂದು ದೀಪಾರಾಧನಾ ಗೀತೆನು, ಪನ್ನೊಂದು ಆ ದೇವರೇನು ಅನ್ನು ಸುಗಿತೆ ಕಣ್ಣು ಬುಲದ ತೂಪೆನೆ ಹೆಜ್ಜಿನ ಆಶ್ಚರ್ಯ ಒಂದು. ನಡುರಾತ್ರಿದ ಕಾಲ ಮಾತಾ ಕಡಿಟ್ಟು ಬೊಲ್ಪು ತೋಜೊಂದುಂಡು. ಇಡೀ ಊರುಡಿತ್ತಿನ ದೀಪಲು ಬೂತ ಎಣ್ಣೆಲೆದ್ದಿ ಬತ್ತಿಲಜ್ಜಿ ಅಂಡ ಅವೇ ಅವೇನಾತೆಗೇ ಅವು ಇತ್ತೆ ಬೆಳಗೊಂದುಂಡು. ಒಂದು ಅಗ್ನಿದೇವಿಯರನ ಅನುಗ್ರಹ, ದೀಪಕ ರಾಗದ ಒಂಜಿ ಚಮತ್ಕಾರ. ದುಮ್ಮಾದ ಸಂಗೀತಡು ಕಲ್ಲುಲ್ಲ ಕರ ಹೊಂದಿತ್ತು ದಗ್ಗರಿಗೆ ಕಲ್ಲಿಡಿತ್ತಿನಂಚಿನ ಆ ಕಾಠಿಣ್ಯ ಪೋದು ಅವು ರಸದಿಂಜಿದ ಬರ್ಪುಣಂಚಿನ ರಾಗರು ದುಮ್ಮದಗ್ಲು ಪನೊಂದಿತ್ತರಿಗೆ. ಮೇಘಮಲ್ಲಾರ ರಾಗ ಪಂಡ ಬರಾಂದಿ ಬರ್ಸ ಬರೊಂದಿತ್ತರಿಗೆ ಸಂಗೀತವು ಆ ತಾಕತ್ತು ಉಂಡು ಪನಪಿನವು ಇನಿ ಎಂಕ ಗೊತ್ತಾಂಡು. ದೀಪಕ ರಾಗ ಮಾಲೋ ಮಾಲದ ಒಂಜಿ ಪದುನಿಯನ್ನು ಪಣ್ಣಾಡಿ ಇಡೀ ತಾಮಲಿಂದ ಪುರಣೆ ಗುಲ್ಪುದ ಲೋಕಾದ ಸೃಷ್ಟಿ ಆಂಡು ಸಂತೋಷ ಆಂಡು. ಈ ಸಂಗೀತದ ಚಮತ್ಕಾರ ಅನ್ನಲ್ಲ ಎನ್ನ ಬದುಕು ಗೊಂಜಿ ಬುಲ್ಪು ಬತ್ತಿರತ್ತ ದೇವರೇ ಕಾಪಾಡು.

0: ಚಂದ್ರಶಯನ ಮಹಾರಾಜರನ ಮಗಲಿಯಾನ ಪದ್ಮಾವತಿ ಪಂಜಿಕಂಬದ ಮಿತದ ಮಹಡಿಡಿಯಾನ ಉಪ್ಪುನಂಚಿನ ಪೊರ್ತು ದಾದಿನು ತೂಪೆ ಪೂರ ಮೇಟಲ ದೀಪದ ಪ್ರಜ್ವಲನ ಅದು ಪೋತು ಇಂಚ ಪುರ್ಕಾಸಾವಡಾಣ ದಾದ ಕರೆ ಅಮೃತ ವರ್ಷಿಣಿ ರಾಗಡು ಬರ್ಸವರ್ಪುಣಿಗೆ ಮೇಘಮಲಾರಂದಲ ವನ್ಪೆ ಇಂದು ಇಂಚ ಅಲ್ಪಮುಲ್ಪ ದೀಪ ಪುತ್ತೋಡು ನಾಣ ದೀಪಕ ರಾಗ ಅತ್ತನ ದೀಪಕ ಮಾಲ ರಾಗ ಇಂದುವೇನು ಏರೋ ಪಾಡೊಂದಿತ್ತಿನ ಹಿಡ್ದಾತ್ರ ಪದ್ಯ ಪನೊಂದಿತ್ತಿನ ಹಿಡ್ದಾತ್ರ ಇಂಚ ಆತ ಓಹೋ ಎನ್ನ ಮನಸ್ಸದ ಒಂದು ಇಚ್ಛೆ ಉಂಡ ದೀಪಕ ರಾಗನು ಏರು ಪಾಡುವೇರ ಅರೆನೇ ಯಾನ ಮನಸ್ಸುಡ ಸ್ವೀಕಾರ ಮಾಡ ಅಂಚಾದು ಎನ್ನ ಬೇಲದಕ್ಕಲೇನು ಲೇಪಡಾದು ಓಲೆ ಉಪ್ಪಡು ದೀಪಕ ರಾಗದ ಆ ಪೊರ್ಲು ಪದಿ ಕೆಡು ಪದವನೊಂದು ಉಪ್ಪನರೇನು ಇಡೇ ಕನವುಡು ಅಂದು ಓಯರ್ ಬೇಲದಕ್ಕಲು ಪೋಯರು ಗಾಣಿಗೇರ್ನ ಇಲ್ಲಾಡು ಪದ ಪನೊಂದು ಉಪ್ಪನರೇನು ತುಯ್ಯರು ಅರೆನು ಲೊತ್ತೊಂದು ಬರೆಯರ ಆ ಒಂದು ಲೊತ್ತೊಂದು ಬತ್ತನ್ನ ಅಮ್ಮೇರು ಕೋಪಂ ಅಲ್ಪೇರು ಎನ್ನ ಅಮ್ಮೇರು ಕೋಪಂ ಅಲ್ಪೇರಿಗೆ ಅರಸನು ಅಂದ್ರೆ ಅರಸನ ಶಿಕ್ಷೆ ಆತನು ಅಂದು ಓಡಿ ಹಚ್ಚಿ ಲೊತ್ತೊಂದು ಬಲೆ ಇಂದು ಅರಸ ಮಗಲ್ನ ಆಜ್ಞೆ ಅಂದು ಬನ್ನೇಕು ಲೊತ್ತೊಂದು ಬತ್ತಿರತ ಅಡ್ಡ ಊರೊಂಡೆ
1: ರಾಜಕುಮಾರಿ ಒಂಜೇ ಕಂಬೋಡಿತ ನಂಜಿನ ಅರಂತಡೆ ನಿನ್ನ ಅಂತ ಪುರೋಗಿ ಏನಲ್ಲಿ ಪುಡಾದ ದಂಡಿಗೇನು ಕೊರದು ಕಡಪುಡಿಯ ಕೈಕಾರ ದಾಂತಿ ನಂಜಿನ ನರಮಾನಿ ಆನ ಏನಡ್ದು ದಾದ ಅವಡಿ
0: ರಾಗಜ್ಞಾನೋಡಿ.

ಇದುವರೆಗೆ ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶ್ರೀ ಶನೇಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ 7ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಬಹುಭಾಷಾ ಗಾಯಕ ರಮ್ಲಾನ್ ಸವನಾಲು ಬೆಳ್ತಂಗಡಿ ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364-20-4949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: നിങ്ങൾക്കേനുള്ള റേഡിയോ സാരംഗ 107.8 FM ഇത്തെ ഇഞ്ചിപ്പ കട്ടീലു പദവിപൂർവ കോളേജിദ ശ്രീ വിദ്യാസഭാഭവനട് കട്ടീലു ശ്രീ ദുർഗാപരമേശ്വരി ദേവള ശിക്ഷണ സമൂഹ സംസ്ഥിത സംയോജനട് ഭ്രമര ഇഞ്ചര തുളു ഉച്ചയോ ഈ ലേസിഡ് തുളുബരവു അഞ്ചനെ സാഹിത്യത ഓതു ഈ വിചാരത ബഗിട്ട് പാത്തിരുന്നാര് വിജയലക്ഷ്മി കട്ടീലു.
1: ಎನ್ನ ಊರ್ದಪ್ಪೆ ಉಲ್ಲಾಳ್ದಿನ ನೆನವರಿಕೆ ಮಲ್ತೊಂದು ಮಿತ್ತ ಚಾವಡಿಡುಪ್ಪುನ ಮಾತ ಮಾನಾದಿಗೆದ ಮಣಿಟುಕುಲ್ ದಿನ ಮಾತೆರೆನ್ಲ ಪುಡ್ಯ ಪಾಡೊಂದು ತೀರ್ಥ ಚಾವಡಿಡು ಸೇರ್ದಿನ ಮಾತ ಸಾಹಿತ್ಯ ಬಂಧುಲೆಗು ಊರ ಪರ ಊರ್ದ ಮಂದಿಲೆಗು ಮಾತೆರೆಗಲ ಪತ್ತು ಪಿರೆಲು ಒಪ್ಪ ಮಲ್ತೊಂದು ಪುಡ್ಯ ಪಾಡೊಂದುಲ್ಲೆ. ಬಾರಿ ಒಂಜಿ ಎಂಕ್ ಪೆರ್ಮೆದ ವಿಚಾರ ದಾಯಪಂಡ ಯಾನೊಂಜಿ ಕಲ್ತ ದಿನ ಒಂಜಿ ಶಾಲೆಡು ಇಂಕ್ರಡ್ ಪಾತೆರೆ ಒಂಜಿ ಒಂಜಿ ಪೊರ್ತು ಒಂದು ಸಿರಿ ಪೊರ್ತುಂದೇ ಪನೊಲಿ ನಮ್ಮ ಇಂಚಿನ ಮುಲ್ಪ ನಾಲ್ಕಕ್ಷರ ಪಾತೆರು ಅಂಡಲ್ಲ ನಮ್ಮ ಗುರುಬಲ ಖಂಡಿತ ಬೋಡುಗೆ ತುಳು ಬರವು. ಇನ್ನು ನಮ್ಮ ಸಾಮಾನ್ಯವಾದ ತುಪ್ಪ ಒಲ್ಪ ತುಂಡಲ್ಲ ತುಳು ಕೂಟ ತುಳು ಸಭೆಕುಲು ತುಳುತ ಒಂಜಾತ ಬಗೆಟ್ಟು ಕೆಲಸ ಹಾಪಿನ ತುಪ್ಪ ಮೂಲ ತುಂಡಲ ಮೂಲು ಅಂಚೆನೆ ಪರದೇಶೋಡು ಅವುಲ್ಲ ಒಂಜಾತ ತುಳು ಕೂಟಲು ತುಳುತ ಬಗೆಟ್ಟು ಒಂಜಾತ ಪುನೆವುನೇನು ನಮ್ಮ ತುಪ್ಪ ದಾಯಿಗೆ ಇತ್ತೆ ಈತು ಭಂಗ ಬರೋಡಾವಂಡು ನಮ್ಮ ತುಳುವೆರತ್ತ ತುಳುತ ಬಗ್ಗೆ ನಮ್ಮ ಯೋಚನೆ ಕಡಿಮೆ ಅಂಡ ಪತ್ತು ವರ್ಷರ ದುಂಬತ್ತುನಾಗ ನಮಗ ತುಳು ಭಾಷೆದ ಬಗ್ಗೆ ಈತು ಮಾತ ವಿಚಾರಲು ತಿಕ್ಕದಿಜಿ ಇತ್ತೆ ನಮ್ಮ ಒಂಜಿ ಸಾಮಾಜಿಕ ತಾಣ ತೂಂಡ ಅತ್ತಣ ಒಂಜಿ ಸಭೆ ಸಮಾರಂಭದ ತುಂಡ ತುಳುತ್ತ ಬಗ್ಗೆ ಗಟ್ಟಿ ಸೊರಟು ಪಾತ್ಯರ ನಕಲು ಮಸ್ತು ಜನ ಉಲ್ಲೇರು ಕಾರಣದಾನೆ ನಮಗೆ ಇತ್ತೆ ಗೊತ್ತಾತಳು ನಮ ಎನ್ನೊಂದಿತ್ತ ತುಳು ಭಾಷೆ ಒಂಜಿ ಕನ್ನಡದ ಉಪಭಾಷೆ ಪಣದು ಅಂಡ ಕನ್ನಡ ಭಾಷೆ ಪನ್ಪಿನ ಕಡಲ್ದ ಎರ್ತೆಗು ನಮ್ಮ ತುಳು ಭಾಷೆ ತೋಡುದ ಒಂಜಿ ಎಲ್ಲಿಯ ಪರಪ್ಪಾದೆ ಒರಿಂಡು ಅವು ತೋಡುದ ಪರಪ್ಪಾದೆ ಒರಿಯರೆ ಕಾರಣ ನಮ್ಮ ಅವೇನು ಗಲಸು ಜನ ಗೊತ್ತಿಜ್ಜಿ ಆಯ್ತ ಬಗೆಟ್ ಒಂಜಾತ ಕೆಲಸ ಆತಂಡ ಇಜ್ಜ ಗೊತ್ತಿಜ್ಜಿ ಏಪ ಅಕಾಡೆಮಿಲು ತುಳು ಭಾಷೆಗ ಅಕಾಡೆಮಿಲು ಸುರುವಾಂಡ ಅತ್ತಂಡ ತುಳು ಭಾಷೆದ ಪೊರ್ಮಾಟಗೂ ಒಂಜಾತ ಸಂಘ ಸಂಸ್ಥೆಯಲ್ಲಿ ಸುರುವಾಂಡ ಅಪಗ ತುಳು ಭಾಷೆಗೋಸ್ಕರ ಬರವುಲು ಸುರುವಾಂಡು ನಮ್ಮ ದುಂಬುದನೆ ಭಾಷೆಲೇನು ತೂಪ ದುಂಬುದನೆ ಬುಕ್ಕುಲೇನು ತೂಪ ನಮಕ್ ಪಂಪನ ಬಗ್ಗೆ ಗೊತ್ತುಂಡು ಕುಮಾರವ್ಯಾಸನ ಬಗ್ಗೆ ಗೊತ್ತುಂಡು ನನೇತೋ ಕವಿಕಲ್ನ ಬಗ್ಗೆ ಗೊತ್ತುಂಡು ಅಂಡ ಅವೇ ಛಂದಸುಡು ಅವೇ ರಗಳೆಡು ರಗಳೆ ಪಂಡ ಹರಿಹರ ಕವಿಂದೆ ನಮ ಎನ್ನದಿತ್ತ ಅಂಡ ಅವೇ ರಗಳೆಡು ನಮ್ಮ ಮಂದಾರ ಕೇಶವ ಭಟ್ರು ರಾಮಾಯಣ ಬರೀತಿರೋದು ನಮಕು ಗೊತ್ತುಜಿ ದಯಪಂಡ ನಮ ಕಲ್ದಿಜ್ಜ ಅಂಚೆನೆ ಭಾಮಿನಿ ಷಟ್ಪದಿ ಯಾವಡು ಅತ್ತಂಡ ಚಂಪು ಸಾಹಿತ್ಯ ಯಾವಡು ಒಂದು ಮಾತ ಕನ್ನಡಡು ಮಾತ್ರ ಅಂದ ನಮ ಎನ್ನದ ಅರುಣಾಬ್ಜನ ಮಹಾಭಾರತದ ಕತೆ ನಮಗ ಗೊತ್ತೇ ಇಜ್ಜಿ ನಮ್ಮ ತುಳುಟುಲ ಅಂಚೆನೆ ಚಂದೋಬದ್ಧವಾದ ಅಂಚೆನೆ ಪಂಪನಂಚಿನ ಅಂಚೆನೆ ಕುಮಾರವ್ಯಾಸಿನ ವ್ಯಾಸನಂಚಿನ ಆತ ಪೆರ್ಮೆದ ಜನಕುಲು ಇತ್ತೇರು ಕವಿಕುಲು ಇತ್ತೇರು ಸಾಹಿತ್ಯಲು ಇತ್ತೇರು ಪಂಪಿನ ವಿಚಾರ ಇಂಚಿಪ್ಪುಗ ಗೊತ್ತಾಂಡು ಐತ ಬಗ್ಗೆ ಒಂಜಿ ಐತ ಬಗ್ಗೆ ಸಂಶೋಧನಾ ಕೇಂದ್ರ ಲಾವಡಾಂಡು ಅಂಡ ನಮಗೆ ಗೊತ್ತಿಜ್ಜಾಂದೇನೆ ಏತೋ ಸಂಸ್ಥೆಲು ಐತ ಬಗ್ಗೆ ಬೇಲೆ ಮಲ್ತೊಂದಿತ್ತ ನಮ್ಮ ಒಂಚೂರು ಪಿರಪೋನಾಗ ತುಳುಕೊಂಜಿ ಶಬ್ದಕೋಶ ಸಾರತ್ತ ಎಡಮನುತ್ತ ಎಂಪತ್ತಾಜೆಟ್ಟು ಒಂಜಿ ಸುರೂತ ತುಳುಕೊಂಜಿ ಶಬ್ದಕೋಶ ಆರಂಭ ಅಂಡು ಅವಳ ಜರ್ಮನಿ ಮಿಷಿನರಿ ದಕ್ಕಲು ಬರಡಾಂಡು ನಮ್ಮ ಊರದ ಭಾಷೆದ ಕಮ್ಮೆನ ನಮಗೆ ಗೊತ್ತಜ್ಜಾಂದೆ ಪೋಂಡು ಅಕುಲು ಮಲ್ತಿನ ಬೇಲೆ ಮಾಮಲ್ಲ ಬೇಲೆ ತುಳುನಾಡು ಏಪಲ ಮದಪರೆ ಅವಂದಿನಂಚಿನ ಬೇಲೆ ಸುರುಟು ಕೆಮ್ಮರ್ ಪನ್ಪಿನಾರು ಅಮ್ಮನ್ ಪನ್ಪಿನಕಲು ಅಕಲು ಒಂಜಿ ರಡ್ಡು ಸಾರ ಪದಕುಲೇನು ಒಟ್ಟು ಮಲ್ತಿಯರಿಗೆ ಊರೂರಿಗೆ ಪೋಯರು ಅಕಲು ದಾಯ ಬತ್ತೇರು ಪಂಡ ಅಕಲ ಪ್ರಾರ್ಥನಾ ಗೀತೆ ಒಪ್ಪು ಅತ್ತಂಡ ಅಕಲ್ ಅವೇತೋ ವಿಚಾರ ಲೊಪ್ಪು ಅವೇನು ತುಳುನಾಡು ತಿರಿಪಾವಡು ತುಳುವೀರನ ಜನಕ್ಕಲೇಗ ಗೊತ್ತಾವಡಾಂಡ ಅಕಲ್ನ ಆ ಪ್ರಾರ್ಥನಾ ಗೀತೆಯಲ್ಲೇನು ಮುಟ್ಟಾವಡುಂಡಾಂಡ ನಮ್ಮ ತುಳು ಭಾಷೆ ಕಲ್ಪುಡು ಪಂಪಿನ ಉಮೇದು ಅಕಲೆಗೆ ಬತ್ತಂಡು ಐಕೊಂಜಾತು ಸಂಸ್ಥೆಲೇನು ಮಲ್ತೊಂಡೇರು ಐದು ಬೊಕ್ಕ ಶಬ್ದಕೋಶ ಆವಡು ಒಂದು ತುರು ಮಲ್ತೊಂಡೇರು ನಮ್ಮ ಶಬ್ದಕೋಶ ಮಲ್ತದು ತೆರಿಯೊಂದು ಬೊಕ್ಕ ಅಕಲ್ಡ ಪಾತೆರಡು ದಾಯ ಪಂಡ ಅಕಲ್ನ ಅಪ್ಪೆ ಭಾಷೆಡೇ ಪಾತ್ರೆಡ ಮಾತ್ರ ಅಕಲು ಮುಟ್ಟ ಬರ್ಪೇರು ಇನಿ ರಡ್ಡು ಸಾರತ್ತ ಐನೂತ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ತೂಪ ಅವು ಪನ್ಪಿನ್ಲ ಆತೆ ಅಪ್ಪೆ ಭಾಷೆಡು ಬರವು ಕಲ್ಪಾಲೆ ಒಂಜಿ ನಾಲ್ನೇ ಮುಟ್ಟಾಂಡಲ್ಲ ಅಪ್ಪೆ ಭಾಷೆಡು ಬರವು ಕಲ್ಪಾಲೆ ನಮ್ಮ ನೀನು ಹೇಗಿದ್ಯಾ ಅಂದ ಕೇನ್ ನೆಡ್ದಲ್ಲ ನಮ್ಮ ಊರ್ದ ಕಳ್ಳ ಎಂಚಲ್ಲಾರು ದಾನೆ ವಿಶೇಷ ಒಂದು ಕೇನ್ನಾಗ ಆ ಒಂಜಿ ಮೋಕೆ ಜಾಸ್ತಿ ಬರ್ಪಣು ಅಂಚೆನೆ ಅಕುಲ್ ಅವೇನೆ ಮಲ್ತೇರು ರಡ್ಡು ಸಾರ ಪದಾಂಡು

ಈ ಪಟ್ಟಿ ತೂವಡುಂದಾಂಡ ಕೇಶವ ಭಟನ ಮಂದಾರ ರಾಮಾಯಣ ತೂವಡು. ನಾವು ನಮ್ಮ ಮುಲ್ಪ ಬೊಕ್ಕೊಂಜಿ ವಿಚಾರ ಎನ್ನೋಡಾಪಿನಿ, ಮಂದಾರ ಕೇಶವ ಭಟ್ರು ತುಳು ಮಾತೃಭಾಷೆದಾರತ್ ಆರು ಇಲ್ಲಾಡು ಕನ್ನಡ ಬಾತಿಯವ್ರನ್ನಾರು. ಅಕ್ಕಲು ಉತ್ತರ ಭಾರತವ್ರದ್ದು ಬೈದಿನ ಅಕ್ಕಲು ಮರಾಠಿ ಮೂಲ ಭಾಷೆ ಮರಾಠಿ ಅರ್ನ ವಾಮಂಜೂರದ ಅಲ್ಪ ಬತ್ತದು ನೆಲೆ ಹಾಸಿ ನಕುಲು ಅಕುಲು ಐರ್ದು ಬೊಕ್ಕ ಆರು ಅಲ್ಪ ಜೋಕುಲು ಮುಲ್ಪ ಮೂಲ ಆಯ್ನಿಟ್ಟೋಸ್ಕರ ಕನ್ನಡ ಪಾತ್ಯರ ಸುರು ಮಾಲ್ತೇರು. ಆರು ಆ ಮಂದಾರ ರಾಮಾಯಣ ಬರೆಯೋಡ ಅಂಡ ಇಡೀ ಊರೂರು ಊರೂರು ತಿರುಗಿದಿರ ರಡ್ಡರೆ ವರ್ಷ ಇಲ್ಲಿ ಬುಡ್ದಿತ್ತೇರಿಗೆ ಯಾನೊಂದು ಆರ್ನ ಪುಳ್ಳಿಡ ಪಾತ್ಯರ್ದಕ್ಕೇನು ರಡ್ಡರೆ ವರ್ಷ ಊರು ಬುಡ್ದು ಬಂಟ್ವಾಳದ ತುಳು ಎಂಚ, ಪುತ್ತೂರ್ದ ತುಳು ಎಂಚ, ಉಡುಪಿದ ತುಳು ಎಂಚ, ಕುಡ್ಲದ ತುಳು ಎಂಚ ಮಾತ ಕೇಂಡೇರ್. ಮಾತೃಭಾಷೆನೇ ತುಳು ಆವಂದಿನ ಆರು ಒಂಜಿ ಆತ ಪೊರ್ಲುದ ರಾಮಾಯಣ ಬರೆಯೋಡುಂದಾಂಡ ಆತು ಸುಲಭಜ್ಜಿ ಐತ ಪಿರೋಡರ್ ಆತು ಬೆಂತೇರು ಆತು ಊರು ತಿರ್ಗದೇರು ಒಂಜೇ ಪದನು ಎಂಚ ನಮ ಬೇತೆ ಬೇತೆ ಅರ್ಥೋಡು ಪನ್ಪಾ ಪಂಡದು ಆರವೆನ್ನು ತೋಜಾದು ಕೊಡ್ತೇರು. ಯಾನು ಒಂಜಿ ಕೃತಿದ ಬಗ್ಗೆ ಒಂಜಿ ಬಿಂದುದಾತ ಪನ್ನಿ ಆತೆ ಅಂಚಿನ ಏತೋ ಪುಸ್ತಕಗಳು ನಮ್ಮ ತುಳು ಭಾಷೆಡುಂಡು.

ഇനി തുളു ലിപി ഇന്ന് ആരംഭാത്തുണ്ട് ഒൽപ്പത്തുണ്ടല തുളു കൽപ്പുലെ തുളു ലിപി കൽപ്പുലെ ഒഞ്ചി പ്രശ്ന സ്വൻപത്തോർമ്മ മാർക്ക് ചെയ്തേരു നൂതു മാർക്ക് ചെയ്തേരു സർട്ടിഫിക്കറ്റ് നമ്മ തൂപ്പ ആ നൂതു മാർക്ക് തേത്തത് ഇടേ തുളു ഭാഷ കൽത്തത് ആയിരത് ബൊക്കാവിന് ദാദ മൽദേറു മൂല പ്രശ്ന തുളു ഭാഷ പൂര കൽത്തതാണ്ട് പൂര കൽത്തി ബൊക്ക ആ തുളു ലിപിന് തുളു ലിപിട്ടെ ബരപ്പേരു ആ തുളു ലിപിട്ടെ ബരത് സർട്ടിഫിക്കറ്റ് ഗെത്തോ നെന് പാടത് ബൊക്കാക്കുലു ദാദ മൽപേരു ഒന്നു പ്രശ്ന ದಯಪಂಡ ಅವಿನ ಉನ್ ತರ ಬಿಡ್ರೆ ಬಲ್ಲಿ ಅಕುಲು ತುಳು ಲಿಪಿಟೇ ಬರೆವಡು ಮಲಯಾಳಿ ದಕ್ಕಲು ಕೇನೇರು ಒಂದು ಎಂಕಲ್ ನಾಂದು ದಯಪಂಡ ತುಳು ಭಾಷೆದ ಲಿಪಿಕಲ ಮಲಯಾಳಿ ಭಾಷೆದ ಲಿಪಿಕಲ ಭಾರಿ ಸಾಮ್ಯತೆ ಉಂಡು ಭಾರಿ ಕೈತಲ್ದ ತೂನಗ ಒಂಜೇ ಲೆಕ್ಕ ತೋಜುಂಡು ಓದುವೇರು ಮಲಯಾಳಿ ದಕ್ಕಲು ತುಳು ಭಾಷೆ ಪೊರ್ಲುಡು ಓದುವೇರು ಅಕ್ಲೆಗೆ ಗೊತ್ತಿಜ್ಜಿ ಅಕಲ್ನ ಮಲಯಾಳಿ ಭಾಷೆ ನಮ್ಮ ತುಳು ಭಾಷೆದ ಉಂಡಾಯ ನಂದು ತಿರುವಾಂಕೂರ್ದ ಶಾಸನಲಿಡು ತುಳು ಭಾಷೆಲ್ಲ ತಿಕ್ಕೊಂಡು ನಮ್ಮ ಊರ್ದ ಆ ಕಾಲಗಟ್ಟುಡಿತ್ತಿನ ಪಂಡಿತೇರು ಆ ಊರಿಗೆ ಪೋದು ಅವಳು ಕೃತಿಕಲೇನು ಬರೆಯರು ನಮ್ಮ ವಾವಂಜಿ ತುಳುತ ದುಂಬುದ ಪಿರಾಕದ ಗ್ರಂಥಲೇನು ತೂಂಡ ಸಾಮಾನ್ಯವಾದ ಕಾಸರಗೋಡು ಭಾಗೋಡೆ ತಿಕ್ಕಿನಿ ತುಳುನಾಡದ ಒಂಜಿ ಆಯ್ತ ಪಿರಾವುಡು ಆ ಪರ್ವತ ಕೃತಿಕ್ಲೇನು ಅತ್ತುಂಡ ಆ ಗ್ರಂಥಲೇನು ಸಂಪಾದನೆ ಮಲ್ಪನೆಟ್ಟು ನಾವು ನಮ್ಮ ಪುಣಿಸಿತ್ತಾಯರ್ನ ನಮ್ಮ ಆ ಒಂಜಿ ಪುದರನ್ನು ನೆನ್ಪುದಿ ಓಡಾಯ್ನು ಪೂವೆಂಪು ಪಂದು ನಮ್ಮ ಅರೆನ್ ಪನ್ಪ ಎಂಚ ಕನ್ನಡೋಡು ಕುವೆಂಪು ಉಲ್ಲೇರ ಅಂಚನೆ ತುಳುಟು ನಮಕೊಂಜಿ ಪೂವೆಂಪು ಪಂಪಿನಾರು ಉಲ್ಲೇರು ಪುಂಡೂರು ವೆಂಕಟರಾಜ ಪುಣಿಸಿತ್ತಾಯರು ಆರು ಮಲ್ದಿನ ಕೆಲಸ ಆರು ಮಲ್ದಿನ ಸಾಧನೆ ಆರು ಮಲ್ದಿನ ಸಂಶೋಧನೆ ತಾಡವಾಲೆಡು ಓಲೆಗರಿಟ್ಟು ಪುರ ಇತ್ತಿನೇನು ಪೂರ ಒಟ್ಟು ಮಲ್ತದು ಒಂಜಾತ್ ಕೃತಿಕುಲು ನಮಗೆ ತಿಕ್ಕಂಡು ಐಟು ಏತೋ ನಮಕು ಕಳೆ ಒಂದಿನ ಲವುಂಡು ಅರ್ಥ ಒಂದೆ ಹತ್ತುಂಡ ಪೊತ್ತುದು ಪೋತಿನ ಹಾಳಾತಿನ ನಮ್ಮ ಕೃತಿಕ್ಲೇನು ಓದು ನಗ ಗೊತ್ತಾಪುಂಡು ಐತ ಪಿರವುಡು ಆರು ಕೆಲಸ ಮಲ್ತದು ಒಂಜಾತ ಪುಸ್ತಕಗಳು ನಮ್ಮ ಒಂಜು ತುಳುನಾಡು ಇತ್ತಿಣ ಪನ್ಪಿನಕ ಅಂಚನೆ ಏತ ಪುಸ್ತಕಗಳು ನಮ್ಮ ಕೈಕ ತಿಕ್ಕಂದೆ ಪೋತುಂಡ ಗೊತ್ತಿಜ್ಜಿ ಆಂಡ ಗೊತ್ತಿತ್ತಿನೇನ ಆಂಡಲ ತುಳುವೆರೆಗು ಅತ್ತುಂಡ ತುಳುನಾಡು ಬದುಕು ನಕಲಿಗೆ ತುಳುನಾಡು ಏರು ಪೂರ ಬದುಕುವೇರ ಅಕಲು ವಾ ಧರ್ಮಗೆ ಸೇರಡು ಅಕಲು ತುಳುವೇರೆ ಅಕಲು ತುಳುವೇರೆ ದಯಪಂಡ ಇನಿ ಎಡಮನೆ ಪರಿಚಯದಕ್ಕೆ ಸೇರುಡು ಪಂಪಿನ ನಿಟ್ಟೇಳ್ಡು ದಿಟ್ಟಿಡು ಇನಿ ಈತ ಮಾತ ಪೊರ್ಮಾಟಾಪುಂಡು ದಯಪಂಡ ನಿಕ್ಕಲ ಸಂಖ್ಯೆ ಸಂಖ್ಯೆ ಎಂದ ಅಕಲು ಲೆಕ್ಕ ಪಾಡುವೇರು ನಮ್ಮ ತುಳುವೇರು ಬತ್ತಿ ನಕಲಿನ ಮಾತ ಗೆತ್ತೊಂಡ ನಮ್ಮ ತುಳುತ ಇತಿಹಾಸನು ತುಂಡ ನಮ್ಮಿಟ್ಟು ತೆಲುಗೇರು ತಮಿಳುದಕ್ಕಲು ಭಾರಿ ಕಡಿಮೆ ತೆಲುಗೇರಿನ ತಮಿಳುದಕ್ಕಲು ಭಾರಿ ಕಡಿಮೆ ನಮ್ಮ ಊರಿಗೂ ಮರಾಠಿ ದಕ್ಕಲು ಬೈದೇರು ಚಿತ್ಪಾವನಿ ಬೈದೇರು ಕರಾಡ ಬ್ರಾಹ್ಮಣರು ಬೈದರು ಅಕುಲು ಬತದ ಮೂಲ ಮಲ್ಲಮಲ್ಲ ತುಳು ವಿದ್ವಾಂಸರಾತೇರು ಅಂಚದು ನಮ ಇನಿ ಒಂಜಾತ ಭಾಷೆ ಪಾತ್ರ ನಗ ತುಳುಟು ಏತೋ ಪದಕಲು ನಮ್ಮ ಅನ್ಯ ಭಾಷೆ ಪದಕಲೇನು ನಮ್ಮ ಗಲಸುವ ಒಂದು ಉದಾಹರಣೆಗೆ ಪನ್ಪುಂಡ ಐತೆ ನಮ್ಮ ಒಂಜು ಉಮೇದು ಪಜೀತಿ ಒಂದು ಮಾತ ಪಾರ್ಸಿಡು ಬೈದಿನ ಪದಕಲು ನಮಗೆ ಗೊತ್ತಿಜ್ಜಿ ಅರಬ್ಬೇರ್ನ ಆಳ್ವಿಕೆ ಮೂಲ ಉಪ್ಪು ನಗ ಅತನ ಪರ್ಷೇರ್ನೇರ್ ಮೂಲ ಬತ್ತದ ಉಪ್ಪು ನಗ ಅಪ್ಪ ಏತೋ ಪದಕಲು ಚಮಚ ಸಾಬೂನು ಚಾ ಒಂದು ಮಾತ ತುಳುತತ್ತು ಒಂದು ಮಾತ ತುಳುತತ್ತು ಅಂದ್ರೆ ನಮ್ಮ ದಿನನಿತ್ಯ ಚಾದ ಅಂತ ಕಾಣೆ ಲಕ್ಕುಜ ಚಮಚ ಸಾಬೂನು ನನ್ನ ಮೇಜಿ ಕುರ್ಚಿ ಒಂದು ಓವುಲ ನಮ್ಮ ತುಳುತತ್ತು ಅವು ಅಂಚ ನಮ್ಮ ಇಂದಿಯಾನತೆ ಕೆಲವೇ ಕೆಲವು ಪನ್ನಿ ಐತ ಪಿರೋಡು ನಾಡೊಂದು ಪೊಂಡ ಏತೋ ಪದಕಲು ನಮಕ್ಕೆ ಆಚಿರಾಪುಂಡು ಅಂದ ಒಂದು ತುಳುತತ್ತ ಉಮೇದು ಮರ್ಜಿ ಏತು ಪುರ ಪದಕಲು ನನ್ನ ಸಲ್ ನಮ್ಮ ಪನ್ಪ ಸೊಲ್ಮೇಲು ಸೊಲ್ಮೇಲು ಒಂದು ಕುಲಿ ನೆಕ್ಕಲಕ್ಕೆ ನೆಕ್ಕ ಸೊಲ್ಮೇಲು ಪನ್ಪ ಧನ್ಯವಾದಗಳ ಸೊಲ್ಮೇಲು ಸ್ವಾಗತಗಳ ಸೊಲ್ಮೇಲು ಅಂಡ ಸಲಾಮು ಅರಬ್ಬೇರ್ನ ಸಲಾಮುಡ್ದೆ ಸೊಲ್ಮೇಲು ಬೈದು ಬಂದು ಕೆಂತೂರು ದೊಡ್ಡಣ್ಣ ಶೆಟ್ರಾರ್ನ ಕೃತಿಟ ಬಂತೀರು ಸಲಾಮುನೇ ನಮ್ಮ ಇನಿ ಸೊಲ್ಮೇಲು ಪನ್ಪ ಅಂದು ಅವು ಒಂಜಿ ವಂದನೆ ವಂದನೆ ಮಲ್ಪನ ಒಂಜಿ ರೀತಿ ನಮ್ಮ ಒವೇ ಧರ್ಮ ಅವಡು ಪತ್ತು ಬಿರಲನ್ನು ಜೋಡಿಯಾದು ನಮ್ಮ ಕೈ ಮುಗ್ಗಿನೇ ನಂಕ ಮಾಮಲ್ಲ ಒಂಜಿ ಧರ್ಮ ಅಂಚ ಕೆಲವು ಪದಕಲು ಮುಲಾ ಮುಪ್ಪಡು ಅತ್ತುಂಡ ಲಾಟಾನು ಶರ್ಬತ್ ಕುರ್ಚಿ ಒಂದು ಮಾತ ಬೇತೆ ಪದಕಲು ದಾಯಪಂಡ ಬರವುಡು ನಮ ದುಂಬು ಪೋನಗ ನಮ ಏತ ಪದಕಲೇನು ಅನ್ಯ ಭಾಷೆರ್ದು ಅತ್ತುಂಡ ಪರದೇಶರ್ದು ನಮ್ಮ ಏತ ಭಾಷೆಲೇನು ನಮ್ಮ ಗೆತ್ತೊಂದ ಅಂದು ಗೊತ್ತಾಪುಣು ಕೆಲವು ಬರವುಲು ಬಾರಿ ಪೊರ್ಲು ಏರು ಬರೀತೀನಿಂದು ಗೊತ್ತಪ್ಪುಜಿ ನಮ ಕೇನ್ವ ಕೇನ್ನಗ ಇತ್ತೆ ಪನ್ನಗ ಏರು ಬರವು ಬರೆಪೇರು ಗೊತ್ತು ಜೊಂಜಿ ಪ್ರಾಸಬದ್ಧವಾದ ಜಕ್ಕೆಲ್ಡ್ ಬಾಲೆ ದಿಕ್ಕೆಲ್ಡ್ ಬೋಲೆ ಕುಡ್ಲಾದ ಪೊಣ್ಣುಲೇಗ್ ಅರ್ಧದ ಮುಂಡು ತಿಗಲೇಡು ಗುಂಡು ಕಾರ್ಲಾದ ಅಣುಲೇಗ್ ಕೈಟು ಕರ್ತಲೆ ಮುಂಡೇಡು ಮಟ್ಟಲೆ ಆಯೆರದ ಪೊಣ್ಣುಲೇಗ್ ತಿಗಲೇಡು ಬೆಪ್ಪು ಮೀಸೇಡು ಗಿಡ್ಪು ಈ ಎರದ ಅಣುಲೇಗ್ ಏರಾಣಲ ಒಂದೊಂಜಿ ಬರವು ಬರೇ ಗೊತ್ತಿದ್ದಿನ ಏನೇ ಬರೆದುಪ್ಪು ಆಂಡ ಇನಿ ನಮಕ್ ಒಂಜೊಂಜಿ ನಾಲ್ ಸಾಲಲು ತಿಕ್ಕೊಂಡಾತೆ ಬೊಕ್ಕ ನಮಕ ತಿಕ್ಕುಜಿ ನಾಲ್ ಸಾಲ ತಿಕ್ಕಂಡ ಅವೇನೇ ಪನ್ಪ ಆ ಏರು ಬರೀತಿನ ಏರು ಪಂತಿನ ಇಂಚಿನ ನಾಡೊಂದು ಪೋಂಡ ಏತೋ ಉಂಡು ಇತನೇ ಹಿಡ್ದು ದುಂಬು ಅಶೋಕ ಆಳ್ವೇರ್ನ ಒಂಜಿ ಪಾರ್ದನದ ಬಗ್ಗೆ ಕೇಂಡ ಆರು ಬಹುಶಃ ಒಂಜಿ ಪನಿತಾತ ಪಂಡಿದಿಪ್ಪು ಐತ ಬಗ್ಗೆ ಪನ್ರೆ ಪೋಂಡ ಖಂಡಿತ ರಾತ್ರಿ ಏಳು ರಾತ್ರಿ ಏಳು ಪಗೆಲು ದುಂಬುದ ಪಾರ್ದನಗೆ ಆತೇ ಪನ್ಪಿನ ಆತ ಉಂಡು ಒಂಜಿ ಎಂಕ್ ಆಚೀರದಾದ ಪಂಡ ಯಾನು ಓವೇನು ಪನೋಡು ಎನ್ನೊಂದಿತ್ತೇನೆ ಅವೇನೇ ಆರು ಪಂಡೇರು
ಒಂಜಿ ಭಾಗವನ್ನು ಯಾನ್ ಪನ್ಪೆ ಸಿರಿ ಆ ಕಾಲಘಟ್ಟಡು ಶೋಷಣೆಯನ್ನು ಎಂಚ ಆಲು ಒಂಜಿ ಎದುರಿಸಾದಳು. ನಮ್ಮ ಇನಿ ಪನ್ಪ ಪೊಣ್ಣು ಎದುರು ಪೋಡು ಅನ್ಯಾಯ ಅತನ ಶೋಷಣೆ ಅಂಡ ಅವೇನು ಎದುರಿಸಾವಡೊಂದು ಉನ್ನೇನು ಆ ಕಾಲಘಟ್ಟಡು ಸಿರಿಯೇ ಮಲ್ದಳು. ನಮಗೂ ಗೊತ್ತು ಇನಿ ನಮನೇ ದುಂಬು ಪೋಪಿನಿ ಇತ್ತೆ ಮೋಕುಲು ಬರವು ಕಲ್ದಿರು ಬರವು ಕಲ್ತದ ಮೋಕುಲು ಇನಿ ಕಾನೂನುದ ಹೋರಾಟ ಇಂಚ ಮಾತ ಪೋಪೇರಂದು ನಮ ಎನ್ನುವ ಆಂಡ ಸಿರಿ ನಮಕ್ ಅನ್ಯಾಯನು ವಿರೋಧಿಸಾಲೆ ಬಂದು ಆ ಕಾಲಘಟ್ಟಡೆ ಬಂತಳು. ಗಿಡಿಗೆರೆ ರಾಮಕ್ಕನ ಪಾರ್ದನಡು ಆರು ನಮ್ಮ ಊರ್ದಾರ ಪಂಪಿನೇ ನಮ ಕೊಂಜಿ ಪೆರ್ಮೆ ಉಲ್ಲೇರು ಏತು ಜನಕ್ಕೆ ನಮ್ಮ ಊರ್ದಕ್ಕಲ್ಲಿ ಗೊತ್ತುಂಡ ಇಜ್ಜು ಗೊತ್ತುಜ್ಜಿ ನಮ್ಮ ನಾಲಿ ಹೆಜ್ಜೆಡು ಗಿಡಿಗೆರೆ ಉಂಡು ಗಿಡಿಗೆರೆ ರಾಮಕ್ಕ ಪಂಪಿನ ಅದ್ಭುತ ಅವಿನ ಅದ್ಭುತ ಅಂದು ಪನ್ರೆಲ್ಲ ಸಾಧ್ಯ ಇಜ್ಜಿ ಒಂಜಿ ಇಡೀ ಒಂಜಿ ಆತ ಮಲ್ಲ ಸಿರಿನ ಪಾರ್ದನನು ಕಂಠಪಾಠ ಪಂತಿನಾರು ಆಯ್ತ ಪಿರವುಡು ಅವೇನು ಒಂಜಿ ಒಟ್ಟು ಮಲ್ಪನ ಒಂಜಿ ಕೆಲಸನು ಮಲ್ದಿ ನಕಲು ನಾವುಡೇರ್ ನಕಲು ಅತನ ತುಳು ಅಧ್ಯಯನ ಸಂಸ್ಥೆ ಗೋವಿಂದಪ್ಪ ಉಡುಪಿ ಸಂಶೋಧನಾ ಕೇಂದ್ರ ದಕಲು ಆ ಬುಕ್ಕುಲು ನಮ್ಮ ಇಲ್ಲಡುಪ್ಪೋಡು. ನಿಜವಾದ ಸಿರಿನ ಪಾರ್ದನ ದಂಚಿನ ಬುಕ್ಕುಲು ನಮ್ಮ ಇಲ್ಲಡುಪ್ಪೋಡು ಓಲುಂಡು ನಮ್ಮ ಇಲ್ಲಡು ಇನಿ ಖಂಡಿತ ಅಂಚಿನ ಬುಕ್ಕು ಇಜ್ಜಿ ದಯಪಂಡ ಒಂಜಿ ನಾಲು ಅವೇನು ಓದಿರಣ ಆ ಭಾಷೆದ ಪಾರ್ದನದ ಭಾಷೆದ ಪೊರ್ಲು ನಾರು ಸರ್ ಪಂಡೇರು ಆವೇತ ಒಂಜಿ ನಾಲ್ನಾಲ್ ವಾಕ್ಯ ಗೊತ್ತುಂಡಲ್ಲ ನಮ್ಮ ತುಳು ಭಾಷೆ ನಮ್ಮ ತುಳು ಶಬ್ದ ಸಂಪತ್ತು ಏತು ಉಂಡು ಏತು ಶ್ರೀಮಂತ ಭಾಷೆ ಅಂದ್ರೆ ನಮಗೆ ಗೊತ್ತಾಪುಡು. ಆಲು ಕಂಡನನ್ನು ಎದುರಿಸಾದ ಅಲ್ಲಿ ಇಲ್ಲು ಬಿಡ್ದು ಪೋಪಲು ಅಪಗ ಒಂಜಿ ಆ ಪಾರ್ದನದ ಒಂಜಿ ನಾಲ್ ಸಾಲು ಪಂಡ ಪೊಣ್ಣು ಅಪಗನೆ ಎಂಚ ಆಲು ಇಲ್ಲು ಜತ್ತು ಪೋತಲು ಕಂಡನದ ಅನ್ಯಾಯ ಕಂಡನೆ ಎನ್ನ ಕೈ ಬಿಡ್ದು ಸಾಧಿ ತತ್ತದ ಪೋಯೆ ಬಂದಾಗ ಎಂಕಂಚಿನ ಕಂಡನೆ ಬುಡ್ಚಿ ಬಂದು ಆಲು ಎಂಚ ಪೋಯಲು ಪಂಪಿನ ಒಂಜಿ ನಾಲ್ ಸಾಲು ಇನಿ

0: ಒಂದು ಒಂದು ಪಾರ್ದನದ ದಾಟಿ ಮಾತ್ರ ನಮಗೆ ಖಂಡಿತ ಆ ಪಾರ್ದನದ ರೀತಿಡು ಪನರ ನಮಗ ಸಾಧ್ಯ ಅಜ್ಜಿ. ಅವು ಅಂಚಿನ ರಾಮಕ್ಕನ ಅಂಚಿನ ಕಲೆಗೆ ಸಾಧ್ಯ. ಅಂಚಿನ ಕೋಟಿ ಚೆನ್ನಯ್ಯ ಪಾರ್ದನಪ್ಪು ಅವು ಮಾತ ಒಂಜಿ ದಾಲ ಬರವು ಕಲ್ಪಂಜಿನಕುಲು ಆತ ಪೊರಲುಡು ಪಂತೀರ. ಇನಿ ಪಂಡಿನ ಅನ್ನು ವಿಚಾರದಾದ ಪಂಡ ಅಪ್ಪಗನೇ ಕೈ ರೊಂಬಿಯರು ಕಾಜಿದೆತ್ತೇರು ಕರಿಮಣಿ ಕಡ್ತೇರು. ಇನಿ ಕಂಡನೆ ಸಹಿತಿ ನಾನಿ ಪೊಂಡನ ಕರಿಮಣಿ ಅಕ್ಕಲು ಬೇತಕಲು ಬತ್ತು ಒಯ್ಪೋಡು ಆ ರವಿನ ಮಲ್ದು ಜೀರು ಆರೆ ಜತ್ತದ ಪೋಪೇರು ಇಲ್ಲು ಜತ್ತಗ ಪೋಪೇರು ಅರಂತಾಡಿನ ಜತ್ತದ ಪೋಪೇರಾರು ಪಂಡ ಪೊಣ್ಣಗು ಅನ್ಯಾಯ ಆಪಿನೇನು ಅಲ್ಲ ಅಪ್ಪಗನೇ ಶೋಷಣೆದ ವಿರುದ್ಧ ಪೋಪೋಲು ಪಂಪಿನೇನು ಒಂಜಿ ಒಂದು ನಾಲ್ಕು ಸಾಲು ಈತ ಮಲ್ಲ ಒಂಜಿ ಬುಕ್ಕುಡು ಯಾನ ಒಂಜಿ ನಾಲ್ಕು ಸಾಲು ನಾತೆ ಮೂಲು ನೆನಪು ಪುಟ್ಟಾಯ ದಾಯ ಪಂಡ ಅಂಚಿನ ಒಂಜಿ ಸಂಪೊಲಿಗೆದ ಪಾರ್ದನದ ಸಂಪುಟದ ಬುಕ್ಕು ನಮಡ ಉಂಡು ಅಂಚಿನ ಬುಕ್ಕುಲುಂಡು ಪನ್ಪುಂಡ ಒಂಜಿ ಏತೋ ಬುಕ್ಕುಲು ನಮ್ಮೆಟ್ಟು ಉಂಡು ಅಂಚೆನೆ ಈ ಬರವುದ ಪಿರವುಡು ನಮಲ ಒಂತೆ ಬೇಲೆ ಮಲ್ಪೋಡು ಒಂಜೇ ಒಂಜಿ ಭಿನ್ನಯ ತುಳು ಪಾತೀರ್ಗ ಭಾಷೆಯನ್ನು ಬಳಸಿ ಮತ್ತೆ ಬೆಳೆಸಿ ನಮ ಬೆಳೆಸಿ ಬೆಳೆಸಿ ಬೆಳೆಸಿ ಪನೊಂದು ನಮ ಇಲ್ಲಡು ಇಂಗ್ಲೀಷ್ ಪಾತೇರಂಡ ಬೇಬಿ ಹೌ ಆರ್ ಯು ಕಮ್ ಬೇಬಿ ಇಂಚ ಪುರ ಪಾತೇನ ಬಾಲೆ ಇಡಬಲೆ ಮಗ ಉಂದೆತ್ತ ಪೊರಲು ನಮಕಲ ಇಷ್ಟಾನೆ ಆಪುಂಡು ಮಮ್ಮಿ ಮಾಮ್ ಒಂದು ಮಾತ ಖಂಡಿತ ಬರ್ಚಿ ಅಮ್ಮ ಅಪ್ಪ ಒಂದು ಮಾತ ನಮ್ಮ ಅಮ್ಮೇರು ಒಂದು ಮಾತ ಪದಕುಲು ನಮ್ಮ ಇಲ್ಲಡು ದೊಡ್ಡಮ್ಮ ಇಜ್ಜೇರು ನಮ್ಮ ಇಲ್ಲಡು ನೆಲ ಮೇರಿ ಇಜ್ಜೇರು ತಿದ್ದ ಮೇರಿ ಇಜ್ಜರು ತಿದ್ದಪ್ಪೆ ಚಿಕ್ಕಮ್ಮ ಒಂದು ಮಾತ ಇಜ್ಜರು ಮಾತಲ್ಲ ಬರಿತ ಇಲ್ಲದಾರ್ಲ ಆಂಟಿ ಅಮ್ಮ ನಮಗಿದಿಲ್ಲ ಆಂಟಿ ಅಮ್ಮೇರ್ನ ಪಲ ಎಲ್ಲ ಅಂಕಲ್ ಅತನ ಬರಿತ ಇಲ್ಲದ ಅಕಲು ವಾ ಜಾತಿ ವಾ ಧರ್ಮಾಡವಡು ಅವು ಅಂಕಲ್ ಯಾನು ಪಣಿಬೆಟ್ಟಿಗೆ ಬದಲಾಪುಣಂದ ಅರ್ಥತ್ ಅಂದ ತಾಂದು ವರ ನಿಖಲ ಮನಸ್ಸಿಗೆ ಎನ್ನಂಡ ಎನ್ನ ಪಾತೆರ ಅನ್ನಂದಾವು ಅಂದತ ಮಾಂ ಪನಿಪೆಟ್ಟಿಗೆ ಏರ್ಲ ನಮನ ಮಿತ್ತದೀತು ಜೇರ್ ಅಮ್ಮ ಪನ್ಪಿನ ಆ ಶಕ್ತಿ ಅಪ್ಪೇ ಪನ್ಪಿನ ಆ ಪೊರ್ಲು ದಾಯ ನಮ ದೊಡಮ್ಮ ಅಂದ ಲೆಪ್ಪರೆ ಬಲ್ಲಿ ಅಮ್ಮನ ಪಲಿನು ದೊಡಮ್ಮ ಪಂಡ ಅಮ್ಮನ ಪಲಿಯೇ ಬರಿತ ಇಲ್ಲದ ಆಂಟಿ ಸಾಧ್ಯನೇ ಇಜ್ಜಿ ಆವರ ಸಾಧ್ಯನೇ ಇಜ್ಜಿ ಆಂಟಿ ಪಂದು ನಮ್ಮ ಉತ್ತರ ಭಾರತಗಳ ಪೊಂಡಲೆಪ್ಪಲಿ ದಕ್ಷಿಣ ಭಾರತಗಳಲ್ಲೆಪ್ಪಲಿ ಅಂಚ ನಮ್ಮ ಪೊರ್ಲುದ ಪದಕ್ಕುಲೇನು ನಮ್ಮ ಪೊರ್ಲು ತುಳುಕ್ಲೇನು ಕೆಲವರು ಬೋಡುಂದೆ ಕನ್ ಆಯಲ ತುಳು ಮಾತೃಭಾಷೆದಾಯೆ ಇಮೆಲ ತುಳು ಭಾಷೆ ಮಾತೃಭಾಷೆದಾಯೆ ಓಲಾ ಬಸಟ ಓಲ ತಿಕ್ಕನ ಕನ್ನಡ ಉಡುವಾತಿರ್ನು ಒಂದು ಹೆಂಚಿನ ನ್ಯಾಯ ಅಂದು ಗೊತ್ತಾಪುಜಿ ನಮ್ಮ ಆಯನ ಅದು ತುಳು ಪಾತಿರ್ಗ ಪರ ಊರದಕ್ಕಲು ನಮ್ಮ ಊರಿಗೆ ಬಂದಾಗ ತುಳುಟು ಪಾತಿರ್ಬಾಗ ನಮ್ಮ ಅಕಲ್ನ ಭಾಷೆನೇ ಕಲ್ಪನದು ಕಲ್ಪಡು ಮಾತ ಭಾಷೆದ ಮಿತ್ತಲ ಅಭಿಮಾನ ಉಪ್ಪಡು ಅಂಚೇನೆ ತುಳು ಭಾಷೆದ ಮದ್ ಇಂಚಿಪ್ಪ ಕೊಂಚ ಕನ್ನಡ ಸಂಸ್ಕೃತಿದ ಬೇಲೆಗೆ ಪೋನಾಗ ಇರು ಕನ್ನಡ ಟೀಚರ್ ಅತ್ತೆ ಇರು ಕನ್ನಡ ಟೀಚರ್ ಅತ್ತೆ ಇರು ತುಳುವೇದಿ ಅತ್ತ ಅಂದ ಪ್ರಶ್ನೆ ಪಾಡುವೇರು ನಮಕ್ ನುಪ್ಪು ಕೊರಪಿನ ಭಾಷೆ ಒಂಜಿ ಅಂಚೆನೆ ನೆತ್ತಿ ಹಿಡಿದು ಬೈದಿನ ಅಪ್ಪೆ ಭಾಷೆ ಒಂಜಿ ಮನೆಯ ಮೊದಲ ಪಾಠಶಾಲೆ ಎಂದು ಪನ್ಪೇರು ಅಂಚೆನೆ ಇಲ್ಲದ ಸಂಸ್ಕೃತಿ ಸುರುಟು ಕಲ್ಪಾಗ ನಮ್ಮ ಭಾಷೆಯನ್ನು ಬೊಲೆಪಾಗ ತುಳು ಭಾಷೆಗಾದ ನಮ್ಮ ಏಪಲ ಒಂಜಿ ಸೊರ ಕೊರಕ ಪನ್ಪಿನ ಒಂಜಿ ಪಾತೆರ ದೊಟ್ಟಗು ಒಂಜಾತ ಪಾತೆರ ಎಂಕ್ ಅವಕಾಶ ಮಲ್ತು ಕೊರ್ನ್ಯ ಅಂಚೆನೆ ಈತ ಪೊರ್ತು ಕೇಂಡಿನ ಕೆಬಿಕ್ಲೆಗ್ ಅಂಚೆನೆ ದಾಲ ಹೆಚ್ಚು ಕಮ್ಮಿಪ್ಪು ದಯಪಂಡ ಮಲಮಲ್ಲ ವಿದ್ವಾಂಸಿಯರ್ ಮುಲ್ಪ ಒಲ್ಲೇರು ಇಂಕ್ಲಿ ಎಂಕ ಕಲ್ಪಾದಿನ ಗುರುಕುಲ್ನಕುಲು ಉಲ್ಲೇರು ದಾಲ ಹೆಚ್ಚು ಕಮ್ಮಿ ತುಂಡ ಮಾಪು ಮಲ್ಪಡು ಪನೊಂದು ಎನ್ನ ಪಾತೆರನು ಮುಗಿದಲ್ಲ ಮಲ್ತೊಂದುಲ್ಲೆ ಮಾತೆರೆಗಲ ಕುಡರ
1: ಇಂಚಿಪ್ಪ ಕಟೀಲು ಪದವಿ ಪೂರ್ವ ಕಾಲೇಜಿದ ಶ್ರೀ ವಿದ್ಯಾ ಸಭಾಭವನಡು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಶಿಕ್ಷಣ ಸಮೂಹ ಸಂಸ್ಥೆದ ಸಂಯೋಜನೆಡು ಭ್ರಮರ ಇಂಚರ ತುಳು ಉಚ್ಚಯೋ ಈ ಲೇಸಿಡು ತುಳು ಬರವು ಅಂಚನೆ ಸಾಹಿತ್ಯದ ಓದು ಈ ವಿಚಾರದ ಬಗೆಟು ಪಾತೆರ್ನಾರು ವಿಜಯಲಕ್ಷ್ಮಿ ಕಟೀಲು ಇಡಗು ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೆಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕ.

0: ಬಹುಭಾಷಾ ಗಾಯಕ ರಾಮ್ಲಾಲ್ ಸವನಾಲು ಬೆಳ್ತಂಗಡಿ ಇವರ ಜೊತೆ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364 2049 4949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಸಾರಂಗ ತುಳು ಪ್ರಸಾರಕ್ಕೆ ಏನೊಂದಲ್ಲರೆ ನನ್ನ ದುಂಬಗ್ ಕೆಲವೊಂದು ತುಳು ಪದಕುಲಿನಕ್ಕೆ ಏನೊಂದು ಬರ್ಕ.

0: You're listening to Radio Sarang, 107.8 FM.
1: Lepuga, na?
2: Ha, lepuga.

0: ಎಂಚಿನ ಮಾತ ಜನಕ್ಕೂ ಇಲ್ಲ ಮಾದ
1: ಅಂದಪ್ಪ
0: ತಗೊಂಜ 2000 ಐತನ ಕೊರ್ಲೆ
1: ಪೋಬಂಡ
0: ಕೊರಂದ ಪೋಂದೆ.
2: ಹಾಯ್, ಯಾನ್ ಗುರು ಕಿರಣ್ ಪಾತಿರೊಂದುಲ್ಲ ನಿಕುಲ್ ಕೇನೊಂದುಲ್ಲಾರು ಸಾರಂಗ್ ಎಫ್ ಎಂ 107.8 FM ಒಂದು ರಂಗ ರಂಗದ ಬದುಕು.

0: ಹಾಯ್ ನಮಸ್ಕಾರ, ಯಾನ್ ನಿಕಲ್ನ ಅರ್ಜುನ್ ಕಾಪಿಕಾಡ್.
1: ನಮಸ್ಕಾರ, ಯಾನ್ ನಿಕಲ್ನ ವಿಜಯ್ ಕುಮಾರ್ ಕೊಡಿಯಲ್ ಬೈಲ್ ಪಾತೇರೊಂದುಲ್ಲ.
2: ಯಾನ್ ಲಯನ್ ಕಿಶೋರ್ ಡಿ ಶೆಟ್ಟಿ ಲಘುಮಿ ತಂಡ ಕುಡ್ಲ.
3: ನಮಸ್ಕಾರ, ಯಾನ್ ನಿಕಲ್ನ ತಿಲಕದ ಬಳ್ಳಿ ದೇವದಾಸ್ ಕಾಪಿಕಾಡ್.
4: ನಮಸ್ಕಾರ, ಯಾನ್ ನಿಕಲ್ ದಿನ ಕುಸಂದರ್ ಸಿನ್ನ ವಿಂಡಿ ಪಡೀಲ್ ನಿಕಿರ್ ಕಿಲೊಂದು ಪ್ಲೇ 107.8 FM ರಂಗ ರಂಗದ ಬದುಕು.

ಈತನೇಟ ಕೆಲವೊಂಜಿ ತುಳು ಪದಕುಲಿನ ಕೇನೊಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ಬಹುಭಾಷಾ ಗಾಯಕ ರಮ್ಲಾನ್ ಸವನಾಲು ಬೆಳ್ತಂಗಡಿ ಇವರ ಜೊತೆ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364 2049 49 49. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

ಬಹುಭಾಷಾ ಗಾಯಕ ರಮ್ಲಾನ್ ಸವನಾಲು ಬೆಳ್ತಂಗಡಿ ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364-20-4949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದು.

0: ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,

ಬಹುಭಾಷಾ ಗಾಯಕ ರಾಮ್ಲಾಲ್ ಸವನಾಲು ಬೆಳ್ತಂಗಡಿ ಇವರ ಜೊತೆ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364 20 4949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ಸಾರಂಗ್ನ ಕೇಳುಗರೆ, ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ. ಆಹಾರದಿಂದ ಔಷಧಿ ಲಭ್ಯ. ಹೌದು, ಆಹಾರವನ್ನೇ ಔಷಧಿಯಾಗಿ ನಾವು ಬಳಸಬಹುದು. ಖಂಡಿತವಾಗಿ ಇದು ಆಹಾರ ಔಷಧಿ. ಇವತ್ತು ಆಹಾರ ಔಷಧಿಯ ಬಗ್ಗೆ ಭಾಳ ಜಾಗೃತಿ ಉಂಟಾಗ್ತಾ ಇದೆ. ಆದ್ಮೇಲೆ ಇವತ್ತು ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತಹ ಒಂದು ಆಹಾರವನ್ನೇ ಔಷಧಿಯಾಗಿ ಹೇಗೆ ಉಪಯೋಗಿಸ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ. ಬನ್ನಿ, ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರು ಹೇಗೆ ನಮಗೆ ಆಹಾರ ಔಷಧಿಗಳ ಉಪಯುಕ್ತತೆಯನ್ನು ತಿಳಿಸ್ಕೊಡ್ತಾರೆ ಅನ್ನೋದನ್ನು ತಿಳಿಯೋಣ.
2: ನಮಸ್ಕಾರ. ನಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನಮಗೆ ತುಂಬ ಚಿಂತೆ ಇರುತ್ತೆ. ಹಾಗಾಗಿ ಯಾವ್ಯಾವುದೋ ರೀತಿಯ ಸ್ಪೆಷಲ್ ಫುಡ್ಗಳನ್ನು ತಂದು ಮಕ್ಕಳಿಗೆ ಕೊಡ್ತೇವೆ. ಆದರೆ ನಮ್ಮ ಹಿರಿಯರು ಅನುಸರಿಸ್ತಿದ್ದ ಒಂದು ಸ್ಪೆಷಲ್ ಐಟಮ್ ನಾವು ಮಕ್ಕಳಿಗೆ ಕೊಡೋದನ್ನು ಮರೆತುಬಿಟ್ಟಿದ್ದೇವೆ. ಅದನ್ನು ನಾವು ಮನೆಯಲ್ಲಿ ಉಂಡೆ ಮಾಡಿಯೋ, ಅಂದರೆ ಲಾಡು ಮಾಡಿಯೋ, ಅಥವಾ ಅದನ್ನು ಚಟ್ನಿ ಪುಡಿ ರೀತಿಯಲ್ಲಿಯೋ, ಒಟ್ಟಿನಲ್ಲಿ ಮಕ್ಕಳಿಗೆ ಇದನ್ನು ಕೊಡಬೇಕು. ಯಾವುದು ಅದು ಅಂದರೆ ಎಳ್ಳು, ಎಸ್ಪೆಷಲಿ ಕರಿ ಎಳ್ಳು. ಸೊ ಅದನ್ನು ಸರಿಯಾಗಿ ಸೇವನೆ ಮಾಡಿದರೆ ಮಕ್ಕಳ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮಕಾರಿ ಅನ್ನೋದನ್ನು ನಾನು ಇವತ್ತು ಹೇಳ್ತೇನೆ. ಎಷ್ಟು ತೆಗೆದುಕೊಳ್ಬೇಕು ಅನ್ನೋದನ್ನು ಹೇಳ್ತೇನೆ, ಜೊತೆಗೆ ಅದರಲ್ಲಿರುವ ಚಿಕ್ಕ ಪುಟ್ಟ ವಿಶೇಷತೆಗಳನ್ನು ಕೂಡ ಹೇಳ್ತೇನೆ. ಏನು ಅಂತಂದರೆ, ನಾವು ಮಕ್ಕಳು ಸರಿಯಾಗಿ ಊಟ ಮಾಡ್ತಾ ಇಲ್ಲ, ನನ್ನ ಮಗು ಊಟ ಮಾಡ್ತಾ ಇಲ್ಲ ಅನ್ನೋದು ಎಷ್ಟೋ ಜನರ ಕಂಪ್ಲೇಂಟ್. ಸೊ ಎಳ್ಳಿನ ಉಂಡೆಯನ್ನು ಅಥವಾ ಎಳ್ಳನ್ನು ನಾವು ಯಾವುದೋ ಒಂದು ವಿಧಾನದಲ್ಲಿ ಎಳ್ಳನ್ನು ಕೊಟ್ಟರೆ ಮಕ್ಕಳ ಡೈಜೆಷನ್ ಪವರ್ ಚೆನ್ನಾಗಿ ಹೆಚ್ಚಾಗಿ ಅವರ ಹೊಟ್ಟೆಯಲ್ಲಿರುವಂಥ ಏನು ಸಮಸ್ಯೆ ಇದೆಯಲ್ಲ, ಅಗ್ನಿಯ ಸಮಸ್ಯೆ, ಸೊ ಆ ಡೈಜೆಷನ್ ಪವರ್ ಸಮಸ್ಯೆಯನ್ನು ಅದು ತುಂಬ ಚೆನ್ನಾಗಿ ಕಡಿಮೆ ಮಾಡಿ ಮಕ್ಕಳು ಮತ್ತೆ ಮತ್ತೆ ಊಟ ಬೇಕು ಅಂತ ಹೇಳುವ ಹಾಗೆ ಏನು ಎಳ್ಳು ಮಾಡುತ್ತೆ. ಜೊತೆಗೆ ಎಳ್ಳಿನ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಆಯುರ್ವೇದಕ್ಕೆ ಮೇಧ್ಯ ಅಂತ ಕರೀತಾರೆ. ಅಂದರೆ ಮೆದುಳಿನ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು, ಏನು ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಅಂತ. ಸ್ಮೃತಿಕರ ಅಂತ ಕರೀತಿದ್ದಾರೆ. ಮಕ್ಕಳಿಗೆ ಮೆಮೊರಿ ಪವರ್ ತುಂಬ ಕಡಿಮೆ, ನನ್ನ ಮಗನಿಗೆ ಬೇಗ ಮರ್ತು ಹೋಗುತ್ತೆ ಅಂತ ಎಷ್ಟೋ ಜನರ ಕಂಪ್ಲೇಂಟ್ ಇರುತ್ತೆ. ಸೊ ಸ್ಮೃತಿಕರ ಅಂತಂದರೆ ಮೆಮೊರಿ ಪವರನ್ನು ಹೆಚ್ಚು ಮಾಡುತ್ತೆ, ಅವನು ಏನು ಗ್ರಾಸ್ಪ್ ಮಾಡಿದನಲ್ಲ ಅದು ಹಾಗೆ ರೀಟೇನ್ ಆಗುವ ಹಾಗೆ ನೋಡಿಕೊಳ್ಳುತ್ತೆ ಎಳ್ಳು ಅಂತ. ಸೊ ಎಳ್ಳನ್ನು ಮಕ್ಕಳಿಗೆ ನಿತ್ಯವೂ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾ ಹೋದರೆ ಮಕ್ಕಳ ಮೆಮೊರಿ ಪವರ್ ಹೆಚ್ಚಾಗುತ್ತೆ. ಆಮೇಲೆ ಎಳ್ಳಿಗೆ ದಂತಿ ಅಂತ ಕರೀತಾರೆ. ಅಂದರೆ ಹಲ್ಲಿನ ಆರೋಗ್ಯವನ್ನು ಚೆನ್ನಾಗಿ ಆಗುವ ಹಾಗೆ ಮಾಡುತ್ತೆ ಅಂತ. ಸೊ ಹಲ್ಲು ಸ್ಟ್ರಾಂಗ್ ಆಗಿರಬೇಕು, ಹಲ್ಲು ಹುಳುಕಾಗಬಾರ್ದು, ಮಕ್ಕಳ ಹಲ್ಲಿಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆ ಬರಬಾರದು ಅಂತ ಆದರೆ ಎಳ್ಳನ್ನು ನಿಯಮಿತವಾಗಿ ಕೊಡಬೇಕು. ಇನ್ನೊಂದೇನು ಅಂತಂದರೆ ಕೇಶ್ಯ ಅಂತ ಕರೀತಾರೆ. ಅಂದರೆ ಮಕ್ಕಳ ಕೂದಲಿನ ಬೆಳವಣಿಗೆ, ಕೂದಲು ಚೆನ್ನಾಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಲ್ಲು ಮತ್ತು ಕೂದಲು ಚೆನ್ನಾಗಿ ಆಗಬೇಕು ಅಂತಾದರೆ ಮೂಳೆಯ ಏನು ಜೀವಕೋಶಗಳಿದೆಯಲ್ಲ, ಮೂಳೆಯ ಸೆಲ್ಸ್ ಅಥವಾ ಟಿಶ್ಯೂ, ಬೋನ್ ಟಿಶ್ಯೂ ಅಂತ ನಾವು ಕರಿತೀವಲ್ಲ, ಅದು ಚೆನ್ನಾಗಿ ಇರಲೇಬೇಕಾಗತ್ತೆ. ಸೊ ಆ ಬೋನ್ ಅನ್ನು ಸ್ಟ್ರಾಂಗ್ ಮಾಡಲಿಕ್ಕೆ, ಮಕ್ಕಳು ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಬೆಳೀಲಿಕ್ಕೆ ಎಳ್ಳು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಮೂಳೆಗಾಗಿ ಕೂಡ ಎಳ್ಳನ್ನು ಸೇವನೆ ಮಾಡಬೇಕು. ಇನ್ನೊಂದೇನು ಅಂತಂದರೆ ಆಯುರ್ವೇದದಲ್ಲಿ ಎಳ್ಳಿಗೆ ಪಥ್ಯ ಅಂತ ಕರೀತಾರೆ. ಅಂದರೆ ನಿತ್ಯವೂ ಸೇವನೆ ಮಾಡ್ಬೋದು ಅಂತ. ಬಹುತೇಕ ರೋಗಗಳಲ್ಲಿ ಎಳ್ಳನ್ನು ತೆಗೆದುಕೊಳ್ಳಬಾರ್ದು ಅಂತ ಆಯುರ್ವೇದದಲ್ಲಿ ಹೇಳೋದಿಲ್ಲ. ಹಾಗಾಗಿ ಎಳ್ಳು ಈಗ ನಾವೆಲ್ಲೋ ಎಷ್ಟೋ ಬಾರಿ ಹೇಳ್ತೀವಲ್ಲ, ಆಲೂಗಡ್ಡೆ ತಿನ್ನಬೇಡಿ ಅಥವಾ ಹಸಿಮೆಣಸಿನಕಾಯಿ ತಿನ್ನಬೇಡಿ ಅಂತ, ಹಾಗೆ ಎಳ್ಳನ್ನು ತಿನ್ನಬೇಡಿ ಅಂತ ಹೇಳೋದು ತುಂಬ ಕಡಿಮೆ, ಕೆಲವೊಂದು ಸಮಸ್ಯೆಗಳಲ್ಲಿ ಮಾತ್ರ ಹೇಳ್ತೇವೆ. ಹಾಗಾಗಿ ಎಳ್ಳನ್ನು ಮಕ್ಕಳಿಗೆ ಪಥ್ಯ ಆಗಿರೋದ್ರಿಂದ ನಿತ್ಯವೂ ಕೊಡಬಹುದು ಅಂತ. ಇನ್ನೊಂದೇನು ಅಂತಂದರೆ ಎಳ್ಳು ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರುವಂಥದ್ದು. ಸೊ ಮಕ್ಕಳ ಬೆಳವಣಿಗೆ ಆಗುವ ಸಮಯದಲ್ಲಿ ಎಳ್ಳನ್ನು ಕೊಡೋದ್ರಿಂದ ಮೂಳೆ ಚೆನ್ನಾಗಿ ಬೆಳೆಯೋದಾಯಿತು, ಚರ್ಮದ ಸೌಂದರ್ಯ ಹೆಚ್ಚಾಗೋದಾಯಿತು, ಹಲ್ಲು ಚೆನ್ನಾಗಿರೋದಾಯಿತು, ಮೆದುಳು ಚೆನ್ನಾಗಿರೋದಾಯಿತು, ಜೊತೆಗೆ ಮಕ್ಕಳ ಏಜಿಂಗ್ ಪ್ರೊಸೆಸ್ ಕಡಿಮೆ ಆಗುತ್ತೆ. ಸೊ ನಿಮ್ಮ ಮಕ್ಕಳು ದೀರ್ಘಾಯುಷಿಗಳಾಗಿರಬೇಕು, ಕೊನೆಯವರೆಗೂ ಮಕ್ಕಳಿಗೆ ಎನರ್ಜಿ ಚೆನ್ನಾಗಿರಬೇಕು, ನಿಮ್ಮ ಮಗು ಕೊನೆಯವರೆಗೂ ಯುವಕನ ಥರ ಇರಬೇಕು ಅಂತಾದರೆ ಎಳ್ಳನ್ನು ಹೆಚ್ಚೆಚ್ಚಾಗಿ ಕೊಡಬೇಕು. ಹಾಗಾಗಿ ನಿಮ್ಮ ಮಗುವಿಗೆ ಇವತ್ತಿಂದಲೇ ಎಳ್ಳಿನ ಬಳಕೆಯನ್ನು ಪ್ರಾರಂಭ ಮಾಡಿ. ಎಷ್ಟು ಕೊಡಬೇಕು? ದಿನಕ್ಕೆ ಒಂದು 2-3 ಗ್ರಾಂ ಮಿನಿಮಮ್ ಎಳ್ಳನ್ನು ಕೊಡಬೇಕು. ಆಮೇಲೆ 1-3 ಚಮಚ ದಿವಸಕ್ಕೆ, ಈಗ ಉದಾಹರಣೆಗೆ ಒಂದು ಸ್ವಲ್ಪ ಎಳ್ಳು ತೆಗೆದುಕೊಂಡು, ಅದಕ್ಕೆ ತಾಯಂದ್ರಿಗೆ ಗೊತ್ತಿದೆ ಹೇಗೆ ಉಂಡೆ ಮಾಡಬೇಕು, ಹೇಗೆ ಲಾಡು ಮಾಡಬೇಕು ಅಂತ, ಅದಕ್ಕೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಅಥವಾ ಅಂಟು ಅಂತ ಸಿಗತ್ತಲ್ಲ, ಬಾಣಂತಿ ಅಂಟು ಅಂತ, ಬಾಣಂತಿ ಅಂಟನ್ನು ಹಾಕಿ, ಕೊಬ್ಬರಿಯನ್ನು ಹಾಕಿ, ಇದೆಲ್ಲವನ್ನು ಹಾಕಿ ಜೋನಿ ಬೆಲ್ಲ ಜೊತೆಗೆ ಕಲಸಿ ಅದಕ್ಕೆ ಒಂದು ಒಳ್ಳೆಯ ಉಂಡೆಯನ್ನು ಮಾಡಿ, ಒಂದು ಚಿಕ್ಕ ಚಿಕ್ಕ ಉಂಡೆಯನ್ನು ಮಕ್ಕಳಿಗೆ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಮಕ್ಕಳಿಗೆ ಏನು ನಾವು ಯಾವುದೇ ರೀತಿಯ ಕೆಮಿಕಲ್ ಇಲ್ಲಿರುವಂತಹ ಟೇಸ್ಟಿ ಫುಡ್ಡನ್ನು ಕೊಟ್ಟಂಗಾಗತ್ತೆ. ಸೊ ಆ ಥರದ ಉಂಡೆಗಳನ್ನು ಮಾಡಿಕೊಡ್ತೀರಿ ಅಂತಂದರೆ ದಿವಸಕ್ಕೆ 2 ಅಥವಾ 3 ಉಂಡೆ ಕೊಟ್ಟರೆ ಸಾಕಾಗತ್ತೆ. ಸೊ ಇದು ಬೆಲ್ಲ ಕೂಡ ಪೌಷ್ಟಿಕವಾಗಿ ಕೆಲಸ ಮಾಡುತ್ತೆ, ಜೊತೆಗೆ ಎಳ್ಳಿನ ಜೊತೆಗೆ ನೀವು ಹಾಕಿರುವಂತಹ ಉಳಿದ ಡ್ರೈ ಫ್ರೂಟ್ಸ್ಗಿಂತ ಕೂಡ ಮಕ್ಕಳ ಎಲ್ಲ ರೀತಿಯಲ್ಲಿ ಅನುಕೂಲ ಮಕ್ಕಳಿಗೆ ಖಂಡಿತ ಆಗತ್ತೆ. ಸೊ ಹಾಗಾಗಿ ಎಳ್ಳನ್ನು ನಾವು ಹೆಚ್ಚೆಚ್ಚಾಗಿ ಬಳಕೆ ಮಾಡುವ, ಅದಕ್ಕೆ ಸಂಕ್ರಾಂತಿಯ ಸಮಯದಲ್ಲಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಕು ಅಂತ ನಾನು ಆಗಲೇ ಹೇಳಿದಾಗೆ ಮೆದುಳಿಗೆ ಶಕ್ತಿಯನ್ನು ಕೊಡೋದಾಗಿರೋದ್ರಿಂದ ಸಹಜವಾಗಿ ಒಳ್ಳೆ ಮಾತು ಬರುತ್ತೆ. ಮಕ್ಕಳಿಗೆ ಆರೋಗ್ಯವನ್ನು ಕಾಪಾಡಲಿಕ್ಕೆ ಎಳ್ಳನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳುವ. ಧನ್ಯವಾದ.

ಬಹುಭಾಷಾ ಗಾಯಕ ರಮ್ಲಾನ್ ಸವನಾಲು ಬೆಳ್ತಂಗಡಿ ಇವರ ಜೊತೆ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ

ಅಂಬ್ಲಾಲ್ ಸವನಾಲು ಬೆಳ್ತಂಗಡಿ ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364-20-4949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ಬಹುಭಾಷಾ ಗಾಯಕ ರಮ್ಲನ್ ಸವನಾಲು ಬೆಳ್ತಂಗಡಿ ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364204949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಪಿಂಡ್ಯಾಕುಲಾಲ್ ಮಾತಾಡ್ತಿರುವಂಥದ್ದು ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಿಮ್ಮ ಇಷ್ಟದ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡುವಂಥ ಸಂಖ್ಯೆ 6364420499. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು, ನಿಮ್ಮ ಇಷ್ಟದ ಹಾಡನ್ನು ಕೇಳ್ಬೋದು. ಮೊದಲ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ, ಕೇಳಿಸ್ತಾ ಇದೆ ಮಾತು? ಓಕೆ, ಹೇಳಿ ಸರ್. ಯಾರು ಮಾತಾಡ್ತಿರೋದು? ಸುಬ್ರಹ್ಮಣ್ಯ ಐತಾಳ್ ಅವರು. ಓಕೆ ಸುಬ್ರಹ್ಮಣ್ಯ ಐತಾಳ್ ಅವರು, ಇವತ್ತು ಯಾವ ಹಾಡು ಕೇಳ್ಬೇಕು ನಿಮ್ಗೆ? ಯಾವುದು? ಓಕೆ, ಖಂಡಿತ ಸ್ವಲ್ಪ ಹೊತ್ತಲ್ಲೇ ಹಾಡನ್ನ ಪ್ರಸಾರ ಮಾಡ್ತೀನಿ. ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ ಓಕೆ. ಇದು ಸುಬ್ರಹ್ಮಣ್ಯ ಐತಾಳ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು ಆರಾಧನಾ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6364420499 ಈ ಒಂದು ಸಂಖ್ಯೆ ಕರೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಇವತ್ತಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಕರೆಯನ್ನು ಮಾಡಬಹುದು. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು? ಓಕೆ, ಸಿ ಟಿ ಚಂದ್ರಶೇಖರ್ ಅವರೇ, ಹೇಗಿದ್ದೀರಾ? ಹೌದು ಹೌದು, ಇವತ್ತು ಸದ್ಯಕ್ಕೆ ಅಷ್ಟು ಮಳೆ ಬಂದಿಲ್ಲ ಇಲ್ಲಿ. ಓಕೆ ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳುವ? ಯಾವುದು? ಓಕೆ, ಹೌದು ಹೌದು ಹೌದು, ಹೌದು
1: ನಮ್ಮ ಕರ್ನಾಟಕ ಜೀವ ನದಿ ಅದು. ಹಾಗಾಗಿ ನಮ್ಮ ಕರ್ನಾಟಕಕ್ಕೆ ಬೇಕಾದಷ್ಟು ಉಪಯೋಗ ಆಗುತ್ತೆ ಅದರಿಂದ.
0: ಹೌದು,
1: ಮಂಡ್ಯ ಜಿಲ್ಲೆಗೆ ಇದು
2: ಕೃಷ್ಣರಾಜ ಅಣೆಕಟ್ಟು ಇಟ್ಟಿದ್ದಾರೆ. ಹಾಗಾಗಿ ಎಲ್ಲ ರೈತರ ಪರವಾಗಿ ಮತ್ತೆ ಎಲ್ಲ ಶ್ರೋತೃಗಳ ಪರವಾಗಿ ಹಾಗೂ ನಿಮಗೋಸ್ಕರ ಎಲ್ಲರಿಗೋಸ್ಕರ ನೀವು ಹಾಡು ಹಾಕಿ.
0: ಓಕೆ ಓಕೆ, ಖಂಡಿತ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತೀನಿ ಸರ್. ಧನ್ಯವಾದಗಳು ಕರೆ ಮಾಡಿ.
2: ಧನ್ಯವಾದಗಳು.
0: ಓಕೆ ಓಕೆ ಓಕೆ, ಇದು ಸಿಟಿ ಚಂದ್ರಶೇಖರ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಯಾವುದು ಅಂದ್ರೆ ಶರಪಂಜರ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ ಅದರಲ್ಲೂ ಕೂಡ ಕೊಡಗಿನ ಕಾವೇರಿ ಅನ್ನುವಂಥ ಹಾಡನ್ನು ಈ ಹೊತ್ತಲ್ಲಿ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ ಖಂಡಿತ ಸ್ವಲ್ಪ ಹೊತ್ತಲ್ಲಿ ಎರಡೂ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. 6364420499 ಈ ಒಂದು ಸಂಖ್ಯೆ ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು, ನಿಮ್ಮ ಒಲವಿನ ಹಾಡನ್ನು ಕೇಳಬಹುದು ಅಂತ ಹೇಳ್ತಾ ಬ್ಯಾಕ್ ಟು ಬ್ಯಾಕ್ ಹಾಡುಗಳನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಕರೆ ಮಾಡಿ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸೋಮವಾರದಿಂದ ಶುಕ್ರವಾರದ ತನಕ ಒಲವಿನ ಹಾಡು ಕಾರ್ಯಕ್ರಮ ಇರುತ್ತೆ. ನಿಮ್ಮ ಇಷ್ಟದ ಹಾಡುಗಳನ್ನು ಕೇಳ್ತೀರಾ. ಸೋಮವಾರದ ದಿನ SMS ಆಧಾರಿತ ಒಲವಿನ ಹಾಡಿದರೆ ಉಳಿದಂತೆ ಫೋನಿನ ಕಾರ್ಯಕ್ರಮ ಕೂಡ ಇರುತ್ತೆ. ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಪ್ರತಿದಿನ ಕಾರ್ಯಕ್ರಮವನ್ನು ಕೇಳ್ತಿರ್ತೀರಾ. ನೀವು ಕರೆಯನ್ನು ಮಾಡೋದ್ರ ಮೂಲಕ ನಿಮ್ಮ ಒಲವಿನ ಹಾಡನ್ನು ಕೇಳ್ತಿರ್ತೀರಾ. ಎರಡೂ ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಕೇಳ್ತಾ ಬನ್ನಿ, ಇದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಬಹುಭಾಷಾ ಗಾಯಕ ರಾಮ್ಲಾಲ್ ಸವಲಾಲು ಬೆಳ್ತಂಗಡಿ ಇವರ ಜೊತೆ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364 20 4949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ ನಿಮ್ಮ ಇಷ್ಟದ ಹಾಡನ್ನು ಕೇಳುವಂತಹ ಹೊತ್ತು. ಕರೆ ಮಾಡಬಹುದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
1: ಹಲೋ
0: ಹಲೋ ನಮಸ್ತೆ
1: ಮೇಡಮ್.
0: ನಮಸ್ತೆ, ಯಾರು ಮಾತಾಡ್ತಿರೋದು?
1: ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಮೇಡಮ್.
0: ಭೀಮನಗೌಡ ಪಾಟೀಲ್, ಹೇಗಿದ್ದೀರಾ?
1: ಆರಾಮಿದೆ ಮೇಡಮ್.
0: ನಾವು ಕೂಡ ಆರಾಮ.
1: ನಿಮ್ಮ ಜೊತೆ ನಾವು ಇದೇ ಮೊದಲ ಬಾರಿಗೆ ಮಾತಾಡೋದ್ರಿ ಮೇಡಮ್.
0: ಓ ಹೌದಾ? ಹೇಗಿದೆ ನಿಮ್ಮ ಊರು?
1: ಚೆನ್ನಾಗಿದೆ ಮೇಡಮ್. ಮಳೆ ಇಲ್ಲ, ಆದ್ರೆ
0: ಮಳೆ ಬಂದಿಲ್ವಾ?
1: ಬಿಸಿಲು, ಮೋಡ, ಗಾಳಿ ಇದೆ.
0: ಹೇಳಿ
1: ಮೇಡಮ್. ಇವತ್ತು ಗೀತೆ ಬಂದ್ಬಿಟ್ಟು ಸೂರ್ಯವಂಶ ಚಿತ್ರದಿಂದ
0: ರೀ.
1: ಅದರಲ್ಲಿ ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿಯ.
0: ಯಾಕೆ ಈ ಹಾಡು ಇಷ್ಟ ನಿಮ್ಗೆ?
1: ಈ ಗೀತೆ ತುಂಬಾ ಚೆನ್ನಾಗಿದೆ ಮೇಡಮ್. ಸಂಗೀತ ಸಾಹಿತ್ಯ ಕೇಳಕ್ಕೆ ತುಂಬಾ ಚೆನ್ನಾಗಿದೆ. ಈ ಗೀತೆ ನಮ್ಮ ಸ್ನೇಹಿತರಾದ ಭರತ್ ಕುಮಾರ್, ಆಮೇಲೆ ಗಂಗಪ್ಪ ಬಡಗೀರ್ ಅಂತೇಳಿ, ಆಮೇಲೆ ಬಂಡಿ ನವಾಜ್,
0: ನೀವು ಕೇಳುವಂತ ಅಷ್ಟು ಏನು ನಿಮ್ಮ ಸ್ನೇಹಿತರ ಹೆಸರನ್ನ ಹೇಳಿದ್ರಿ. ಅವರೆಲ್ಲರೂ ನಮ್ಮ ರೇಡಿಯೋವನ್ನ ಕೇಳುವಂತಹ ಒಂದು ಕೇಳುಗರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಓಕೆ, ಇದು ಭೀಮನಗೌಡ ಪಾಟೀಲ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಯಾವುದು ಅಂದರೆ, ಸೂರ್ಯವಂಶ ಚಿತ್ರದಿಂದ ಮೇಘಗಳ ಬಾಗಿಲಲ್ಲಿ ಚಂದ್ರಮುಖಿ ಅನ್ನುವಂತಹ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ,
2: ಸುರೇಶ್ ಭಟ್, ಗೌರಿ ಬಿದ್ದನೂರು.
0: ಗೌರಿ ಬಿದ್ದನೂರಿನಿಂದ ಸುರೇಶ್ ಭಟ್ ಅವರು. ಓಕೆ, ಹೇಗಿದ್ದೀರಾ ಸರ್?
2: ನಾವು ಚೆನ್ನಾಗಿದ್ದೀವಿ ಮೇಡಮ್. ತಾವು ಹೇಗಿದ್ದೀರಾ?
0: ನಾವು ಕೂಡ ಆರಾಮ. ನಿಮ್ಮಲ್ಲಿ ಮಳೆ ಬರ್ತಿದೆಯಾ?
2: ಇಲ್ಲ ಮೇಡಮ್, ಮೋಡ ಇದೆ ಅಷ್ಟೇ.
0: ಮೋಡ ಇದೆ, ಮಳೆ ಬಂದಿಲ್ಲ ಇವತ್ತು.
2: ಇವತ್ತಿಲ್ಲ, ಇನ್ನು ಯಾವ ಬರ್ತಾ ಮೋಸ್ಟ್ಲಿ ರಾತ್ರಿ ಬರ್ಬೋದು.
0: ಓಕೆ, ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳುವ
2: ಮೇಡಮ್? ಯಕ್ಷಗಾನ ಆಗ್ತೀರಾ?
0: ಯಕ್ಷಗಾನವಾ?
2: ಸತೀಶ್ ಪಟ್ಲ.
0: ಓಕೆ, ಯಾವುದು ಹಾಡ? ಯಕ್ಷಗಾನ
2: ಮುನಿಸುತ್ತರವೇ.
0: ಓಕೆ, ಮುನಿಸುತ್ತರವೇ ಭಾವಗೀತೆ.
2: ಯಕ್ಷಗಾನದಲ್ಲೂ ಹಾಡೋದೆ?
0: ಹೌದು, ಯಕ್ಷಗಾನದಲ್ಲಿ ಹಾಡಿದೆ. ಆದ್ರೆ ನಮ್ಗೆ ಸದ್ಯಕ್ಕೆ ನೀವು ಈಗ ಪಟ್ಟ ಸತೀಶ್ ಅವರ ಧ್ವನಿಯಲ್ಲಿ ಕೇಳಿದಿರಾ,
2: ಹಾಗಾಗಿ.
0: ಓಕೆ, ನೀವು ಮುನಿಸುತ್ತರವೇ ಅನ್ನುವ ಹಾಡನ್ನ ಕೇಳಿರೋದು ಹೌದು, ಆದ್ರೆ ಪಟ್ಲ ಸತೀಶ್ ಅವರ ಧ್ವನಿಯಲ್ಲಿ ನಮ್ಗೆ ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗ. ಅದೇ ಯಕ್ಷಗಾನದ ರೂಪದಲ್ಲಿ ಭಾವಗೀತೆಯನ್ನ ಯಾರು ಸುಪ್ರಿಯ ಚೊಕ್ಕಾಡಿಯವರ ವಿರಚಿತ ಭಾವಗೀತೆಯನ್ನ ಹಾಡಿರುವಂತಹ ಗಾಯಕರಿದ್ದಾರಲ್ಲ, ಅವರ ಧ್ವನಿಯಲ್ಲಿ ನಮಗೆ ಪ್ರಸಾರ ಮಾಡಬಹುದು. ಅದು ಬಿಟ್ಟರೆ ಯಕ್ಷಗಾನದ ಶೈಲಿಯಲ್ಲಿ ಈಗ ಪ್ರಸಾರ ಮಾಡೋದಕ್ಕೆ ಸದ್ಯಕ್ಕೆ ಸಾಧ್ಯ ಆಗ್ತಿಲ್ಲ.
2: ಹೌದಾ ಮೇಡಮ್? ಸರಿ ಸರಿ ಸರಿ ಮೇಡಮ್.
0: ಓಕೆ, ಅದು ಬಿಟ್ಟು ಬೇರೆ ಯಾವ ಹಾಡು ಕೇಳ್ಬೋದು ನಿಮಗೆ?
2: ಒಂದು ಇದು ಏಕ್ ದೂಜೆ ಕೇಳಿ.
0: ಓಕೆ,
2: ಅದರಲ್ಲಿ ತೇರೆ ಮೇರೆ ಬೀಚುಮೆ ಅಂತ ಒಂದು ಹಾಡಿದ್ರು.
0: ಹೌದು ಹೌದು, ಖಂಡಿತ ಸರ್ ಮಾಡ್ತೇನೆ. ಧನ್ಯವಾದಗಳು ಕರೆ ಮಾಡಿ
2: ಮೇಡಮ್. ಈ ಹಾಡು
0: ಓಕೆ,
2: ಸುಬ್ರಹ್ಮಣ್ಯ ಹೈತಾಳ ಸಾಲಿಗ್ರಾಮ ಅವರಿಗೆ ಡೆಡಿಕೇಟ್ ಮಾಡ್ತೇನೆ.
0: ಓಕೆ ಓಕೆ ಸರ್, ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
2: ನಮಸ್ಕಾರ ಮೇಡಮ್.
0: ಓಕೆ ಓಕೆ, ಸುರೇಶ್ ಅವರು, ಸುರೇಶ್ ಭಟ್ ಅವರು ಕರೆಯನ್ನು ಮಾಡಿ ಹಾಡನ್ನು ಕೇಳ್ತಾ ಇದ್ದಾರೆ. ಅದೇ ರೀತಿ ನೀವು ಕೂಡ ಕರೆ ಮಾಡಬಹುದು. ಏಕ್ ದೂಜೆ ಕೇಳಿಯ ಚಿತ್ರದ ಗೀತೆಯನ್ನು ಕೇಳ್ತಿರುವಂಥದ್ದು ಅವರು. ಇನ್ನೊಂದು ವಿಚಾರ ಏನಂದರೆ, ಅವರು ಯಕ್ಷಗಾನದ ಶೈಲಿಯ ಹಾಡುಗಳನ್ನು ಪ್ರಸಾರ ಮಾಡಬಹುದು ಅಂತ ಕೇಳಿದರು. ಸದ್ಯದ ಮಟ್ಟಿಗೆ ನಮಗೆ ಅದನ್ನು ಪ್ರಸಾರ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಇನ್ನೊಂದು ವಿಚಾರ, ನಿನ್ನೆ ದಿನ ನಾನು ಹೇಳಿದ್ದೇನೆ ಏನಂದರೆ, ಡೆಡಿಕೇಟ್ ಅನ್ನುವಂತಹ ಬಗ್ಗೆ ನಾನು ಈ ಹಿಂದೆ ಕೂಡ ಸಾಕಷ್ಟು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ವಿ. ಅದೇ ರೀತಿ ಈ ಬಗ್ಗೆ ಒಂದಿಷ್ಟು ಚರ್ಚೆಗಳೆಲ್ಲ ಆಗ್ತಿತ್ತು ಡೆಡಿಕೇಟ್ ಅನ್ನುವಂಥದ್ದು. ಈಗ ತಾವು ಯಾರು ಈಗ ಡೆಡಿಕೇಟ್ ಮಾಡಿ ಅಂತ ಹೇಳಿದ್ರು, ಅವರೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಕೇಳುವವರು ರೇಡಿಯೋದಲ್ಲಿ. ಹಾಗಿರುವಾಗ ಡೆಡಿಕೇಟ್ ಅನ್ನುವಂಥದ್ದು ಎಲ್ರಿಗಿದು, ನೀವು ಕೇಳುವಂಥ ಹಾಡು ನಿಮ್ಮ ಜೊತೆಗೆ ಇತರ ಕೇಳುಗರು ಕೂಡ ಕೇಳುಗರಿಗೋಸ್ಕರ ಕೇಳುವಂಥ ಹಾಡುಗಳು ಅಂತ ನಮಗೆ ಖಂಡಿತ ಗೊತ್ತು. ಹಾಗಿರುವಾಗ ಏನಾದರೂ ವಿಶೇಷ ಸಂದರ್ಭಗಳಿದ್ದಲ್ಲಿ ಮಾತ್ರ ಡೆಡಿಕೇಟ್ ಅನ್ನುವಂಥದ್ದು ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ನಾನು. ಅದು ಬಿಟ್ಟರೆ ಅವ್ರು ಹೇಗೂ ಕಾರ್ಯಕ್ರಮವನ್ನು ಕೇಳ್ತಾ ಇರ್ತೀರ, ಆ ಹಾಡುಗಳನ್ನು ಕೂಡ ಕೇಳ್ತಾ ಇರ್ತೀರ, ಹಾಗಿರುವಾಗ ಡೆಡಿಕೇಟ್ ಅನ್ನುವಂಥದ್ದು ಅಗತ್ಯ ಇಲ್ಲ ಅಂತ ಅಂದ್ಕೊಳ್ತೀನಿ. ಈ ಮಾತುಗಳನ್ನು ನೀವು ಗಮನದಲ್ಲಿಟ್ಕೊಳ್ತೀರಾ ಅಥವಾ ಅದನ್ನು ಸ್ವೀಕರಿಸ್ತೀರಾ ಅಂತ ಹೇಳ್ತಾ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

0: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವು ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?
1: ಬೇರೆ ಕೆಲಸ ಇದೆ ಅಕ್ಕ, ಆದ್ರೆ ಈ ಬೇಸಿಗೆಯಲ್ಲಿ ನೀರಿಗೆ ಪರದಾಡದ ಹಾಗೆ ಮುಂದಿನ ಬೇಸಿಗೆನೂ ಆಗಬಾರ್ದಲ್ವಾ, ಅದಕ್ಕೆ ಈ ಎಲ್ಲ ತಯಾರಿ.
0: ಅಂದ್ರೆ ಬೇಸಿಗೆ ಕಾಲಕ್ಕೆ ಮಳೆಗಾಲದಿಂದಲೇ ತಯಾರಿ ನಡೆಸೋಣ. ಮಳೆಗಾಲದಲ್ಲಿ ಮಳೆ ನೀರು ಕೊಯ್ಲು ಹಾಗೂ ಇಂಗು ಗುಂಡಿಗಳನ್ನು ರಚಿಸಿ ನೀರನ್ನು ನಾಳೆಗಾಗಿ ಸಂರಕ್ಷಿಸೋಣ. ಅರ್ಧ ಅಡಿ ಗುಂಡಿ ತೆಗೆದು ಗಿಡ ನೆಟ್ಟು ಬೆಳೆಸಿದರೆ ಮುಂದೆ ಬೇಸಿಗೆಯಲ್ಲಿ ಸಾವಿರ ಅಡಿ ಭೂಮಿಯನ್ನು ಕೊರೆದು ಕೊಳವೆ ಬಾವಿ ತೋಡಿಸುವ ಅಗತ್ಯವಿರುವುದಿಲ್ಲ. ಯೋಚಿಸಿ, ಕಾರ್ಯಗತಗೊಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಬಹುಭಾಷಾ ಗಾಯಕ ರಾಮ್ಲಾಲ್ ಸವನಾಲು ಬೆಳ್ತಂಗಡಿ ಇವರ ಜೊತೆ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ. ನಿಮ್ಮ ಇಷ್ಟದ ಹಾಡನ್ನು ಕೇಳುವಂಥ ಹೊತ್ತು ಕರೆ ಮಾಡುವಂಥ ಸಂಖ್ಯೆ 6364240949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ಮೊದಲ ಕಾಲರ್ ಇದ್ದಾರೆ ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್, ನಾನು ಸಂಕಪಣ್ಣ ಪಾತ್ರದಿಂದ ಹಾಸನ ಜಿಲ್ಲೆ.
0: ಸಂಕಪಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ ಸಂಕಪಣ್ಣ, ಇವತ್ತು ಯಾವ ಹಾಡು ಕೇಳಬೇಕು?
1: ಇವತ್ತು ಮಳೆ ಧಾರಾಕಾರವಾಗಿ 2-3 ದಿವಸ ಬರ್ತಾ ಇದೆ, ದೇವರು ಕಂಡುಬಿಟ್ಟಿದ್ದಾರೆ. ಮಳೆ ಬಾರಿ ಬರ್ತಾ ಇದೆ, ಅದರಿಂದ ಸಿಪಾಯಿ ಚಿತ್ರದಿಂದ ಬಂದ ಬಂದ ಮೇಘರಾಜ ಆ ಪದ್ಯ ಆಡ್ಬೇಕು. ಮಾಡಿ ಪ್ರಸಾರ ಮಾಡಿ ಅಂತ ನಿಮ್ಮ ಹತ್ರ ವಿನಂತಿಸ್ಕೊಳ್ತೇನೆ.
0: ಖಂಡಿತ ಖಂಡಿತ, ಸ್ವಲ್ಪ ಹೊತ್ತಲ್ಲಿ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ, ಥ್ಯಾಂಕ್ ಯು.
0: ಓಕೆ ಓಕೆ, ಇದು ಸಂಕಪ್ಪ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು. ಸಿಪಾಯಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಬಂದ ಬಂದ ಮೇಘರಾಜ ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇರುವಂಥದ್ದು. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6364240949 ಈ ಒಂದು ಸಂಖ್ಯೆಗೆ. ಈ ಬಂದ ಬಂದ ಮೇಘರಾಜ ಅನ್ನುವಂಥ ಈ ಒಂದು ಸಿಪಾಯಿ ಚಿತ್ರದ ಗೀತೆಯೇ ಸಂಗೀತವನ್ನು ನೀಡಿದವರು ಹಂಸಲೇಖ ಅವರು. ಅದೇ ರೀತಿ ಸಾಹಿತ್ಯವನ್ನು ಕೂಡ ಹಂಸಲೇಖ ಅವರು ಬರೆದಿದ್ದಾರೆ. ಈ ಹಾಡನ್ನು ಹಾಡಿದವರು ಎಸ್ ಜಾನಕಿ ಅವರು. ಈ ಒಂದು ಚಿತ್ರ 1996 ತೆರೆ ಕಂಡಂತಹ ಚಿತ್ರ. ಈ ಚಿತ್ರದಲ್ಲಿ ರವಿಚಂದ್ರನ್ ಅದೇ ರೀತಿ ಸೌಂದರ್ಯ ಅವರು ಅಭಿನಯವನ್ನು ಮಾಡಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡುವಂಥ ಸಂಖ್ಯೆ 6364240949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ನಿಮ್ಮ ಒಲವಿನ ಹಾಡನ್ನು ಕೇಳ್ಬೋದು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಬಹುಭಾಷಾ ಗಾಯಕ ರಂಬ್ಲನ್ ಸವನಾಲು ಬೆಳ್ತಂಗಡಿ ಇವರ ಜೊತೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364-20-4949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ಏನ್ರಿ ಮೂರ್ತಿ ಅವರೇ, ಬೇಸಿಗೆ ಕಳೆದು ಮಳೆಗಾಲ ಶುರುವಾಯ್ತು, ನೀವ್ ನೋಡಿದ್ರೆ ಇನ್ನು ಬಾವಿ ಕೆಲ್ಸ ಗಿಡದ ಕೆಲ್ಸ ಅಂತ ಮಾಡ್ತಿದ್ದೀರಲ್ಲ, ಏನ್ರಿ ಅವಸ್ಥೆ? ಬೇರೆ ಕೆಲಸ ಇಲ್ವಾ ನಿಮ್ಗೆ?

0: ಕೇಳ್ತಿರೋದು ರೇಡಿಯೋ ಸಾರಂಗ್ರಾಡ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ. ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡೋದ್ರ ಮೂಲಕ ಕರೆಯನ್ನು ಮಾಡಿ 6364204994 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ನಿಮ್ಮ ಒಲವಿನ ಹಾಡನ್ನು ಕೇಳಬಹುದು ಅಂತ ಹೇಳ್ತಾ ಮುಂದಿನ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ ಹಲೋ, ನಮಸ್ತೆ. ಹಲೋ, ದಯವಿಟ್ಟು ಕರೆ ಮಾಡುವವರು ರಿಸೀವ್ ಮಾಡಿದ್ಮೇಲೆ ಮಾತಾಡಿ. ಕೇವಲ ಹಿಡ್ಕೊಂಡು ನಿಂತ್ಕೊಳ್ಬೇಡಿ. ಕರೆಯನ್ನು ಮಾಡಿದ ತಕ್ಷಣ ಅಥವಾ ನೀವು ನಾವು ಕಾಲನ್ನು ತೆಗೆದ ತಕ್ಷಣ ನೀವು ಕರೆಯಲ್ಲಿ ಮಾತಾಡಿ ಅಂತ ಹೇಳ್ತಾ, ಕರೆ ಮಾಡಬೇಕಾದಂಥ ಸಂಖ್ಯೆ 6364204949 ಈ ಒಂದು ಸಂಖ್ಯೆಗೆ. ಅದೇ ರೀತಿ ಹಲವಾರು ಕರೆಗಳು ಬೇರೆ ಬೇರೆ ಕಡೆಗಳಿಂದ ನಮಗೆ ರೇಡಿಯೋ ಸಾರಂಗಿಗೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಬರುತ್ತೆ. ದೂರಗಳಿಂದ ಕಾಲ್ ಮಾಡ್ತೀರಾ ಅಥವಾ ನಮ್ಮ ಮಂಗಳೂರು, ದಕ್ಷಿಣ ಕನ್ನಡ, ಉಡುಪಿ, ಇಷ್ಟು ಕಡೆಗಳಿಂದ ಕಾಲ್ ಬರುತ್ತೆ. ಆದರೆ ಏನಾಗುತ್ತೆ ಅಂದರೆ, ಒಲವಿನ ಹಾಡು ಕಾರ್ಯಕ್ರಮಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಇದೆ ಅಂತ ಹೇಳ್ತಾ ಇದ್ದಾಗ, ಸೋಮವಾರ SMS ಆಧಾರಿತ ಒಲವಿನ ಹಾಡಿರುತ್ತೆ. ಮಂಗಳವಾರ ದಿಂದ ಶುಕ್ರವಾರದವರೆಗೆ ಈ ದಿನಗಳಲ್ಲಿ ಒಲವಿನ ಹಾಡು 3 ಗಂಟೆಯಿಂದ 4 ಗಂಟೆವರೆಗೆ ಇರುತ್ತೆ. ಏನಾಗುತ್ತೆ ಅಂದರೆ, ಕೆಲವರು ಅಪರೂಪಕ್ಕೆ ಕಾಲ್ ಮಾಡೋರು ಇರ್ತಾರೆ, ಇನ್ನು ಕೆಲವರು ಪ್ರತಿದಿನ ಕಾಲ್ ಮಾಡೋರು ಇರ್ತಾರೆ. ಹಾಗಿರುವಾಗ ಈ ಕಾಲ್ ಅನ್ನುವಂಥದ್ದು ಎಷ್ಟೋ ಬ್ಯುಸಿ ಬರ್ತಾ ಇರುವಂಥದ್ದು, ಲೈನ್ಗಳು ಬ್ಯುಸಿ ಬರ್ತಾ ಇರ್ತದೆ. ಯಾಕಂದರೆ ಎಲ್ಲೆಲ್ಲಿಂದ ಕಾಲ್ ಮಾಡ್ತಾರೆ, ತುಂಬ ಬ್ಯುಸಿ ಬರುವಂತಹ ಕಾರ್ಯಕ್ರಮ ಅಂದರೆ ಅದು ಒಲವಿನ ಹಾಡು. ಹಾಗಿರುವಾಗ ದಿನಾಲು ಕಾಲ್ ಮಾಡೋರು ಒಂದು ದಿನ ಆದರೂ ಅದಕ್ಕೊಂದು ಏನು ಇನ್ನೊಬ್ಬರಿಗಾದರೂ ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ಬೋದು. ದಿನಾಲು ಕಾಲ್ ಮಾಡೋರಿಗೆ ಅನ್ನಿಸ್ಬೋದು ನಿಮಗೂ ಕೂಡ ಒಂದಿನ ಬೇರೆಯವರಿಗೆ ಅವಕಾಶ ಮಾಡಿ ಕೊಡುವ ಅಂತ. ಹಾಗಿರುವಾಗ ಅದನ್ನು ನೀವು ಮನಸ್ಸಿನಲ್ಲಿ ಅರ್ಥ ಮಾಡ್ಕೊಳ್ತೀರಾ ಅಂತ ನಾವು ಅಂದ್ಕೊಳ್ತೀವಿ. ಯಾಕಂದರೆ ಪ್ರತಿ ಸರಿ ಇದನ್ನು ಹೇಳ್ತಾ ಇರ್ತೀವಿ, ಅದೆಷ್ಟೋ ಬೇರೆ ಕಾಲರ್ಗಳು ಕಾಲ್ ಮಾಡಿ ಹೇಳ್ತಾರೆ, ಕೇಳುಗರು, ನಮಗೆ ಲೈನ್ ಸಿಗೋದಿಲ್ಲ, ಅವರು ಕಾಲ್ ಮಾಡ್ತಾರೆ, ಇವರು ಕಾಲ್ ಮಾಡ್ತಾರೆ, ಒಂದು ಮನೆಯಿಂದ ಎರಡೆರಡು ಜನ ಕಾಲ್ ಮಾಡ್ತಾರೆ, ಮೂರು ಜನ ಕಾಲ್ ಮಾಡ್ತಾರೆ, ನಮಗೆ ಲೈನ್ ಸಿಗೋದಿಲ್ಲ, ಇಂಥೆಲ್ಲ ಏನು ಪ್ರಶ್ನೆಗಳು ಅಥವಾ ಸಮಸ್ಯೆಗಳು ನಮ್ಮಲ್ಲಿ ಹೇಳ್ಕೊಳ್ತಾರೆ. ಹಾಗಿರುವಾಗ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ಹಾಗಿರುವಾಗ ವಾರದಲ್ಲಿ ಒಂದೆರಡು ಸಲನ ಅಥವಾ ವಾರದಲ್ಲಿ ಒಂದು ದಿನನ ಹೀಗೆ ಕಾಲ್ ಮಾಡಿ ನಿಮ್ಮ ಇಷ್ಟದ ಹಾಡನ್ನು ಕೇಳ್ಬೋದು. ಹಾಗಿರುವಾಗ ಏನು ದಿನಾಲು ಕಾಲ್ ಮಾಡೋರು ಒಂದು ಸ್ವಲ್ಪ ಅದರ ಬಗ್ಗೆ ಗಮನ ಹರಿಸಿ ಅಂತ ಈ ಮೂಲಕ ಖಂಡಿತ ನಾವೊಂದು ರಿಕ್ವೆಸ್ಟನ್ನು ಮಾಡ್ತಾ ಇದ್ದೀವಿ. ಹಾಗಿರುವಾಗ ಬೇರೆಯವರಿಗೂ ಕೂಡ ನೀವು ಅವಕಾಶವನ್ನು ಮಾಡಿ ಕೊಡಬೇಕು ಅನ್ನೋದು ಒಂದು ಸಣ್ಣ ಆಸೆ ನಮ್ಮದು. ಹಾಗಿರುವಾಗ ರಿಕ್ವೆಸ್ಟ್ ಅಂತ ಹೇಳ್ಬೋದು ಅದನ್ನು. ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ, ನಮಸ್ತೆ. ಯಾರು ಮಾತಾಡ್ತಿರೋದು?
1: ವಿಜಯಪುರದಿಂದ ಬಂದೆ ನವಾಜ್ ಅಂತ ರೀ ಮೇಡಮ್.
0: ಬಂದೆ ನವಾಜ್ ಅವರು, ಹೇಗಿದ್ದಾರೆ ನವಾಜ್ ಅವರೇ?
1: ಆರಾಮದೀರಿ ಮೇಡಮ್? ನೀವು ಆರಾಮದೀರಿ ಮೇಡಮ್?
0: ಹಾ, ನಾವು ಕೂಡ ಆರಾಮ.
1: ನಮ್ಗೆ ಇವತ್ತು ಕುಟುಂಬ ಚಿತ್ರದಿಂದ ರೀ ಮೇಡಮ್.
0: ಕುಟುಂಬ ಚಿತ್ರದಿಂದಲ ಯಾವ್ದು ಹಾಡು?
1: ಹೌನ್ರಿ ಮೇಡಮ್, ಕನ್ನಡ ರೀ ಕುಟುಂಬ.
0: ಓಕೆ ಓಕೆ, ಹೌದು. ಯಾವ ಹಾಡದ್ರಲ್ಲಿ?
1: ಅದರಲ್ಲಿ ಕುಚ್ಚು ಕುಚ್ಚು ಹೋಗಯ ಅಂತ ಹೇಳಿ ಒಂದು ಹಾಡು ಬರ್ತಾ ನೋಡ್ರಿ ಮೇಡಮ್.
0: ಓಕೆ,
1: ಹೌನ್ರಿ. ಆ ಹಾಡು ಬರ್ತಾ ಬಳಿ ಚಾಲು ಅದೇ ಮೇಡಮ್ ನಿಮ್ ಕಡ್ರಿ?
0: ಹಾ, ನಾವು ಕೂಡ ಆರಾಮ.
1: ಮಳಿ ಮಳಿ ರೀ?
0: ಮಳೆ ಬರ್ತಾ, ಈಗ ಇವತ್ತು ಸದ್ಯಕ್ಕೆ ಮಳೆ ಬಂದಿಲ್ಲ.
1: ಹೌದ್ರಿ ಮೇಡಮ್, ನಮ್ಮ ಕಡೆ ಮಳೆನೇ ಇಲ್ರಿ, ಮಳೆ ಕಳಿಸ್ರಿ ನಿಮ್ ಕಡೆ ಇದ್ರ.
0: ಓಕೆ, ಕಳಿಸು ಕಳಿಸು.
1: ಹೌದ್ರಿ ಮೇಡಮ್.
0: ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿ.
1: ಧನ್ಯವಾದ, ನಮಸ್ತೆ ರೀ ಮೇಡಮ್.
0: ಓಕೆ ಓಕೆ ಓಕೆ. ಇದು ನವಾಜ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು, ಮುಚ್ಚಿ ಕುಚ್ಚು ಕುಚ್ಚು ಅನ್ನುವಂಥ ಹಾಡನ್ನು ಉದಿತ್ ನಾರಾಯಣ್ ಅವರು ಹಾಡಿರುವಂಥ ಹಾಡು ಇದು. ಗುರುಕಿರಣ್ ಅವರು ಸಂಗೀತವನ್ನು ನೀಡಿದ್ದಾರೆ, ಅದೇ ರೀತಿ ಉಪೇಂದ್ರ ಅಥವಾ ಕವಿರಾಜ್ ಅವರು ಸಾಹಿತ್ಯವನ್ನು ನೀಡಿರುವಂತಹ ಗೀತೆ. ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆ ಮಾಡುವಂಥ ಸಂಖ್ಯೆ 6364204949 ಈ ಒಂದು ಸಂಖ್ಯೆಗೆ. ಅದೇ ರೀತಿ ಇನ್ನೊಂದು ವಿಚಾರ ಏನಂದರೆ, ನೀವು ಕೇಳುವಂತಹ ಅದು ಹಾಡುಗಳನ್ನು ನಾವು ಪ್ರಸಾರ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೇವೆ. ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮಲ್ಲಿ ಲಭ್ಯ ಇಲ್ಲದ ಕಾರಣದಿಂದಲೋ ಅಥವಾ ಪ್ರಸಾರಕ್ಕೆ ಅದು ಯೋಗ್ಯವಲ್ಲ ಅನ್ನುವ ರೀತಿಯಲ್ಲಿ ಯಾವುದಾದ್ರೂ ಹಾಡಿದರೆ ಪ್ರಸಾರ ಮಾಡೋದಿಲ್ಲ. ಅದರ ಬದಲಾಗಿ ಬೇರೆಲ್ಲ ನೀವು ಕೇಳುವಂತಹ ಅದೆಷ್ಟೋ ಹಾಡುಗಳಿತ್ತು ಅದನ್ನೆಲ್ಲವನ್ನು ಪ್ರಸಾರ ಮಾಡುವಂಥ ಪ್ರಯತ್ನವನ್ನು ಆದಷ್ಟು ಮಟ್ಟಿಗೆ ಮಾಡ್ತೇವೆ. ಹಾಗಿರುವಾಗ ಒಂದು ಈ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಒಲವಿನ ಹಾಡನ್ನು ಕೇಳಬೇಕು ಅಂತಿದ್ರೆ ಕರೆ ಮಾಡಿ 6364204949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ನಿಮ್ಮ ಇಷ್ಟದ ಹಾಡನ್ನು ಕೇಳುವಂತ ಹೊತ್ತು ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ಕಾರ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ನಾವು ಶಾಂತಾಚಾರ ಪಡಿಯರ್ ಅಂತ, ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ.
0: ನಿಮ್ಮ ಹೆಸರು ಶಾಂತಪ್ಪ?
1: ಶಾಂತಾಚಾರ ಪಡಿಗೇರ.
0: ಶಾಂತಾಚಾರ ಪಡಿಗೇರ, ಓಕೆ ಓಕೆ. ಎಲ್ಲಿಂದ ಕಾಲ್ ಮಾಡ್ತಿದ್ರೆ ಹೇಳಿದ್ರೆ?
1: ನಾವು ಹರಿಹರ ತಾಲೂಕು ಕೊಕ್ಕನೂರು ದಾವಣಗೆರೆ ಜಿಲ್ಲಾ.
0: ಓಕೆ ಓಕೆ ಓಕೆ, ಮೊದಲ ಸಲ ಕಾಲ್ ಮಾಡ್ತಿದ್ದೀರಾ?
1: ಹೌದು, ಮೊದಲ ಸಲ ಕಾಲ್ ಮಾಡ್ತೀನಿ.
0: ಓಕೆ ಓಕೆ.
1: ನಮಸ್ಕಾರ ಮೇಡಮ್.
0: ಹಾ ನಮಸ್ಕಾರ ನಮಸ್ಕಾರ, ಹೇಗಿದ್ದೀರಾ?
1: ಚೆನ್ನಾಗಿದ್ದಾರೆ ಮೇಡಮ್, ನೀವು ಹೇಗಿದ್ದೀರಾ?
0: ಹಾ ನಾವು ಕೂಡ ಆರಾಮ. ತಾವೇನ್ ಮಾಡ್ಕೊಳ್ಳಿ
1: ಮಾಡ್ಕೊಂತಿರೋದು? ನಾವು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾವ್ರೆ ಮೇಡಮ್, ವರ್ಕ್ ಶಾಪ್ ಇದೆ ಅದಕ್ಕೆ.
0: ಹಾ ಹಾ ಹಾ, ಹಾಗೆ
1: ಸಾರಂಗ ಕಾರ್ಯಕ್ರಮ ಕೇಳ್ತಿರ್ತಾವ್ರಿ?
0: ಹಾ ಹೌದಾ,
1: ಸಂದೇಶ ಕಳಿಸಿರ್ತಾವಲ್ರಿ ಮೇಡಮ್? ಹಾ
0: ಹಾ ಹಾ ಹಾ, ಓಕೆ ಓಕೆ. ಹೇಳಿ ಸರ್, ಇವತ್ತು ಯಾವ ಹಾಡು ಕೇಳೋ ನಿಮ್ಗೆ?
1: ನಮಗೆ ಕಳ್ಳ ಕುಳ್ಳ ಚಿತ್ರದಿಂದ ಸುತ್ತಮುತ್ತ ಯಾರು ಇಲ್ಲ.
0: ಚಿತ್ರದ ಹೆಸರು ಕಳ್ಳ ಕುಳ್ಳ ಅಲ್ಲ? ಓಕೆ ಓಕೆ, ನೋಡೋಣ.
1: ನಮಸ್ಕಾರ ಮೇಡಮ್.
0: ಓಕೆ ಓಕೆ, ಧನ್ಯವಾದಗಳು. ಓಕೆ, ಇದು ಶಾಂತಾಚಾರ್ ಬಡಿಗೇರ್ ಅವರು ಕರೆಯನ್ನ ಮಾಡಿ ಕೇಳ್ತಾ ಇರುವಂತಹ ಹಾಡು ಕಳ್ಳ ಕುಳ್ಳ ಚಿತ್ರದ ಗೀತೆಯನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ ಸುತ್ತಮುತ್ತ ಯಾರು ಇಲ್ಲ ಅನ್ನುವಂಥ ಹಾಡನ್ನು ಸ್ವಲ್ಪ ಹೊತ್ತಲ್ಲಿ ಈ ಹಾಡನ್ನು ಪ್ರಸಾರ ಮಾಡ್ತಾ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಿಂದ ಹೊರಡುವಂಥ ಹೊತ್ತು ಕೂಡ ಆಗ್ತಾ ಬರ್ತಾ ಇದೆ. ಸಮಯ ಸರಿಯಾಗಿ 4 ಗಂಟೆಗೆ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮ ಕೂಡ ಮೂಡಿ ಬರಲಿಕ್ಕಿದೆ. ಆ ಒಂದು ಕಾರ್ಯಕ್ರಮವನ್ನು ಕೂಡ ತಪ್ಪದೆ ಆಲಿಸಿ ಅಂತ ಹೇಳ್ತಾ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಿಂದ ಹೊರಡ್ತಾ ಇದ್ದೀನಿ. ಇನ್ನು ಮುಂದಿನ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಬಹುಭಾಷಾ ಗಾಯಕ ರಾಮ್ಲಾಲ್ ಸವನಾಲು ಬೆಳ್ತಂಗಡಿ ಇವರ ಜೊತೆ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364-20-4949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

ಬಹುಭಾಷಾ ಗಾಯಕ ರಾಮ್ಲಾಲ್ ಸವನಾಲು ಬೆಳ್ತಂಗಡಿ ಇವರ ಜೊತೆ ಹೃದಯರಾಗ ನೇರ ಪ್ರಸಾರ ಕಾರ್ಯಕ್ರಮ ಇಂದು ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ. ಕರೆ ಮಾಡುವ ಫೋನ್ ಸಂಖ್ಯೆ 6364-20-4949. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಹಲೋ, ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನದ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾಳೆ ದಿನ ಆರ್ ಜೆ ಎಡ್ವರ್ಡ್ ಇವತ್ತಿನ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಹಾಗೆ ನಮ್ಮ ಜೊತೆ ಇವತ್ತು ಓರ್ವ ಅತಿಥಿ ಕೂಡ ನಮ್ಮ ಜೊತೆ ಇದ್ದಾರೆ. ಇವರು ಈಗಾಗಲೇ ಯೂಟ್ಯೂಬಲ್ಲಿ ಮತ್ತು ಹಲವು ಕಡೆ ಇವರ ಹಾಡಿನಿಂದ ಇವರು ವೈರಲ್ ಆಗಿದ್ದಾರೆ. ಇವರು ಬಹುಭಾಷಾ ಗಾಯಕರು, ರಮ್ಲಾನ್ ಸವನಾಲು ಬೆಳ್ತಂಗಡಿ. ಇವರು ಭಕ್ತಿಗೀತೆಗಳನ್ನು ಮಧುರವಾಗಿ ಮಾಧುರ್ಯದಿಂದ ಬಹಳ ಚೆನ್ನಾಗಿ ಹಾಡ್ತಾರೆ. ಹಾಗೆ ಹಲವಾರು ಕಡೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ, ಆರ್ಕೆಸ್ಟ್ರಾಗಳಲ್ಲಿ ಹಾಡಿದ್ದಾರೆ. ಹಾಗೆ ಇವ್ರ ಬಗ್ಗೆ ಹೇಳೋದಾದರೆ ಬಹಳ ಒಂದು ಪ್ರತಿಭಾವಂತ ಯುವಕ. ಇವರು ಹಿಂದೂ ಗೀತೆಗಳನ್ನು, ಹಿಂದೂ ಭಕ್ತಿ ಗೀತೆಗಳನ್ನು ಹಾಡ್ತಾರೆ. ಒಬ್ಬ ಮುಸ್ಲಿಂ ಯುವಕನಾಗಿದ್ದುಕೊಂಡು ಮತ್ತು ಬೆಳ್ತಂಗಡಿಯ ಸವನಾಲು ಎನ್ನುವ ಆ ಊರಿನಲ್ಲಿ ಇದ್ದುಕೊಂಡು ಇವರ ಸಂಗೀತ ಸುದೆಯನ್ನು, ಭಕ್ತಿಗೀತೆಗಳ ಗಾನವನ್ನು ಇವರು ಎಲ್ಲ ತಮ್ಮ ಅಭಿಮಾನಿಗಳಿಗೆ ಉಣಬಡಿಸ್ತಾ ಇದ್ದಾರೆ. ಸೊ ಇವರು ನನಗೆ ಸಿಕ್ಕಿದ್ದು, ಇತ್ತೀಚೆಗೆ ಭೇಟಿಯಾದದ್ದು, ನಾನು ಬಪ್ಪನಾಡಿನ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಅಪ್ಪೆ ಬೇರು ಅನ್ನುವ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸಿಕ್ಕಿದ್ದರು. ಹಾಗೆ ಇವರ ಹಾಡು ಕೇಳಿ ಖುಷಿಯಾಯಿತು ನನಗೆ. ಹಾಗೆ ಇವರನ್ನು ಕೇಳಿದೆ, ನಮ್ಮ ಸಾರಂಗಿಗೆ ಬರ್ತೀರಾ ಅಂತ ಹೇಳಿದ. ಹಾಗೆ ಒಂದು ಅತಿ ವಿನಯದಿಂದ ಪ್ರಾಮಾಣಿಕವಾಗಿ ಇವರ ಹತ್ರ ಮಾತಾಡುವಾಗ ತುಂಬ ಖುಷಿಯಾಯಿತು. ಒಂದು ಆತ್ಮೀಯ ಒಂದು ಗೆಳೆಯನ ಹತ್ರ ಮಾತಾಡುವಾಗ ಎಂತ ಖುಷಿಯಾಗುತ್ತಾ, ಆ ಥರದ ಒಂದು ಖುಷಿಯನ್ನು ನಾನು ಪಡ್ಕೊಂಡಿದ್ದೆ. ಹಾಗೆ ಹೇಳಿದಂತೆ ಕೊಟ್ಟ ಮಾತಿಗೆ ತಪ್ಪಲಾರೇನು ಅಂತ ಹೇಳ್ತಾ ಇವತ್ತು ತಪ್ಪದೆ ಬಂದಿದ್ದಾರೆ ರಮ್ಲಾನ್ ಅವರೇ ಕಾರ್ಯಕ್ರಮಕ್ಕೆ. ಆತ್ಮೀಯ ಪ್ರೀತಿಯ ಸ್ವಾಗತ. ರಮ್ಲಾನ್ ಅವರೇ, ಸಂಗೀತದ ಒಂದು ಆಕರ್ಷಣೆ ಹೇಗೆ ಬಂತು ನಿಮ್ಮ ಜೀವನದಲ್ಲಿ?
1: ಅಂದರೆ ಸಂಗೀತದ ಆಕರ್ಷಣೆ ಅಂತ ಹೇಳಿದರೆ ಸರ್, ನಾವು ಅದೇ ನನಗೆ ನಾವು ಇರುವಂಥ ಬಡತನದ ಸ್ಟಾರ್ಟಿಂಗ್ ಬಡತನದಲ್ಲಿ ಇದ್ದದ್ದು. ಹಾಗಾಗಿ ಈ ಟೇಪ್ ರೆಕಾರ್ಡ್ಗಳಲ್ಲಿ ಆಗ್ತಾಯಿದ್ರಲ್ಲ, ಅಂದರೆ ನಮ್ಮ ಮನೆ ಹತ್ರ ಆಗಲಿ ಅಲ್ಲಾದರೆ ದೇವಸ್ಥಾನದಲ್ಲಿ ಭಕ್ತಿಗೀತೆಗಳನ್ನು ಹಾಕ್ತಾಯಿದ್ರು,
0: ಕಾಳಿಬೆಟ್ಟ
1: ಅಲ್ಲಿ ಹಾಕ್ತಾಯಿದ್ರು, ಮತ್ತು ಭಜನಾ ಮಂದಿರದಲ್ಲಿ ಹಾಕ್ತಾಯಿದ್ರು, ಮತ್ತು ಹೀಗೆ ಕೆಲವು ಫಂಕ್ಷನ್ಗಳಲ್ಲೆಲ್ಲ, ಜಾತ್ರೋತ್ಸವ ಆಗಲಿ ಒಂದು ಮ್ಯಾರೇಜ್ ಫಂಕ್ಷನಲ್ಲೆಲ್ಲ ಹಾಕ್ತಿದ್ರು. ಅದನ್ನೇ ಕೇಳಿ ಒಲವು ಆಗಿ ಅದು ಸಂಗೀತಕ್ಕೆ ಇದಾದದ್ದು, ಅಂದರೆ ಮ್ಯೂಸಿಕಲ್ ಫೀಲ್ಡಿಗೆ ನಾನು ಇಲ್ದದಾಗಿ.
0: ಒಂದು ಕಾಳಿ ಮಾತೆಯ ಬಗ್ಗೆ ಒಂದು ಹಾಡನ್ನು ಕೂಡ ಬರೆದಿದ್ದೀರಿ, ರಚನೆಯನ್ನು, ಅದು ಕೂಡ ತುಂಬ ಹಿಟ್ ಆಗಿದೆ, ವೈರಲ್ ಆಗಿದೆ, ಕಾಳಿ ಬೆಟ್ಟುಡು ಅಂತ ಅಲ್ವಾ? ಬಹಳ ಒಂದು ಮಧುರವಾದ ಅದೇ ಹಾಡನ್ನು ಹಾಡುವ ಮೂಲಕ ಒಂದೆರಡು ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ಶುರು ಮಾಡೋಣ.
1: ಖಂಡಿತ ಖಂಡಿತ. ಕಾಳಿ ಬೆಟ್ಟುಡು ಮಲ್ಲ ಮಹಿಮೆ ತೂಯೇ, ಮಹಿಮೆ ತೂಯೇ, ದೇವಿ ಸ್ಮರಣೆ ಯಾನ ದಿನಲ ಮಲ್ಪುವೇ, ದೇವಿ ಸ್ಮರಣೆ ಯಾನ ದಿನಲ ಮಲ್ಪುವೇ, ಕಾಳಿ ಬೆಟ್ಟುಡು ಮಲ್ಲ ಮಹಿಮೆ ತೂಯೇ, ಮಹಿಮೆ ತೂಯೇ, ಸತ್ಯುದ ಬುಲ್ಪು ಸವನಾಲ ಕ್ಷೇತ್ರುಡಿನಿ ನಿತ್ಯುದ ಪೂಜೈರೆ ಸಿಂಗಾರ, ಸತ್ಯುದ ಬುಲ್ಪು ಸವನಾಲ ಕ್ಷೇತ್ರುಡಿನಿ ನಿತ್ಯುದ ಪೂಜೈರೆ ಸಿಂಗಾರ, ಲೋಕು ಕಾಪುನ ಶ್ರೀ ದುರ್ಗಾ ಕಾಳಿಕಾಂಬೆ, ಲೋಕು ಕಾಪುನ ಶ್ರೀ ದುರ್ಗಾ ಕಾಳಿಕಾಂಬೆ, ಕಾಳಿ ಬೆಟ್ಟುಡು ಈರ ನೆಲೆಯಾತರ ಅಮ್ಮ, ಕಾಳಿ ಬೆಟ್ಟುಡು ಮಲ್ಲ ಮಹಿಮೆ ತೂಯೇ, ಮಹಿಮೆ ತೂಯೇ.
0: ಭಾಳ ಚೆನ್ನಾಗಿ ಮಧುರವಾಗಿ ಹಾಡಿದ್ರಿ. ಹಾಗೆ ಅದು ಹೇಗೆ ನಿಮಗೆ ಬರೀಲಿಕ್ಕೆ ಸಾಧ್ಯ ಆಯಿತು?
1: ಅಂದರೆ ನಮಗೆ ಅಂದರೆ ಈಗ ಸಂಗೀತದ ಬಗ್ಗೆ ಸ್ಟಾರ್ಟಿಂಗ್ ನಮಗೆ ಅವಕಾಶ ಸಿಗುವಂಥದ್ದು ಮಸೀದಿಗಳಲ್ಲಿ, ಗೊತ್ತಿರ್ಬೋದು ನಿಮಗೆ, ನಮ್ಮ ಮದ್ರಸಗಳಲ್ಲಿ ಈದ್ ಮಿಲಾದ ಫಂಕ್ಷನ್ಗೆ ನಾವು ಹಾಡ್ತಾಯಿದ್ವಿ, ಸ್ಟಾರ್ಟಿಂಗ್ ಅಲ್ಲಿಂದನೇ ಆದದ್ದು. ಹಾಡ್ತೇನೆ ಅಂತ ಹೇಳಿ ಅದಕ್ಕಿಂತ ಇದು ನೋಡಿ, ಇದೊಂದು ಈಗ ಅವರು ಅಂದರೆ ಅವ್ರ ತಾಯಿ ಅಂತ ಹೇಳ್ತಾರೆ, ಅಂದರೆ ದೇವಿ ಅಂತ ಆರಾಧನೆ ಮಾಡ್ತಾರೆ ನಮ್ಮ ಊರವರೆಲ್ಲ. ಹಾಗೆ ಕೂಡ ಆಗ ನಾನು ಬಾಲ್ಯದಲ್ಲಿ ಫಸ್ಟ್ ಆಡಿದ್ದು ಸಾಂಗ್ ತಾಯಿಯ ಬಗ್ಗೆ ಹಾಡಿದ್ದೆ ಒಂದು, ಅದೊಂದು ಅನ್ನ ಬರೆದು ಕೊಟ್ಟಿದ್ದ. ಅಮ್ಮನ ಬಗ್ಗೆ ಇರುವ ಪದ್ಯ, ಆ ಪದ್ಯವನ್ನು ಮದರಸಗಳಲ್ಲಿ ಆಡಿದೆ, ಆನಂತರ ಶಾಲೆಗಳಲ್ಲಿ. ಆನಂತರ ಅದರದ್ದ ಒಲವಿಂದನೇ ಅದು ಎಲ್ಲವೂ ಅದಕ್ಕೆ ಸೇರಿ ಸೇರಿ
0: ಅಂದ್ರೆ ಅಣ್ಣ ಕೂಡ ಗೀತೆ ಬರೀತಾರೆ,
1: ಆಡ್ತಾನೆ
0: ಅಣ್ಣನ ಒಂದು ಅಭಿರುಚಿ ನಿಮಗೆ ಅಂಟಿ.
1: ಹೌದು, ಅವನೇ ಸ್ಟಾರ್ಟಿಂಗ್ ಅಣ್ಣನ ಆಡಿಸಿದ್ದವನೇ ಅಣ್ಣನೇ.
0: ಮತ್ತೆ ಅದು ನೀವು ಬರೀಲಿಕ್ಕೆ ಹೇಗೆ ಸಾಧ್ಯ ಆಯ್ತು?
1: ಅಣ್ಣ ಬರೆದು ಅದು ಗೊತ್ತಿಲ್ಲ ನನಗೆ,
0: ನಾನು ಶಕ್ತಿಯೇ ನಿಮಗೆ ಬರೆಸಿತ ಅಂತ.
1: ನನಗೆ ಒಮ್ಮೊಮ್ಮೆ ಆಗುತ್ತೆ, ನಾವು ಒಂದು ಅಂದ್ರೆ ಸಾಹಿತಿಗಳಲ್ಲಿ ನಾ ಬರೆದು ಕೊಡಿ ಅಂತ ಹೇಳ್ತಿದ್ದೆ, ನನಗೆ ನಾನು ಹಾಡ್ತೇನೆ ಅಂತ. ನನಗೆ ಯಾರು ಬರ್ದೇ ಕೊಡ್ಲಿಲ್ಲ. ಒಂದಿನ ಈಗ ಕುತ್ಕೊಂಡು ನಾನೇ ಬರ್ದದ್ದು ಸರ್, ಒಂದು 5 ನಿಮಿಷದಲ್ಲಿ ಬರ್ದಿದ್ದೇನೆ.
0: ಅಯ್ಯೋ, ತುಂಬಾ ಚೆನ್ನಾಗಿ ಬರ್ದಿದ್ರಿ, ತುಂಬಾ ಅದರಲ್ಲಿ ಭಕ್ತಿ ಮತ್ತು ಆ ಭಕ್ತಿ ಅಲ್ಲಿ ಒಂದು ಪ್ರೀತಿ ಆ ಭಕ್ತಿಯ ಜೊತೆಗೆ ಆ ಒಂದು ಎರಡು ಮಿಲಿತ ಆಗಿದೆ, ಸಮ್ಮಿಲಿತ ಆಗಿದೆ. ಓಕೆ, ಹಾಗೆ ನಂತರ ಒಂದೊಂದು ಹಾಡುಗಳನ್ನು ಹಾಡ್ತಾ ಬಂದರೆ ಹೇಗೆ ವೇದಿಕೆ ಸಿಕ್ತು ನಿಮಗೆ?
1: ನಮಗೆ ವೇದಿಕೆ ಅಂತ ಹೇಳಿದರೆ ನಮ್ಮ ಅದೇ ಅದು ಸ್ಟಾರ್ಟಿಂಗ್ ಅಲ್ಲಿ ಸಿಗೋದು. ಆನಂತರ ನನ್ನ ಊರಲ್ಲಿ ಜಾತ್ರೆ ಉತ್ಸವ ಆಗ್ತಿದ್ದು, ಅಲ್ಲಿ ನಾವು ನಮ್ಮ ಮನೆಯ ಪಕ್ಕ ಕೊಡಮಣ್ತಾಯ ಜಾತ್ರೆ ಉತ್ಸವ ಆಗ ಸ್ಟೇಜ್ ಪ್ರೋಗ್ರಾಮ್ ಮಾಡ್ತಿದ್ರು, ಅಲ್ಲಿ ನಮಗೆ ಅವಕಾಶ ಸಿಕ್ಕಿತ್ತು. ಅಲ್ಲಿ ನಾ ಟ್ರ್ಯಾಕ್ ಸಿಂಗಿಂಗ್ ಆಟ, ಆ ಕಾಲಘಟ್ಟದಲ್ಲಿ ಟ್ರ್ಯಾಕ್ ಅಂತ ಹೇಳಿದ್ರೆ ತುಂಬ ಕಷ್ಟ ಸರ್, ಆಗ ಟ್ರ್ಯಾಕ್ ಸಿಗ್ತಿರ್ಲಿಲ್ಲ, ಒಬ್ಬ ಇದ್ರು ಕೊಡ್ತಿರ್ಲಿಲ್ಲ.
0: ಈಗ ಯೂಟ್ಯೂಬಲ್ಲಿ ತುಂಬ,
1: ಈಗ ಎಲ್ಲವೂ ಸಿಗುತ್ತೆ. ಆಗ ಏನಂತ ಹೇಳಿದ್ರೆ ಒಂದಕ್ಕೆ 500 ರೂಪಾಯಿ 500 1000 ಎಲ್ಲ ಇರ್ತಿ ಡಿಮ್ಯಾಂಡ್ ಮಾಡ್ತಿದ್ರು. ಅದೆಲ್ಲ ಕಷ್ಟ ಆಗಿ ಅನಂತರ ನಮ್ಮ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಆಗಲಿ ನಮ್ಮ ಪ್ರಾಥಮಿಕ ಶಿಕ್ಷಣ ಆಗಲಿ ಅಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಮತ್ತು ಅದೇ ಅದು ಎಂಥ ದೇವರದ್ದು ದಯ ಸರ್, ನನ್ನ ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಈಗ ನೀವು ನನ್ನನ್ನು ಕರೆದು ಇಲ್ಲಿ ಇಂಟರ್ವ್ಯೂ ಮಾಡ್ತೀರಿ ಅಂತ ಹೇಳಿದರೆ, ಎಲ್ಲರೂ ಮಾಡ್ತೀರಿ ಅಂತ ಹೇಳಿದರೆ ಅದು ನನ್ನ ತಾಯಿಯಿಂದ ಸರ್, ನನ್ನ ಅಮ್ಮ ಅಮ್ಮನಿಂದ ಅದು ಸಾಧ್ಯ.
0: ಅಮ್ಮನಿಂದ ಬಂದ ಮೊಳವಳಿ
1: ಇಲ್ಲ, ಸಾಧ್ಯವಿಲ್ಲ.
0: ಅಮ್ಮ ಕೂಡ ಹಾಡ್ತಾ ಇದ್ರ?
1: ಅವ್ರು ಅಂದರೆ ಗುಣಗ್ತಾ ಇದ್ರು, ಅಂದರೆ ಈ ಲಾಲಿ ಹಾಡುಗಳನ್ನು ಚಂದ ಆಡ್ತಿದ್ರು. ಮತ್ತು ಅವ್ರದ್ದು ಸ್ವೀಟ್ನೆಸ್ ವಾಯ್ಸ್ ನನಗೆ ತುಂಬ ಇಷ್ಟ ತಾಯಿದ್ದು. ನಾನು ಈಗ ಕೂಡ ಹೇಳಿದೆ, ಈಗ
0: ಯಾವಾಗ ಅದು ನಿಮ್ಮ ಮುಸ್ಲಿಂ ಭಾಷೆಯಲ್ಲಿ ಇದ್ದಂತ
1: ಅದೇ ಭಾಷೆ, ಈಗ ಅಂತ ಹೇಳಿದ್ರೆ ನಾವು ಲಾಲಿ ಬೇರೆ ಭಾಷೆ
0: ಒಪ್ಪಣೆ ಪಾಠ
1: ಆಗೋದು
0: ಆ ಥರದ ಹಾಡುಗಳು
1: ಹಾಗೆ ಆಡ್ತಾ ಇದ್ರು. ಮತ್ತೆ ಭಾರಿ ಚಂದ ನನ್ನ ತಾಯಿದು ವಾಯ್ಸ್.
0: ನಿಮ್ಮ ಭಾಷೆ ಯಾವ್ದಾದ್ರು ಹಾಡು ಬರುತ್ತದೆ?
1: ಅಂದ್ರೆ ಬೇರೆ ಭಾಷೆ,
0: ಹೌದು
1: ಬೇರೆ ಭಾಷೆದ್ದೇ ಅದು, ಅಂದ್ರೆ ಬೇರೆ ಭಾಷೆದ್ದು ಯಾವುದು ಅಂದ್ರೆ ಅದೆಲ್ಲ ಫಿಲ್ಮ್ ಸಾಂಗ್ ಇರೋದು.
0: ಫಿಲ್ಮ್ ಸಾಂಗ್
1: ಅದಂದ್ರೆ ಫಿಲ್ಮ್ ಸಾಂಗ್ ಅಂದ್ರೆ ಒಂದು ಲವ್ ಸಾಂಗ್ ತರ ಇರೋದು.
0: ಹೌದಾ?
1: ಅಂದ್ರೆ ಹಾಡ್ತೀನಿ ನಾನು.
0: ಸರಿ ಸರಿ,
1: ಎಲ್ಲ
0: ಓಕೆ. ಹಾಗೆ ಅಮ್ಮನಿಂದ ಸಂಗೀತ ಬಂತು, ಅಣ್ಣನಿಂದ ಬರೀಲಿಕ್ಕೆ ಕಲಿತಿರಿ, ಈಗ ಎಲ್ಲ ವೇದಿಕೆಯಲ್ಲಿ ರಮಣ ಅಂದ್ರೆ ಒಂದು ಕ್ರೇಜ್ ಈಗ ಎಲ್ಲರಿಗೂ ಎಲ್ಲ ವೇದಿಕೆಯಲ್ಲಿ. ಈಗ ನೋಡಿ ಎಲ್ಲ, ನಾನು ನನಗೆ ಹೇಗೆ ಬಪ್ಪನಾಡಿನಲ್ಲಿ ಸಿಕ್ಕಿದ್ರಿ ನೀವು, ಹಾಗೆ ಎಲ್ಲ ಕಡೆಗಳಲ್ಲೂ ನಿಮ್ಮ ಒಂದು ಹೆಸರು ಕೇಳಿ ಬರ್ತಾ ಇದೆ. ಅದು ಯೂಟ್ಯೂಬಲ್ಲಿ ಅಂತೂ ನಿಮ್ಮ ಹಾಡುಗಳು, ನಿಮ್ಮ ಬಗ್ಗೆ ಕೆಲವೊಂದು ಇಂಟರ್ವ್ಯೂಸ್ ಎಲ್ಲ ಬಂದಿದೆ.
1: ಓಕೆ,
0: ಹಾಗೆ ಈಗ ನಮ್ಮ ಕೇಳುಗರಿಗೆ ಒಂದು ಹಾಡು ಹಾಡೋದಾದ್ರೆ ಯಾವುದು ಹಾಡು ಹಾಡ್ತೀರಿ?
1: ಯಾವುದು ಈಗ ಕನ್ನಡ ಆಡ್ಬೇಕಾ? ಅದೇ ಕನ್ನಡ ಅಂದ್ರೆ ಕನ್ನಡ ಆಡ್ತೀನಿ.
0: ತುಂಬಾ ಹಾಡುಗಳಿವೆ,
1: ತುಂಬಾ ಹಾಡುಗಳಿವೆ.
0: ನಿಮ್ಗೆ ನೀವು ಹೇಳ್ತಾ ಇದ್ದೀರಿ ಅದರಲ್ಲಿ ಯೂಟ್ಯೂಬ್ ಅಲ್ಲಿ ಕೆಲವೊಂದು ಬಂದಂತ ಸಂದರ್ಶನ ಮಾಡಿದಂತ ಸಂದರ್ಶನದಲ್ಲಿ ವಿದ್ಯಾಭೂಷಣ ಅಂದ್ರೆ ನನಗೆ ಇಷ್ಟ,
1: ತುಂಬಾ ಇಷ್ಟ.
0: ಮತ್ತೆ ಬೇರೆ ರಾಮಕೃಷ್ಣ ಕಾಟುಕುಕ್ಕೆಯವರ ಏನೋ ಹಾಡು,
1: ತುಂಬಾ
0: ಇಷ್ಟಪಡ್ತೀನಿ.
1: ಮತ್ತೆ ಅವ್ರದ್ದೇ ತುಳು ಭಾಷೆ ಅಂತ ಉಡಲು ತುಳೈಗೇನದೊಂಜಿ ತುಡರು ಅರ್ಲೋ ಲೆಕ್ಕ ಮಲ್ತ್ ಕವಿದಿ ಮಪ್ಪು ಮಾಯೋ ಕೊಡೆನ್ನ ಕೈನ ಪತ್ತ

0: ತುಂಬ ಭಕ್ತಿಪೂರ್ಣವಾಗಿ ಹಾಡಿದ್ರಿ. ಅದು ಕೂಡ ಹಾಡು ಕೇಳುವಾಗಲೇ ನಮಗೆ ಮೈ ರೋಮಾಂಚನ ಆಗುತ್ತೆ. ನಂತರ ಹಾಡ್ಲಿಕ್ಕೆ ಹೊರಟ್ರೆ ನಾವು ನಮ್ಮನ್ನೇ ಮರೆತು ಬಿಡ್ತೀವಿ. ಅದು ಯಾರೇ ಆಗಿರಲಿ, ಸಿಂಗರ್ ಆಗಿರಲಿ ಅಥವಾ ಯಾರು ಬೇಕಾದರೂ ಹಾಡುವಾಗ ನಿಜವಾಗಿ ಆ ಭಕ್ತಿಯ ಒಂದು ಸ್ಪರ್ಶ ಆಗುತ್ತೆ. ಈ ಹಾಡನ್ನು ಹಾಡುವಾಗ, ಕೆಲವು ಭಕ್ತಿ ಗೀತೆಗಳನ್ನು ಹಾಡುವಾಗ ನಿಮಗೆ ಏನು ಏನಾದರೂ ಒಂದು ಅನುಭವ?
1: ಅದೇ, ಅದು ನಾನು ಅದನ್ನು ಹೇಳುದು, ವಿದ್ಯಾಭೂಷಣದ ಗುರುಗಳ ಹತ್ರ ಅದು ಇದೆ. ಅವರು ಈಗ ನಾನೊಬ್ಬ ಕಲಾವಿದನಾಗಿ ಅವರನ್ನು ಇಷ್ಟಪಡ್ತೇನೆ. ಅವರಲ್ಲಿ ಇರುವಂಥ ಕ್ವಾಲಿಟಿ ಆ ಥರ ಇದೆ. ಅವರು ಒಂದು ಹಾಡುಗಳನ್ನು ಆ ಥರ ಹಾಡ್ತಾರೆ, ಮತ್ತು ಅವರು ಹಾಡಿದ ನಂತರ ಅದನ್ನು ನಾನು ಇಷ್ಟು ಈಗ ಅಷ್ಟು ಚೆಂದ ಆಡಿದರು, ಒರಿಜಿನಲ್
0: ಅವರ ಮಟ್ಟಕ್ಕೆ ಮುಟ್ಲಿಕ್ಕೆ
1: ಕಟ್ಲಿಕ್ಕೆ ಕಷ್ಟ. ಅದು ಒಂದು ಸಮುದ್ರ ಸರ್, ಅದು ಅಷ್ಟು ಅವರು ಸಮುದ್ರದಲ್ಲಿ ಏನು ಹೇಳ್ತಾರೆ ಅದನ್ನು ಟಚ್ ಮಾಡಲಿ, ನಾವೆಲ್ಲ ಸೈಡಲ್ಲಿ ಇರುವಂಥದ್ದು.
0: ಸರಿ ಸರಿ, ಹಾಗಾಗಿ ಓಕೆ. ಹಾಗೆ ಒಂದು ಸವನಾಲಿನ ಬಗ್ಗೆ ಒಂದು ಗೀತೆ ಹಾಡಿದ್ದೀರಿ. ಸವನಾಲಿನ ಒಂದು ಒಳ್ಳೆಯ ಒಂದು ಗೀತೆ, ಸವನಾಲ್ ಕ್ಷೇತ್ರದ ಬಗ್ಗೆ, ಶ್ರೀ ದುರ್ಗಾಂಬೆಗೆ ಬಗ್ಗೆ ಒಂದು ಹಾಡು.
1: ಅದು ಕನ್ನಡ ಹಾಡಿದ್ದೇನೆ ಒಂದು, ಈಗ ಹಾಡಿದ್ನಲ್ಲ ಖಾಲಿ ಬಟ್ಟೆ, ಇನ್ನೊಂದು ಹಾಡಿದ್ದೆ, ಅದೇ ಮೊನ್ನೆ ರಿಲೀಸ್ ಮಾಡಿದ್ದು.
0: ಸರಿ, ಆ ಹಾಡನ್ನು ಕೇಳ್ಕೊಂಡು ಬರೋಣ. ಹಾಡ್ತೀರಾ ಒಂದು ಲೈನ್
1: ಹಾಡ್ತೇನೆ. ಅದು ಕನ್ನಡವ?
0: ಅದು ಕನ್ನಡ ಇದು
1: ಕನ್ನಡವ. ಸವನಾಲ ಮಾಯೆ ದಯ ತೋರು ತಾಯಿ, ಸವನಾಲ ಮಾಯೆ ದಯ ತೋರು ತಾಯಿ, ಶ್ರೀ ದುರ್ಗ ಕಾಳಿಕಾಂಬೆಯೇ, ಸವನಾಲ ಸಿರಿದೇವಿಯೇ. ಈ ಸಾಂಗ್ ಹಾಡಿದ್ದೆ ನಾನು.
0: ಸರಿ, ಆ ಹಾಡನ್ನು ಕೇಳ್ಕೊಂಡು ಬರೋಣ.

0: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಕೇಳಿದ್ರೆ ನೀವು ಕೂಡ ಕರೆ ಮಾಡಿ ಮಾತನಾಡಿ. ಒಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಯಾಕೋ ಕರೆ ಕಡಿತಗೊಂಡಿದ್ದೆ. ಕೇಳಿದ್ರೆ ನಮ್ಮ ಜೊತೆ ಇವತ್ತು ರಮ್ಲಾನ್ ಸವನಾಲು ಬೆಳ್ತಂಗಡಿ ಇವರು ಇದ್ದಾರೆ. ನೀವು ಕೂಡ ಕರೆ ಮಾಡಿ ಮಾತಾಡ್ಬೋದು. ಒಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಹಲೋ ನಮಸ್ತೆ. ಹಲೋ ನಮಸ್ತೆ.
1: ಕೇಳಿಸ್ತಾ ಇಲ್ವಾ?
0: ಹಾಂ, ಕೇಳಿಸ್ತಾ ಇದೆ, ಹೇಳಿ.
1: ನಾನು ಸತೀಶ್ ಕಯ್ಯರ್.
0: ಸತೀಶ್ ಕಯ್ಯರ್, ಹೇಳಿ ಸತೀಶ್ ಅವರೇ.
1: ನಮಸ್ತೆ ಸರ್.
2: ನಮಸ್ತೆ.
1: ತುಂಬಾ ಚೆನ್ನಾಗಿ ಹಾಡಿದ್ದೀರಾ.
2: ಥ್ಯಾಂಕ್ ಯು ಸರ್.
1: ನಿಮ್ಮ ಹಾಡಿಗಾಗಿ ಧನ್ಯವಾದಗಳು.
2: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.
1: ಅಂದ್ರೆ ನಮ್ಮ ಒಂದು ಸಾರಂಗ್ ಅನ್ನುವಂತ ಒಂದು ಮಾಧ್ಯಮ ಎಲ್ಲಾ ಒಂದು ಪ್ರತಿಭೆಗಳಿಗೆ ಆಸರೆ ಆಗುವಂತದ್ದು. ಒಂದು ಮೂಲೆಯಲ್ಲಿರುವಂತಹ ಒಂದು ಪ್ರತಿಭೆಗಳನ್ನ ಬೆಳಕಿಗೆ ತರುವಂತ ಒಂದು ಒಂದು ವೇದಿಕೆ ಅಂದ್ರೆ ಅದೊಂದು ಮಾಧ್ಯಮ ಅಂದ್ರೆ ಸಾರಂಗ.
2: ಹೌದು ಸರ್.
1: ತುಂಬಾ ಖುಷಿ ಆಯ್ತು ನಿಮ್ಮ ಹಾಡುಗಳನ್ನು ಕೇಳಿ.
2: ಥ್ಯಾಂಕ್ ಯು ಸರ್.
1: ಅಂದ್ರೆ ಭಕ್ತಿಗೀತೆಯನ್ನೇ ಹಾಡ್ತೀರಾ ನೀವು ಜಾಸ್ತಿಯಾಗಿ?
2: ಎಲ್ಲ ಹಾಡ್ತೇನೆ, ಅದರಲ್ಲಿ ಸ್ವಲ್ಪ ಜಾಸ್ತಿ ಭಕ್ತಿಗೀತೆ.
1: ಅದು ಅಂದ್ರೆ ನಮ್ಗೆ ಈ ಕಲೆ ಅನ್ನೋದಕ್ಕೆ ಯಾವುದೇ ರೀತಿಯ ಭೇದ ಭಾವ ಇಲ್ಲ, ಅದು ಯಾರಿಗೂ ಕೂಡ ಬರ್ಬೋದು ಸರ್.
2: ಖಂಡಿತ ಸರ್.
1: ಅದಕ್ಕೆ ಮೇಲು ಕೀಳು ಅನ್ನೋದಿಲ್ಲ, ಅದಕ್ಕೆ ಯಾವುದೇ ಒಂದು ಜಾತಿ ಭೇದ ಭಾವ ಅನ್ನೋದು ಕೂಡ ಇಲ್ಲ.
2: ಇಲ್ಲ ಇಲ್ಲ.
1: ಈ ಕಲೆ ಅನ್ನೋದು ಒಂದು ದೇವರು ಅಂತ ಹೇಳ್ಬೋದು ನಮ್ಗೆ, ಇದಕ್ಕಿಂತ ಬೇರೆ ದೇವರಿಲ್ಲ.
2: ಖಂಡಿತ
1: ನಮ್ಮ ದೇವರು.
2: ಅದನ್ನ ನಾನು ಅದನ್ನೇ ಪೂಜೆ ಮಾಡಿದೆ. ಅಂದ್ರೆ ದೇವರು ಕೊಟ್ಟದ್ದು ಸರ್. ನಾನು ನನ್ನ
1: ನಿಜ ನಾನು ಏನಂದ್ರೆ ನಾವು ಕಲೆ ಅನ್ನುವಂಥದ್ದು ಇದೆಯಲ್ಲ, ಅದು ಕಲಿತು ಬರುವಂತದ್ದಲ್ಲ. ನಿಜವಾಗಿ ಕೂಡ ನಾವು ಕಲಿತು ಬರುವಂತದ್ದಲ್ಲ. ನಾವು ವಿದ್ಯೆ ಆದ್ರೂ ನಮ್ಮ ಶಾಲೆಯಲ್ಲಿ ಹೋಗಿ ಕಲಿಬಹುದು, ಆದ್ರೆ ಕಲೆ ಅನ್ನೋದು ನಮ್ಮ ಜನನದಲ್ಲಿ ಬರುವಂತದ್ದು. ಯಾರಿಗೂ ಕೂಡ ಬರ್ಬೋದು. ಅದನ್ನು ಯಾವತ್ತೂ ಕೂಡ ಪ್ರೀತಿಸಲೇಬೇಕು. ಸಂಗೀತ ಅದು ಕೂಡ ಸಂಗೀತ ಅದ್ರೂ ಕೂಡ ಬೆಟರ್. ಅಂದ್ರೆ ಸಂಗೀತ ಯಾವುದೇ ಒಂದು ಸಾಧಾರಣವಾಗಿ ಒಂದು 75% ಆದ್ರೂ ಒಂದು ರೋಗವನ್ನು ನಿರ್ವಹಣೆ ಮಾಡುವಂತ ಶಕ್ತಿ ಸಂಗೀತಕ್ಕಿದೆ.
0: ಸರಿ, ಇವರು ಕೂಡ ಹಾಡ್ತಾರೆ ಸತೀಶ್ ಕಯ್ಯಾರ್. ಅವರು ಸ್ವಲ್ಪ ದೃಷ್ಟಿ ಮಾಂದಿರ ಅಂದ್ರೆ ಬೈ ಬರ್ತ್ ಬ್ಲೈಂಡ್.
2: ಹೌದು.
0: ಆದರೂ ಹಲವಾರು ಆರ್ಕೆಸ್ಟ್ರಾಗಳಲ್ಲಿ ಹಾಡಿದ್ದಾರೆ. ಓಕೆ, ಹೇಳಿ.
1: ಹೌದು, ಏನಂದ್ರೆ ನೀವು ಹಾಡ್ತೀರ ನಮ್ಮ ಏನು ಹಿಂದೂ ಭಕ್ತಿ ಗೀತೆಗಳನ್ನೆಲ್ಲ ಹಾಡ್ತೀರ.
2: ಖಂಡಿತ
1: ಕೂಡ. ಈ ಏನು ಬ್ಯಾರಿ ಸಂಗೀತಗಳಿದೆಯಲ್ಲ, ಮಾಪ್ಲ ಪಾಕ ಅಂತ ಹೇಳ್ತಾರೆ ಇಲ್ಲಿ ಮಲಯಾಳದಲ್ಲಿ.
2: ಹೌದೌದು.
1: ಹಾ, ಅದು ಕೂಡ ಹಾಡ್ತೀನಿ. ನನಗೆ ಇವರು ಕಂಚಿರ್ ಕೊಟ್ಟು ಪರಂಬು ಮತ್ತೆ ಇವರು ಸಲೀಮ್ ಕೊಟ್ಟಕ್ಕೂ ಅವರೆಲ್ಲ ತುಂಬಾ ಇಷ್ಟ ನನಗೆ.
2: ಹೌದೌದೌದು.
1: ಅದೇ ಅವರೆಲ್ಲ ಹಾಡುಗಳನ್ನ ನಾನು ಕೇಳ್ತಾ ಇರ್ತೀನಿ.
2: ಖಂಡಿತ, ಅವ್ರದ್ದು ಅದೇ ಅವ್ರದ್ದು ಸಾಂಗ್ ಎಲ್ಲ ಹಾಡ್ತಿದ್ದೆ ನಾನು.
1: ಹಾ ಹೌದೌದು. ಜ್ಞಾನ ಕೆಟ್ಟ ತೋರಿ ಸುಂದರಿ ಪೆಣ್ಣ ಅದು ಅದು ತುಂಬಾ ಒಳ್ಳೆ ಹಾಡು.
2: ಹೌದೌದೌದು. ಯಾವ್ದು ಸರ್?
1: ಜ್ಞಾನ ಕೆಟ್ಟ ತೋರು ಸುಂದರಿ ಪೆಣ್ಣ ಎಮ್ಮು ಮೆಂದೆ ಅಳಗೆಂಬೆ ಅಳಗ
2: ಇನ್ನೆಂಡೆ ಮನಸ್ಸಿ ಇನ್ನವ ಮಾತ್ರ.
0: ಓಕೆ ಸತೀಶ್ ಅವರೇ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಓಕೆ, ಧನ್ಯವಾದಗಳು. ಓಕೆ, ನಮ್ಮ ಸತೀಶ್ ಅವರು ಕರೆ ಮಾಡಿ ಮಾತನಾಡಿದ್ದು. ಹಾಗೆ ಕೇಳುಗರೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ನಮ್ಮ ಏನು ವೈರಲ್ ಯುವಕ ನಮ್ಮ ರಮ್ಲಾನ್ ಅವರು ಇದ್ದಾರೆ. ಒಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ.
3: ನಮಸ್ತೆ ಸರ್.
0: ನಮಸ್ತೆ, ಯಾರು ಮಾತಾಡೋದು?
3: ನಾನು ಸಿಟಿ ಚಂದ್ರಶೇಖರ್, ಅತ್ತಿಚೌಡನಹಳ್ಳಿ.
0: ಸಿಟಿ ಚಂದ್ರಶೇಖರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಅತ್ತಿಚೌಡನಹಳ್ಳಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು, ಗಾಯಕರು. ಗಾಯಕರು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರು ಕನ್ನಡ ಪ್ರೇಮ
0: ಯಾವಾಗ ನಿಮ್ಮ ಇಷ್ಟದ ಹಾಡು ಇದೆ?
3: ನಮ್ಮ ಇಷ್ಟದ ಹಾಡು ಅವರು ಒಂದು ಮೊಹಮ್ಮದ್ ರಫಿ ಒಂದು ಕನ್ನಡ ಹಾಡು ಆಡಿದ್ದಾರೆ ಸರ್. ಒಂದೇ ಬಳ್ಳಿ ಹೂಗಳು ಅಂತಲ್ಲ ಕನ್ನಡ ಹಾಡಿದ್ರೆ ಒಂದು ನೀನೆಲ್ಲೇ ನಡುವೆ ದೂರ ಅಂತ ಅವಾರ್ಡ್ ಆಡಿದ್ರೆ ನನಗೆ ಬಹಳ ಖುಷಿ ಆಗುತ್ತೆ.
2: ಓಕೆ ಸರ್.
0: ಓಕೆ, ಖಂಡಿತ ಹಾಡ್ತಾರೆ.
3: ಹಾ ಹಾ.

0: ಟಿ ಟಿ ಚಂದ್ರಶೇಖರ್ ಅವರೇ, ಕೇಳ್ತಾ ಇದೆಯಾ? ಯಾಕೋ ಇವರ ಸಿ ಟಿ ಚಂದ್ರಶೇಖರ್ ಅವರೇ. ಓಕೆ, ಅವರ ಕರೆ ಕಡಿತಗೊಂಡಿದೆ. ಅವರು ಏನೋ ಹಾಡು ಕೇಳ್ತಾ ಇದ್ದಾರೆ. ರಫಿಯವರ ಹಾಡನ್ನು ಕೇಳ್ತಾ ಇದ್ದಾರೆ.
1: ಖಂಡಿತ ಖಂಡಿತ ಸರ್.
0: ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಯಾಕೋ ಕರೆ ಕಡಿತಗೊಂಡಿದೆ, ಮತ್ತೆ ಕರೆ ಮಾಡಬಹುದು. ಹಾಗೆ ರಫಿಯವರ ಏನೋ ಒಂದು ಹಾಡು ಕೇಳಿದ್ದಾರೆ.
1: ಅದೇ ಮೊಹಮ್ಮದ್ ರಫಿ ಅವ್ರದ್ದು ಅದ್ಭುತ ಸರ್. ಅದೇ ಅವರೆಲ್ಲ ಆಡ್ತಾ ಇದ್ದೆ.

0: ಭಾಳ ಚೆನ್ನಾಗಿ ಹಾಡಿದ್ರಿ. ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ತೆ.
1: ನಮಸ್ಕಾರ ಸರ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡೋದು?
1: ಹೃದಯ ರಾಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್.
2: ಥ್ಯಾಂಕ್ ಯು ಸರ್.
1: ಹಲೋ
0: ಹೇಳಿ ಹೇಳಿ ಹೇಳಿ ಮಾತಾಡಿ.
1: ಹಾಂ, ಇವತ್ತು ರಂಜಾನ್ ಬೆಳ್ತಂಗಡಿ,
0: ರಮ್ಲಾನ್ ಅವರು.
1: ಹಾಂ, ರಂಜಾನ್ ಬೆಳ್ತಂಗಡಿ ಅವರ ಕಾರ್ಯಕ್ರಮ ಚೆನ್ನಾಗಿದೆ ಸರ್.
0: ಹೌದು, ನೀವೆಲ್ಲಿಂದ ಮಾತಾಡ್ತಾ ಇದ್ದೀರಾ? ನಿಮ್ಮ ಹೆಸರು?
1: ನಾವು ಶಾಂತಾಚಾರ ಬಡಿಯರ್ ಅಂತ, ಕೊಕ್ನೂರು ಹರಿಹರ ತಾಲೂಕು,
0: ಹಳಿಯಾಳದಿಂದ.
1: ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲಾ.
0: ಹಾಂ, ಹರಿಹರ ದಾವಣಗೆರೆ.
1: ಹಾಂ,
0: ಓಕೆ, ಸರಿ, ಮಾತಾಡಿ
2: ಸರ್. ಹೇಳಿ.
1: ರಂಜಾನ್
2: ಸರ್, ಹೇಳಿ ಸರ್.
1: ನಮಸ್ಕಾರ ಸರ್.
2: ನಮಸ್ತೆ ನಮಸ್ತೆ ಸರ್.
1: ಧಾರ್ಮಿಕ ಸಾಮರಸ್ಯಕ್ಕೆ ಹೆಸರಾಗಿದ್ದಾರೆ, ನಿಮ್ಮ ಭಕ್ತಿ ಹಾಡುಗಳು ಕೇಳಿ ನಮಗೆ ಬಹಳ ಖುಷಿ ಆಗುತ್ತೆ ಸರ್.
2: ಥ್ಯಾಂಕ್ ಯು ಸರ್.
1: ಸುಮಧರ ಕಂಠದಿಂದ ನೀವು ಹಾಡುಗಳು ಕೇಳಿ.
2: ಥ್ಯಾಂಕ್ ಯು ಸರ್.
1: ಆಕ್ಚುಲಿ ನಾವು ಕಾಳಿ ಆರಾಧಕರು, ಕಾಳಕಾದೇವಿ. ಕಾಳಕಾದೇವಿ ಭಕ್ತಿ ಹಾಡು ಕೇಳಿ ನಮ್ಗೆ ತುಂಬಾ ಖುಷಿ ಆಯ್ತು.
2: ಥ್ಯಾಂಕ್ ಯು ಸರ್.
1: ಎಷ್ಟು ಖುಷಿ ಆಯ್ತು ಅಂದ್ರೆ, ಆಕ್ಚುಲಿ ನಾವು ಕಾಳಕಾದೇವಿ ನಾವು ಆಚಾರಲ್ಲ, ನಾವು ಬಡಿಗರು. ಭಕ್ತಿ ಹಾಡು ಕೇಳಿ ತುಂಬಾ ಖುಷಿ ಆಗ್ಬಿಡ್ತು. ನಾನು ಯೂಟ್ಯೂಬ್ ಅದರಲ್ಲಿ ನೋಡ್ತಾ ಇದ್ವಿ, ಈಗ ನೇರವಾಗಿ ನಿಮ್ ಮಾತು ಕೇಳ್ತದಲ್ಲ.
2: ಥ್ಯಾಂಕ್ ಯು ಸರ್.
1: ತುಂಬಾ ಖುಷಿ ಆಗಿತ್ತು.
2: ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.
1: ನಿಮ್ಮನ್ನ ಈಗ ತಾರಾಂಗ ರೇಡಿಯೋಕ್ಕೆ ಕರ್ಕೊಂಡ್ ಬಂದು ನಿಮ್ನ ಸಂದರ್ಶನ ಮಾಡ್ತಾರಲ್ಲ, ನಿರೂಪಕರಿಗೆ ತುಂಬಾ ಹೃದಯ ಧನ್ಯವಾದಗಳು.
0: ಓಕೆ, ಧನ್ಯವಾದಗಳು.
1: ಧನ್ಯವಾದ ಸರ್.
0: ಓಕೆ, ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡ್ಕೊಂಡು.
1: ನಿಮ್ ಕೂಡ ಮಾತಾಡಿದ್ರೆ ತುಂಬಾ ಖುಷಿ ಆಯ್ತು ಸರ್.
0: ಓಕೆ, ಧನ್ಯವಾದಗಳು.
1: ಧನ್ಯವಾದ ಸರ್.
0: ಓಕೆ, ನಮ್ಮ ಇವರು ಶಾಂತಪ್ಪ ಅವರು, ಏನು ದಾವಣಗೆರೆಯಿಂದ, ಹರಿಹರದಿಂದ ಕರೆ ಮಾಡಿದ್ದಾರೆ. ಓಕೆ, ನೀವು ಕೆಲವೊಂದು ರಿಯಾಲಿಟಿ ಶೋಗೆ ಎಲ್ಲ ಟ್ರೈ ಮಾಡಿದ್ರಿ?
2: ಟ್ರೈ ಮಾಡಿದ್ದು.
0: ಇಷ್ಟು ಒಳ್ಳೆ ಕಂಠ ಇದ್ದು ಯಾಕೆ ನೀವು ಸಿಲೆಕ್ಟ್ ಆಗಿಲ್ಲ?
2: ಅದು ಗೊತ್ತಿಲ್ಲ ಸರ್.
0: ಏನು
2: ಅದು ಯೋಗ ಬೇಕಾ ಏನು ಗೊತ್ತಿಲ್ಲ.
0: ಓಕೆ ಓಕೆ.
2: ಅದು ಏನಂತ ಹೇಳಿದರೆ, ನಾವು ಒಮ್ಮೊಮ್ಮೆ, ನಾನೀಗ ವೃತ್ತಿಯಲ್ಲಿ ಟೆಕ್ನಿಷಿಯನ್ ಸರ್, ಅಂದರೆ ಟಿವಿ ರಿಪೇರಿ ಮಾಡುವಂತ.
0: ಟಿವಿ ರಿಪೇರಿ ಮಾಡ್ತೀನಿ
2: ನಾನು, ಟೆಕ್ನಿಷಿಯನ್.
0: ಆಗ ನಾನು ಎಂತ ಭಾಗ್ಯ ನೋಡಿ, ಟಿವಿ ರಿಪೇರಿ ಮಾಡುವ ರೇಡಿಯೋಕ್ಕೆ ಬಂದಿದ್ದಾರೆ. ರೇಡಿಯೋ ರಿಪೇರಿ
2: ಮಾಡ್ತಿದ್ದೆ.
0: ಮಾಡ್ತೀರಾ?
2: ರೇಡಿಯೋ ನಾನು ಒಂದು ಬಾಕ್ಸ್ ಅಲ್ಲಿ ಮಾಡ್ತಾ ಇದ್ದೆ ಮುಂಚೆ.
0: ಹೌದಾ? ನಮ್ಮ ರೇಡಿಯೋ ಕೇಳಿದ್ರೆ ಏನಾದ್ರೂ ರಿಪೇರಿ ಮಾಡ್ಲಿಕ್ಕೆ ಹೇಳಿದ್ರೆ ನಿಮ್ಮ ಹತ್ರ ಕಳಿಸಬಹುದಲ್ಲ. ಓಕೆ, ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಓಕೆ, ಹಲೋ ಹಲೋ ಹಲೋ ನಮಸ್ತೆ.
3: ಬ್ರಹ್ಮಾವರದಿಂದ ನಾವು ವಿಶ್ವನಾಥ್ ಟೈಲರ್ ಅಂತ.
0: ವಿಶ್ವನಾಥ್ ಟೈಲರ್ ಬ್ರಹ್ಮಾವರದಿಂದ ಹೇಳಿ, ಮಾತಾಡಿ. ನಮ್ಮ ರಮ್ಲಾನ್, ರಮ್ಲಾನ್ ಬಗ್ಗೆ ಕೇಳಿದಿರಾ?
3: ಹಾ, ಕೇಳಿದೀನಿ. ಒಳ್ಳೆ ಚೆನ್ನಾಗಿ ಆಡ್ತಾರೆ ಅವರು.
0: ಅದು ಯೂಟ್ಯೂಬ್ ಅಲ್ಲಿ ಇದೆ ಅವರು ಎಲ್ಲ ಸಂದರ್ಶನ.
3: ಹೌದು.
0: ಮಾತಾಡಿ.
3: ಭಕ್ತಿಗೀತೆ ಅಂತೂ ಹಿಂದೂಗಳು ನಾಚಿಸುವಾಗಿ ಹಾಡ್ತಾರೆ.
0: ವಾವ್,
2: ಥ್ಯಾಂಕ್ ಯು ಸರ್.
0: ಒಳ್ಳೆ ಸರ್ಟಿಫಿಕೇಟ್ ಕೊಟ್ಟಿದೆ,
3: ತುಂಬಾ ಇದೆ ಅವರಿಗೆ.
2: ಥ್ಯಾಂಕ್ ಯು ಸರ್.
3: ಹೀಗೆ ಮುಂದುವರೆದ್ರೆ ಮೊಹಮ್ಮದ್ ರಫಿ ತರ ಆಗ್ಬಹುದು.
0: ವಾವ್,
2: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
3: ಹಲೋ, ಸಮರಾ ಅಲ್ಲ ಅವರೇ?
2: ಹಾ, ಹೇಳಿ ಹೇಳಿ ಸರ್,
0: ಹೇಳಿ ಮಾತಾಡಿ.
3: ಹಲೋ
2: ಹಲೋ, ಹೇಳಿ ಹೇಳಿ.
3: ಹಲೋ, ನಮಗೆ ಒಂದು ಅವರು ಗಾಳಿ ದೇವರದ್ದು ಒಂದು ಹಾಡು ಮಾಡಿದಾರಂತೆ.
2: ಹೌದೌದು.
3: ಮತ್ತೊಂದು ವಿದ್ಯಾಭೂಷಣದ ಒಂದು ಏನೋ, ಮತ್ತೆ ನಮ್ಮ
0: ವಿದ್ಯಾಭೂಷಣ
3: ಸರ್, ಇದೊಂದು ಅರ್ಧ ಅಲ್ಲ ಹಾಡು,
0: ಕನ್ನಡ ಹಾಡ ವಿದ್ಯಾಭೂಷಣ.
3: ಹೌದು.
0: ಹಾಡ್ಬೇಕು.
3: ಅವರು ರಚನೆ ಮಾಡಿರೋ ಗಾಳಿ ದೇವಿ.
2: ಹೌದೌದೌದೌದು.
3: ಮತ್ತೆ ವಿಷ್ಣು ಸರ್, ಇದೊಂದು ಅರ್ಧ ಒಂದು ಲೈನ್ ಹಾಡು.
2: ವಿಷ್ಣು ವಿಷ್ಣು ವಿಷ್ಣುವರ್ಧನ್ ಸರ್ ಅದ. ಓಕೆ ಓಕೆ ಓಕೆ
0: ಓಕೆ, ಹಾಡ್ತಾರೆ.
3: ಆಯ್ತು.
0: ವಿಷ್ಣುವರ್ಧನ್ದು
2: ವಿಷ್ಣುವರ್ಧನ್ ಸರ್ ಆಡಿ ನಟಿಸಿದಂಥ ಒಂದು ಹಾಡಲ್ಲ.

0: ಬಹಳ ಚೆನ್ನಾಗಿ ನೂರೊಂದು ನೆನಪು ಹಾಡನ್ನು ಬಹಳ ಮಧುರವಾಗಿ ಬಹಳ ಚೆನ್ನಾಗಿ ಹಾಡಿದ್ರಿ. ಹಾಗೆ ವಿಷ್ಣುವರ್ಧನ್ ಅವರು ತುಂಬ ಕೆಲವೊಂದು ಹಾಡು
1: ಕೆಲವು
0: ಜಾಸ್ತಿ ಯಾವುದು, ನೀವು ಕೆಲವು ಕಡೆ ಹೋದಾಗ ಮೊದಲಿಗೆ ಭಕ್ತಿಗೀತೆಯನ್ನೇ ಶುರು ಮಾಡ್ತೀರಿ?
1: ಹೌದೌದು. ನಾನು ಅಂದರೆ ಈಗ ನಾವು ಇರುವಂಥದ್ದು ಇಲ್ಲಿ ಅಲ್ಲ, ಈಗ ತುಳುನಾಡು, ಇಲ್ಲಿ ಕೆ ಜೆ ಯೇಸುದಾಸ್ ಹಾಡಿರುವಂತಹ ನಮ್ಮದು ಇಲ್ಲಿ ಮಧುರ ಟೆಂಪಲ್ ಇದೆ, ಅಲ್ಲಿದ್ದು ಹಾಡಿದ್ದು
0: ಮಧುರು.
1: ಮಧುರು
0: ಮಧುರು ಟೆಂಪಲ್ ಇದ್ದು ಹಾಡನ್ನು ಮೊದಲಿಗೆ ಹಾಡ್ತೀರಿ?
1: ಹಾಡ್ತೀರಿ.
0: ಹಾಗೆ ವಿಘ್ನ ವಿನಾಯಕನ ಹಾಡನ್ನು ಹಾಡಿಕೊಂಡು ಯಾವುದೇ ಕಾರ್ಯಕ್ರಮ ಶುರು
1: ಮಾಡ್ತೀರಿ?
0: ಓಕೆ. ಸೋನು ನಿಗಮ್ ಕೂಡ ನಿಮಗೆ ತುಂಬ ಇಷ್ಟದ ಹಾಡುಗಾರ?
1: ಹೌದು ಸರ್, ಖಂಡಿತ.
0: ಸೋನು ನಿಗಮ್ ಅಂದರೆ ಪಂಚಪ್ರಾಣ.
1: ಅವರು ತುಂಬ ಇಷ್ಟ ನನಗೆ ಪಂಚಪ್ರಾಣ ಅಂದರೆ. ಅದೇ ರಫಿ ಸಾಬ್ ಅವನು, ರಫಿ ಸಾಬ್ ಇದ್ದಾರಲ್ಲ, ಮೊಹಮ್ಮದ್ ರಫಿ ಸಾಬ್, ಅವರನ್ನು ಅನುಕರಣೆ ಅಂದರೆ ಅವರನ್ನು ಫಾಲೋ ಮಾಡಿಕೊಂಡು ಬಂದಂಥ ಸಿಂಗರ್ಸ್ಗಳಲ್ಲೇ ಆಗಿರ್ಬೋದು, ಎಸ್ ಪಿ ಬಿ ಅವ್ರು ಹೇಳ್ತಿದ್ರು ನನ್ನ ಗುರು ಮೊಹಮ್ಮದ್ ರಫಿ. ಹಾಗೆ ಸೋನು ನಿಗಮ್ ಅವರಿಗೂ ಕೂಡ ಅವರನ್ನೇ ಅನುಕರಣೆ ಅಂದರೆ ಅನುಕರಣೆ ಅಂತಲ್ಲ, ಅವರನ್ನು ಫಾಲೋ ಮಾಡ್ತಾ ಬಂದಿದ್ದರು ನಾನು ಅವರನ್ನು. ಹಾಗೆ
0: ಈ ಅನಿಸುತ್ತಿದೆ ಯಾಕೆ ಎಂದು ನಂತರ ನಿಮಗೆ ಸೋನು ನಿಗಮ್ ತುಂಬ ಆಪ್ತರಾಗ್ತಾರೆ.
1: ಹೌದೌದು.
0: ಒಂದೆರಡು ಲೈನ್ ಹಾಡೋದಾದರೆ ಅನಿಸುತ್ತಿದೆ.

0: ಅನಿಸುತ್ತಿದೆ ಯಾಕೋ ಎಂದು.
1: ಮೊದಲಿಗೆ ಹೀಗೆ ಅನಿಸಿತ್ತು ನಿಮಗೆ? ಹೀಗೆಲ್ಲ ನಾನು ಇಂಥರ ಕೆಲವು ಕಡೆ ಅಂತ ಸಾರಂಗಿ ಕೂಡ ಬರ್ತೇನೆ ಅಥವಾ ಬೇರೆ ಕಡೆ ಎಲ್ಲ ಮಾಧ್ಯಮಗಳಲ್ಲಿ ಇಷ್ಟೊಂದು ಪ್ರಚಾರ ಪಡೆಯುತ್ತೇನೆ ಅಂತ ಅನಿಸಿದ್ರೆ?
0: ಇಲ್ಲ, ನನಗೆ ನನ್ನ ಪ್ರೌಢ ಶಿಕ್ಷಣ ಮಾಡ್ತಿರುವಾಗ ನಾನು ಆಡ್ತಿದ್ದೆ. ಆಗ ಸಂಧ್ಯೆ ಮೇಡಮ್ ಅಂತ ಇದ್ದರು, ಅವರೀಗ ವೇಣೂರು ಅಲ್ಲಿದ್ದಾರೆ. ಅವರು ಹೇಳಿದ್ರು ನಿನಗೆ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೋದು ಅಂತ ಹೇಳ್ತಿದ್ರು, ಒಳ್ಳೆ ವಾಯ್ಸ್ ಇದೆ ಅಂತ ಹೇಳಿದ್ರು. ಮತ್ತು ಎಲ್ಲರೂ ಚೇತನ್ ಸರ್ ಆಗಿರ್ಬೋದು, ಮಂಜನಾಯ್ಕ ಸರ್, ಪ್ರವೀಣ್ ಸರ್ ಅವರೆಲ್ಲ ಸಪೋರ್ಟ್ ಮಾಡ್ತಿದ್ರು. ಒಳ್ಳೆ
1: ಆಲ್ಬಮ್ ಸಾಂಗಿಗೆ ಹಾಡಿದಿರಿ, ಹಾಗೆ ಫಿಲ್ಮಿಗೆ ಏನಾದರೂ ಅವಕಾಶ?
0: ಇಲ್ಲ, ಇಷ್ಟರವರೆಗೆ ಸಿಗಲಿಲ್ಲ. ನನಗೊಂದು ಆಸೆ ಇದೆ ಸರ್, ಅಂದರೆ ನಾವೊಂದು ರಿಯಲ್ ಜೀ ಕನ್ನಡ ಆಗಲಿ ಅಂತ ಶೋಗೆ ಹೋಗಬೇಕು. ಅಂದರೆ ನನಗೆ ಅಲ್ಲಿ ನಾನು ಸಿಂಗರ್ ಆಗಬೇಕು, ದೊಡ್ಡ ಸಿಂಗರ್ ಆಗಬೇಕು ಅಂತ ನಮಗೆ ಕಲಿಬೇಕು ಸರ್, ಅದು ಅದೆಲ್ಲ ಅನುಭವ ಬೇಕು ಅಂತ ಅಷ್ಟೇ.
1: ಅಲ್ಲಿ ಜಡ್ಜ್ ಎಲ್ಲ ಕೆಲವು,
0: ಹೌದೌದೌದು, ಕೊಡುವಂಥ ಟಿಪ್ಸ್ಗಳಾಗಿರ್ಬೋದು, ಅಲ್ಲಿರುವಂಥ ಜೂರಿಗಳು, ಜೂರಿ ಮೆಂಬರ್ಸ್ಗಳಿದ್ದಾರಲ್ಲ, ಅವರು ಒಳ್ಳೆ ಸಪೋರ್ಟ್ ಮಾಡ್ತಾರೆ ಈ ಹೋಗುವಂಥ ಸಿಂಗರ್ಗಳಿಗೆ ಅಂತ.
1: ಹಾಗೆ ನಿಮ್ಮ ಬಗ್ಗೆ ಕೆಲವರು ಜನರು ಬೇರೆ ಬೇರೆ ಅಭಿಪ್ರಾಯಗಳನ್ನು ಕೊಡ್ತಾರೆ. ನಮ್ಮ ಕೇಳುಗರಂತೂ ನಿಮ್ಮ ಏನೋ ಯೂಟ್ಯೂಬಲ್ಲಿ ವೈರಲ್ ಹಾಡುಗಳನ್ನು ಕೇಳಿದ್ದಾರೆ. ಹಾಗೆ ನಿಮ್ಮ ಊರಿನ ಒಬ್ಬರು ದೇವಸ್ಥಾನದ ಸೆಕ್ರೆಟರಿಯವರು ಸುದ್ದಿ ನ್ಯೂಸ್ ಬೆಳ್ತಂಗಡಿಗೆ ಅಲ್ಲಿ ಹೇಳಿದಂಥ ಒಂದೆರಡು ಮಾತುಗಳನ್ನು ಈಗ ನಾನು ಪ್ಲೇ ಮಾಡೋದಾದರೆ. ನಿಮ್ಮ ತಾಯಿ
2: ಮಾತಾಡಿದ್ಯಾಕೋ?
1: ಇದು ಧ್ವನಿ ಸ್ವಲ್ಪ
0: ಹೌದೌದು
1: ಕೇಳ್ತಾ ಇಲ್ಲ. ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ಹಲೋ
3: ನಮಸ್ತೆ.
1: ಪೂರ್ಣಿಮಾ ಸಾಲಿತ್ರಿಂದ ಹೇಳಿ ಪೂರ್ಣಿಮಾ ಅವರೇ.
3: ಅವರಿಗೂ ನಮಸ್ತೆ ಸರ್, ರಮಲಾ ಸರ್.
0: ನಮಸ್ತೆ ನಮಸ್ತೆ.
3: ನೀವು ಸಾಹಿತ್ಯ ಬರ್ದಾಡುದಾ?
0: ಅಂದ್ರೆ ಸಾಹಿತ್ಯ ಅದೇ ನಾನು ನನಗೆ ಆಗಿ ಒಂದೆರಡು ಮೂರು ಬರೆದು ಆಡಿದ್ದೇನೆ ಅಷ್ಟೇ.
3: ಅಂದ್ರೆ ಅದೇ ನೀವು ಬರೆದ ಸಾಹಿತ್ಯಕ್ಕೆ ನೀವು ಧ್ವನಿ ಹಾಕ್ತಿರಲ್ಲ, ಅವಾಗ ಸಿಗುವ ತೃಪ್ತಿ, ಬೇರೆಯವರು ಹಾಡಾಡುವಾಗ ವ್ಯತ್ಯಾಸ ಏನು ಗಮನಿಸ್ತೀರಿ?
0: ಅಂದ್ರೆ ಹೇಗೆ ಮೇಡಮ್?
1: ಅಲ್ಲ ನೀವು
3: ಈಗ ನಾವೇ ಬರೆದು ಸಾಹಿತ್ಯ ಬರ್ದು ಹಾಕ್ತೇವಲ್ಲ, ನಾನು ಇಕೋ ಕೇಳಿದ್ದೆ, ನಾನು ಮಾತಾಡಿ ನಂಗೆ ಕೇಳ್ತಾ ಉಂಟು. ಈಗ ಸಾಹಿತ್ಯ ನಾವೇ ಬರೆದು ಹಾಡುವಾಗ ಹಾಡುದಕ್ಕೂ ಇನ್ನೊಬ್ಬರ ಸಾಹಿತ್ಯ ಹಾಡುದಕ್ಕೂ ವ್ಯತ್ಯಾಸ ನಿಮ್ಮ ರೀತಿಯಲ್ಲಿ?
0: ನನ್ನ ರೀತಿ ಅಂತ ಅಂದ್ರೆ, ಈಗ ಬೇರೆಯವರು ನನಗೆ ಬರೆದು ಕೊಟ್ಟರೆ ಹಾಡ್ಬೋದು, ಅಂದ್ರೆ ನಮ್ಗೆ ಅದು ಕೆಲವರು ಹೇಳ್ತಾರೆ ಅದನ್ನ ಕುತ್ಕೊಳಿಸಿ, ಹಾಗೆಲ್ಲ ಆ ರಾಗಕ್ಕೆ ಇದ್ರೆ ಅದನ್ನು ಹಾಡ್ಬೋದು. ಈಗ ಬೇರೆಯವರು ಬರೆದು ನಾನು ಹಾಡ್ತಾನೆ, ನಾವು ಹಾಡಿದ್ರು ನಾವು ಅದನ್ನು ಫೀಲ್ ಮಾಡಿಕೊಂಡು ಹಾಡ್ತೇವೆ ಅಂತ ಅಷ್ಟೇ. ಅದರಲ್ಲಿ
3: ತುಂಬಾ ಬೇರೆ ಬೇರೆ ಭಾಷಾ ಸಂಗೀತ ಪ್ರೇಮಿಗಳನ್ನು ಹಿಡಿದಿಡುವ ಶಕ್ತಿ ಇದೆ ನಿಮ್ಮ ಗಾಯನಕ್ಕೆ.
0: ಥ್ಯಾಂಕ್ ಯು ಮ್ಯಾಮ್.
3: ಮತ್ತೆ ಸಾಧ್ಯ ಆದ್ರೆ ಇದೊಂದು ಹಾಡಿ, ತುಳು ಹಾಡು, ಕುರಳಿಂದ ಅಕ್ಕದು.
0: ಅದು ನನ್ನ ಫೇವರೇಟ್ ಸಾಂಗ್ ಅಂದ್ರೆ ಅದು. ಹಾ ಖಂಡಿತ.
1: ಓಕೆ ಸರಿ,
3: ಓಕೆ ಸರ್, ಆಲ್ ದಿ
0: ಬೆಸ್ಟ್. ಥ್ಯಾಂಕ್ ಯು. ಪುರಲಿನದಕ್ಕದು ಪೋಯನ ರಂಗ ಕರುಣೆ ನೇ ಜಂದೆ ಬುಡಿಯನ ಸಂ

0: தக்குது போயனா
1: ಪುರಳ ದಕ್ಕಿದೆ. ಇದು ಬಹಳ ವಿದ್ಯಾಭೂಷಣ್ ಅವರ ಬಹಳ
0: ಸೂಪರ್ ಹಿಟ್,
1: ಸೂಪರ್ ಹಿಟ್ ಹಾಡು ಎಲ್ಲರೂ.
0: ಮತ್ತೆ ಈ ಪದ್ಯದ ಬಗ್ಗೆ ಒಂದು ನನ್ನ ಅನಿಸಿಕೆ ಸರ್, ಎಲ್ರಿಗಿಂತಲ್ಲ ಅದರಲ್ಲಿ ಏನೋ ಒಂದು ಫೀಲ್ ಇದೆ. ಅವರು ಹಾಡುವಂಥ ರೀತಿಯು ಮನಸ್ಸಿಗೆ ತಗೊಂಡ್ರೆ ಫುಲ್ಲು ಫೀಲ್, ಅದು ಬೇಸರ ಆಗುತ್ತೆ.
1: ಅವರು
0: ಅದೇ ನೋಡಿ, ಅದು ಅದೇ ಅರ್ಥ ಅಂತ ಹೇಳಿದೆ ಕನ್ನಡದಲ್ಲಿ ಹೇಳುವುದು ಕೊಲನನ್ನು ಬಿಸಾಡಿ ಓದಿ ಅಂತ. ಹಾಗೆ ಅದನ್ನು ಅದನ್ನು ಅಷ್ಟು ಚಂದ ಫೀಲ್ ಮಾಡಿ ಅವರು ಹಾಡಿದ್ದಾರೆ. ಈಗ ನಾನು ಹಾಡ್ತಾನೆ, ಓಕೆ, ಅವರಷ್ಟು ಆಗಲ್ಲ.
1: ಓಕೆ ಓಕೆ. ಹಾಗೆ ಭಾಳ ಮತ್ತೊಂದು ಉಡಲುದುಲ ಈ ಗೇನ ದಿಂಜಿ ಈ ಥರ ಹಾಡುಗಳು ಕೂಡ ಭಾಳ ಒಂದು.
0: ಮತ್ತೆ ಇದು ಸರ್, ಹಕ್ಕಿಯ ಹೆಗಳೇರಿ ಬಂದ ಬಗೆ ನೋಡಕ್ಕ ಮನಸೋತೆ ನಾನ ಬಗೆ, ಆ ಸಾಂಗ್ ಸೂಪರ್ ಹಿಟ್ ಅದು. ಮತ್ತೆ ಮಧುಕರ ವೃತ್ತಿ ಎನ್ನದು ಬಳು ಚೆನ್ನದು, ಮಧುಕರ ವೃತ್ತಿ ಎನ್ನದು, ಆ ಸಾಂಗ್ ಸೂಪರ್. ಅದನ್ನ ನಂಗೆ ತುಂಬಾ ಇಷ್ಟ ಅವ್ರದ್ದು.
1: ಹಾಗೆ ತುಂಬಾ.
0: ಮತ್ತೆ ಇದು ಕಟೀಲಿದ್ದು ಹಾಡಿದ್ರು ಅವರು.
1: ಮತ್ತೆ ನೀವು ಮತ್ತೊಂದು ಹಾಡನ್ನು ತುಂಬಾ ಇಷ್ಟಪಡ್ತೀರಿ, ಪಾಪಿ ಬಲ್ಲನೆ ಅಂತ. ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ,
1: ನಮಸ್ತೆ. ನಮಸ್ತೆ.
2: ಹಲೋ, ನಮಸ್ತೆ.
0: ನಮಸ್ತೆ ಮ್ಯಾಮ್.
1: ರಮ್ಲಾನ್
2: ರಂಜಾನ್ ರವರಿಗೆ ನಮಸ್ತೆ.
0: ಥ್ಯಾಂಕ್ ಯು. ನಮಸ್ತೆ ಮ್ಯಾಮ್, ಬನ್ನಿ.
2: ಆಯ್ತು. ಏನ್ ಗೊತ್ತಾ, ನೀವು ಇಂದಿಗಳ ಹಾಗೆ ತುಂಬಾ ಚೆನ್ನಾಗಿ ಆಡ್ತೀರಾ.
0: ಥ್ಯಾಂಕ್ ಯು.
2: ಕೇಳಿ ತುಂಬಾ ಖುಷಿ ಆಯ್ತು. ನೀವು ಮುಸ್ಲಿಂ ಅಂತ ಹೇಳಲಿಕ್ಕೆ ಸಹ ಬರಲ್ಲ, ಅಷ್ಟು ಚೆನ್ನಾಗಿ ನಮ್ದೇ ಇದ್ರಲ್ಲಿ ಸೆಟ್ ಆಗಿ ಹೋಗಿದ್ದೀರಿ.
1: ತುಳು ಕೂಡ ಚೆನ್ನಾಗಿ ಆಡ್ತಾರಲ್ವಾ ತುಳು ಭಾಷೆಯಲ್ಲಿ?
2: ತುಂಬಾ ಚೆನ್ನಾಗಿ ಆಡ್ತಾರೆ, ಆಡಿಸ ತುಂಬಾ ಚೆನ್ನಾಗಿ ಆಡಿದ್ರು. ನಮ್ಮ ಸ್ಟುಡಿಯೋಗೆ ಬಂದು ನೀವು ಇದೆಲ್ಲ ಹಾಡು ಹಾಡಿ ಮತ್ತೆ ನಿಮ್ದೆಲ್ಲ ಅನಿಸಿಕೆ ಎಲ್ಲ ಹೇಳಿದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು ಸರ್.
0: ಥ್ಯಾಂಕ್ ಯು.
1: ಧನ್ಯವಾದಗಳು.
2: ಆಯ್ತು.
1: ಓಕೆ, ನಮ್ಮ ಕೇಳುಗರ ಒಂದು ಭಾಗ್ಯ, ದೂರದ ಬೆಳ್ತಂಗಡಿಯಿಂದ ಬಂದಿದ್ದಾರೆ. ಬಹಳ ಚೆನ್ನಾಗಿ ಹಾಡಿ ರಂಜಿಸ್ತಾ ಇದ್ದಾರೆ. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಕೇಳುಗರೆ ಕರೆ ಮಾಡಿ, ನಿಮಗಿನ್ನು ಕೆಲವೇ ಸಮಯ ಇದೆ. ಹಲೋ, ನಮಸ್ತೆ. ಯಾರು ಮಾತಾಡೋದು?
3: ಅಶೋಕ್ ಮಂಗಳದೇವಿಂದ.
1: ಅಶೋಕ್ ಮಂಗಳದೇವಿಂದ ಮಾತಾಡಿ, ರಮ್ಲಾನ್ ಅವರು
0: ಹೇಳಿ ಸರ್.
3: ನಮಸ್ತೆ.
0: ನಮಸ್ತೆ. ನಮಸ್ತೆ.
3: ಪದ್ಯ ಬಂದ್ಯಾಸ
1: ಓಕೆ ಸರ್ಮೇಲು. ಓಕೆ, ನೀವು ಬೇರೆ ಬೇರೆ ಸರಿಗಮ ಪದನಿಸ ಹಾಗೆ ಬೇರೆ ಬೇರೆ ಇದಕ್ಕೆ ಇದಕ್ಕೆಲ್ಲ ಟ್ರೈ ಮಾಡಿದ್ರಿ?
0: ಕನ್ನಡಕ್ಕೆ ಹೋಗಿಲೆಗೆ,
1: ಕನ್ನಡ
0: ಸರಿಗಮ ಪಾಕೆ. ಮತ್ತೆ ನಾನು ನನ್ನನ್ನು ಅಂದ್ರೆ ಹೇಳಲಿಕ್ಕೆ ಆಗಲ್ಲ ಸರ್, ಅಂದ್ರೆ ಅದು ನೋಡೋಣ ನೆಕ್ಸ್ಟ್ ಇಯರ್ ಏನಂದ್ರೆ ನಮಗೊಂದು ಭಾಗ್ಯ ಸಿಕ್ಕಿದ್ರೆ ಹೋಗುವ ಅಂತ.
1: ಸರಿ. ಹಾಗೆ ಈಗ ನೀವು

0: ಕೆಲವು ಕಡೆ ಆಡೋಕ್ಕೆ ಹೋದಾಗ ಜನರು ಹೇಗೆ ಪ್ರತಿಕ್ರಿಯೆ, ಎಲ್ಲಿ ನಿಮಗೆ ತುಂಬ ಖುಷಿ ಕೊಟ್ಟ ವಾತಾವರಣ?
1: ಅಂದರೆ ಮೊನ್ನೆ ನಾನು ಇಲ್ಲಿಗೆ ಹೋಗಿದ್ದೆ, ಎಲ್ಲಿ ಅಂತ ಹೇಳಿದರೆ ಉಡುಪಿ. ಮತ್ತು ನನ್ನ ಊರು ಸರ್. ಫಸ್ಟ್ ಆಫ್ ಆಲ್ ಬೆಳ್ತಂಗಡಿಗೆಲ್ಲ ಹಾಡ್ತಾ ನಾವು ಕುತ್ತಿಯಾರ ವ್ಯವಸ್ಥೆಯಲ್ಲಿ ಆಡಿದರೆ ಸಪೋರ್ಟ್ ಮಾಡ್ತಾರೆ. ಅಂದರೆ ಈಗ ನಾವು ಅಬ್ಬರ ಮಾಡೋದಿಲ್ಲ, ಒಳ್ಳೆ ಹಾಡಿಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾರೆ ಅಲ್ಲಿ. ಹಾಗೆ ಈಗ ಮೆಲೋಡಿ ಸಾಂಗ್ ಎಲ್ಲ ಆಡಿದ ಎಲ್ಲರೂ ಇದು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಅದರ ಬಗ್ಗೆ ನಾನು ಅಂತ ಹೇಳಲಿಕ್ಕಿಲ್ಲ.
0: ಸರಿ, ಹಾಗೆ ನೀವು ನಿಮ್ಮ ಕುಟುಂಬ ಅದರ ಬಗ್ಗೆ ಹೇಳೋದಾದರೆ?
1: ಕುಟುಂಬ ಅಂತ ಹೇಳಿದರೆ ನನಗೆ ನನ್ನ ತಾಯಿ, ನನ್ನ ಅಣ್ಣ, ನಾನು ಮತ್ತು ನನಗೆ ಎರಡು ಮಕ್ಕಳಿದ್ದಾರೆ.
0: ಏನು ಮಾಡ್ತಿದ್ದಾರೆ?
1: ಚಿಕ್ಕ ಚಿಕ್ಕದು,
0: ಚಿಕ್ಕ ಚಿಕ್ಕ
1: ಒಬ್ಬಳು ಒಂದನೇ ಕ್ಲಾಸ್.
0: ಸಂಗೀತದ ಏನಾದರೂ ಅವರಿಗೆ
1: ಇಲ್ಲ ಇದೆ ಆಸಕ್ತಿ ಇದೆ ಗೊತ್ತ, ಈಗ ಸ್ಟಾರ್ಟಿಂಗ್ ಅಲ್ಲ. ಈಗ ಮನೆಯಲ್ಲಿ ನಾನು ಅಭ್ಯಾಸ ಮಾಡ್ತಿರುವಾಗ ಬಂದು ಮೈಕ್ ಹಿಡ್ಕೊಂಡು ಇದು ಮಾಡ್ತಾ ಇರ್ತಾರೆ.
0: ಹಾಗೆ ಈಗ ನೀವು ನಿಮ್ಮ ಟೆಕ್ನಿಷಿಯನ್ ಕೆಲಸ ಮಾಡ್ತಾ ಇದ್ರಿ, ಟಿವಿ ರಿಪೇರಿ ಎಲ್ಲ?
1: ಟಿವಿ ಅದೇ ಟಿವಿ, ಆಗ ನಾನು ಅದನ್ನು ಮಿಡ್ಲಲ್ಲಿ ಬಿಟ್ಟೆ. ಆಗ ನನ್ನ ಊರಲ್ಲಿ ನಾನು ಟಿವಿ ರಿಪೇರಿ ಮಾಡ್ತಿರುವಾಗ ಟಿವಿ ರಿಪೇರಿ ಮಾಡಿದ ನಂತರ ಅದು ಆನ್ ಆಗುತ್ತಲ್ಲ, ಆಗ ನಾನು ಸೀಕನಾಡಿ ಇರ್ತಿದ್ದೆ, ಅಲ್ಲಿ ಹಾಡ್ತಾ ಇರ್ತಾರೆ, ಶೋ ಆಗ್ತಾ ಇದೆ ಅಂದರೆ ಟೆಲಿಕಾಸ್ಟ್ ಆಗ್ತಾ ಇದೆ ಅದಲ್ಲ. ಆಗ ನನ್ನಲ್ಲಿ ಹೇಳಿದ್ದುಂಟು, ನೀನು ಈವರ ನಮ್ಮ ತುಳು ಈವರ ಪೋಡು ಮಾರೆ ಇಂಕ್ಲೂ ನೀನು ನನ್ನ ಟಿವಿ ಇಟ್ಟು ಓಡು ಅಂತ ನನ್ನಲ್ಲಿ ಹೇಳ್ತಿದ್ದಾರೆ. ಅಂತ ತುಂಬ ಆಶೀರ್ವಾದ ಮಾಡಿದವರಿದ್ದಾರೆ. ಮತ್ತು ಮೊನ್ನೆ ಅದೇ ಯೂಟ್ಯೂಬಲ್ಲಿ ಎಲ್ಲ ಬಂತಲ್ಲ ಸರ್ ಸಂದರ್ಶನ, ತುಂಬ ಜನ ನನಗೆ ಕಾಲ್ ಮಾಡಿ ದೇವ್ರ ಎಡೆ ಅನ್ಪಾಡು, ದೇವ್ರ ಒಳ್ಳೇದು ಮಾಡಲಿ, ಹಾಗೆ ಹೀಗೆ ಆಶೀರ್ವಾದ ಅಷ್ಟೇ. ಬೇರೆ ಎಂತ ನಮ್ಗೆ ಅದೇ ಅದನ್ನೇ ನಾವು ಇದು ಫಾಲೋ ಮಾಡಬೇಕು ಅಂತ ಹೇಳೋದು ಅಷ್ಟೇ.
0: ತುಂಬ ಅಭಿಮಾನಿಗಳು ನಿಮಗಿದ್ದಾವೆ. ಅಯ್ಯಪ್ಪ ಸ್ವಾಮಿಯ ಒಂದು ಹಾಡು ಹಾಡ್ತೀರಿ ಇತ್ತೀಚೆಗೆ ಹಾಡಿ?
1: ಹೌದು ಹೌದು, ಅದು ಅದರಿಂದನೇ ಅಂದರೆ ನಾವು ಭಕ್ತಿಗೀತನ ಮುಂಚಿಂದ ಹಾಡ್ತಿದ್ದೆ, ಆದರೆ ಅದೊಮ್ಮೆ ಕೊರೋನಾ ಟೈಮಲ್ಲಿ ಕಾಲಿಬೆಟ್ಟ ಅಂತ ಮಹಿಮೆದ ಕ್ಷೇತ್ರ ಅಂತ ಒಂದು ಆಲ್ಬಮ್ ಮಾಡಿದ್ವಿ ನಾವು, ಅದಾಗ ಸ್ಟಾರ್ಟಿಂಗ್ ಹಾಕಿದ್ದಾಳ ನೀವು.
0: ಹೌದು,
1: ಆ ಸಾಂಗನ್ನು ಕಾಳಿಬೆಟ್ಟದ್ದು.
0: ಹೌದು,
1: ಆಗ ಆ ಸಾಂಗ್ ರಿಲೀಸ್ ಆದಾಗ ಫುಲ್ ವೈರಲ್ ಆಗಿತ್ತು. ಆ ಟೈಮಲ್ಲಿ ಕೊರೋನಾ ಸರ್, ಹಾಗಾಗಿ ನನ್ನದು ಸ್ವಲ್ಪ ಏನಂತದೆ ಯೋಗ ಅವತ್ತಿರಲಿ,
0: ಯೋಗ ಇರಲಿಲ್ಲ, ಇಲ್ಲದ್ರೆ
1: ಅದು ಏನೋ ಆವತ್ತೇ ಆಗ್ತಿದ್ದೆ. ಅದು ನ್ಯೂಸ್ ಪೇಪರಲ್ಲ ಬಂದಿತ್ತು, ಸುದ್ದಿ ನ್ಯೂಸ್ ಆಗಲಿ ಅದರ ವಿಜಯವಾಣಿ ಎಲ್ಲ ಬಂದಿತ್ತು. ಆನಂತರ ಮೊನ್ನೆ ನಾವು ಅಯ್ಯಪ್ಪ ಇದು ಮಳದಾರಿ ಆಗ್ತಿರಲ್ಲ ಡಿಸೆಂಬರಲ್ಲಿ, ಅವತ್ತು ನಾನು ಮತ್ತು ನನ್ನ ಫ್ರೆಂಡ್ ಅರುಣಾಚಾರ್ಯ ಅಂತಿದ್ದಾರೆ ಜೊತೆಯಲ್ಲಿ ನಾವೊಂದು ಕವರ್ ಸಾಂಗ್ ಮಾಡಿದ್ದು, ಅದು ವೈರಲ್ ಆಯಿತು.
0: ಅಯ್ಯಪ್ಪ ಒಂದೆರಡು ಲೈನ್ ಹಾಡಬಹುದು,
1: ಅದು ನನಗೆ ಇಷ್ಟ ಇಷ್ಟದು.

0: ಬಹಳ ಚೆನ್ನಾಗಿ ಹಾಡಿದ್ರಿ. ಯಾರು ಬರ್ತದ್ದು?
1: ಇದು ನಾನು ಬರ್ತದಲ್ಲ, ಜಸ್ಟ್ ಹಾಡಿರುವಂತ
0: ಹಾಡಿದ.
1: ಅವ್ರು ನೋಡಿ, ಅವರು ಕ್ರಿಶ್ಚಿಯನ್ ಆಗಿ ಅವರು ಎಷ್ಟು ಚಂದ ಭಕ್ತಿ ಕೀರ್ತನೆ ಎಲ್ಲ ಹಾಡ್ತಾರೆ. ಅವ್ರ ಮಳೆಯಲ್ಲಿ ಸಾಂಗ್ ಮರನು ಪೂ ಮಗಳಿ ಎಲ್ಲ ಮರಕುವನ್ನೇನ್ ಪರಂಜು, ಆ ಸಾಂಗ್ ತುಂಬಾ
0: ತುಂಬಾ ಹಲವಾರು ಸೂಪರ್ ಹಿಟ್ ಹಾಡುಗಳನ್ನು ಹಾಡಿದ್ದಾರೆ. ಕನ್ನಡದಲ್ಲಿ ಕೂಡ ಕೆಲವೊಂದು ಹಾಡುಗಳನ್ನು ಹಾಡಿದ್ದಾರೆ. ಹಾಗೆ ನೀವು ಪಾಪಿ ಬಲ್ಲಣೆ ಎಂದು ಹಾಡು ಕೂಡ ತುಂಬಾ ಚೆನ್ನಾಗಿ ಹಾಡ್ತೀರಿ. ಹಾಗೆ ಕನ್ನಡ ಹಾಡುಗಳನ್ನು, ಚಿತ್ರಗೀತೆಗಳನ್ನು ಕೂಡ ಹಾಡ್ತೀರಿ. ನಿಮ್ಮ ಮತ್ತೊಂದು ಹಾಡು, ಈಗ ಒಂದು ಪ್ರಸಾರ ಮಾಡಿದ ಸಮಯ ಇಲ್ಲ, ಈ ಸಂಜೆ ಯಾಕಾಗಿದೆ ಅಂತ ಒಂದು, ಈ ಹಾಡನ್ನು ಕೂಡ ತುಂಬ ಕಡೆ ಹಾಡಿದ್ದೆ,
1: ಕವರ್ ಸಾಂಗ್ ಮಾಡಿ.
0: ಈಗ ಸಂಜೆ ಆಗ್ತಾ ಬರ್ತಾ ಇದೆ, ಯಾಕಾಗಿದೆ ಅಂತ ಬೇಸರ ಆಗ್ತದೆ, ಖುಷಿ ಆಯ್ತು,
1: ಟೈಮ್ ಕಮ್ಮಿ
0: ಆಯ್ತು ಹೇಳಿ ಹಾಡಬಹುದೇ?
1: ಈ ಸಂಜೆ ಯಾಕಾಗಿದೆ ನೀನಿಲ್ಲದೆ, ಈ ಸಂಜೆ ಯಾಕಾಗಿದೆ

0: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು. ನೀವೇ ಹಾಡಿದಂಥ ಒಂದು ಹಾಡನ್ನು ಕೇಳಿದ್ರಿ. ಈಗ ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
1: ನಮಸ್ತೆ ಸರ್, ಜಯಪ್ರಕಾಶ್.
0: ನಮಸ್ತೆ ಜಯಪ್ರಕಾಶ್ ಅವರೇ.
1: ನಮಸ್ತೆ ಸರ್, ರಮ್ಲಾನ್ ಸರ್. ನಮಸ್ತೆ.
2: ನಮಸ್ತೆ ನಮಸ್ತೆ.
1: ತುಂಬಾ ಚಂದ ಹಾಡಿದ್ದೀರಿ ಸರ್, ತುಂಬಾ ಖುಷಿ ಆಯ್ತು. ಸಂಗೀತಕ್ಕೆ ಜಾತಿ, ಭಾಷೆ, ಧರ್ಮ ಇದರ ಎಲ್ಲೇ ಇಲ್ಲ ಅಂತೇಳಿ ತೋರಿಸಿಕೊಡ್ತೀರಿ ನೀವು.
2: ಥ್ಯಾಂಕ್ ಯು ಸರ್.
1: ತುಂಬಾ ಅದೇ ಅಲ್ಲೆಲ್ಲೋ ಕಳಚಿಕೊಂಡ ಒಂದು ಸೌಹಾರ್ದದ ಕುಂಡಿಯನ್ನು ಮತ್ತೆ ಬೆಸೆಯುವ ಪ್ರಯತ್ನ ಅಂತೇಳಿ ಹೇಳ್ಬಹುದು.
2: ಥ್ಯಾಂಕ್ ಯು ಸರ್.
1: ಒಳ್ಳೇದಾಗ್ಲಿ ಸರ್ ನಿಮ್ಗೆ ಭವಿಷ್ಯಕ್ಕೆ.
2: ಥ್ಯಾಂಕ್ ಯು. ಥ್ಯಾಂಕ್ ಯು
1: ಸರಿ ಸರ್, ನಮಸ್ತೆ.
0: ಧನ್ಯವಾದಗಳು. ಕೂಡ ಒಂದು ಇತರ ಸಂಗೀತ ಯಾವುದೇ ಭಾಷೆ ಇಲ್ಲ ಅಂತ ಒಬ್ರು ಹೇಳ್ತಾ ಇದಾರೆ. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
3: ಹಲೋ, ನಮಸ್ತೆ ಸರ್. ಕುಸುಮಾಕರ್ ಕೊಟ್ಟಾರದಿಂದ.
0: ಕುಸುಮಾಕರ್ ಕೊಟ್ಟಾರದಿಂದ ಹೇಳಿ ಕುಸುಮಾಕರ್.
3: ನಾನೊಂದು 15 ನಿಮಿಷ ಆಯ್ತು ಕಾಲ್ ಮಾಡಿ, ಬಿಜಿ ಬರ್ತಾ ಇತ್ತು.
0: ಹೌದಾ?
3: ಅಲ್ಲಿ ಎಂತ ಗೊತ್ತಿಲ್ಲ, ನೀವು ಮಾತಾಡ್ತಾ ಇರ್ಲಿಲ್ಲ, ಬಿಜಿ ಏನೋ. ನಮಸ್ತೆ ಸರ್.
2: ನಮಸ್ತೆ ನಮಸ್ತೆ.
3: ನಿಮ್ಮ ಹಾಡೆಲ್ಲ ಕೇಳಿದೆ ಆಗದಿಂದ, ತುಂಬಾ ಖುಷಿ ಆಯ್ತು. ಒಳ್ಳೆ ವಾಯ್ಸ್ ಕೂಡ ಒಳ್ಳೆ ಉಂಟು.
2: ಥ್ಯಾಂಕ್ ಯು ಸರ್.
3: ಹೌದು, ಮತ್ತೆ ಆ ದೇವರದ್ದು ಹಾಡೆಲ್ಲ ಕೇಳಿ, ಅದು ನೀವು ಆಡುವಾಗ ಅದರ ಫುಲ್ ಒಳಗೆ ಹೋಗ್ತೀರಾ ಅಂತ. ಹೌದು, ಒಳ್ಳೆ ಒಂದು ಭಾವಪೂರ್ ಇದರಾಗಿ ಆಡ್ತೀರಿ.
2: ಥ್ಯಾಂಕ್ ಯು ಸರ್.
0: ನಿಮ್ಮ ಇಷ್ಟದ ಹಾಡು ಇದೆ
3: ಯಾವ್ದು ಸರ್?
0: ನಿಮ್ಮ ಇಷ್ಟದ ಹಾಡು ಇದೆ?
3: ಹೇಳ್ತೇನೆ. ಮತ್ತೆ ಈಗ ನೋಡಿ, ಮೊಹಮ್ಮದ್ ರಫಿ ಎಲ್ಲ ಹಿರಿಯ ಗಾಯಕರೆಲ್ಲ ಒಳ್ಳೆ ನಮ್ಮ ಈ ದೇವರದ್ದು ಹಾಡೆಲ್ಲ ಆಡ್ತಾ ಇದ್ರು. ಅದೇ ಈಗ ಅವ್ರು ಹೇಳಿದ್ರಲ್ಲ, ಯಾವುದೇ ಈ ಕಲೆಗೆ ಯಾವ್ದು ಧರ್ಮ ಇಲ್ಲ ಅಂತ.
2: ಹೌದೌದು ಸರ್.
3: ಹಾಗೆ ಒಳ್ಳೆ ಒಳ್ಳೆ ಕೆಲಸ. ಮತ್ತೆ ಹಿಂದಿ ಹಾಡು ಏನಾದ್ರು ಬರ್ತದ ಸರ್?
2: ಬರ್ತದೆ ಬರ್ತದೆ.
3: ಏನೋ ಬರ್ತದಲ್ಲ, ಹೇಳ್ಬಾರ್ದು.
2: ಹೌದೌದೌದು.
3: ಒಂದು ಕಿಶೋರ್ ಕುಮಾರ್ ಅವರದ್ದು ಆಮೆ ತುಂಬಸೆ ಪ್ಯಾರ ಕಿತ್ತನ ಒಂದು ಲೈನ್ ಆಡಿ.
2: ಅದು ಗೊತ್ತಿಲ್ಲ, ಬೇರೆ ಗೊತ್ತಿದೆ. ಇದು
3: ಗೊತ್ತಿದ್ದಾಡಿ ಸರ್. ಓಕೆ ಸರ್, ಥ್ಯಾಂಕ್ ಯು.
2: ರಿಮುಜಿ ಮುಗಿರೆ ಸಾವನ್ ಸೋಲ.

0: सावन मते दो दिल सा किसी ने
1: किसी
0: मेरा
1: थोड़ा
0: थोड़ा बर्बाद की तरफ ऐसा मोड़ा। मते खिलते हैं गुलियाँ खिल के बिकरने को खिलते हैं दुलियाँ।
1: दुनिया शर्मिली दु
0: ಹೌದು ಹೌದು ಹೌದು, ತುಂಬ ಇದೆ
1: ಓಕೆ
0: ಅವ್ರದ್ದು,
1: ಸರ್
0: ತುಂಬ
1: ಯಾವ
0: ಇದೆ,
1: ಸರ್
0: ತುಂಬ ಇದೆ
1: ಹೌದು
0: ಅವರು.
1: ಹೌದು ಹೌದು ಓಕೆ ಸರ್ ಥ್ಯಾಂಕ್ ಯು
0: ಥ್ಯಾಂಕ್ ಯು
1: ಸರ್
0: ಸರ್,
1: ಒಳ್ಳೆಯದಾಗಿ ಥ್ಯಾಂಕ್ ಯು.
2: ಧನ್ಯವಾದ ಧನ್ಯವಾದಗಳು. ಓಕೆ, ನಮ್ಮ ಕುಸುಮಾಕರಣ ಅವರು ಕರೆ ಅವರಿಗೆ ಸಿಗಲಿಲ್ಲ, ಹಾಗೆ ಕೊನೆಗೆ ಹೋಗೋ ಸಿಕ್ಕಿತ್ತು ಅಂತ
0: ಹೌದು
2: ಹೇಳಿದ್ರು.
0: ಹೌದು.
2: ಓಕೆ, ಹಾಗೆ ಇವತ್ತು ಸಾರಂಗಿಗೆ ಬಂದಿದ್ದಿರಿ, ಪ್ರಥಮ ರೇಡಿಯೋಕ್ಕೆ ಬರ್ತಾ ಇರೋದು ಪ್ರಥಮ
0: ಪ್ರಥಮ ಹೌದು ಹೌದು.
2: ಹ್ಞೂ, ಬೇರೆ ಯಾವ ಯಾವುದೇ ರೇಡಿಯೋಕ್ಕೆ ಹೋಗಿಲ್ಲ.
0: ಹೋಗಿಲ್ಲ ಹೋಗಿಲ್ಲ ಸರ್.
2: ನಾವೆಲ್ಲ ಇಂಥ ಒಂದು ಯಾರ ಹೊಸದಾಗಿ ಪರಿಚಯ ಮಾಡುವಂಥ ಒಂದು ಹವ್ಯಾಸ ನಮ್ಮದು.
0: ಥ್ಯಾಂಕ್ ಯು
2: ಹಾಗೆ
0: ಸರ್.
2: ಇವತ್ತು ನೀವು ಸಿಕ್ಕಿದ್ರಿ, ಒಂದು ಬಪ್ಪನಾಡಿನಲ್ಲಿ ಒಂದು ದೇವಸ್ಥಾನದಲ್ಲಿ ಭೇಟಿಯಾಗಿ ಈಗ
0: ಅದು ಅದು
2: ಎರಡನೇ ಭೇಟಿ
0: ಅದು
2: ನಿಮ್ಮ
0: ಅನ್ಎಕ್ಸ್ಪೆಕ್ಟೆಡ್. ಏನಂತ ಹೇಳಿದ್ರೆ, ನಾನು ಕಾಪು
3: ಬಪ್ಪನಾಡಿನಲ್ಲಿ ಪ್ರಸಿದ್ಧವಾಗಿರುವ ದೇವಸ್ಥಾನವೆಂದರೆ ಬಪ್ಪನಾಡು.
2: ನೋಡಿ
0: ಹೌದು ಅದು ನೋಡಿ, ನಾನು ಅಂದ್ರೆ ಕಾಪಿಗೆ ಹೋಗ್ತಿರುವಾಗ ನಾನು ಆಚೆ ಅವರು ನನ್ನ ಫ್ರೆಂಡ್ ಹೇಳಿದರು, ವಿಜಯ್ ಶೆಟ್ಟಿ ಅಂತ. ನಾನು ಅದು ಕೂಡ ಹಾಗೆ ಯೂಟ್ಯೂಬಲ್ಲಿ ಬಂದ ನಂತರ ಪರಿಚಯ ಆದಂಥ ಫ್ರೆಂಡ್ ಅವರು, ಅವ್ರು ನನ್ನ ಕರ್ಕೊಂಡು ಹೋದರು ಬೈಕಲ್ಲಿ. ಆಗ ನಾನು ತಿರುಗಿಸಿ ನೋಡಿ ಇದು ನೋಡ್ತಾ, ಅವ್ರು ಹೇಳಿದ್ರು ಇದೇ ಬಪ್ಪನಾಡು ಅಂತ. ನನ್ನ ಮನಸ್ಸನ್ನು ಅಂದ್ಕೊಂಡು ಹೋದದ್ದು, ಯಾವಾಗ ನನಗೆ ಇಲ್ಲಿ ಪ್ರೋಗ್ರಾಮ್ ಸಿಗುತ್ತೆ ಅಂತ. ಅದು ಅವತ್ತು ಮುಂಜಿನ ಮುಂದೆ ಮುಂಜ ಅಂದರೆ ಮುಂದಿನ ದಿನ
2: ಅಂದರೆ ಒಂದು ವಾರದ ಒಳಗೆ
0: ಅಲ್ಲಲ್ಲ, ಅಂದರೆ
2: ಹಿಂದಿನ ದಿನ, ಒಂದು ದಿನದ ಮುಂಚೆ.
0: ಹಾಂ, ಮುಂಚೆ ಹಿಂದಿನ ದಿನ ನನಗೆ ಕಾಲ್ ಮಾಡಿದರು, ಹೀಗೀಗೆ ಪ್ರೋಗ್ರಾಮ್ ಇದೆ ಬಪ್ಪನಾಡಲ್ಲಿ, ಬರಬೇಕು ತುಳು ಅದು ಸಾಹಿತ್ಯ ಇದೆ ಬರಬೇಕು ಅಂತ. ಓಕೆ ಅಂತ ಹೇಳಿದೆ ನಾನು. ಹಾಗೆ ಹೋದದ್ದು, ಅದೇ ಅಲ್ಲಿ ಬರುವಾಗ ನೀವು ಸಿಕ್ಕಿದ್ರಿ.
2: ಹೌದೌದು,
0: ಎಲ್ಲ ಅನ್ಎಕ್ಸ್ಪೆಕ್ಟೆಡ್, ದೇವರದ್ದು ಲೀಲೆ ಅದು.
2: ಹಾಗಾಗಿ ಅದು ನಮ್ಮ ಕೇಳುಗರ ಭಾಗ್ಯ ಕೂಡ.
0: ಖಂಡಿತ ಸರ್,
2: ನಾವು ಕರೆಯೋದು ಹೆಚ್ಚಲ್ಲ, ನೀವು ಬರುವುದು ಹೆಚ್ಚು. ಯಾಕೆಂದರೆ ಅಷ್ಟೊಂದು ಗಾಯಕರಿಗೆ ಒಂದು ನಾವು ಪರಿಚಯ ಮಾಡಿಕೊಡ್ತೇವೆ, ಆದರೆ ನಿಮ್ಮಲ್ಲಿ ಕೂಡ ಒಂದು ಆ ಕೇಳುಗರ ಜೊತೆ ಮಾತಾಡುವಂಥ ಒಂದು ಅವಕಾಶ.
0: ಥ್ಯಾಂಕ್ ಯು ಸರ್
2: ಕೂಡ ಇವತ್ತು ಲಭ್ಯ ಆಯ್ತಲ್ಲ, ಅದು ಖುಷಿ ನಮಗೆ. ಇವತ್ತು ಸಾರಂಗಿಗೆ ಬಂದು ಏನು ಹೇಳ್ತೀರಿ?
0: ತುಂಬ ಖುಷಿ ಆಯಿತು ನನಗೆ. ನಾನೊಂದು ಅಂದರೆ ನಾನು ನನ್ನ ಊರಲ್ಲಿ ಹೇಳಿದ್ದೆ, ನಾನು ಸ್ಟೇಟಸ್ ಹಾಕಿದ್ದೆ, ಆಗ ಅವ್ರಿಗೆಲ್ಲ ಖುಷಿಯಾಗಿತ್ತು. ನಮ್ಮ ನನಗೊಂದು ಖುಷಿ ಇದೆ, ನನ್ನ ಊರನ್ನು ಇಲ್ಲಿ ನನ್ನ ಊರಿನ ಸವನರ್ ಅಂತ ಹೇಳಲಿಕ್ಕೆ ನನಗೆ ಖುಷಿ ಇದೆ. ಈ ಒಂದು ಸಾರಂಗ್ ಅಂತ ರೇಡಿಯೋ ಫ್ಯಾನ್ ಬಂದು ಮಾತಾಡಲಿಕ್ಕೆ ನನಗೆ ದೇವರು ಅವಕಾಶ ಮಾಡಿಕೊಟ್ಟಿದ್ದಾನೆ. ನನ್ನ ತಂದೆ ತಾಯಿ ಇದ್ದು ಪುಣ್ಯ. ಹಾಗೆ ನನ್ನ ಊರವ್ರದ್ದೆಲ್ಲ ಆಶೀರ್ವಾದ, ಎಲ್ಲ ನನ್ನನ್ನು ಪ್ರೀತಿಸುವಂಥ ಎಲ್ಲ ಸಂಗೀತ ಪ್ರೇಮಿಗಳಿಗೆ ಆಗಲಿ, ಎಲ್ಲ ಅವರ ಆಶೀರ್ವಾದದಿಂದ ನಾನು ಇಲ್ಲಿಗೆ ಬಂದಿದ್ದೇನೆ. ನಿಮ್ಮಂಥ ಕಲಾ ಪೋಷಕನಾಗಲಿ ಹಾಗಿರುವಾಗ ಅದೊಂದು ಖುಷಿ ಇದೆ ಸರ್ ನನಗೆ.
2: ಸರಿ, ಓಕೆ. ಹಾಗೆ ಕನಸು ಏನಾದರೂ ಇದೆ?
0: ಕನಸು ಅಂದೇ ನನಗೆ
2: ಏನಾದರೂ ಒಂದು ಸ್ಟುಡಿಯೋ
0: ಸ್ಟುಡಿಯೋ ಅಂತ ಲೈಕ್ ಮನೆಯಲ್ಲಿ ನನಗೆಲ್ಲ ಇದರ ಸಿಸ್ಟಮ್ ತೆಗೆದಿಟ್ಟಿದ್ದೇನೆ, ನಾನು ಮಾಡ್ತೇನೆ. ಮತ್ತೆ ನನಗೆ ಏನಂತ ಹೇಳಿದ್ರೆ ಒಂದು ಸಿಂಗರ್ ಆಗಬೇಕು ಅಂತ ಇದ್ದಿದೆ.
2: ಅದೇ
0: ಆಗಿದ್ದೇನೆ,
2: ಹಾಗೆ
0: ಆಲ್ರೆಡಿ ಒಂದು
2: ಪ್ಲೇಬ್ಯಾಕ್
0: ಆಗಬೇಕು,
2: ಒಂದು ಸಿನಿಮಾಕ್ಕೆ ಹಾಡಬೇಕು,
0: ತುಳು ಆಗ್ಬೋದು, ಯಾವುದು ಆಗ್ಬೋದು, ಭಕ್ತಿ ಗೀತೆಗೆ ಆಗ್ಬೋದು, ಯಾವುದು ನನಗೆ ಸಾಂಗ್ ಕಟ್ತಾ ಅದನ್ನು ಹಾಡ್ತೀನಿ, ನಾನು ಇಷ್ಟಪಟ್ಟು ಹಾಡ್ತೇನೆ. ಮತ್ತೆ ಅದೇ
2: ಸಾಧಾರಣ ಎಷ್ಟು ವೇದಿಕೆ ಸಿಕ್ಕಿದೆ ನಿಮಗೆ?
0: ತುಂಬಾ ಸರ್, ನಾನು ತುಂಬಾ ನಾನು ರೋಸ್ ಎಲ್ಲ ಹೋಗ್ತಿದ್ದೆ, ರೋಸ್
2: ರೋಸಿಗೆ
0: ರೋಸಿಗೆ
2: ಹೋಗ್ತೇವೆ.
0: ಕೊಂಕಣಿ ಎಲ್ಲ ಆಡ್ತಿರ್ಲಿಲ್ಲ, ಮತ್ತೆ ರೋಸಿಗೆಲ್ಲಿ ಹೋಗಿ ಅವರು ಸರುಣ್ ಸರಾರ್ ಅಂತ ಇಬ್ರು ಇದ್ರು, ಬ್ಯಾಂಡ್ ಬ್ಲೂ ಬ್ಯಾಂಡ್ ಅಂತ, ಅವ್ರನ್ನ ಕರ್ಕೊಂಡು ಹೋಗ್ತಿದ್ರು. ಆಗ ಅದರಲ್ಲಿ ಹಿಂದಿ ಸಾಂಗ್ಸ್ ಗಳೆಲ್ಲ ಆಗ್ತಾ ಇದ್ದೆ, ಮತ್ತೆ ಕನ್ನಡ ಮತ್ತೆ ಎಲ್ಲೋ ಎಲ್ಲರೂ ಪ್ರೀತಿ ಮಾಡ್ತಾರೆ. ನಾನು ಅದೇ ಸರ್, ನಾವು ಮನುಷ್ಯರನ್ನು ಪ್ರೀತಿ ಮಾಡಬೇಕು ಅಂತ ನನಗೆ, ನಾನು ಅದನ್ನು ಮಾಡ್ತಿದ್ದೇನೆ ಅಷ್ಟೇ.
2: ಓಕೆ, ಇನ್ನಷ್ಟು ಬೆಳೀಬೇಕನ್ನುವ ಆಸೆ ಇದೆ ನಿಮಗೆ?
0: ಖಂಡಿತ ಸರ್,
2: ಖಂಡಿತ. ಇಷ್ಟು ಹೊತ್ತು ರಮ್ಲಾನ್ ಅವರೇ,
0: ಹಾಂ,
2: ದೂರದ ಬೆಳ್ತಂಗಡಿಯಿಂದ ತುಂಬ ಅವಸರ ಅವಸರವಾಗಿ ಬಂದ್ರಿ, ನಡುವೆ ಟ್ರಾಫಿಕ್ ಜಾಮ್ ಸಿಕ್ಕಾಕೊಂಡ್ರಿ, ಜ್ಯೋತಿ ಹತ್ರನೇ ಸಿಕ್ಕಾಕೊಂಡ್ರಿ. ಆದರೂ ಕೂಡ ಒಂದೇ ಒಂದು ಸ್ವಲ್ಪ ಆಚೀಚೆ ಆದರೂ ಕೂಡ ಸಮಯಕ್ಕೆ ಸರಿಯಾಗಿ ಬಂದು ಮುಟ್ಟಿದ್ರಿ. ಹಾಗೆ
0: ನಮ್ಮಿದ್ದೆ 4 ಗಂಟೆಗೆ ಮುಟ್ಟುತ್ತೇನೆ ಇಲ್ವಾ,
2: ಕರೆಕ್ಟ್ ಆಗಿ ಮುಟ್ಟಿದ್ದೀರಿ ಸಮಯಕ್ಕೆ ಸರಿಯಾಗಿ
0: ಅಂತ.
2: ಇಷ್ಟೊತ್ತು ನಮ್ಮ ಸಾರಂಗಿಗೆ ಬಂದು ನಿಮ್ಮ ಏನು ಸಂಗೀತ ಜೀವನದ ಬಗ್ಗೆ ನಮಗೆ ತಿಳಿಸಿದ್ದಕ್ಕೆ, ಹಾಗೆ ಇನ್ನಷ್ಟು ನಿಮ್ಮ ಜೀವನ ನಮ್ಮ ಕೇಳುಗರು ಕೂಡ ತುಂಬ ಆಶೀರ್ವಾದ ಮಾಡಿದ್ದಾರೆ ನಿಮಗೆ.
0: ಥ್ಯಾಂಕ್ ಯು ಸರ್.
2: ಈ ಆಶೀರ್ವಾದ ಇನ್ನಷ್ಟು ನಿಮಗೆ ಅವಕಾಶಗಳನ್ನು ಕಲ್ಪಿಸಲಿ, ಹಾಗೆ ಸದಾ ನಿಮ್ಮ ಈ ಒಳ್ಳೆತನ ನಿಮಗೆ ದಾರಿ ತೋರಿಸಿದೆ ಅಂತ ಹೇಳ್ತಾ ದೇವರು ನಿಮಗೆ ಹರಸಲಿ ಅಂತ ಎಲ್ಲ ಕೇಳುಗ ಬಾಂಧವರ ಪರವಾಗಿ ಮತ್ತು ನಮ್ಮ ಸಾರಂಗಿನ ನಿರ್ದೇಶಕರ ಪರವಾಗಿ ನಿಮಗೆ ಹೃದಯ ತುಂಬಿದ ಧನ್ಯವಾದಗಳು. ಕೇಳುಗರು, ಇವತ್ತಿನ ಹೃದಯ ರಾಗ ರಮ್ಲಾನ್ ಸವನಾರು ಬೆಳ್ತಂಗಡಿ ಗಾಯಕರು, ಇವರ ಜೊತೆ ನೀವು ಕೇಳಿದಿರಿ, ಈ ಕಾರ್ಯಕ್ರಮವನ್ನು ಖುಷಿಪಟ್ಟಿದ್ದೀರಾ. ಮುಂದಿನ ವಾರ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಓರ್ವ ಪುಟಾಣಿಯೊಂದಿಗೆ ಮತ್ತೆ ಸಿಗೋಣ. ಅದುವರೆಗೆ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಎಲ್ಲರಿಗೂ ಶುಭ ಸಂಜೆ, ಗುಡ್ ಈವ್ನಿಂಗ್, ನಮಸ್ಕಾರ.

0: Radio Sarang 107.8 FM.
1: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಒಂದು ವಿಷಯದಲ್ಲಿ ಬುದ್ಧ ನಮ್ಮ ಉಪನಿಷತ್ ಪರಂಪರೆಗೆ ಸ್ವಲ್ಪ ಬೇರೆ ಆಗಿ ಬಂದ, ಅಲ್ಲೇ ಭಿನ್ನತೆ ಬರುವಂಥದ್ದು. ಬುದ್ಧನ ಉಪದೇಶಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದದ್ದು ದುಃಖದ ಕಲ್ಪನೆ. ಇಡೀ ಬುದ್ಧನ ಥೇರಿ ಇರೋದೇ ಅದು. ಜೀವನ ಅಂದರೆ ದುಃಖ, ಒದ್ದಾಟ, ನೋವು, ನರಳಿಕೆ, ಅದರಿಂದ ಹೆಂಗೆ ಪಾರಾಗಬೇಕು? ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಕೊಡೆ ಸಿದ್ಧಾಂತ ಒಂದು. ಅಂದರೆ ದುಃಖವನ್ನು ಹೇಗೆ ತೆಗಿಬೇಕು ಅಂತ. ದುಃಖ ಬಹಳ ಮುಖ್ಯ ಆಯಿತು. ಬಾಲ್ಯದಿಂದ ಹೇಳ್ತಾನೆ ಅವನು, ಏನಾಯಿತು, ಮಗು ಹುಟ್ಟಿದಾಗ ಅಳುತ್ತದೆ, ಜೀವನದುದ್ದಕ್ಕೂ ಕಷ್ಟಪಟ್ಟುಕೊಂಡು ಒದ್ದಾಡುತ್ತದೆ, ಮುಂದೆ ವಯಸ್ಸಾಯಿತು, ವೃದ್ಧಾಪ್ಯ ಬಂತು, ರೋಗ ಬಂತು, ಕೊನೆಗೆ ಒಂದು ದಿವಸ ಸಾವು ಬಂತು. ದುಃಖನೇ ಅಲ್ಲ ಜೀವನ. ಹಾಗಾದ್ರಿಂದ ದುಃಖ ಬಹಳ ಮುಖ್ಯ, ಅದರ ನಿವಾರಣೆ ನನ್ನ ಪರಮ ಉದ್ದೇಶ ಅಂತ ಅಂದ್ಕೊಂಡ. ಈ ವಿಷಯದಲ್ಲಿ ನಾನು ಹೇಳಿದ ಹಾಗೆ ಉಪನಿಷತ್ತಿಂದ ಭಿನ್ನ ಆದಂಥದ್ದು. ಉಪನಿಷತ್ತುಗಳಿಗೆ ನೋವಿನ ದುಃಖದ ಅಷ್ಟು ಒತ್ತಿಲ್ಲ. ಉಪನಿಷತ್ತುಗಳಲ್ಲಿ ನೋವಿಲ್ಲ ಅಂತಲ್ಲ, ದುಃಖ ಇಲ್ಲ ಅಂತ ಅನ್ನೋಲ್ಲ ಅವರು, ಇದೆ. ಆದರೆ ಆ ದುಃಖವನ್ನು ಮೀರಿ ನಿಂತಾಗ ದೊರೆಯುವಂಥ ಪರಮ ಸುಖ ಇದೆಯಲ್ಲ, ಆ ಅವಸ್ಥೆಯ ಬಗ್ಗೆ ಹೆಚ್ಚು ಉಪನಿಷತ್ತುಗಳು ಒತ್ತು ಕೊಡ್ತವೆ. ಇದನ್ನು ಸ್ವಲ್ಪ ನೆನಪಿಡಬೇಕಾದ. ದುಃಖದ ಬಗ್ಗೆ ಜಾಸ್ತಿ ಉಪನಿಷತ್ತುಗಳು ಹೇಳಲ್ಲ. ದುಃಖವನ್ನು ಮೀರಿದಾಗ ಬರುವಂಥ ಅತ್ಯಂತಿಕ ಸುಖ ಏನಿದೆಯೋ ಆ ಸ್ಥಿತಿ ಬಗ್ಗೆ ಉಪನಿಷತ್ತುಗಳು ಮಾತಾಡ್ತವೆ. ಅದೇ ಮನುಷ್ಯನ ನಿಜ ಸ್ವಭಾವ ಅಂತ ಹೇಳ್ತವೆ. ಅದಕ್ಕೆ ಅಮೃತಸ್ಯ ಪುತ್ರಾಹ ಅಂತ. ನಮ್ಮಲ್ಲಿ ಎಂದೂ ನೀನು ಕಷ್ಟಪಡು, ಒದ್ದಾಡೋ ಜೀವ ಅಂತ ಅನ್ಲೇ ಇಲ್ಲ. ಅಮೃತಸ್ಯ ಪುತ್ರ, ಅಮೃತ ಪುತ್ರ, ನೀನು ಒದ್ದಾಡಬೇಕಾಗಿಲ್ಲ. ನಿನ್ನ ನಿಜ ಸ್ವಭಾವವೇ ಸಂತೋಷವಾಗಿರುವಂಥದ್ದು, ಸುಖವಾಗಿರುವಂಥದ್ದು, ದುಃಖ ಅಲ್ಲ. ಇದು ಒಂದು ಜೀವನ ನೋಡುವಂಥ ದೃಷ್ಟಿ. ಕೆಲವರಿಗೆ ದುಃಖನೇ ಕಾಣಿಸ್ಬೋದು, ಕೆಲವರು ದುಃಖ ಕಾಣಿಸ್ಲಿಕ್ಕಿಲ್ಲ, ನೋಡುವಂಥ ದೃಷ್ಟಿ ಮೇಲೆ ಇರ್ತದೆ. ಅದನ್ನು ಎಷ್ಟು ಚೆಂದ ಹೇಳ್ತಾರೆ ಅಂದರೆ, ಮನುಷ್ಯನನ್ನ ದೇಹದ ದೃಷ್ಟಿಯಿಂದ ಗಮನಿಸಿದರೆ ಬದುಕು ದುಃಖಮಯವಾದದ್ದು. ಬರೀ ದೇಹದಿಂದ ನೋಡ್ಕೊಂಡು ಹೋದಾಗ, ಮನುಷ್ಯನ ದೇಹ ನೋಡಿದಾಗ, ಏನ್ರಿ ಇದು ಮಷಿನ್ನು, ಹಳೇದಾಯ್ತಲ್ಲ. ನಾವು ಹೇಳ್ತೀವಿ, ಸಾಮಾನ್ಯ ಹೇಳ್ತೀವಿ, ಆಫ್ಟರ್ 60 ವಾರಂಟಿ ಪೀರಿಯಡ್ ಈಸ್ ಓವರ್. ಅಂದ್ರೇನು, ಈ ಗಾಡಿ ರಿಪೇರಿ ಬಂತು, ಈಗ ನಿಮ್ಮ ಕಾರ ತಗೊಳ್ಳಿ, ಸ್ಕೂಟರ್ ತಗೊಳ್ಳಿ, ಯಾವುದೋ ವೆಹಿಕಲ್ ತಗೊಳ್ಳಿ, ಏನೋ ಒಂದು ಪಾರ್ಟ್ ಕೆಟ್ಟು ಹೋಯ್ತಲ್ಲ, ಅದನ್ನು ತೆಗಿಸಿ ಹಾಕ್ತೀವಿ ಅಂತೂ ರಿಪೇರ್ ಆಯ್ತಪ್ಪ ಅಂತ ಸಂತೋಷ ಪಡೋದು ಇನ್ನೊಂದೇನೋ ಪಾರ್ಟ್ ಹೋಗಿರುತ್ತೆ. ಜೀವನದುದ್ದಕ್ಕೂ ಅದು ಮೇಂಟೈನ್ ಮಾಡ್ಕೊಂಡು ಹೋಗುದೇ, ಸರ್ವಿಸ್ ಮಾಡಿಸ್ಬೇಕು, ಮೇಂಟೈನ್ ಮಾಡ್ಕೊಂಡೇ ಇರೋದು. ಆ ವಾಹನಕ್ಕೆ ಹಂಗಾಗೋದು, ಈ ವಾಹನ ಏನಾಗಿರ್ಬೇಕು? ದೇಹದ ಬಗ್ಗೆ ನೋಡ್ತಾ ಇದ್ರೆ ಯಾವುದೋ ಒಂದು ನೋವು, ಯಾವುದೋ ಒಂದು ತೊಂದರೆ, ಯಾವುದೋ ಕಷ್ಟ ಬಿಡೋದಿಲ್ಲ ನಮ್ಮನ್ನು. ಆದರೆ ಆದರ್ಶದ ಕೊನೆಯ ಕ್ಷಣದಿಂದ ದೃಷ್ಟಿಯಿಂದ ನೋಡಿದರೆ ಜೀವನ ಒಂದು ಸೌಭಾಗ್ಯ ಅಂತ. ಇದು ಬಹಳ ದೊಡ್ಡ ಸ್ವಿಸ್ತು ಮನವಿ.

0: Radio Sahara 107 and Beat FM.
1: ಜೀವನ ಯಾಕ ಸೌಭಾಗ್ಯ? ನಮ್ಮ ಪರಂಪರೆ ಹೇಳ್ಬೋದಾದ್ರೆ 84 ಲಕ್ಷ ಜೀವರಾಶಿಗಳಿದ್ದಾವೆ ಅಂತ ಹೇಳ್ತಾರೆ. 84 ಲಕ್ಷ ಜೀವರಾಶಿಗಳು ಅಂತ ನೋಡಿ, ನ್ಯಾಷನಲ್ ಜಿಯೋಗ್ರಫಿಕ್ ನೀವು ನೋಡ್ತಾ ಇದ್ರೆ ಮೂರ್ನಾಲ್ಕು ಕ್ಯಾಮ್ರಾ ಇಟ್ಬಿಟ್ಟಿದ್ದಾರೆ. ಪರ್ವತ ಉದ್ದಿ ಮೇಲೊಂದು, ಸಮುದ್ರದ ಆಳದಲ್ಲೊಂದು, ಆ ಕಾಡಿನಲ್ಲೊಂದು, ಏನೇನು ಪ್ರಾಣಿ ಹುಡುಕ್ತಾರೆ ಇವರು? ಇಂಥ ವಿಧಾನ ಅಂತ ಕಲ್ಪನೆ ಕೂಡ ಇರಲ್ಲ ನಮಗೂ. ಅಂದ್ರೆ ಎಷ್ಟು ಜೀವರಾಶಿಗಳಿದ್ದಾವಲ್ಲ, ಅದರೊಳಗೆ ಹೇಳಿದ್ದಾರೆ ಭಗವಂತನ ಸೃಷ್ಟಿಯೊಳಗೆ ಅತ್ಯಂತ ಶ್ರೇಷ್ಠವಾದದ್ದು ಮನುಷ್ಯ ಜೀವನ ಅಂತ. ನಾವು ಬಂದ್ಬಿಟ್ಟಿದ್ದೀವಿ, ವಿ ಆರ್ ದಿ ಫೈನೆಸ್ಟ್ ಮಷಿನ್ ಕ್ರಿಯೇಟೆಡ್ ಬೈ ಗಾಡ್. ಅತ್ಯಂತ ಉನ್ನತವಾದಂತಹ ಮಷಿನ್ ನಾವು ಮಾಡಿದ್ದು. ಇನ್ನ ಯಾಕೆ ದುಃಖ ಪಡ್ಬೇಕು ನಾವು? ನಾವೇ ದುಃಖ ಪಡಬೇಕು, ನಾವೇನ್ ಮಾಡ್ಬೇಕು ಅಲ್ವಾ? ಅವ್ರು ಕಷ್ಟ ಬೇಡ, ನಮಗಿನ್ನು ಎಲ್ಲ ಬುದ್ಧಿ ಕೊಟ್ಟಿದ್ದಾನೆ, ಹೃದಯ ಕೊಟ್ಟಿದ್ದಾನೆ ಭಗವಂತ. ಅತ್ಯಂತ ಶ್ರೇಷ್ಠ ಸ್ಥಿತಿ ಅಂತ ಸಂತೋಷ ಪಡ್ಬೇಕು. ಏನಪ್ಪ ಮನುಷ್ಯ ಜನ್ಮ, ಮಾನವ ಜನ್ಮ ತಳ್ಕೊಂಡು ಇರ್ತೀವಲ್ಲ, ಇದು ಸಾಕು ಮಾಡಪ್ಪ ಜನ್ಮ ತಳೆದು ಕೇಳಕ್ ಹೇಳ್ತಾರೆ. ಹೇಳಬೇಡಿ, ಮುಂದಪ್ಪ ಚಂದ ಬರೀತಾರೆ ಈ ಕಡೆಗೆ. ಈ ಸಾಕು ಮಾಡೋ ಜನ್ಮ ಅನ್ನೋ ಕವನ ಬಂದ್ ಮಾಡ್ಬೇಕು ನಾವೀಗ. ಅದು ಸಾಕಾಗೋಗಿದೆ ಜನ್ಮ. ನಾವು ಅಡಿಗೆ ಮುಂದೆ ಕೂತಾರು ನಡೆಸ್ತೀವಿ ಪಾಪ ಅವರು ಹೇಳಿ ಅವ್ರು ನಡೆಸ್ತೀವಿ. ಬಳಸ್ಬೇಡಿ, ನಮ್ಮ ಹಿರಿಯರು ಉಪನಿಷತ್ತಲ್ಲಿ ನೋಡಿ ಅವ್ರು ಏನ್ ಕೇಳಿದ್ರು, ಶತಮಾನ ಭವತಿ ಬದುಕರು, 3 ಜನ ಅವರು ಚೆನ್ನಾಗಿ ಬದುಕ್ರಿ, ದೇವತೆಗಳು ಕೇಳ್ಕೋಬೇಕು, ಬೋಧ ಭಾಗ್ಯ ಕೊಡಿ, ಸಂತೋಷ ಕೊಡಿ, ಆಹಾರ ಕೊಡಿ, ದೇಹಕ್ಕೆ ಶಕ್ತಿ ಕೊಡಿ, ನಿಮ್ಮನ್ನೆಲ್ಲ ಸೇವೆ ಮಾಡುವಂತ ಅವಕಾಶ ಕೊಡಿ. ಒಂದು ಸಂಭ್ರಮದಲ್ಲಿ ಕೇಳ್ಕೋಬೇಕು. ಜೀವ ನರಳಿಕೆ ಅಲ್ಲ, ಅದು ಸಂಭ್ರಮ ಅಲ್ವಾ? ಮನುಷ್ಯ ಜೀವನ ಅತ್ಯಂತ ಶ್ರೇಷ್ಠ ಸ್ಥಿತಿ ಅಂದಾಗ ಕೇಳ್ಬೇಕು ನಾವು. ಹೋಗ್ಬಿಡ್ಬೋದ್ರಿ, ಕಾಲ್ ನೋವು ಅರ್ಥರೈಟಿಸ್ ಆಗ್ಬೋದು, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅದಕ್ಕೆ ಜೀವನ ದೊಡ್ಡದಲ್ವೇ ಇದು? ಮರ್ಸಿಡಿಸ್ ಕಾರ್ಯಪ್ಪ ಅದು, ಟೈರ್ ಪಂಚರ್ ಅದೇನಾಗ್ತದೆ? ಮರ್ಸಿಡಿಸ್ ಕಾರ್ ಸುಳ್ಳ ಟೈರ್ ಬೇರೆ ತಿಳ್ಕೊಳ್ಳಿ. ಈ ದೃಷ್ಟಿ ನಮ್ದು ಕೇಳ್ತಾರೆ. ಆದರ್ಶದ ಕೊನೆಯ ಕ್ಷಣದ ದೃಷ್ಟಿಯಿಂದ ಗಮನಿಸಿದಾಗ ಜೀವನ ಒಂದು ಸೌಭಾಗ್ಯ, ಒಂದು ಸಂತೋಷ. ಆದ್ರೆ ನಾವು ಬಹಳ ಜನ ಆ ಸಂತೋಷ ಗಮನಿಸದೇ ಹೋಗ್ಬಿಡ್ತೀವಲ್ಲ ಅಂತ ದುಃಖ. ಅದಕ್ಕೆಲ್ಲ ಹೇಳಿದ್ರೇನೋ ಗೊತ್ತಿಲ್ಲ, ನನ್ನ ಸ್ನೇಹಿತರು ಒಬ್ರು ಇನ್ಕಮ್ ಟ್ಯಾಕ್ಸ್ ಆಫೀಸರ್, ಅವರು ರಿಟೈರ್ ಆಗೋದಕ್ಕಿಂತ 2 ವರ್ಷ ಮೊದಲು ಅವ್ರು ಹೆಂಡತಿ ಸತ್ತರು. ಅವರೊಬ್ಬರೇ ಆಗ್ಬಿಟ್ರು, ಅವರಿಗೆ 2 ಮಕ್ಕಳು, ಇಬ್ಬರು ಎಕ್ಸ್ಪೋರ್ಟ್ ಆಗಿದ್ದಾರೆ, ಅಂದರೆ ಬೇರೆ ದೇಶಕ್ಕೆ ಹೋಗಿದ್ದಾರೆ. ಒಬ್ಬ ಹುಡುಗ ಇಂಗ್ಲೆಂಡಿಗೆ ಹೋಗಿದ್ದಾನೆ, ಒಬ್ಬ ಇನ್ನೊಬ್ಬ ಅಮೆರಿಕಕ್ಕೆ ಹೋಗಿದ್ದಾನೆ. ಪೌಂಡ್ ಡಾಲರ್ ಏನೂ ಕೊರತೆ ಇಲ್ಲ, ಬೇಕಾದಷ್ಟಿದೆ. ಅಪ್ಪ ಒಬ್ಬನೇ, ಇಬ್ಬರು ಮಕ್ಕಳಿಗೆ ಅನ್ನಿಸ್ತು ಅಪ್ಪ ಒಬ್ಬನೇ ಆಗಿದ್ದಾನೆ, ಏನಾದರೂ ಮಾಡಬೇಕು ಸ್ವಲ್ಪ ಏನಾದರೂ.
0: Radio Sarang 107.8 FM.

0: You're listening to Radio Saring, 107.8 FM.
1: ಅಪ್ಪನ ಕರ್ಕೊಂಡು ಹೋದ್ರು. ಎಲ್ಲಿ ಹೋದ್ರು? ಮೆಕ್ಸಿಕೋ ಕೆಳಗೆ ಹೋದ್ರೆ ಹವಾಯಿ ಐಲ್ಯಾಂಡ್ಸ್ ಅಂತ ಬರುತ್ತೆ, ಹವಾಯಿ ದ್ವೀಪಗಳು ಅಂತ. ಅಲ್ಲಿ ಕರ್ಕೊಂಡು ಹೋದ್ರು. ಅಲ್ಲೊಂದು 7-star ಹೋಟೆಲ್, ಭಾರಿ ಕಾಸ್ಟ್ಲಿ ಹೋಟೆಲ್. ಅವ್ರಿಗೇನು ಚಿಂತೆ ಇಲ್ಲ, ಬೇಕಾದಷ್ಟು ಇದೆಯಲ್ಲ. 3 ರೂಮ್ ಮಾಡಿದ್ರು. ಒಂದು ಸಣ್ಣ ರೂಮಲ್ಲಿ ನನ್ನ ಮಗ, ಒಂದು ಹೆಂಡತಿ, ದೊಡ್ಡ ಮಗ, ದೊಡ್ಡ ಹೆಂಡತಿ, ಇನ್ನೊಂದು ರೂಮಲ್ಲಿ ಅವ್ರಿಗೆ ಮತ್ತೆ ಪಾಪ ನಡುವಿನ ರೂಮ್ ಅಪ್ಪನಿಗೆ ಕೊಟ್ಟರು. ಆರಾಮಾಗಿರಪ್ಪ, ಒಂದು ವಾರ ಇರೋಣ ಅಂತ. ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಬೇರೆ ಬೆಲೆ ಅಂತ ಕೇಳಿದೆ. ಅಂದ್ಕೊಂಡು ಏನು ಮಾಡ್ತೀನಿ, ಚಿಂತೆ ಮಾಡಬೇಡ, ಅವಾಗ ಮಾಡ್ಕೋತೀವಿ ಅಂದರು. ಒಂದು ದಿವಸ ಆಯಿತು. ಒಂದು ದಿವಸ ಸಣ್ಣ ಮಗ ಬಂದ, ಅಪ್ಪ ನಾಳೆ ಹೊಸ ಅನುಭವ ನಿನಗೆ. ಏನು? ಒಂದು ಮಗ್ಲೂ ಕ್ಯೂ ಬಂದಿದೆ ಇಲ್ಲಿ, ಅದಕ್ಕೆ 3 ನಿಮಿಷ ಟಿಕೆಟ್ ತೊಗೊಂಡಿದ್ದೀನಿ, ಟೋಕನ್ ತೊಗೊಂಡಿದ್ದೀನಿ ಅಂತ. ಏನದು ಅಂದವನು, ನಿನಗೆ ಗೊತ್ತಿಲ್ಲಪ್ಪ, ಅದು ಬ್ಲೂ ಕ್ಯೂಬ್ ಅಂತ ಒಂದು ಕೋಣೆ ಇದೆ, ಅದಕ್ಕೆ 3 ನಿಮಿಷ ಟೋಕನ್ ತೊಗೊಂಡಿದ್ದೆ. ಅದಕ್ಕೆ ಎಷ್ಟು ದುಡ್ಡು ಅಂತ ಕೇಳಿದ. ಅವನು ಹೇಳ್ದ 5,000 ರೂಪಾಯಿ. ಹಿಡಿದಿದ್ದೇನು 3 ನಿಮಿಷಕ್ಕೆ 5,000 ರೂಪಾಯಿ ಅಲ್ಲಿ ಎಲ್ಲಿ ಅಂತ ಕೇಳ್ದ. ನೀವು ಹೇಳಲ್ಲ, ಅದಕ್ಕೆ ಸಿಕ್ರೆಟ್ ನಿನಗೆ ಅನುಭವ ಆಗ್ಲು. ಏನಿಲ್ಲ, ಟೋಕನ್ ಇದೆಯಲ್ಲ ಅಂತ ಒಂದು ಒಳಗಡೆ ಹೋಗ್ಬೇಕು. ಟೈಮ್ ಕೊಟ್ಟಿದ್ದೆ, ಆ ಟೈಮಿಗೆ ಹೋಗ್ಬೇಕು. ನೀನು ಕರ್ಕೊಂಡು ಹೋಗ್ತೀನಿ ನಿನ್ನ, ಅಲ್ಲಿ ಹೋಗಿ ಒಳಗೆ ಹೋಗ್ಬೇಕು. ಹಾಗೆ ಮಾಡ್ಕೊಂಡು ಅಲ್ಲಿ ಒಂದು ಕೂತಿದೆ. ಆ ದೊಡ್ಡ ದೊಡ್ಡ ಟೋಕನ್ ಹಾಕಿ ಸಂಬಳ ಬರುತ್ತೆ. ಅಲ್ಲಿ ಮುಂದೆ ಟೇಬಲ್ ಮೇಲೆ ಒಂದು ಕನ್ನಡಕ ಇಟ್ಟಿರ್ತಾರೆ, ಗಾಗಲ್ಸ್, ಗ್ಲಾಸ್ ಗ್ಲಾಸ್ ಇಟ್ಟಿರ್ತಾರೆ, ಡಾರ್ಕ್ ಗ್ಲಾಸ್. ಅದನ್ನ ಹಾಕೋ, ನಿಂತ್ಕೊಂಡ್ಬಿಡು 3 ನಿಮಿಷ. ಟೋಕನ್ ತೊಗೊಂಡು ಆಗಿದ್ದೀನಿ, ಏನು ಮಾಡೋಕ್ಕಾಗ್ತದೆ? ಟೋಕನ್ ಹೋದ, ಮೂರು ದಿವಸ ಟೈಮಿಗೆ ಹೋದ, ಬಾಗಿಲು ಹಾಕೊಂಡ, ತೂತೊಳಗೆ ಹಾಕಿದ, ಸಂಬಳ ಆಯಿತು, ಕನ್ನಡಕ ಆಯಿತು, ಅಂದ್ಕೊಂಡು ನಿಂತ್ಕೊಂಡ. ಏನು ಆಗಲಿಲ್ಲ 3 ನಿಮಿಷ. ಚಿನ್ನ ಚೆನ್ನಾಗಿ ಅನಿಸ್ಬಿಡುತ್ತ ಅವನಿಗೆ. ಅವನ ಚಿಂತೆ ಏನು ಅಂದರೆ, ನೋಡ್ಕೊಂಡು ನಿಂತ್ಕೊಂಡು ಕ್ಷಣಕ್ಕೆ ಕ್ಷಣಕ್ಕೆ ದುಡ್ಡು ಹೋಗ್ತಾ ಇದೆ, 5,000 ರೂಪಾಯಿ. 3 ನಿಮಿಷ ಆದ್ಮೇಲೆ ಹೊರಗೆ ಬಂದ, ಉಗ್ಗ ಮುಖ ಮಾಡಿಕೊಂಡು ಮಕ್ಕಳ ಮಗ ಕೇಳಿದ, ಹೆಂಗಿದ್ದಪ್ಪ, ಏನು ಹೆಂಗು ಹುಚ್ಚ, ಏನಿಲ್ಲ ಏನಿಲ್ಲ, ಹುಚ್ಚರ ಹೆಂಗಿದೆ ಕನ್ನಡಕ್ಕೆ ಹಾಕೊಂಡು ಅಂದ. ಮಕ್ಕ ಅಂತ ನೀನಾಗಲಿಲ್ಲ, ಒಬ್ಬನಿಗೆ ನೋಡ್ಕೊಂಡು ಜಗತ್ತಿಂದ ಎಲ್ಲ ಕಡೆ ಬರ್ತಾರೆ ಜನ ನೋಡೋದಕ್ಕೆ, ಹೆಂಗೆ ಆಗಲಿಲ್ಲ. ಮಕ್ಕಳ ಮಾತಾಡ್ಕೊಂಡ್ರು ಅವತ್ತು ರಾತ್ರಿ. ದೊಡ್ಡ ದೊಡ್ಡ ಮಗ ಬಂದ, ಅಪ್ಪ ಏನೇ ಆಗಲಿ, ನಾಳೆ ನಿನಗೆ 6 ನಿಮಿಷ ಟೋಕನ್ ತೊಗೊಂಡಿದ್ದೆ. ಯಾಕಂದ್ರೆ 3 ನಿಮಿಷಕ್ಕೆ ನನಗೆ ಗೊತ್ತಾಗಲಿಲ್ಲ, 6 ನಿಮಿಷ ಟೋಕನ್ 10,000 ರೂಪಾಯಿ. ಹೌದೌದು 10,000 ರೂಪಾಯಿ, ತಲೆ ಕಟ್ಟಿಸ್ಕೋಬೇಡ, ನೀವು ಹೋಗ್ಬಾ ನಾಳೆ. ಬೇಜಾರಿಂದ ಹೋದ ಅವನು, ಮತ್ತೆ ಹೋದ, ಟೋಕನ್ ಹಾಕಿದ್ರೆ ಕರ್ರ ಕಟ್ಟಿಸ್ಕೊಂಡು ಸಪ್ಲೈ ಆಯಿತು. ಕನ್ನಡಕ್ಕೆ ಹಾಕೊಂಡು ನಿಂತ್ಕೊಂಡ. 6 ನಿಮಿಷ ಅಂದ್ರೆ ಎಷ್ಟು ಉದ್ದ ಅಂತ ಗೊತ್ತಾಯ್ತು ಅವನಿಗೆ. ಇದ್ದಾನೆ ಇಲ್ಲ, ಕೆಟ್ಟ ನಿಂತ್ಕೊಳ್ಳೋದು ಹಾಗೇನೆ, ತಲೆ ಕೆಟ್ಟೋಯ್ತು ಅವನಿಗೆ. ಹೊರಗೆ ಬಂದ, ಇನ್ನೂ ಉದ್ದ ಮುಖ ಮಾಡ್ಕೊಂಡಿದ್ದ. ಹೇಗಿತ್ತು, ಏನು ಹೇಗಿತ್ತು, ಇನ್ನೂ ದುಡ್ಡು ಕಳ್ಕೋಬೇಕಂತ ಪ್ರತಿಜ್ಞೆ ಮಾಡೋಣ ಕಾಣುತ್ತೆ. ಏನೇ ಇಲ್ಲ ಅಲ್ಲಿ ಒಳಗಡೆ, ಏನಿಲ್ಲ ಅಂತ ಹೆಂಗೆ, 6 ನಿಮಿಷ ಏನಾಗಲಿಲ್ಲ ಅಂತ ಮಾತಾಡ್ಕೊಂಡ್ರು. ಅವತ್ತು ರಾತ್ರಿ ಇಬ್ಬರು ಬಂದರು ಮಕ್ಕಳು. ಅಪ್ಪ ಏನು ವಿಚಿತ್ರ ಅನ್ಸುತ್ತೆ ನನಗೆ, ಜನ ಬಂದು ಹೊಗಳ್ತಾರೆ ಹೊಗಳ್ತಾರೆ ಬ್ಲೂ ಕ್ಯೂಬು, ನೀನಾದರೂ ಏನು ಇಲ್ಲ ಅಂತೀಯಲ್ಲ, ನಾಳೆ 10 ನಿಮಿಷ ಕೊತ್ಕೊಂಡಿದ್ದೆ, ಲಾಸ್ಟ್ ಚಾನ್ಸ್ 10 ನಿಮಿಷ. ಅವನಂದ ನನಗೆ ಆಗೋದಿಲ್ಲ, 5 ನಿಮಿಷ ಎತ್ಕೊಳಕ್ಕೆ ಆಗಲ್ಲ ಅಂತ ಲಾಸ್ಟ್ ಟ್ರೈ ಮಾಡಿಬಿಡಿ, ಪ್ರಯತ್ನ ಮಾಡು. ಒಳಗೆ ಹೋದ, ಬಾಗಿಲು ಹಾಕೊಂಡ, ಮತ್ತೆ ಟನ್ ಸಪ್ಲೈ ಆಯಿತು, ಕನ್ನಡಕ್ಕೆ ಹಾಕೊಂಡು ನಿಂತ್ಕೊಂಡ. 2 ನಿಮಿಷ ಸೋಸಿ ಹೋಯ್ತು ಅವನಿಗೆ, ಏನು ನಿಂತ್ಕೊಂಡು ಹಂಚಿರಂಗಿಲ್ಲ, ಏನೇನು ನೋಡೇ ಬಿಡೋಣ ಅಂತ ಕನ್ನಡಕ್ಕೆ ತೆಗೆದಿಟ್ಟ. ನೋಡ್ಬೋದು, ಮನೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ, ಡ್ರೆಸ್ಸಿಂಗ್ ಮಿರರ್, ಒಂದು ದೊಡ್ಡ ಕನ್ನಡಿ, ಡ್ರೆಸ್ಸಿಂಗ್ ಟೇಬಲ್ ಇದೆ, ಪಕ್ಕದ ಒಂದಿಷ್ಟು ಹ್ಯಾಂಗರ್ ಇದ್ದಾವೆ, ಒಂದಿಷ್ಟು ಬಟ್ಟೆ ತೂ ಹಾಕಿದ್ದಾರೆ, ಯಾವುದೋ ಒಂದು ಡ್ರೆಸ್ಸಿಂಗ್ ರೂಮ್ ಕಾಣುತ್ತೆ ಅಂತಂದ. ಪಕ್ಕದಲ್ಲಿ ನೋಡಿದ ಒಂದು ಬಾಗಿಲಿತ್ತು, ಅಲ್ಲಿ ನೋಡಿ ನನ್ನದು 6 ನಿಮಿಷ ತೆಗಿಬೇಕಲ್ಲ, 7 ನಿಮಿಷ ತೆಗಿಬೇಕಲ್ಲ, ಹೆಂಗೆ ಮಾಡೋದು. ಆ ಬಾಗಿಲು ತೆಗೆದ, ಎದೆ ಜಲ್ ಅಂತ ಇದೆ ಬ್ಲೂ ಕ್ಯೂಬ್ ಪಕ್ಕದ ರೂಮ್. ಅದು ಅದು ಹೆಂಗ್ ಮಾಡಿದ್ದಾರೆ ಅಂದ್ರೆ, ಇಡೀ ಕೋಣೆಯನ್ನ ಫ್ಲೋರೆಸೆಂಟ್ ನೀಲಿ ಬಣ್ಣ ಬಳಿದಿದ್ದಾರೆ, ಆ ಕಡೆ ಕಾಜ್ ಇಟ್ಟಿದ್ದಾರೆ, ಆ ಸಮುದ್ರ ತರಂಗ ಮೇಲೆ ಕುಡಿಯುವಂತಹ ಎಲ್ಲ ಬೆಳಕಿನ ಕಿರಣಗಳನ್ನ ಏಕೀಭವಿಸಿ ಒಳಗೆ ಕಳಿಸ್ತಾರೆ. ಕಣ್ಣಿಗೆ ಕೊಡ್ತದೆ, ಓಡ ಕನ್ನಡಕ್ಕೆ ಹಾಕೊಂಡು ನಿಂತ್ಕೊಂಡ. ಕಣ್ಣ ಗಾಳಿ, ಆ ಬೆಳಕು ಕ್ಷಣಕ್ಕೆ ಅವನು ಮೈ ನೆಂದಂಗಾಗುತ್ತೆ, ಆ ಬೆಳಕಿನಲ್ಲಿ ಆ ಗಾಳಿ ಮೈ ನೆಂದಂಗಾಗಿ ಕ್ಷಣಕ್ಕೆ ಅವನು 10 ವರ್ಷ ಸಣ್ಣ ನನಗೆ ಅನ್ಸ್ಬಿಡ್ತು. ಅದ್ಭುತ ಅನುಭವ, 5 ನಿಮಿಷ ಇದ್ದ, 8 ಗಂಟೆ ಆಗ್ಬಿಡ್ತು, ಟೈಮ್ ಆಯ್ತು ಅಂತ ಅಂದ. ಇದೊಂದೇ ಒಂದು 5 ನಿಮಿಷ ಇದ್ರೆ ಚೆನ್ನಾಗಿತ್ತು. ಎಷ್ಟು ಎಷ್ಟು ಅದ್ಭುತಪ್ಪ, ಇದು 30-40 ವರ್ಷ ಸಣ್ಣವನಾಗ್ಬಿಟ್ಟಿದ್ದೀನಿ ನಾನು, ನನ್ನ ಕೆಳಗಡೆ ಬಂದ, ನಕ್ಕೊಂಡು ಬಂದ, ಅದ್ಭುತಪ್ಪ, ಇಂಥ ಅನುಭವ ನನ್ನ ಜಗತ್ತಲ್ಲಿ ಆಗಿರಲಿಲ್ಲ. ಏನಪ್ಪ 40 ವರ್ಷ ಸಣ್ಣವನಾಗ್ಬಿಟ್ಟಿದ್ದೀನಿ ನಾನೀಗ. ಹುಡುಗರು ಕೇಳಿದ್ರು, ಮೊದಲೇ 2 ನಿಮಿಷ ಏನಾಯ್ತು, ಅವನ ಕೇಳಿದ್ರೆ ನನಗೇನು ಗೊತ್ತೋ ಮಾಡಯ್ಯ, ಒಳಗಡೆ ಇದೆ ಬ್ಲೂ ಕ್ಯೂಬ್ ಅಂತ, ಡ್ರೆಸ್ಸಿಂಗ್ ರೂಮಲ್ಲಿ ನೀನು ಹೊರಗೆ ಬಂದಿದ್ದೀನಿ 2 ಸಲ. ಅವರು ನಕ್ಕರು, ಅವರು ನಕ್ಕರು ನನಗೂ ಫೋನ್ ಮಾಡಿದಾರೆ, ನೋಡಿ ನೋಡಿ ಅಂಕಲ್ ಹಿಂಗೆ ಮಾಡ್ತಾನೆ ಮಗ ಅಂತ. ಅವನು ಹೇಳಿದ, ನನಗೇನು ಗೊತ್ತೋ, ಹೇಳಬಾರ್ದೇ ಇಲ್ಲ ಇವರು ಅಂತ ಅಂದ. ಹೋಗಿತ್ತು, ಆದ್ರೆ ಮುಂದೆ ಒಂದು 8 ದಿವಸ ಅಲ್ಲಿ ದೊಡ್ಡ ಆಧ್ಯಾತ್ಮಿಕ ಅನುಭವ ಅನ್ಸ್ಬಿಡುತ್ತೆ ನನಗಿದ್ದು. ನಾವೆಲ್ಲರೂ ಹಾಗೆ ಅಲ್ಲೇನ್ರಿ, ಭಗವಂತ ನಮ್ಮ ಭೂಮಿ ಕಳಿಸಿದ್ದಾನೆ, ಏನಾದ್ರು ಸಾಧನೆ ಮಾಡ್ಕೊಂಡು ಬನ್ನಿ, ಸಾಧನೆ ಮಾಡ್ಕೊಂಡು ಬನ್ನಿ ಅಂತ. ನಾವು ಬಹಳಷ್ಟು ಜನ ಗಳಿಸಿಂಗ್ ರೂಮಲ್ಲಿ ವಾಪಸ್ ಹೋಗ್ತೀವಿ, ಭೂಮಿಗೆ ಹೋಗೋದಿಲ್ಲ ಅಲ್ವಾ ಅಲ್ವಾ. ಇಲ್ಲಿ ಪ್ರಶ್ನೆ ಹಿಂಗಿದೆ, ನೀವು ಡ್ರೆಸ್ಸಿಂಗ್ ರೂಮ್ನಲ್ಲಿ ನಿಂತು ಹೋದ್ರೆ ಭಗವಂತ ಜಗತ್ತು ದುಃಖಮಯ ಕಂಟಕೊಂಡೇ ಹೋಗುದು ನಾವು. ಆದ್ರೆ ಇದಲ್ಲ ಅಂತ ಹೇಳಿ ಹುಡುಕೋದಿದೆಯಲ್ಲ, ಸ್ವಲ್ಪ ಪ್ರಯತ್ನ ಮಾಡಿ ಭೂಕಿ ಹುಡುಕಿದ್ರೆ ನೀವು ಅದ್ಭುತ ಅಲ್ವಾ ಅದೇ ಜೀವನ. ಆದ್ರಿಂದ ಜೀವನ ದುಃಖಮಯವೋ ಸಂತೋಷವೋ ಅನ್ನೋದು ನೀವು ಯಾವ ದೃಷ್ಟಿಯಿಂದ ನೋಡ್ತೀರಿ ಅನ್ನೋದ್ರ ಮೇಲೆ ಇರುವಂತದ್ದು.

Yeah.

ಸಂಭ್ರಮ ಪಡಲ್ವಾ ನಾವು. ನನಗೆ ಒಂದು ಮನುಷ್ಯ ಹೇಳಿದ್ದ, ಅದನ್ನ ಹೇಳ್ಬಿಡ್ಬೇಕು ನಿಮಗೆ. ಅದು ಯಾವ್ದು ಸಲ್ಲೋದಲ್ಲ.

ಸಾಮಾನ್ಯವಾಗಿ ನಿಮ್ಮ

ತಡ್ಕೊಂಡು ತಡ್ಕೊಂಡು ಇಂಗ್ಲೀಷಷ್ಟು ನೆರಳು ಮಾತಾಡೋಕೆ ಆಗಲ್ಲ. ಆತ ಹೇಳಿದಂಥ ವಿದ್ಯೆ ನನಗೆ ಇನ್ನೂ ಮರ್ತಿಲ್ಲ, ನನಗೆ ಭಾಳ ಪ್ರಯೋಜನ ಆಗಿದೆ ಜೀವನದಲ್ಲಿ. ಅವನು ಹೇಳಿದ ಇಂಗ್ಲೀಷಲ್ಲಿ ನಾಲ್ಕು ಅಕ್ಷರ ಇದೆ ಹೀರೋ ಅನ್ನೋ ಪದಕ್ಕೆ, HERO ಹೀರೋ ಅಂತ. HH ಅಂದ್ರೆ ಮೊದಲನೇ ಅಕ್ಷರ, ಎಚ್ ಅಂದ್ರೆ ಏನು, ಹರ್ಟ್ ಅಂದ್ರೆ ನೋವಾಗೋದು. ಹರ್ಟ್ ಅಂದ್ರೆ ಏನದು, ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಒಂದು ಘಟನೆ ಆಗ್ತಾ ಇದೆ, ಇಟ್ಸ್ ಹ್ಯಾಪನಿಂಗ್. ಎಚ್ ಇಸ್ ಓನ್ಲಿ ಹ್ಯಾಪನಿಂಗ್ ಅಂತ. ಇಲ್ಲಿ ನೀವು ತರಕಾರಿ ಹೆಚ್ಚಾ ಇರ್ತೀರಿ, ನಿಮ್ಮ ಅತ್ಯಂತ ಪ್ರೀತಿ ಸೀರಿಯಲ್ ನೋಡ್ತಾ ಇರ್ತೀರಿ, ಕಂಡ ಬೆಳ ಕತ್ತರಿಸ್ಕೊಂಡ್ರಿ, ಎಷ್ಟು ಟೈಮ್ ತಗೊಂಡು ಬೆಳೆ ಕತ್ಕೋಬೇಕಾದ್ರೆ, ಒಂದು ಸೆಕೆಂಡ್ ಅಲ್ಲಿ ಕತ್ತರಿಸ್ತು ಬೆಳೆದಿಂದು. ಆದರೆ ಅದು ಕ್ಷಣ ಆಗ್ಬೇಕಾದ್ರೆ 3 ವಾರ ಬೇಕು ಅಲ್ವಾ, ಬೆಳೆ ಕತ್ತರಿಸ್ಕೊಂಡು ಒಂದೊಂದು ಕ್ಷಣ ಅದು ಹರ್ಟ್ ಕೈಯಿಂದ ಕತ್ತರಿಸ್ಕೊಂಡು ಒಂದೇ ಕ್ಷಣದಲ್ಲಿ ಕತ್ತರಿಸ್ಕೊಂಡ್ಬಿಟ್ರೆ. ಅಥವಾ ಬೆಳಿಗ್ಗೆ ನೀವು ವಾಕಿಂಗ್ ಹೋಗ್ತಿರ್ತೀರಿ, ಗಂಡ ಹೆಂಡತಿ ಹೋದಾಗ ಯಾವನೋ ಬರ್ತಾನೆ, ಏನೋ ಇಡಿಯಟ್ ಅಂತ ನಿಮಗೆ, ಮೂರ್ಖ ಇದ್ದೀನಿ ನೀನು ಅಂತಾನೆ. ಎಷ್ಟು ಟೈಮ್ ತೊಗೊಂಡು ಕರಬೇಕಾದ್ರೆ ಅವನಿಗೆ, 5 ಸೆಕೆಂಡಲ್ಲಿ ಅಂತ ಹೋಗ್ಬಿಟ್ಟ ಅವನು ಇಡಿಯಟ್ ಅಂತ. ನಾನು ಬಿಟ್ಬಿಡ್ತೀನಿ ಅಷ್ಟಕ್ಕೆ, ಅದನ್ನ ನನಗೆ ಇಡಿಯಟ್ ಅಂತಾನೆ ಅವನು, ಅವನು ಇಡಿಯಟ್, ಅವ್ರು ನನಗಾನೆ ಇಡಿಯಟ್ ಅಂತ ಹೋಗೋಣಲ್ಲ ನಾವು. ಇನ್ನೊಂದು ನೋಡಿ, ಕೆಲವರು ಹೇಳೋದು ನೋಡಬೇಕು, ಬೆಳಿಗ್ಗೆ ಸಿಕ್ಕ ನೋಡ್ರಿ ಅವನು, ಅಯ್ಯೋ ಇಡೀ ದಿವಸ ಹಾಳಾಗೋಯ್ತು ಅನ್ನಲ್ಲ ನಾವು. ಬೆಳಿಗ್ಗೆ ಅವನು ನೋಡಿದ್ನೋ, ಆ ಮಾತು ಕೇಳಿದ್ನೋ, ಇಡೀ ದಿವಸ ಹಾಳಾಗೋಯ್ತು. ಎಷ್ಟೊತ್ತು ನೋಡಿದ್ರಿ ಅವನ್ನ, 1 ನಿಮಿಷ, ಒಂದು 23 ತಾಸು 59 ನಿಮಿಷ ನೀವು ಬೇರೆನೇ ಇದ್ರಿ, ಆದ್ರೂ ಅದೇ ಕಾಣಿದೆ ನಿಮ್ಮನ್ನ. ಅದು ಅನ್ಕೊಡ್ಲಿ ಇಡಿಯಟ್ ಅಂತ ನನಗೆ ಅವನು, ಅದು ನನ್ನ ಹೆಂಡತಿ ಪಕ್ಕದಲ್ಲಿ ಇಡಿಯಟ್ ಅನ್ಬೇಕು ಅವನು, ನನ್ನ ಒಯ್ ಆ ಚಂದ ಇದು. ಅದು ಮೊದಲೇ ಹರ್ಟ್, ಹರ್ಟ್ ಅಂದ್ರೆ ನೋವಾಗುವಂತಹದ್ದು, ಅದು ನೀವು ಅಪೇಕ್ಷೆ ಪಟ್ಟು ಅಪೇಕ್ಷೆ ಪಡೆದೇನು ಆಗ್ಬಿಡುವಂತಹದ್ದು. ಹರ್ಟ್ ಹ್ಯಾಪನ್ಸ್ ವಿತ್ ಆರ್ ವಿದೌಟ್ ಯುವರ್ ಪರ್ಮಿಷನ್. ಅದು ಘಟನೆ, ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಒಂದು ಹ್ಯಾಪನಿಂಗ್ ಅದು. ನೆಕ್ಸ್ಟ್ ಇ ಏನಿಲ್ಲ, ಇವ್ಯಾಲ್ಯುಯೇಷನ್ ಅಂತ. ಮನಸ್ಸು ಅದ್ರ ಬಗ್ಗೆ ಚಿಂತನೆ ಮಾಡುತ್ತೆ. ಆ ಘಟನೆ ಆಗೊಂದು 1 ಸೆಕೆಂಡು, 2 ಸೆಕೆಂಡು, 5 ಸೆಕೆಂಡು, ಆದ್ರೆ ನಾನು ಮುಂದೆ ಎಷ್ಟು ವರ್ಷ ನೆನೆಸ್ತೀನಿ ಗೊತ್ತಾ, ಅದನ್ನ ಅಯ್ಯೋ ನೆನೆಸ್ಕೊಂಡು ನೆನೆಸ್ಕೊಂಡು ಈ ಕೆಲವು ಸಿನಿಮಾಗಳು ನೋಡ್ಬೇಕು. ಅವನಾದ್ರೆ ತನ್ನ 25 ವರ್ಷ ಇಂಥ ಕಾಲ ಕೇಳಿ ತಡ ಪ್ರಾತ, 25 ವರ್ಷ ಪ್ರತಿಕಾರಕ್ಕೆ ಒದ್ದಾಡ್ತಾ ಇದ್ದೆ. ಅಯ್ಯೋ ಜನ್ಮ, ಯಾವುದೋ ಒಂದು ಸಣ್ಣ ಘಟನೆ ಆಗಿದೆ, 25 ವರ್ಷ ಕಾಯ್ಕೊಂಡಿದ್ದಾನೆ ಹೊಡಿಬೇಕು ಅಂತ. ಅಂದ್ರೆ 25 ವರ್ಷ ಹೋಗಿಲ್ಲ ಅವನು, ಅವ್ನು ಸಫರ್ ಆಗೋದು 1 ನಿಮಿಷ ಅಲ್ಲ, ಅದು 25 ವರ್ಷ ಸಕರಾಗಿದ್ದಾನೆ ಅವನು. ಇವ್ಯಾಲ್ಯುಯೇಷನ್ ಟೂ ಮಚ್ ಇವ್ಯಾಲ್ಯುಯೇಷನ್ ಮಾಡ್ತೀವಿ ನಾವು. ಅದಕ್ಕೆ ನಿಮ್ಗೆ ಯಾರಾದರೂ ಏನಾದರೂ ಒಂದು ಮಾತು ಅಂದರೆ ಮರೆಯೋದೇ ಇಲ್ಲ ರೀ ನಾವು. ನೆನಪಿದೆಯಾ ಏಪ್ರಿಲ್ 24 ಸಾಯಂಕಾಲ 6 ಕಾಲು ಬಸ್ ಸ್ಟ್ಯಾಂಡ್ ಹತ್ರ ನಿಂತಿದ್ರಿ, ರೆಡ್ ಡ್ರೆಸ್ ಹಾಕ್ಕೊಂಡಿದ್ರಿ ಅವತ್ತು, ಏನಂದ್ರಿ ಮೆಮರಿ ಪವರ್ ಇದು ಅಲ್ಲ, ಅದ್ಭುತ ಅಲ್ಲ, ಆದ್ರೆ ಒಳ್ಳೇದು ಮಾತ್ರ ಹೋಗಿರುತ್ತೆ ಹಂಗಂದ್ರೆ ಅವರು ಅಂತೀವಿ. ಆದ್ರೆ ಬೈದದ್ ಮಾತ್ರ ಏನಿರುತ್ತೆ ಯಾಕೆ ಗೊತ್ತಾ, ಅದು ನೆನೆಸ್ಕೊಂಡು ನೆನೆಸ್ಕೊಂಡು ಸ್ಟಾರ್ಟ್ ಇಲ್ಲಿ ಲಿವಿಂಗ್ ದ ಸೇಮ್ ಥಿಂಗ್ ಕಾಲ್ಡ್ ಇವ್ಯಾಲ್ಯುಯೇಷನ್. ಹುಯ್ ಅಂತ ಬಿಡ್ಸ್ಕೊಂಡು ದೊಡ್ಡ ಕಲೆ ಮೇಲೆ ಭಾರ ಮಾಡ್ಕೊಂಡಿದ್ದೀನಿ. ಹೊರಟು ಮನಸ್ಸಿಗೆ ನೋವು ಅಂತ ಏನಿದೆಯೋ ಒಂದು ಕ್ಷಣದಲ್ಲಿ ಆಗುವಂಥದ್ದು, ಅದನ್ನ ನೆನೆಸ್ಕೊಂಡು ನೆನೆಸ್ಕೊಂಡು ಜೀವ ಭಾರ ಮಾಡ್ಕೊಂಡಿದ್ದೀನಿ ನಾನು. ಈ ಇವ್ಯಾಲ್ಯುಯೇಷನ್

0: Radio Sahara 107.8 FM.
1: ನೆಕ್ಸ್ಟ್ ಒಂದು ಆರ್ ಬರ್ತದಲ್ಲ, ಆರ್ ಅಂದ್ರೆ ಏನು? ಅದನ್ನ ರೆಸ್ಪಾನ್ಸ್ ಮಾಡಬೇಕು. ಅದರಲ್ಲಿ ರಿಯಾಕ್ಟ್, ಎರಡು ಆರ್ ಇದೆ ಆರ್ ಒಳಗೆ. ಒಂದು ರಿಯಾಕ್ಟ್ ಅಂದ್ರೆ ಪ್ರತಿಕ್ರಿಯೆ ತೋರಿಸುವಂಥದ್ದು. ಯಾವ ಹೇಳ್ದ ನೀ ಹೆಚ್ಚಾಯ್ತಿ, ನಾನು ನೀ ಹುಚ್ಚ ಅಂತ ಹೇಳ್ತೇನಲ್ಲ. ಕೆಲವರು ಜೋರ ಹೇಳ್ತಾರೆ, ಕೆಲವರು ನಾನೆಲ್ಲ ನೇರವಾಗಿ ಮಾತಾಡೋರ್ರಿ. ಒಂದು ದೊಡ್ಡ ಎರಡು ತುಂಡು ದೊಡ್ಡ ಸಾಧನೆ ಅಲ್ಲ ಅದು. ನಾನು ಹೇಳೋದೊಂದು ದೊಡ್ಡ ಸಾಧನೆ ಅಲ್ಲ, ಹೇಳೋದನ್ನು ತಡ್ಕೊಳ್ಳೋದೊಂದು ಸಂಯಮ, ದೊಡ್ಡ ದೊಡ್ಡ ಸಾಧನೆ ಅದು. ಅದಕ್ಕೆ ಕೆಲವರು ಹಂಗಿಲ್ಲ, ಆರನ್ನ ಉದ್ದಲ್ಲ ರೀ, ವಾಪಸ್ ಕೊಟ್ಬಿಡ್ತೀವಿ. ಇದು ರಿಯಾಕ್ಟಿವ್ ರಿಯಾಕ್ಟ್. ಇನ್ನೊಂದಿದೆಯಲ್ಲ ಆರು, ರೆಸ್ಪಾನ್ಸ್ ಅಂತ. ಅದು ಅದು ಪ್ರತಿಕ್ರಿಯೆ ಅಲ್ಲ, ಸಂಯಮದಿಂದ ತಿಳುವಳಿಕೆ ಅಂತ ಉತ್ತರ ಕೊಡುವಂಥದ್ದು. ಈ ರಿಯಾಕ್ಟ್ಗೂ ರೆಸ್ಪಾನ್ಸ್ಗೂ ವ್ಯತ್ಯಾಸ ಏನು? ರಿಯಾಕ್ಟ್ ಅಂದ್ರೆ ಪಟ್ಟ ಅಂತ ಹೇಳ್ಬಿಡೋದು, ರೆಸ್ಪಾನ್ಸ್ ಅಂತ ಪಡ್ಕೊಂಡು ಹೇಳ್ಬೇಕು. ನನಗೊಂದು ಮೂರ್ಖ ಅನ್ನೋಣ ಬೆಳಿಗ್ಗೆ, ನೀ ಮೂರ್ಖ ಅಂದ್ಬಿಟ್ಟೆ ನಾನು, ರಿಯಾಕ್ಟ್ ಆಯ್ತು. ಅದ್ರ ಬದಲು ನನಗೆ ಯಾಕೆ ಮೂರ್ಖ ಅಂದ ಅವನು? ಒಂದು ಚೆನ್ನಾಗಿ ವಿಚಾರ ಮಾಡಿದ, ಅದು ಜಾಸ್ತಿ ಬೇಕಾಗಿಲ್ಲ. ಅಯ್ಯೋ ನೀನೇ ಮಾಡಿದ್ದೆ, ನಮ್ಮ ಮೂರ್ಖರ ಕೆಲಸನೇ ಅಲ್ವಾ ಮಾಡಿದ್ದು, ನಮ್ಮ ಹಣ ಮಾಡಿದ ತಪ್ಪಲ್ವ ಅದು? ಅದಕ್ಕೆ ಅದಕ್ಕೆ ಎಂದಿದ ಮೂರ್ಖ ಹಣ ಮಾಡಿದ್ದೀನಿ, ಮೂರ್ಖ ಅಂದಿದ್ದಾರೆ, ತಪ್ಪೇನಿದೆ ಅದರೊಳಗೆ ಅಂತ ಆದ್ರೂ ಒಂದು ಆಗ್ಬೋದು. ಅಥವಾ ನಾ ಏನು ಕೆಲಸ ಮಾಡಿಲ್ಲ, ತಪ್ಪು ಮಾಡಿಲ್ಲ, ಮೂರ್ಖ ಅಂದ್ರೆ ರಾಂಗ್ ನಂಬರ್ ಅಷ್ಟೇನೆ. ಈಗ ಯಾರಾದ್ರೂ ಏ ರಮೇಶ್ ಅವರೋ ಕರೆತೀರಿ ನೋಡ್ತೇನೆ ನಾನು, ಇಲ್ಲ ರಮೇಶ್ ಅಲ್ಲ ನಾ ಗುರುರಾಜ ಅಲ್ವಾ ಅಲ್ವಾ, ರಾಂಗ್ ನಂಬರ್ ಅದು. ತಿಳುವಳಿಕೆ ಬರುತ್ತೆ ನೋಡಿ, ಅವನು ಮೂರ್ಖ ಅಂದಾಗ ನಾನು ಮೂರ್ಖದಲ್ಲಿ ಕೆಲಸ ಮಾಡಿದ್ರೆ ಅವ್ನು ಸರಿಯಾಗಿದೆ, ಅದಕ್ಕೂ ತಪ್ಪು ಮಾಡ್ಕೊಳ್ಳೋ ಕಾರಣ ಇಲ್ಲ. ನಾನು ಮೂರ್ಖದಲ್ಲಿ ಕೆಲಸ ಮಾಡಿದಾಗ ಮೂರ್ಖ ಅಂದ್ರೆ ಅದು ರಾಂಗ್ ನಂಬರ್ ನನ್ನ ಅಲ್ಲ. ಅದು ಎರಡು ರೀತಿ ಇನ್ನೊಂದು ಮನೆ ಸಮಾಧಾನ ಆಗ್ತದೆ. ಇಮೋಷನಲ್ ಸ್ಟೇಟ್ ಆಫ್ ಮೈಂಡ್ ಅಂಡ್ ರ್ಯಾಷನಲ್ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳಿಟ್ಕೊಂಡಿರ್ತೀವಿ. ನಾವು ಇಮೋಷನಲ್ ಇದ್ದಾಗ, ಭಾವನಾತ್ಮಕವಾಗಿ ಇದ್ದಾಗ ಪಟ್ಟಂತ ಮೈಂಡ್ ಮಾತು ಬಂದ್ಬಿಡ್ತಾರೆ. ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಆಗಿದೆ, ಕೋಪದಿಂದ ಅಂದ್ಬಿಟ್ಟು ಎಲ್ಲ ಹೋಗಿ ವಿಚಾರ ಮಾಡ್ಕೋಬೇಡ್ರಿ, ಏನೋ ಕೋಪದಲ್ಲಿ ಬಂದ್ಬಿಟ್ಟೆ ಅಂದಿರಲಿ ನಾನು. ಎಷ್ಟೋ ಸಲ ಯಾಕೆ ಅವ್ರು ಭಾವನಾತ್ಮಕವಾಗಿ ಏರ್ದಾಗ ಹೇಳ್ಬಿಡ್ತೀವಿ ರಿಯಾಕ್ಷನ್ ಅದು. ಆದ್ರೆ ಅದನ್ನೇ ಒಂದು ಚೂರು ತಡೆದು ನಾನು ನಿಧಾನಕ್ಕೆ ಮಾತಾಡಿದ್ರೆ ನಾನು ಮಾತಾಡ್ತಿರ್ಲಿಲ್ಲ. ಅದು ಅದು ರ್ಯಾಷನಲ್ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಬರೋದು. ಇಲ್ಲಿ ಬರೋದಿದ್ದೇನೆ ಆರ್ ಹೇಳಿದ್ನಲ್ಲ, ರಿಯಾಕ್ಟ್ ಆರ್ ರೆಸ್ಪಾನ್ಸ್. ಕಡಿಮೆ ಓ ಇದೆ ನೋಡಿ ಇರೋದೊಳಗೆ, ಎಚ್ ಹ್ಯಾಪನಿಂಗ್, ಇಸ್ ಇವ್ಯಾಲ್ಯುಯೇಷನ್, ಆರ್ ಇಸ್ ರಿಯಾಕ್ಟ್ ಆರ್ ರೆಸ್ಪಾನ್ಸ್. ರಿಯಾಕ್ಟ್ ರೆಸ್ಪಾನ್ಸ್ ಅದಕ್ಕೆ ಒಂದು ಭಾಷೆ ಹೇಳ್ಬೇಕು. ಅಧಿಕಾರದಲ್ಲಿ ಇದ್ದಂತ ದೊಡ್ಡ ಜನ ರೆಸ್ಪಾನ್ಸಿಬಲ್ ಪೀಪಲ್ ಅಂತಾರೆ, ರಿಯಾಕ್ಟಬಲ್ ಪೀಪಲ್ ಅನ್ನಲ್ಲ. ಆದ್ರೆ ಬಹಳ ಜನ ರಿಯಾಕ್ಟೇ ಮಾಡ್ತಾರೆ, ರಿಯಾಕ್ಟ್ ಮಾಡಬಾರ್ದು ಅಂತ ರೆಸ್ಪಾನ್ಸಿಬಲ್ ರೆಸ್ಪಾನ್ಸಿಬಲ್ ಅಂತ ಕರೆಯೋದವ್ರನ್ನ. ಅಂತ ತಕ್ಷಣ ಏನು ಮಾತಾಡ್ಬೇಡಿ, ಯಾರು ತಲೆ ಕಿಸ್ತು ನಡೆದಿಲ್ಲ, ಮಾತಾಡು ಮಾತಾಡು ಅಂತ ಯಾರು ಹೇಳಿಲ್ಲ. ಅಂತ ಅವ್ರ ಅವಸರ ಮಾಡ್ಕೊಂಡು ಯಾಕೆ ಹೇಳ್ತೀರಿ, ವಿಚಾರ ಮಾಡಿ ಹೇಳಿ ಅಂತ. ರಿಯಾಕ್ಟ್ ಅಂಡ್ ರೆಸ್ಪಾನ್ಸ್ ಕಡೆಯದು ಓ ಇದೆಯಲ್ಲ, ಔಟ್ಕಮ್. ವಾಟ್ ಈಸ್ ದ ಔಟ್ಕಮ್ ಆಫ್ ಆಲ್ ದಿಸ್? ಇದೆಲ್ಲ ಪರಿಣಾಮ ಏನಪ್ಪ, ಫಲ ಏನು, ಫಲಶ್ರುತಿ? ಎರಡೆರಡಿದೆ. ಒಂದು ತಿಳುವಳಿಕೆ ಬರುತ್ತೆ, ದೇರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್, ಆರ್ ಯು ಫೀಲ್ ಮಿಸರಬಲ್. ಒಂದು ತಿಳುವಳಿಕೆ ಬರುತ್ತೆ, ಬಹಳ ಮಿಸರಬಲ್ ಆಗ್ತೀರಿ, ಕಷ್ಟಪಡ್ತೀರಿ, ದುಃಖ ಪಡ್ತೀರಿ. ಎರಡು ಯಾವಾಗ ಆಗ್ತದೆ ಅಂತ ಬಹಳ ಚಂದ ಹೇಳೋದು ಅವ್ನು ಜನ್ಮಾಸ್ತರು. ಯಾವಾಗ ಯಾವಾಗ ನೀನು ರಿಯಾಕ್ಟ್ ಮಾಡಿದ್ದೀಯೋ, ಪ್ರತಿಕ್ರಿಯೆ ತೋರಿಸಿದ್ದೀಯೋ, ಆಗ ನೀನು ಮಿಸರಬಲ್ ಆಗೋದು. ಯಾವಾಗ ಯಾವಾಗ

ಸ್ಟೋರಿ ಟೈಮ್ ವಿದ್ ಅಜಯ್ ಅಭಿಷೇಕ್. ಅದು ಬೇಸಿಗೆ ರಜೆ, ತಾಯಿ ಮಕ್ಕಳನ್ನು ಕರ್ಕೊಂಡು ಬೀಚ್ಗೆ ಬರ್ತಾರೆ. ಮಕ್ಕಳಿಗೆ ಬೇಕಾದ ಐಸ್ ಕ್ರೀಮ್ ಚಾಕ್ಲೇಟ್ ಕೊಡಿಸ್ತಾರೆ. ನಂತರ ಮಕ್ಕಳು ಸಮುದ್ರ ತೀರದಲ್ಲಿ ಮರಳಿನ ಮೇಲೆ ಓಡಾಡ್ತಾ ಆಟವಾಡ್ತಾ ಇದ್ರು. ತಾಯಿ ದೂರದಲ್ಲಿ ಕೂತು ಮಕ್ಕಳನ್ನೇ ನೋಡ್ತಾ ಇದ್ರು. ಆಗಲೇನೋ ಗಲಾಟೆ ಆದಂತೆ ಕಾಣಿಸ್ತಾ ಇದೆ. ಅಲ್ಲೆಲ್ಲ ಆಟ ಆಡ್ತಿದ್ದಂಥ ಬೇರೆ ಮಕ್ಕಳು ಓಡೋಡಿ ಒಂದೆಡೆಗೆ ಬರ್ತಾ ಇದ್ರು. ಅವರ ಪೋಷಕರು ಕೂಡ ಮಕ್ಕಳನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದ್ರು. ಇವರ ಮಕ್ಕಳು ಕೂಡ ಓಡಿ ಬಂದರು. ಅಮ್ಮನಿಗೂ ಆತಂಕ, ಏನಾಯ್ತು ಎಂದು ಕೇಳಿದ್ರು. ಮಗಳು ಹೇಳಿದ್ಲು, ಅಮ್ಮ ಅಲ್ಲೊಬ್ರು ಅಜ್ಜಿ ಇದ್ದಾರೆ, ಎಲ್ಲರನ್ನ ಬೈದು ಓಡಿಸ್ತಾ ಇದ್ದಾರೆ. ಅಮ್ಮ ಆ ದಿಕ್ಕಿನತ್ತ ನೋಡಿದ್ರು. ಹೌದು, ಅಲ್ಲೊಬ್ರು ಮುದುಕಿ, ಒಂದ್ ರೀತಿ ಹಳೆ ಬಟ್ಟೆ, ತಲೆಗೂದ್ಲು ಬಿಳಿಯಾಗಿದೆ. ಬೀಸ್ತಾ ಇದ್ದಂಥ ಗಾಳಿಗೆ ಕೂದಲು ಹಾರಾಡುತ್ತಾ ಮುಖಕ್ಕೆ ಬಿದ್ದು ವಿಚಿತ್ರವಾಗಿ ಕಾಣಿಸ್ತಿದ್ದಾರೆ. ಹುಚ್ಚಿನೇ ಇರಬೇಕು. ಅಮ್ಮ ಎದ್ದು ಹತ್ತಿರ ಹೋಗಿ ನೋಡಿದ್ರು. ಆ ಮುದುಕಿ ಕೈಯಲ್ಲೊಂದು ಪ್ಲಾಸ್ಟಿಕ್ ಚೀಲ ಹಿಡ್ಕೊಂಡಿದ್ದಾಳೆ. ಆಗಾಗ ಬಾಗಿ ಬಾಗಿ ಮರಳಿನಿಂದ ಏನನ್ನೋ ಹೆಕ್ಕಿಕೊಂಡು ಚೀಲದಲ್ಲಿ ಹಾಕಿಕೊಳ್ತಾ ಇದ್ದಾಳೆ. ಯಾರಾದರೂ ಮಗು ಹತ್ತಿರಕ್ಕೆ ಬಂದರೆ ಸಾಕು, ಹೇ ಇಲ್ಲಿ ಯಾಕೆ ಬಂದರೋ, ದೂರ ಹೋಗ್ರೋ, ಹತ್ತಿರ ಬಂದರೆ ಹೊಡೆದು ಬಿಡ್ತೇನೆ, ಹೀಗೆ ಹೇಳಿ ಕೈಯಲ್ಲಿ ಕಲ್ಲು ಹಿಡ್ಕೊಂಡು ಅವರ ಹತ್ರ ಬಿಸಾಡುವಂತೆ ಓಡ್ತಾಳೆ. ಆಗ ಮಕ್ಕಳೆಲ್ಲ ಗಾಬರಿಯಿಂದ ಚೀರುತ್ತಾ ಓಡಿ ಹೋಗ್ತಾರೆ. ಅವಳು ಮತ್ತೆ ಮರಳಲ್ಲಿ ಏನನ್ನೂ ಆಯ್ದುಕೊಳ್ಳುವ ಕೆಲಸ ಮುಂದುವರಿಸ್ತಾಳೆ. ಮಕ್ಕಳ ತಾಯಿ ಧೈರ್ಯ ಮಾಡಿ ಮುದುಕಿ ಹತ್ತಿರ ಹೋದರು. ಆಕೆಗೆ ಯಾರ ಬಗ್ಗೆಯೂ ಲಕ್ಷ್ಯವಿಲ್ಲ. ಆಕೆ ಮರಳಿನಲ್ಲಿ ಕೈಯಾಡಿಸಿ ಅಲ್ಲಿ ದೊರೆತ ಗಾಜಿನ ತುಣುಕುಗಳನ್ನು ಆರಿಸಿ ಆರಿಸಿ ಚೀಲದಲ್ಲಿ ತುಂಬಿಕೊಳ್ತಾ ಇದ್ದಾಳೆ. ಅಷ್ಟೊಂದು ಗಾಜಿನ ತುಂಡುಗಳು ಅಲ್ಲಿ ಹೇಗೆ ಬಂದವು? ಅಲ್ಲದೆ ಅವುಗಳಲ್ಲಿದ್ದದ್ದು ಮುದುಕಿಗೆ ಹೇಗೆ ತಿಳಿಯಿತು? ಅಜ್ಜಿ, ಏನು ಮಾಡ್ತಾ ಇದ್ದೀರಿ? ಆಕೆ ತಕ್ಷಣ ತಲೆ ಎತ್ತಿ ನೋಡಿ, ಕಣ್ಣು ಕಾಣ್ತಾ ಇಲ್ವಾ, ಗಾಜಿನ ಚೂರುಗಳನ್ನು ಆರಿಸ್ತಾ ಇದ್ದೇನೆ. ನಿನ್ನೆ ರಾತ್ರಿ ಯಾರೋ ಮೂರ್ಖರು ಕುಡಿದ ಅಮಲ್ನಲ್ಲಿ ಹೊಡೆದಾಡ್ಕೊಂಡಿದ್ದಾರೆ. ತಮ್ಮ ತಮ್ಮ ಬಾಟಲಿಗಳಿಂದಲೇ ಮತ್ತೊಬ್ಬರನ್ನು ಚಚ್ಚಿದ್ದಾರೆ. ಬಾಟಲ್ಗಳು ಒಡೆದು ಚೂರಾಗಿ ಇಲ್ಲೆಲ್ಲ ಬಿದ್ದಿದೆ. ಅದು ಈ ಪಾಪದ ಮಕ್ಕಳ ಕಾಲಿಗೆ ಚುಚ್ಚಿಕೊಂಡ್ರೆ ತೊಂದರೆ ಅಲ್ವೇ? ಅದಕ್ಕೆ ಆರಿಸಿ ತೆಗೀತಿದ್ದೇನೆ. ಹತ್ತಿರ ಬರಬೇಡಿ ಅಂತ ಹೇಳಿ ಹೆದರಿಸ್ತಾ ಇದ್ದೇನೆ. ಹೀಗೆ ಹೇಳಿದ ಅಜ್ಜಿ ಮಾತು ಮುಂದುವರಿಸ್ತಾಳೆ. ನನಗೆ ಮಕ್ಕಳೆಂದರೆ ತುಂಬ ಪ್ರೀತಿ. ಇವರಿಗೆ ಕೊಂಚ ತೊಂದರೆಯಾದರೂ ನನ್ನಿಂದ ತಡೆದುಕೊಳ್ಳೋಕ್ಕಾಗೋದಿಲ್ಲ. ನನಗೂ ಒಬ್ಬ ಮಗ ಇದ್ದ, ಪುಟ್ಟ ಹುಡುಗ. ನಾನು ಪುಟ್ಟ ವಿಧವೆ, ನನಗೆ ಅವನೇ ಎಲ್ಲ. ಒಂದು ದಿನ ಅಪಘಾತದಲ್ಲಿ ಹೋಗಿಬಿಟ್ಟ. ನನಗೀಗ ಯಾವ ಮಗುವನ್ನು ಕಂಡರೂ ಅವನೇ ಕಾಣ್ತಾನೆ. ಹೀಗೆ ಹೇಳಿ ಕಣ್ಣು ಒರೆಸಿಕೊಂಡು ಮತ್ತೆ ಗಾಜಿನ ಚೂರುಗಳನ್ನು ಆರಿಸತೊಡಗಿದ್ಲು. ಎರಡು ಕ್ಷಣಗಳ ಹಿಂದೆ ಹುಚ್ಚಿಯ ಹಾಗೆ ಕಂಡ ಮುದುಕಿ ಈಗ ಮಾನವಂತಃಕರಣದ ಸಾಕಾರ ಮೂರ್ತಿಯಾಗಿ ಕಾಣಿಸಿದ್ಲು. ಹೌದು, ನಮ್ಮ ಕಣ್ಣಿಗೆ ಕಂಡದ್ದೇ ಸತ್ಯವಿರಲಾರದು. ಅದರ ಹಿಂದಿನ ಸತ್ಯವನ್ನು ಕಾಣುವಂಥ ಪ್ರಯತ್ನ ಮಾಡಿದಾಗ ಮಾತ್ರ ಅಲ್ಲಿ ಬೇರೊಂದು ವಿಷಯ ಕಂಡಿತು. ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು, ಇವ್ರು ನೋಡಿದ್ದು, ಅವ್ರು ನೋಡಿದ್ದು, ಅದು ಹಾಗಂತೆ ಇದು ಹೀಗಂತೆ, ಇಂಥ ಮಾತುಗಳಿಗೇನು ಕೊರತೆ ಇಲ್ಲ. ಆದರೆ ಸತ್ಯವನ್ನು ಸದಾ ಪರೀಕ್ಷಿಸಿ ನೋಡುವಂಥ ಗುಣ ನಮ್ಮಲ್ಲಿ ಬೆಳೀಬೇಕಾದಂಥ ಅನಿವಾರ್ಯತೆ ಇದೆ.

0: ಸ್ಟೋರಿ ಟೈಮ್ ವಿದ್ ಅಜಯ್ ಅಭಿಷೇಕ್. ನಮಸ್ಕಾರ, ಕತೆ ಜೊತೆ ನಾನು ಆರ್ಜಿ ಅಭಿಷೇಕ್ ಮತ್ತೆ ಬಂದಿದ್ದೇನೆ. ಇದು ಕತೆ ಅನ್ನೋದಕ್ಕಿಂತಲೂ ಒಂದೆರಡು ಸಲಹೆ ಅಂತ ಹೇಳ್ಬೋದು. ಆದ್ರೆ ಈ ಸಲಹೆಯನ್ನು ಕೊಡ್ತಿರೋನು ನಾನಲ್ಲ, ಮತ್ತಾರು ನೀವೇ ಕೇಳಿ. ಒಬ್ಬ ಬೇಟೆಗಾರ ಕಾಡಿನಿಂದ ಅಪರೂಪದ ಪಕ್ಷಿಯನ್ನ ಹಿಡಿದು ತಂದ. ಅದ್ ನೋಡೋದಕ್ಕೆ ಬಹಳ ಸುಂದರವಾಗಿತ್ತು. ಅದನ್ನೊಂದು ಪಂಜರದಲ್ಲಿ ಹಾಕಿಟ್ಟ. ಅದಕ್ಕೆ ಸರಿಯಾದಂಥ ಸಮಯಕ್ಕೆ ಆಹಾರ ನೀರು ಎಲ್ಲವನ್ನು ಕೂಡ ಕೊಡ್ತಾ ಇದ್ದ. ಆದರೂ ಕೂಡ ಅದು ಸಂತೋಷದಲ್ಲಿದ್ದಂತೆ ಕಾಣ್ತಾ ಇರಲಿಲ್ಲ. ಆದರೆ ಆ ಪಕ್ಷಿ ಎಲ್ಲವನ್ನು ಕೂಡ ಗಮನ ಇಟ್ಟು ನೋಡಿದಂತೆ ಕಾಣ್ತಾ ಇತ್ತು. ಒಂದು ದಿನ ಆತ ಪಕ್ಷಿಗೆ ಆಹಾರ ನೀಡ್ತಾ ಇರುವಾಗ ಅದು ಮನುಷ್ಯ ಭಾಷೆಯಲ್ಲೇ ಮಾತಾಡಿತು. ಇವನಿಗೆ ಆಶ್ಚರ್ಯ, ಯಾಕಪ್ಪ ನನ್ನನ್ನು ನೀನು ಹೀಗೆ ಕೂಡ ಹಾಕಿದೀಯಾ? ಇದರಿಂದ ನಿನಗೇನು ಲಾಭ? ನನ್ನನ್ನು ಪಂಜರದಿಂದ ಬಿಡುಗಡೆಗೊಳಿಸಿದರೆ ನಿನಗೆ ಅಮೂಲ್ಯವಾದ ಮೂರು ಸಲಹೆಯನ್ನು ಕೊಡ್ತೇನೆ, ಅವು ನಿನ್ನ ಜೀವನವನ್ನೇ ಬದಲಾಯಿಸಬಹುದು ಎಂದಿತ್ತು. ನಿನ್ನನ್ನು ಹೇಗೆ ನಂಬೋದು? ನೀನು ಹಾಗೇ ಹಾರಿ ಹೋದರೆ ಎಂದು ಪ್ರಶ್ನೆ ಕೇಳಿದ ಬೇಟೆಗಾರ. ಆಗ ಅದು ಹೇಳಿತು, ನಾನು ಮೊದಲನೆಯ ಸಲಹೆಯನ್ನು ಪಂಜರದ ಒಳಗಿದ್ದಾಗಲೇ ಕೊಡ್ತೇನೆ, ಎರಡನೆಯದನ್ನು ಹಾರಿ ಮರದ ಮೇಲೆ ಕೂತ ಮೇಲೆ ಕೊಡ್ತೇನೆ, ಮೂರನೇದನ್ನು ಆಕಾಶದಲ್ಲಿ ಹಾರ್ತಾ ಹೇಳ್ತೇನೆ. ಇದೊಂದು ವಿಶೇಷ ಪಕ್ಷಿ ಇದ್ದಾಗಿದೆಯಲ್ಲ, ಏನಾದರೂ ಪ್ರಯೋಜನವಾದರೆ ಯಾಕೆ ಬೇಡ? ಹೀಗೆ ಅಂದ್ಕೊಂಡು ಬೇಡ ಪಂಜರದ ಹತ್ತಿರ ಬಂದ. ಪಕ್ಷಿ ಮೊದಲನೆಯ ಸಲಹೆಯನ್ನು ನೀಡಿತು, ನೀನು ಯಾವುದೇ ವಸ್ತುವನ್ನು ಕಳ್ಕೊಂಡಾಗ ಅದರ ಬಗ್ಗೆ ದುಃಖ ಪಡ್ತಾ ಕೂರಬೇಡ. ಅದು ಎಷ್ಟೇ ಅಮೂಲ್ಯವಾಗಿದ್ರೂ ಕೂಡ ಕಳ್ಕೊಂಡ ನಂತರ ದುಃಖಪಟ್ಟು ಉಳಿದ ಸುಂದರವಾದಂಥ ಸಮಯವನ್ನು ಹಾಳು ಮಾಡ್ಕೋಬೇಡ. ಹೋದದ್ದು ಹೋಯಿತು. ಬೇಡ ಪಂಜರದ ಬಾಗಿಲು ತೆಗೆದ. ಪಕ್ಷಿ ಹೊರಗೆ ಬಂದು ಮರದ ಮೇಲೆ ಕೂತು ಎರಡನೇ ಸಲಹೆಯನ್ನು ಹೇಳಿತು, ನಿನ್ನ ಅನುಭವವೇ ಸತ್ಯ, ನಿನ್ನ ಅನುಭವಕ್ಕೆ ವಿರುದ್ಧವಾದ ಆಧಾರವಿಲ್ಲದ ಯಾವುದೇ ವಿಚಾರವನ್ನು ನಂಬೇಡ. ಪಕ್ಷಿ ಹಾರಾಡತೊಡಗಿತು. ಹಾರುತ್ತಲೇ ಹೇಳಿತು, ಎಂಥ ಹುಚ್ಚ ನೀನು, ನನ್ನ ಹೊಟ್ಟೆಯಲ್ಲಿ ನಾಲ್ಕು ದೊಡ್ಡ ವಜ್ರಗಳಿವೆ, ನನ್ನನ್ನು ಕತ್ತರಿಸಿಬಿಟ್ಟಿದ್ರೆ ನೀನೊಬ್ಬ ಬಹುದೊಡ್ಡ ಶ್ರೀಮಂತನಾಗ್ತಾ ಇದ್ದೆ. ಇದನ್ನು ಕೇಳಿ ಬೇಡನಿಗೆ ದುಃಖವಾಗುತ್ತೆ, ಛೆ ಕೈಗೆ ಬಂದ ಎಂಥ ಅವಕಾಶವನ್ನು ಹಾಳು ಮಾಡಿಕೊಂಡೆ ಎಂದು ಗೋಳಾಡಿದ. ಆಯಿತು, ನೀನು ಮಾತು ಕೊಟ್ಟಂತೆ ಮೂರನೇ ಸಲಹೆಯನ್ನು ಕೊಡು ಎಂದು ಕೇಳಿದ. ಆಗ ಪಕ್ಷಿ ಹೇಳಿತು, ನೀನು ಮಹಾಮೂರ್ಖ, ಹೇಳಿದ ಎರಡು ಸಲಹೆಗಳನ್ನೇ ಸರಿಯಾಗಿ ಬಳಸಿಕೊಳ್ಳಿಲ್ಲ, ನಿನಗೆ ಮೂರನೇ ಸಲಹೆ ಯಾಕೆ? ಏನು ಕಳ್ಕೊಂಡ್ರೂ ಕೂಡ ದುಃಖ ಪಡಬೇಡ ಎಂದು ಹೇಳಿದೆ. ನನ್ನಂಥ ಒಂದು ಸಣ್ಣ ಪಕ್ಷಿ ಕಳೆದದ್ದಕ್ಕೆ ದುಃಖಪಟ್ಟು ಜೀವನದ ಗಳಿಗೆಯನ್ನು ಹಾಳು ಮಾಡಿಕೊಳ್ತಾ ಇದೀಯ. ನಿನ್ನ ಅನುಭವಕ್ಕೆ ಬಾರದ ಆಧಾರವಿಲ್ಲದ ಮಾತುಗಳನ್ನು ನಂಬೇಡ ಅಂತ ನಾನು ಎರಡನೇ ಸಲಹೆಯನ್ನು ಕೊಟ್ಟಿದ್ದೆ. ನಾನು ಅಸಂಬದ್ಧವಾಗಿ ನನ್ನ ಹೊಟ್ಟೆಯಲ್ಲಿ ನಾಲ್ಕು ದೊಡ್ಡ ವಜ್ರಗಳಿವೆ ಎಂದು ಹೇಳಿದೆ. ಇಂಥ ಸಣ್ಣ ದೇಹದಲ್ಲಿ ಅಷ್ಟು ದೊಡ್ಡ ವಜ್ರಗಳಿರುವುದು ಹೇಗೆ ಸಾಧ್ಯ? ಅದನ್ನೂ ನೀನು ನಂಬಿದೆ. ನಿನ್ನಂಥವನಿಗೆ ಮೂರನೇ ಸಲಹೆ ಯಾಕೆ? ಎರಡು ಸಲಹೆಗಳನ್ನೇ ಸರಿಯಾಗಿ ನೆನಪಿಟ್ಕೊ ಎಂದು ಹೇಳಿ ಹಾರಿಹೋಯಿತು. ಈ ಪಕ್ಷಿ ಕೊಟ್ಟಂಥ ಎರಡು ಸಲಹೆಗಳು ನಮಗೂ ಪ್ರಯೋಜನ ಆಗ್ಬೋದಲ್ವಾ? ನಮ್ಮೆಲ್ಲರ ಜೀವನವನ್ನು ಹಿಂತಿರುಗಿ ನೋಡಿದರೆ ಆಗಿ ಹೋಗಿದ್ದಕ್ಕೆ ಕೊರಗಿ ನಷ್ಟ ಮಾಡಿದ್ದನ್ನು ಗಮನಿಸಬಹುದು. ಆದದನ್ನು ಬದಲಾಯಿಸಲಾಗೋದಿಲ್ಲ, ಆದರೆ ಆ ಕೊರಗುವ ಸಮಯವನ್ನಾದರೂ ಉಳಿಸಬಹುದಲ್ವಾ? ನಾವು ಎಷ್ಟೋ ಬಾರಿ ನಮ್ಮ ಅನುಭವವನ್ನು ಮೀರಿದ ಆಧಾರ ರಹಿತ ಮಾತುಗಳಿಗೆ ಹೆಚ್ಚು ಬೆಲೆ ಕೊಟ್ಟು ಒದ್ದಾಡ್ತೇವೆ. ಅವೆಲ್ಲವನ್ನು ಆಲೋಚಿಸ್ತಾ ಹೋದಾಗ ಈ ಪಕ್ಷಿ ಕೊಟ್ಟಂಥ ಸಲಹೆ ಇದೆಯಲ್ಲ, ನಮ್ಮ ಜೀವನಕ್ಕೆ ಬಹಳ ಅಮೂಲ್ಯ ಅಂತ ಅನಿಸುತ್ತೆ. ಈ ಹೊತ್ತಿನಲ್ಲಿ ಡಿ ವಿ ಜಿಯವರ ಕಗ್ಗದ ಸಾಲು ನನಗೆ ನೆನಪಾಗುತ್ತೆ, ಇರುವ ಭಾಗ್ಯವನೆನೆದು ಬಾರೆನೆಂಬುವುದನ್ನು ಬಿಡು, ಹರುಷ ಕದೆದಾರಿ.
1: ಸ್ಟೋರಿ ಟೈಮ್ ವಿದ್ ಅಜಯ್ ಅಭಿಷೇಕ್.

ಸ್ಟೋರಿ ಟೈಮ್ ವಿದ್ ಅಜಯ್ ಅಭಿಷೇಕ್. ನಮಸ್ಕಾರ, ಕತೆ ಹೇಳೋದಕ್ಕೆ ಮತ್ತೆ ಬಂದಿದ್ದೇನೆ. ನಾನು ಅಜಯ್ ಅಭಿಷೇಕ್. ಅದು ಮಳೆಗಾಲ ಆರಂಭ ಆಗ್ತಿದ್ದಂತ ಸಮಯ. ಸಿಟಿ ಮಾರ್ಕೆಟ್ನ ಹತ್ರವಿದ್ದ ಮರದ ಕೆಳಗೆ ಕೂತು ಆ ಅಜ್ಜ ತನ್ನ ಕೆಲಸ ಮಾಡ್ತಾ ಇದ್ರು. ಅವರಿಗೆ ಗೊತ್ತಿರೋದು ಒಂದೇ ಕೆಲಸ, ಅದು ಕೊಡೆ ರಿಪೇರಿ ಮಾಡೋದು. ಅಜ್ಜನಿಗೆ ತಲೆ ಎತ್ತೋದಕ್ಕೂ ಪುರ್ಸೋತಿಲ್ಲ, ಒಂದಾದ ಮೇಲೆ ಒಂದರಂತೆ ಕೊಡೆಗಳು ರಿಪೇರಿಗೆ ಬರ್ತಾ ಇತ್ತು. ಹಾಗಂತೇಳಿ ಹೇಗೆ ಹೇಗೋ ಕೊಡೆ ರಿಪೇರಿ ಮಾಡಿಕೊಡೋರಲ್ಲ ಈ ಅಜ್ಜ. ಪ್ರತಿಯೊಂದನ್ನ ಗಟ್ಟಿ ದಾರದಿಂದ ಹೊಲಿತಾ ಇದ್ರು. ಕಡ್ಡಿ ಮುರಿದಿದ್ದು, ಬಟ್ಟೆ ಹರಿದಿದ್ದು, ಹೀಗೆ ಕೊಡೆಯಲ್ಲಿ ಏನು ದೋಷ ಇದ್ರು ಕೂಡ ಅದನ್ನ ಸರಿಯಾಗಿ ನೋಡಿ ಅದನ್ನು ಅಜ್ಜ ಸರಿ ಮಾಡಿಕೊಡ್ತಾ ಇದ್ರು. ಅಜ್ಜನಿಂದ ಸ್ವಲ್ಪ ದೂರದಲ್ಲಿ ಮತ್ತೊಬ್ಬ ಕೂತಿದ್ದ, ಅವನು ಚಪ್ಪಲಿ ಹೊಲಿಯುವವ. ಅವನು ಕೂಡ ಒಳ್ಳೆ ಕೆಲಸಗಾರನೇ, ಆದರೆ ಈ ಅಜ್ಜ ಮಾಡ್ತಿದ್ದಂತ ಕಾಳಜಿ ಯಾಕೋ ಅವನಿಗೆ ಅರ್ಥ ಆಗ್ತಾ ಇರಲಿಲ್ಲ. ಅವನ ಅಜ್ಜನ ಬಳಿ ಕೇಳ್ತಾನೆ, ಅಲ್ಲಜ್ಜ ಅದೆಷ್ಟು ಕಾಳಜಿ ಮಾಡಿ ರಿಪೇರಿ ಮಾಡ್ತೀನಿ ನೀನು? ಆಗ ಅಜ್ಜ ಹೇಳ್ತಾರೆ, ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ರಿಪೇರಿ ಮಾಡೋದಕ್ಕೆ ಕೊಟ್ಟಿದ್ದಾರಲ್ಲ, ನಾನು ಸರಿ ಮಾಡದಿದ್ದರೆ ಮತ್ತೆ 4 ದಿನದಲ್ಲಿ ಅದು ಹರಿದೋಗುತ್ತೆ, ಕೆಲಸಕ್ಕೆ ಬಾರದು ಹೋಗುತ್ತೆ. ಅಯ್ಯ ಹೋದರೆ ಹೋಗಲಿ ಬಿಡು, ಮತ್ತೊಮ್ಮೆ ಕೆಲಸ ಸಿಗುತ್ತಲ್ಲ. ಚಪ್ಪಲಿ ಹೊಲಿಯುವವನ ಈ ಮಾತಿಗೆ ಅಜ್ಜ ಹೇಳ್ತಾನೆ, ಆದರೆ ನಾನು ಇಲ್ಲಿ ಇರೋದಿಲ್ಲ ಅಲ್ವಾ? ಹೌದಾ, ಅಂದರೆ ನಾಳೆಯಿಂದ ಈ ಜಾಗದಲ್ಲಿ ನೀನು ಕೂರೋದಿಲ್ವಾ? ಇಲ್ಲಪ್ಪ, ನಾಳೆ ನಾನು ಮತ್ತೊಂದು ಊರಿಗೆ ಹೋಗ್ತೇನೆ. ಅಲ್ಲಿ ಯಾರ ಕೊಡೆ ಕೆಟ್ಟಿದೆಯೋ ಹಾಳಾಗಿದೆಯೋ ನಾನು ಹೋದರೆ ಅವರಿಗೆ ಸಹಾಯವಾಗುತ್ತೆ. ಆಗ ಚಪ್ಪಲಿ ಹೊಲಿಯುವವ ಆಶ್ಚರ್ಯದಿಂದ ಕೇಳ್ತಾನೆ, ಅಲ್ಲಜ್ಜ ಹಾಗಾದರೆ ಮತ್ತ್ಯಾಕೆ ನೀನು ಇಷ್ಟೊಂದು ಕಾಳಜಿಯಿಂದ ರಿಪೇರಿ ಮಾಡ್ತೀಯ? ಹೇಗಿದ್ರೂ ನಾಳೆಯಿಂದ ನೀನು ಇಲ್ಲಿ ಇರೋದಿಲ್ಲ. ಆಗ ಅಜ್ಜ ಹೇಳ್ತಾರೆ, ಅದಕ್ಕೆ ನಾನು ಚೆನ್ನಾಗಿ ರಿಪೇರಿ ಮಾಡ್ತಿರೋದು. ನಾನು ದಿನಾಲು ಇಲ್ಲಿಯೇ ಇದ್ರೆ ಅವರು ಮತ್ತೆ ಬಂದರೆ ರಿಪೇರಿ ಮಾಡಿಕೊಡ್ಬೋದು. ನಾನೇನಾದರೂ ಕೆಲಸ ಸುಮಾರಾಗಿ ಮಾಡಿಕೊಟ್ರೆ 4 ದಿನದಲ್ಲಿ ಅದು ಮತ್ತೆ ಹಾಳಾಗೋಗುತ್ತೆ, ಮತ್ತೆ ರಿಪೇರಿ ಮಾಡೋದಕ್ಕೆ ನಾನಿರೋದಿಲ್ಲ. ಆಗ ಅವರಿಗೆ ನನ್ನಂತ ಕೊಡೆ ರಿಪೇರಿ ಮಾಡುವವರ ಮೇಲೆ ವಿಶ್ವಾಸ ಕಳೆದೋಗುತ್ತೆ. ಈ ಜಾಗದಲ್ಲಿ ಮತ್ತಾರು ಕೊಡೆ ರಿಪೇರಿ ಮಾಡುವವನು ಬಂದರೂ ಕೂಡ ಅವನನ್ನ ಸಂಶಯದಿಂದಲೇ ನೋಡ್ತಾರೆ. ಅದಕ್ಕೆ ನನ್ನ ವೃತ್ತಿಯವರ ಮೇಲೆ ನಂಬಿಕೆ ಕಳೆದು ಹೋಗಬಾರ್ದು ಅನ್ನುವಂಥ ಕಾರಣದಿಂದ ಶ್ರಮವಹಿಸಿ ಕೆಲಸವನ್ನು ಚೆನ್ನಾಗಿ ಮಾಡೋದಕ್ಕೆ ಪ್ರಯತ್ನಿಸ್ತೇನೆ ಎಂದು ಹೇಳ್ತಾರೆ ಅಜ್ಜ. ನಾವು ಮಾಡುವ ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ಅದು ಮುಂದೆ ಬರುವ ಅದೇ ವೃತ್ತಿಯವರಿಗೆ ಗೌರವವನ್ನು ತಂದುಕೊಡುತ್ತೆ. ಹೀಗೆ ನಾವು ಮಾಡುವಂಥ ವೃತ್ತಿ ಬಗ್ಗೆ ಆಲೋಚಿಸ್ತಾ ಹೋಗೋಣ. ಒಂದು ಹೋಟೆಲ್ಗೆ ಹೋದಾಗ ಒಬ್ಬ ಮಾಣಿ ಸರಿಯಾಗಿ ಸೇವೆ ನೀಡದೇ ಇದ್ರೆ ಇಡೀ ಹೋಟೆಲ್ಗೆ ಕೆಟ್ಟ ಹೆಸರು. ಒಬ್ಬ ಆಟೋ ಡ್ರೈವರ್ ಕೆಟ್ಟದಾಗಿ ನಡ್ಕೊಂಡ್ರೆ, ಒಬ್ಬ ಮೆಕ್ಯಾನಿಕ್ ಸರಿಯಾದಂಥ ಸೇವೆ ಕೊಡದೇ ಇದ್ರೆ, ಒಬ್ಬ ವೈದ್ಯರು ಸರಿಯಾದಂಥ ಚಿಕಿತ್ಸೆ ನೀಡದೇ ಇದ್ರೆ, ಅಥವಾ ನನ್ನ ಹಾಗೆ ಮಾತಾಡೋರು ಏನೇನೋ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ರೆ, ಆ ಪೂರ್ತಿ ವೃತ್ತಿ ಮೇಲೇ ನಮಗೆ ಸಂಶಯ ಬಂದೋಗುತ್ತೆ. ಹಾಗಾಗದೇ ಇರಲಿ, ನಾವು ಮಾಡುವ ಕೆಲಸದ ರೀತಿ ನಮ್ಮ ವೃತ್ತಿಗೆ ಘನತೆಯನ್ನು ತರಲಿ.

ಸ್ಟೋರಿ ಟೈಮ್ ವಿದ್ ಅಜಯ್ ಅಭಿಷೇಕ್. ನಮಸ್ಕಾರ, ನಾನು ಆರ್ ಜೆ ಅಭಿಷೇಕ್. ಭಗವಾನ್ ಬುದ್ಧನ ಬಗ್ಗೆ ನೀವೆಲ್ಲರೂ ಕೂಡ ಕೇಳಿದ್ದೀರಿ. ಇವತ್ತು ನಾನು ಹೇಳ್ತಿರುವಂಥ ಕಥೆಯಲ್ಲಿ ಬುದ್ಧ ಒಂದು ಅದ್ಭುತ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಸಂದೇಶ ನಮ್ಗೆಲ್ರಿಗೂ ಕೂಡ ಅಗತ್ಯ ಅಂತ ನನಗನ್ಸುತ್ತೆ. ಕೇಳಿ. ಭಗವಾನ್ ಬುದ್ಧ ಹಾಗೂ ಆತನ ಪ್ರೀತಿಯ ಶಿಷ್ಯ ಆನಂದ ಮತ್ತೊಂದು ಊರಿಗೆ ಹೋಗ್ತಾ ಇದ್ರು. ಬುದ್ಧನಿಗೂ ಆಗ ವಯಸ್ಸಾಗಿತ್ತು, ಹೆಚ್ಚು ನಡೆದರೆ ಸುಸ್ತಾಗ್ತಾ ಇತ್ತು. ಕಾಡಿನ ಮಧ್ಯೆ ನಡ್ಕೊಂಡು ಬರ್ತಾ ಇರುವಾಗ ಆಗ ಬುದ್ಧ ಒಂದು ಮರದ ಕೆಳಗೆ ಕೂತು, ಆನಂದ, ಇಲ್ಲಿ ಹತ್ತಿರವೆಲ್ಲೋ ನೀರಿನ ತೊರೆ ಇದ್ದ ಹಾಗೆ ಅನಿಸ್ತಾ ಇದೆ, ಸ್ವಲ್ಪ ಕುಡಿಯೋದಕ್ಕೆ ನೀರು ತರ್ತೀಯಾ ಎಂದ. ಸರಿ ಎಂದು ಆನಂದ ಪಾತ್ರೆಯೊಂದನ್ನು ಇಟ್ಕೊಂಡು ಹೊರಟ. ಹಾ, ಅಂದಾಗ ಅಲ್ಲೊಂದು ನೀರಿನ ತೊರೆ ಕಾಣಿಸ್ತಾ ಇದೆ, ಇನ್ನೇನು ನೀರು ತಂದು ಬಿಡೋಣ ಅಂತ ಹತ್ರ ಹೋದಾಗ ಆಗ ತಾನೇ ಕೆಲವು ಬಂಡಿಗಳು ದನಕರುಗಳು ಅದನ್ನು ದಾಟಿ ಹೋಗಿದ್ದರಿಂದ ನೀರೆಲ್ಲ ರಾಡಿಯಾಗಿದೆ. ತಳದ ಕಸ ಎಲೆ ಕೊಳಕೆಲ್ಲ ತೇಲಿ ಮೇಲೆ ಬಂದು ಅಶುದ್ಧವಾಗಿದೆ. ಆನಂದ ನೀರು ತರದೆ ಹಾಗೇ ಹಿಂದೆ ಬಂದು ನೀರು ಕೊಳಕಾದದ್ದನ್ನು ಬುದ್ಧನಿಗೆ ತಿಳಿಸಿದ. ಬುದ್ಧ ಆನಂದನನ್ನು ಮತ್ತೊಮ್ಮೆ ಅಲ್ಲಿ ಹೋಗಿ ನೀರು ತರೋದಕ್ಕೆ ಹೇಳಿದ. ಮತ್ತೆ ಅಲ್ಲಿ ಹೋದ ಆನಂದ ಮರಳಿ ಬಂದು ಇನ್ನೂ ನೀರು ತಿಳಿಯಾಗಿಲ್ಲ ಎಂದು ವರದಿ ಒಪ್ಪಿಸಿದ. ಬುದ್ಧ ಅವನ ಮಾತಿಗೆ ಗಮನ ಕೊಡದೆ ಮತ್ತೊಮ್ಮೆ ಹೋಗು ಎಂದು ಒತ್ತಾಯಿಸಿದ. ಅರೆ ಮನಸ್ಸಿನಿಂದಲೇ ಹೋದ ಆನಂದ ಬರುವಾಗ ಪಾತ್ರೆಯಲ್ಲಿ ತಿಳಿ ನೀರು ತಂದ. ಅಲ್ಲ ಆನಂದ, ನೀರು ಕೊಳೆಯಾಗಿದೆ ಎಂದು ಹೇಳಿದೆಯಲ್ಲ, ಆದರೆ ಇದು ಇಷ್ಟೊಂದು ತಿಳಿಯಾಗಿದೆ, ನೀನೇನು ಚಮತ್ಕಾರ ಮಾಡಿದೆ ಎಂದು ಕೇಳಿದ ಬುದ್ಧ. ಆಗ ಆನಂದ ಹೇಳ್ತಾನೆ, ನಾನೇನು ಮಾಡಲಿಲ್ಲ, ಪ್ರತಿ ಸಲ ಹೋದಾಗಲೂ ನೀರು ಹಿಂದಿನ ಸಲಕ್ಕಿಂತ ತಿಳಿಯಾಗ್ತಾ ಬಂದಿತ್ತು, ನೀರು ತಿಳಿಯಾದದ್ದು ತನ್ನಷ್ಟಕ್ಕೆ ತಾನೇ ಎಂದು ಆನಂದ ಹೇಳಿದ. ಆಗ ಭಗವಾನ್ ಬುದ್ಧ ಹೇಳ್ತಾನೆ, ಆನಂದ, ನಮ್ಮ ಮನಸ್ಸು ಅಷ್ಟೇ ನೀರಿನಂತೆ, ಕೋಪದಿಂದ ದ್ವೇಷದಿಂದ ಸೂಯೆಯಿಂದ ಮನಸ್ಸು ರಾಡಿಯಾಗ್ತದೆ. ಆಗ ನೀನೇನು ಮಾಡಬೇಕಿಲ್ಲ, ಸುಮ್ಮನಿದ್ದು ಬಿಡು. ನಿಧಾನವಾಗಿ ನೀರಿನಂತೆ ಮನಸ್ಸು ಕೂಡ ಕೋಪತಾಪಗಳನ್ನು ಕಳ್ಕೊಂಡು ತಿಳಿಯಾಗುತ್ತೆ. ಹೌದು, ಕೆಲವೊಮ್ಮೆ ಏನೋ ಕಾರಣಗಳಿಗಾಗಿ ಯಾವುದೋ ವಿಷಯಗಳಿಗಾಗಿ ಮನಸ್ಸು ಭಾರವಾಗಿ ಬಿಡುತ್ತೆ. ಆ ಸಂದರ್ಭದಲ್ಲಿ ನಾವು ತೆಗೆದುಕೊಳ್ಳುವಂಥ ಕೆಲವೊಂದಿಷ್ಟು ತಪ್ಪು ನಿರ್ಧಾರಗಳು ಬದುಕನ್ನೇ ಸ್ತಬ್ಧವಾಗಿಸುತ್ತೆ. ಆ ಸಂದರ್ಭಕ್ಕೆ ಬುದ್ಧನ ಈ ಮಾತುಗಳು ಬಹಳ ಅಗತ್ಯ ಅಂತ ಅನಿಸುತ್ತೆ. ಡಿವಿಜಿ ಇದನ್ನು ಹೇಳೋದು, ಕೊಳದ ಜಲ ನಿನ್ನ ಮನ ಲೋಗರದರೊಳಗಿಳಿಯೇ, ತಳದ ಕಸ ತೇಲುತ್ತಾ ಬಗ್ಗಡವದಹುದು, ಕಲಕದದ್ದದೆ ಕೊಂಚ ಬಿಟ್ಟರ್ದೊಡದು ಮರಳಿ, ತಿಳಿಯಹುದು ಶಾಂತಿಯಲ್ಲಿ ಮಂಕುತಿಮ್ಮ.

0: ಸ್ಟೋರಿ ಟೈಮ್ ವಿದ್ ಅಜಯ್ ಅಭಿಷೇಕ್. ಮತ್ತೊಂದು ಕಥೆ ಜೊತೆ ನಿಮ್ಮ ಹತ್ರ ಬಂದಿದ್ದೇನೆ. ನಾನು ಅಜಯ್ ಅಭಿಷೇಕ್. ಮಗ ತಂದೆ ಬಳಿ ಹೋಗಿ ಕೇಳ್ತಾನೆ, ಅಪ್ಪ ನನ್ನ ಜೀವನದ ವ್ಯಾಲ್ಯೂ ಎಷ್ಟು? ಆಗ ತಂದೆ ಮಗನ ಕೈಗೊಂದು ಕಲ್ಲನ್ನು ಕೊಡ್ತಾರೆ. ಕೊಟ್ಟು ಹೇಳ್ತಾರೆ, ಈ ಕಲ್ಲನ್ನು ಮಾರ್ಕೆಟ್ಗೆ ಕೊಂಡೋಗು, ಯಾರಾದರೂ ಬೆಲೆ ಕೇಳಿದರೆ ಏನು ಹೇಳಬೇಡ, ಜಸ್ಟ್ ಕೈ ಎತ್ತಿ ಎರಡು ಬೆರಳನ್ನು ತೋರಿಸು. ಹುಡುಗ ಕಲ್ಲಿನ ಜೊತೆ ಮಾರ್ಕೆಟ್ಗೆ ಹೋಗ್ತಾನೆ. ಅವನ ಕೈಯಲ್ಲಿದ್ದಂಥ ಕಲ್ಲನ್ನು ನೋಡಿ ಅಲ್ಲೇ ಇದ್ದಂಥ ಒಬ್ಬಳು ವ್ಯಾಪಾರಿ ಮಹಿಳೆ ಕೇಳ್ತಾಳೆ, ಮಗು ಆ ಕಲ್ಲಿಗೆ ಎಷ್ಟು? ಹುಡುಗ ಏನು ಹೇಳೋದಿಲ್ಲ, ಕೈ ಎತ್ತಾನೆ. ಅದನ್ನು ನೋಡಿದಂಥ ವ್ಯಾಪಾರಿ ಹೆಂಗಸು, ಹೋ 200 ರೂಪಾಯಿ ಕೊಡು, ನಾನು ತಗೋತೀನಿ. ಈ ಮಾತನ್ನು ಕೇಳಿ ಹುಡುಗನಿಗೆ ಆಶ್ಚರ್ಯ ಆಗುತ್ತೆ. ತಂದೆ ಬಳಿ ಓಡೋಡಿ ಬಂದು ಹೇಳ್ತಾನೆ, ಅಪ್ಪ ಆ ಮಾರ್ಕೆಟಲ್ಲಿ ವ್ಯಾಪಾರಿ ಮಹಿಳೆ ನನಗೆ ಆ ಕಲ್ಲಿಗೆ 200 ರೂಪಾಯಿ ಕೊಡ್ತೇನೆ ಹೇಳಿದರು. ತಂದೆ ಹೇಳ್ತಾರೆ, ಹೋ ಹೌದಾ, ಈಗ ನೀನು ಇದೇ ಕಲ್ಲನ್ನು ಹಿಡ್ಕೊಂಡು ಮ್ಯೂಸಿಯಂಗೆ ಹೋಗು, ಅಲ್ಲೂ ಕೂಡ ಬೆಲೆ ಹೇಳಬೇಡ, ಕೈ ಎತ್ತಿಬಿಡು. ಹುಡುಗ ಕಲ್ಲನ್ನು ಹಿಡ್ಕೊಂಡು ಅಲ್ಲೇ ಸ್ವಲ್ಪ ದೂರದಲ್ಲಿದ್ದ ಮ್ಯೂಸಿಯಂಗೆ ಹೋಗ್ತಾನೆ. ಸ್ವಲ್ಪ ಹೊತ್ತಾದ ನಂತರ ಅಲ್ಲೊಬ್ರು ಬರ್ತಾರೆ. ಹುಡುಗನ ಕೈಯಲ್ಲಿದ್ದಂಥ ಕಲ್ಲನ್ನು ನೋಡಿ ಅವ್ರು ಕೇಳ್ತಾರೆ, ಈ ಕಲ್ಲನ್ನು ಸೇಲ್ ಮಾಡ್ತೀಯಾ, ಎಷ್ಟಿದ್ಕೆ? ಹುಡುಗ ಏನು ಹೇಳೋದಿಲ್ಲ, ಮತ್ತೆ ಕೈಯನ್ನೆತ್ತಿ ಎರಡು ಬೆರಳುಗಳನ್ನು ತೋರಿಸ್ತಾನೆ. ಆಗ ಆ ಮ್ಯೂಸಿಯಂನ ವ್ಯಕ್ತಿ ಹೇಳ್ತಾರೆ, ಹೋ 200 ಲಕ್ಷನ ನಾನು ಕೊಡ್ತೇನೆ, ಈ ಕಲ್ಲು ಕೊಡ್ತೀಯಾ? ಇದನ್ನು ಕೇಳಿ ಹುಡುಗನಿಗೆ ಮತ್ತೆ ಖುಷಿಯಾಯಿತು. ಮತ್ತೆ ಹಿಂತಿರುಗಿ ಅಪ್ಪನ ಬಳಿ ಬಂದು ಹೇಳ್ತಾನೆ, ನನಗೆ ಮ್ಯೂಸಿಯಂಲ್ಲಿ ಈ ಕಲ್ಲಿಗೆ 200 ಲಕ್ಷ ಕೊಡ್ತೇನೆ ಅಂತ ಹೇಳಿದರು. ತಂದೆ ಹೇಳ್ತಾರೆ, ಸರಿ ಈಗೊಂದು ಕೆಲಸ ಮಾಡು, ನೀನು ಈ ಕಲ್ಲನ್ನು ಹಿಡ್ಕೊಂಡು ಕಲ್ಲಿನ ವ್ಯಾಪಾರಿ ಬಳಿ ಹೋಗು, ಅಲ್ಲಿ ಕೂಡ ಬೆಲೆ ಹೇಳಬೇಡ, ಕೈ ಎತ್ತಿಬಿಡು. ಹುಡುಗ ಕಲ್ಲಿನ ವ್ಯಾಪಾರಿ ಬಳಿ ಹೋಗ್ತಾನೆ, ಈ ಕಲ್ಲನ್ನು ತೋರಿಸ್ತಾನೆ. ಅಲ್ಲಿದ್ದಂಥ ವಯಸ್ಸಾದಂಥ ವ್ಯಕ್ತಿ ಈ ಕಲ್ಲನ್ನು ನೋಡಿ ಆಶ್ಚರ್ಯ ಪಡ್ತಾರೆ, ವಾವ್ ನನ್ನ ಜೀವನದಲ್ಲಿ ಈ ಕಲ್ಲಿಗೋಸ್ಕರ ಹುಡುಕ್ತಾ ಇದ್ದೆ, ಏ ಹುಡುಗ ಈ ಕಲ್ಲು ನಿನ್ನ ಕೈಗೆ ಹೇಗೆ ಬಂತು, ಈ ಕಲ್ಲನ್ನು ನಾನು ಕೊಡ್ತೀಯಾ, ಬೆಲೆ ಎಷ್ಟು? ಹುಡುಗ ಏನು ಮಾತಾಡೋದಿಲ್ಲ, ಕೈ ಎತ್ತಿ ಎರಡು ಬೆರಳುಗಳನ್ನು ತೋರಿಸ್ತಾನೆ. ಅದನ್ನು ನೋಡಿದಂಥ ವ್ಯಾಪಾರಿ, 2 ಕೋಟಿನ ನಾನು ಈಗಲೇ ಕೊಡ್ತೇನೆ, ನನಗೆ ಈ ಕಲ್ಲು ಕೊಡು ಎಂದು ಹೇಳಿದಾಗ ಹುಡುಗನಿಗೆ ಪರಮಾಶ್ಚರ್ಯ. ಅದೇ ಖುಷಿಯಲ್ಲಿ ಓಡೋಡ್ಕೊಂಡು ಮನೆಗೆ ಬರ್ತಾನೆ. ತಂದೆ ಬಳಿ ಹೇಳ್ತಾನೆ, ಅಪ್ಪ ಅಪ್ಪ ಈ ಕಲ್ಲಿಗೆ ಆ ಕಲ್ಲಿನ ವ್ಯಾಪಾರಿ 2 ಕೋಟಿ ಕೊಡ್ತೇನೆ ಹೇಳಿದರು. ಆಗ ಅಪ್ಪ ಹೇಳ್ತಾರೆ, ಹ್ಞೂ ನೀನು ಆಗ್ತಾನೆ ಕೇಳಿದೆ ಅಲ್ವಾ, ನಿನ್ನ ಜೀವನದ ಮೌಲ್ಯ ಎಷ್ಟು ಅನ್ನೋದನ್ನು. ನಮ್ಮ ಜೀವನದ ಮೌಲ್ಯ ಇರೋದು ನಾವು ಎಲ್ಲಿ ಗುರುತಿಸ್ಕೊಳ್ತೇವೆ, ನಮ್ಮನ್ನು ನಾವೆಲ್ಲಿ ಪ್ಲೇಸ್ ಮಾಡಿಕೊಳ್ತೀವಿ ಅನ್ನೋದ್ರ ಮೇಲೆ. ನಾವು 200 ರೂಪಾಯಿಯ ಕಲ್ಲಾಗಬೇಕಾ ಅಲ್ಲ 2 ಕೋಟಿಯ ಕಲ್ಲಾಗಬೇಕಾ, ನಿರ್ಧಾರ ಮಾಡಬೇಕಾಗಿರೋದು ನಾವೇ. ಜೀವನದಲ್ಲಿ ನಮ್ಮನ್ನು ನಂಬಿಕೊಂಡವರು, ಪ್ರೀತಿಸೋರು, ಅವರಿಗೆ ನಾವೇ ಎಲ್ಲವಾಗಿರ್ಬೋದು. ಇನ್ನು ಕೆಲವರಿಗೆ ನಾವು ಆ ಕ್ಷಣದ ಅಗತ್ಯ ಮಾತ್ರ, ನಂತರ ನಮಗೇನು ಬೆಲೆನೇ ಇರೋದಿಲ್ಲ. ಕೆಲವೊಮ್ಮೆ ಬೇರೆಯವರ ವ್ಯಾಲ್ಯೂ ಬಗ್ಗೆ ಹೆಚ್ಚು ಯೋಚಿಸ್ತೇವೆ, ನಮ್ಮ ಮೌಲ್ಯ ನಮ್ಮ ವ್ಯಾಲ್ಯೂ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳೋದೇ ಇಲ್ಲ. ಹಾಂ, ನಮ್ಮ ಬೆಲೆಯನ್ನು ನಿರ್ಧರಿಸುವವರು ಅವರು ಇವರು ಯಾರು ಅಲ್ಲ, ನಾವೇ. ಮುಂದಿನ ದಿನ ವ್ಯಾಲ್ಯೂ ಮೌಲ್ಯದ ಬಗ್ಗೆ ಏನಾದರೂ ವಿಷಯ ಬಂದಾಗ ಈ ಕತೆ ನೆನಪಾಗಲಿ.
1: ಸ್ಟೋರಿ ಟೈಮ್ ವಿದ್ ಅಜಯ್ ಅಭಿಷೇಕ್.

ஸ்டோரி டைம் வித் அஜய் அபிஷேக். ನಮಸ್ಕಾರ, ಇದು ಕತೆ ಹೇಳುವಂತ ಹೊತ್ತು. ನಾನು ಆರ್ಜೆ ಅಭಿಷೇಕ್. ಒಂದೂರಿನ ಹೊರಗಿದ್ದ ಪುಟ್ಟ ಗುಡಿಸಲಿನಲ್ಲಿ ಚಿಕ್ಕ ವಯಸ್ಸಿನ ಗಂಡ ಹೆಂಡತಿ ಇದ್ರು. ಮನೆಯಲ್ಲಿ ಬಡತನವಿತ್ತು, ಆದರೆ ಮನಸ್ಸಿನಲ್ಲಿ ಪ್ರೀತಿಯ ಶ್ರೀಮಂತಿಕೆ ತುಂಬಿತ್ತು. ಒಮ್ಮೆ ಗಂಡನಿಗೆ ರಸ್ತೆಯಲ್ಲಿ ಬೀಜಗಳಿದ್ದ ಸಣ್ಣದೊಂದು ಚೀಲ ಸಿಕ್ಕಿತು. ಅದರಲ್ಲಿ ಯಾವ ಬೀಜಗಳಿದೆ ಅನ್ನೋದವನಿಗೆ ಗೊತ್ತಿರಲಿಲ್ಲ. ಆತ ತನ್ನ ಗುಡಿಸಲಿನ ಮುಂದಿದ್ದ ಖಾಲಿ ಜಾಗದಲ್ಲಿ ಅದನ್ನು ಬಿತ್ತಿದ. ಕೆಲವೇ ತಿಂಗಳಲ್ಲಿ ಅಲ್ಲಿ ನಾಲ್ಕೈದು ಹೂವಿನ ಗಿಡಗಳು ಹುಟ್ಟಿಕೊಂಡವು. ಸ್ವಲ್ಪ ಸಮಯದಲ್ಲೇ ಅದು ಹೂ ಬಿಡೋದಕ್ಕಾರಂಭಿಸಿತು. ಬಣ್ಣ ಬಣ್ಣದ ಹೂಗಳು, ನೋಡೋದಕ್ಕೆ ಒಂದಕ್ಕಿಂತ ಒಂದು ಚಂದ. ಒಂದು ಬೆಳದಿಂಗಳ ರಾತ್ರಿ ದಂಪತಿಗಳು ಗುಡಿಸಲಿನಲ್ಲಿ ಮಲಗಿದ್ರು. ಆಗ ಹೂವಿನ ಗಿಡಗಳು ತಮ್ಮ ತಮ್ಮಲ್ಲಿ ಮಾತಾಡಿಕೊಂಡವು. ಒಂದು ಗಿಡ ಹೇಳಿತು, ನಾನು ಬೀಜವಾಗಿದ್ದಾಗ ಅರಮನೆಯ ತೋಟದಲ್ಲಿ ಬಿತ್ತಲ್ಪಡ್ತೇನೆ. ಹೂಗಳನ್ನು ಕಿತ್ತು ಅರಮನೆಯ ಚಿನ್ನದ ಹೂದಾನಿಯಲ್ಲಿರ್ತಾರೆ, ನಮ್ಮ ಸೌಂದರ್ಯವನ್ನು ಮೆಚ್ಚಿಕೊಳ್ತಾರೆ ಅಂದ್ಕೊಂಡಿದ್ದೆ. ಆದರೆ ನನ್ನ ಗ್ರಹಚಾರ ಸರಿಯಿಲ್ಲ. ಯಾವನೋ ಬಡವನ ಕೈಯಲ್ಲಿ ಸಿಕ್ಕಿಬಿದ್ದೆ. ಅವನ ಪುಟ್ಟ ಗುಡಿಸಲಿನ ಮುಂದೆ ಬೆಳೀತಾ ಇದ್ದೀನಿ. ನನ್ನ ಬಾಳೆ ಹಾಳಾಯಿತು ಎಂದಿತು. ಆಗ ಮತ್ತೊಂದು ಗಿಡ ಹೇಳುತ್ತೆ, ನಾನು ಯಾವುದೋ ದೊಡ್ಡ ತೋಟದಲ್ಲಿ ಬೆಳೀತೇನೆ, ನನ್ನ ಹೂಗಳು ವಿದೇಶಗಳಿಗೆ ರಫ್ತಾಗುತ್ತೆ, ದೇಶ ದೇಶ ಸುತ್ತುತ್ತೆ ಅಂದ್ಕೊಂಡಿದ್ದೆ. ಈಗ ಬಡವರ ಗುಡಿಸಲಿನ ಮುಂದೆ ಬದುಕು ಸಾಗಿಸುವ ದುರಾದೃಷ್ಟ ನನ್ನದು ಎಂದು ನಿಟ್ಟುಸಿರು ಬಿಟ್ಟಿತು. ಹೀಗೆ ಒಂದೊಂದು ಗಿಡವು ತನ್ನ ಗೋಳ

ಆಗ ಅವಳು ನಾಚಿ ಕೆಂಪಾಗ್ತಾಳೆ. ಅದನ್ನು ನೋಡೋದಕ್ಕೆ ನನಗಿಷ್ಟ. ಮನೆಯಾಕೆ ಪ್ರತಿದಿನ ಬೆಳಗ್ಗೆ ನನ್ನಿಂದ ಒಂದೆರಡು ಹೂಗಳನ್ನು ಕಿತ್ಕೊಂಡು ಹೋಗಿ ಗುಡಿಸಲಿನಲ್ಲಿರುವ ದೇವರ ಚಿತ್ರಕ್ಕೆ ಸಿಕ್ಕಿಸಿ ನಮಸ್ಕರಿಸ್ತಾಳೆ. ಆಗ ನನಗೆ ಜೀವನ ಸಾರ್ಥಕವೆನಿಸುತ್ತೆ. ಸಂಜೆ ಗುಡಿಸಲಿನ ಮುಂದೆ ಹೋಗುವ ಶಾಲಾ ಬಾಲಕಿಯರು ಆಸೆ ತುಂಬಿದ ಕಣ್ಣುಗಳಿಂದ ನಮ್ಮ ಹೂಗಳನ್ನು ನೋಡ್ತಾರೆ. ಮನೆಯಾಕೆ ಒಂದೆರಡು ಹೂಗಳನ್ನು ಕಿತ್ತು ಅವರಿಗೆ ಕೊಟ್ಟರೆ ಆ ಮಕ್ಕಳಿಗೆ ಭಾರಿ ಸಂಭ್ರಮ. ಒಟ್ಟಿನಲ್ಲಿ ಎಲ್ಲ ಮಧುರ ಕ್ಷಣಗಳಿಗೆ ನಾನು ಕಾರಣವಾಗ್ತಿದ್ದೀನಿ ಅನ್ನೋದೇ ನನಗೆ ಸಮಾಧಾನ. ಏನೋ ಆಗಬೇಕಿತ್ತು, ಅದಾಗಲಿಲ್ವಲ್ಲ ಅನ್ನುವಂಥ ಕೊರಗು ನನಗಿಲ್ಲ ಎಂದು ಆ ಗಿಡ ಹೇಳಿದಂತೆ. ಹೌದು, ನಾವು ಕೂಡ ಕೆಲವೊಮ್ಮೆ ಹೀಗೆ ಅಂದ್ಕೊಳ್ತೀವಿ. ಈ ಊರಿನಲ್ಲಿ ಹುಟ್ಟೋ ಬದಲು ಮತ್ತೆಲ್ಲೂ ಹುಟ್ಟಬೇಕಾಗಿತ್ತು, ನನ್ನ ಕೆಲಸ ಇದಾಗುವುದರ ಬದಲು ಅದಾಗಬೇಕಿತ್ತು, ಏನೋ ಆಗಬೇಕಾದವ ಏನೋ ಆಗಿಬಿಟ್ಟೆ ಹೀಗೆ. ಈ ಕತೆಗಾರ ಕೊನೆಯಲ್ಲಿ ಅದ್ಭುತವಾದಂಥ ಮಾತನ್ನು ಹೇಳ್ತಾರೆ. ಬದುಕಿನ ಸಾರ್ಥಕತೆ ಇರೋದು ಎಲ್ಲಿ ಬಿತ್ತಿದ್ದೇವೆ ಅಲ್ಲಿ ಸುಂದರವಾಗಿ ಬೆಳೆಯೋದ್ರಲ್ಲಿ, ಬಾಳುವುದರಲ್ಲಿ, ಅದರಲ್ಲೇ ಸಂತೋಷ ಕಂಡುಕೊಳ್ಳೋದ್ರಲ್ಲಿ ಇದೆಯೇ ಹೊರತು ಅದಾಗಬೇಕಿತ್ತು ಇದಾಗಬೇಕಿತ್ತು ಅಲ್ಲಿ ಹುಟ್ಟಬೇಕಿತ್ತು ಇಲ್ಲಿ ಹುಟ್ಟಬೇಕಿತ್ತು ಅದಾಗಲಿಲ್ಲ ಇದಾಗಿಬಿಟ್ಟೆ ಅಂತ ಕೊರಗೋದ್ರಲ್ಲಿ ಅಲ್ಲ.

ಇದು ಕತೆ ಹೇಳುವ ಹೊತ್ತು. ನಾನು ಆರ್ಜೆ ಅಭಿಷೇಕ್. ಅಲ್ಲಿ ವಯಸ್ಸಾದ ವ್ಯಕ್ತಿಯೊಬ್ಬರು ಕೂತಿದ್ರು. ಅವರ ಪಕ್ಕದಲ್ಲಿ ಬಂದು ಕೂತ ಯುವಕ ಕೇಳ್ತಾನೆ, ನನ್ನ ನೆನಪಿದೆಯಾ ಸರ್? ಆ ಹಿರಿಯರು ಅವನ ಮುಖ ನೋಡ್ತಾರೆ. ಇಲ್ವಲ್ಲ, ಗೊತ್ತಾಗ್ತಾ ಇಲ್ಲ ಅಂದರು. ನಾನು ನಿಮ್ಮ ಸ್ಟೂಡೆಂಟ್ ಸರ್. ಹೋ, ಹೌದಾ? ಏನು ಮಾಡ್ತಾ ಇದೀಯ ಈಗ? ನಾನೀಗ ಟೀಚರ್ ಆಗಿದ್ದೇನೆ ಸರ್. ಹೋ, ನಂತರನೇ ನೀನು ಕೂಡ ಶಿಕ್ಷಕನಾಗಿದೆಯಾ? ಹೌದು ಸರ್. ನಿಜ ಹೇಳಬೇಕಂದ್ರೆ ನಾನು ಟೀಚರ್ ಆಗೋದಕ್ಕೆ ಸ್ಫೂರ್ತಿ ಪ್ರೇರಣೆ ಎಲ್ಲ ನೀವು. ಯುವಕ ಈ ಮಾತನ್ನು ಹೇಳಿದಾಗ ಹಿರಿಯರಿಗೆ ಮತ್ತಷ್ಟು ಖುಷಿಯಾಯಿತು. ನಿನಗೆ ಸ್ಫೂರ್ತಿಯಾಗುವಂಥದ್ದು ನಾನೇನು ಮಾಡಿದೆ ಎಂದು ನಗ್ತಾ ಕೇಳಿದರು. ಯುವಕ ಆಗ ಈ ಘಟನೆಯನ್ನು ಹೇಳ್ತಾನೆ. ಶಾಲೆಯಲ್ಲಿದ್ದಾಗ ಅದೊಂದಿನ ನನ್ನ ಕ್ಲಾಸಿನ ಹುಡುಗನೊಬ್ಬ ವಾಚ್ ಕಟ್ಕೊಂಡು ಬಂದಿದ್ದ. ವಾಚ್ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ನನಗ್ಯಾಕೋ ಆ ವಾಚ್ ಬೇಕು ಅಂತ ಅನಿಸಿತು. ಏನು ಮಾಡೋದು? ಅವನೊಮ್ಮೆ ಆ ವಾಚನ್ನು ಬ್ಯಾಗಲ್ಲಿಟ್ಟ ಸಮಯ ನೋಡಿ ನಾನು ಕದ್ದೇ ಬಿಟ್ಟೆ. ವಾಚ್ ಕಳೆದೋದ ವಿಷಯ ಹುಡುಗನಿಗೆ ಗೊತ್ತಾಗಿ ಅವನು ಕ್ಲಾಸ್ ಟೀಚರ್ಗೆ ಕಂಪ್ಲೇಂಟ್ ಮಾಡಿದೆ. ಆಗ ನಮ್ಮ ಕ್ಲಾಸ್ ಟೀಚರ್ ನೀವೇ ಆಗಿದ್ರಿ. ನೀವು ಕ್ಲಾಸ್ಗೆ ಬಂದ್ರಿ, ವಾಚ್ ಕದ್ದೋಗಿದೆ, ಯಾರಾದರೂ ಕದ್ದಿದ್ರೆ ಅದನ್ನು ವಾಪಸ್ ಕೊಡಿ ಎಂದು ಕೇಳಿದ್ರಿ. ಇಲ್ಲಾಗದಿದ್ದರೆ ಸ್ಟಾಫ್ ರೂಮಿಗೆ ಬಂದು ಕೊಡಿ ಅಂತ ಹೇಳಿದ್ರಿ. ಆದರೆ ನಾನು ಕೊಡಲಿಲ್ಲ. ಕೊಡುವ ಧೈರ್ಯ ಬರಲಿಲ್ವೇನೋ ಗೊತ್ತಿಲ್ಲ. ಆಗ ನೀವು ತರಗತಿಯ ಎಲ್ಲ ಬಾಗಿಲನ್ನು ಮುಚ್ಚೋದಕ್ಕೆ ಹೇಳಿದ್ರಿ. ನಮ್ಮನ್ನೆಲ್ಲ ವೃತ್ತಾಕಾರದಲ್ಲಿ ನಿಲ್ಲಿಸಿದ್ರಿ. ಎಲ್ಲರ ಜೇಬನ್ನು ತಪಾಸಣೆ ಮಾಡೋದಾಗಿ ಹೇಳಿದ್ರಿ. ನನಗೊಮ್ಮೆ ಭಯ ಆಯಿತು. ಅಷ್ಟೊತ್ತಿಗೆ ನೀವೊಂದು ಮಾತು ಹೇಳಿದ್ರಿ, ಎಲ್ಲರೂ ತಮ್ಮ ಕಣ್ಣು ಮುಚ್ಚಿಕೊಳ್ಳಿ ಅಂತ. ನಾನೂ ಮುಚ್ಚಿಕೊಂಡೆ. ನೀವು ಒಂದು ಕಡೆಯಿಂದ ಜೇಬ್ ತಪಾಸಣೆ ಮಾಡ್ತಾ ಬಂದ್ರಿ, ನನ್ನ ಜೇಬಿಗೆ ಕೈ ಹಾಕಿದಾಗ ನಿಮಗೆ ವಾಚ್ ಸಿಕ್ಕಿತು. ಆದರೆ ನೀವು ಅಲ್ಲೇ ನಿಲ್ಲದೆ ಎಲ್ಲರ ಜೇಬು ತಪಾಸಣೆಯನ್ನು ಮುಂದುವರಿಸಿದ್ರಿ. ಎಲ್ಲರ ಜೇಬನ್ನು ಹುಡುಕಾಡಿ ಕೊನೆಗೆ ವಾಚ್ ಸಿಕ್ಕಿತು ಎಂದು ಹೇಳಿದ್ರಿ. ಆದರೆ ಅದನ್ನು ನಾನು ಕದ್ದದ್ದು ಎಂದು ಯಾರಿಗೂ ಹೇಳಿಲ್ಲ. ಯಾರು ಕದ್ದದ್ದು ಅಂತಲೂ ಹೇಳಿಲ್ಲ. ನೀವು ನನ್ನನ್ನು ಕರೆದು ಬೈತೀರಿ ಅಂದ್ಕೊಂಡೆ. ನೀವು ಬೈಲೂ ಇಲ್ಲ, ಉಪದೇಶವನ್ನು ಮಾಡಲಿಲ್ಲ. ಆ ದಿನ ನನಗೆ ಕ್ಲಾಸಲ್ಲಿ ಅಪಮಾನ ಆಗುತ್ತೆ ಅಂತ ಅಂದ್ಕೊಂಡೆ. ಆದರೆ ನೀವು ನನ್ನ ಮಾನ ಉಳಿಸಿದ್ರಿ ಸರ್. ಅವತ್ತೇ ತೀರ್ಮಾನ ಮಾಡಿದೆ, ಯಾವತ್ತೂ ಕಳ್ಳನಾಗಬಾರ್ದು, ಕೆಟ್ಟವನಾಗಬಾರ್ದು, ಒಳ್ಳೆ ಮೇಷ್ಟ ಆಗಬೇಕು ಅಂತ. ಈಗ ನಿಮ್ಮ ದಾರಿಯಲ್ಲೇ ಮಕ್ಕಳಿಗೆ ಕಲಿಸ್ತಾ ಇದ್ದೀನಿ ಸರ್ ಎಂದು ಹೇಳಿದ. ಇದನ್ನು ಕೇಳಿ ಮೇಷ್ಟ್ರಿಗೆ ಖುಷಿಯಾಯಿತು. ಯುವಕ ಆಗ ಮೇಷ್ಟ್ರಲ್ಲಿ ಕೇಳ್ತಾನೆ, ಸರ್, ನಿಮ್ಗೆ ಅವತ್ತಿನ ಘಟನೆ ನೆನಪಿದೆಯಾ? ಆಗ ಮೇಷ್ಟ್ರು ನೆನಪು ಮಾಡಿಕೊಳ್ತಾ ಹೇಳಿದರು, ಹೌದು, ಆ ವಾಚ್ ಕದ್ದು ಹೋಗಿದ್ದು, ನಾನು ಎಲ್ಲರನ್ನ ನಿಲ್ಲಿಸಿದ್ದು, ಎಲ್ಲರ ಜೇಬಲ್ಲಿ ಹುಡುಕಿದ್ದು, ಇದೆಲ್ಲ ನೆನಪಾಗ್ತಾ ಇದೆ. ಆದರೆ ವಾಚ್ ಇದ್ದಿದ್ದು ನಿನ್ನ ಜೇಬಲ್ಲಿ ಅನ್ನೋದು ಮಾತ್ರ ನೆನಪಿಲ್ಲ. ಯಾಕಂದರೆ ನಿಮ್ಮನ್ನೆಲ್ಲ ಕಣ್ಮುಚ್ಚುವಂತೆ ಹೇಳಿದ್ದ ನಾನು ಕೂಡ ವಾಚ್ ಹುಡುಕುವಾಗ ಕಣ್ಮುಚ್ಚಿಕೊಂಡಿದ್ದೆ. ಮೊದಲೇ ಮೇಷ್ಟ್ರ ಮೇಲೆ ಬಹಳ ಅಭಿಮಾನದಿಂದಿದ್ದ ಯುವಕ ಎದ್ದು ಮೇಷ್ಟ್ರನ್ನ ಬಾಚಿ ತಬ್ಬಿಕೊಂಡ. ಯಾರಾದರೂ ತಪ್ಪು ಮಾಡಿದರೆ ಅವನಿಗೆ ಅವಮಾನ ಮಾಡದೆ ಅವನ ತಪ್ಪನ್ನು ತಿದ್ದಬಹುದು ಅನ್ನೋದನ್ನು ಹೇಳಿಕೊಟ್ಟವರು ನೀವು ಸರ್ ನನಗೆ. ಇವತ್ತು ನಾನು ಅಂದುಕೊಂಡಿದ್ದಕ್ಕಿಂತಲೂ ಬಹಳ ಎತ್ತರದ ಸ್ಥಾನದಲ್ಲಿ ನೀವಿದ್ದೀರಿ ಸರ್ ಎಂದು ಹೇಳಿದಾಗ ಮೇಷ್ಟ್ರ ಕಣ್ಣಲ್ಲೂ ಕೂಡ ಸಂತೋಷದ ಒಂದು ಹನಿ ಮೂಡಿತ್ತು.

0: ಸ್ಟೋರಿ ಟೈಮ್ ವಿದ್ ಅಜಯ್ ಅಭಿಷೇಕ್. ನಮಸ್ಕಾರ, ಇದು ಕತೆ ಹೇಳುವ ಹೊತ್ತು. ನಾನು ಅಜಯ್ ಅಭಿಷೇಕ್. ಕಾರ್ನಲ್ಲಿ ಬ್ರೇಕ್ ಇರೋದು ಯಾಕೆ ಪ್ರಶ್ನೆ? ತುಂಬ ಸಿಂಪಲ್ ಅನ್ಸುತ್ತೆ ಅಲ್ವಾ? ಹಾ, ಇದೇ ಪ್ರಶ್ನೆನ ಉಪನ್ಯಾಸಕರೊಬ್ಬರು ತರಗತಿಯಲ್ಲಿ ತನ್ನ ವಿದ್ಯಾರ್ಥಿಗಳಿಗೆ ಕೇಳ್ತಾರೆ. ಈ ಪ್ರಶ್ನೆ ಎಲ್ರಿಗೂ ಕೂಡ ವಿಚಿತ್ರ ಅನಿಸಿತ್ತು. ಒಬ್ಬ ವಿದ್ಯಾರ್ಥಿ ಕೂಡಲೇ ಎದ್ದು ನಿಂತು ಹೇಳಿದ, ಸರ್ ಬ್ರೇಕ್ ಇರೋದು ಕಾರನ್ನು ನಿಲ್ಲಿಸೋದಕ್ಕೆ. ಇನ್ನೊಬ್ಬ ಹೇಳ್ತಾನೆ, ಬ್ರೇಕ್ ಇರೋದು ಕಾರನ್ನ ಸ್ಪೀಡನ್ನು ಕಡಿಮೆ ಮಾಡೋದಕ್ಕೆ. ಮತ್ತೊಬ್ಬಳು ವಿದ್ಯಾರ್ಥಿನಿ ಹೇಳ್ತಾಳೆ, ಆಕ್ಸಿಡೆಂಟ್ ಆಗೋದನ್ನು ತಪ್ಪಿಸೋದಕ್ಕೆ. ಹೀಗೆ ವಿದ್ಯಾರ್ಥಿಗಳು ಒಬ್ಬೊಬ್ಬರು ಒಂದೊಂದು ಉತ್ತರವನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಎಲ್ಲರ ಉತ್ತರ ಕೂಡ ಒಂದೇ ರೀತಿ ಇತ್ತು. ಇದನ್ನೆಲ್ಲ ಕೇಳಿದ ಉಪನ್ಯಾಸಕರು ಹೇಳ್ತಾರೆ, ನೀವೆಲ್ಲರೂ ಕೂಡ ಸರಿಯಾದ ಉತ್ತರವನ್ನೇ ನೀಡಿದ್ದೀರಿ. ಆದರೆ ಇದಕ್ಕಿಂತಲೂ ಮಿಗಿಲಾದ ಒಂದು ದೊಡ್ಡ ಕಾರಣ ಇದೆ ಎಂದವರು ಹೇಳಿದಾಗ ವಿದ್ಯಾರ್ಥಿಗಳಿಗೆಲ್ಲ ಅಚ್ಚರಿ ಅನಿಸುತ್ತೆ. ಬ್ರೇಕ್ ಇರೋದು ಕಾರನ್ನು ಅತ್ಯಂತ ವೇಗವಾಗಿ ಓಡಿಸೋದಕ್ಕೆ ಎಂದು ಉಪನ್ಯಾಸಕರು ಹೇಳಿದಾಗ ವಿದ್ಯಾರ್ಥಿಗಳು ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು. ಕ್ಲಾಸ್ ತುಂಬ ಮೌನ, ಯಾಕಂದರೆ ಯಾರೂ ಕೂಡ ಈ ಉತ್ತರವನ್ನು ನಿರೀಕ್ಷೆ ಮಾಡಿರಲಿಲ್ಲ. ಕಾರ್ ವೇಗವಾಗಿ ಹೋಗೋದಕ್ಕೆ ಬೇಕಿರೋದು ಎಕ್ಸಲೇಟರ್ ಅಲ್ವಾ, ಬ್ರೇಕ್ ಹೇಗಾಗುತ್ತೆ? ಈ ಪ್ರಶ್ನೆ ಎಲ್ಲರನ್ನು ಕೂಡ ಕಾಡಿತ್ತು. ಆಗ ಉಪನ್ಯಾಸಕರು ಉತ್ತರ ಹೇಳೋದಕ್ಕೆ ಶುರು ಮಾಡ್ತಾರೆ. ನೀವು ಹಾಗೆ ಕಲ್ಪನೆ ಮಾಡಿಕೊಳ್ಳಿ, ಕಾರಿಗೆ ಬ್ರೇಕೇ ಇಲ್ಲ ಅಂತಿದ್ರೆ ನೀವು ಕಾರನ್ನು ಎಷ್ಟು ವೇಗವಾಗಿ ಓಡಿಸ್ತೀರಿ? ನಾನೀಗ ಬ್ರೇಕ್ ಫೇಲ್ ಆದಂಥ ಕಾರ್ ನಿಮ್ಗೆ ಕೊಡ್ತೇನೆ ಅಂತ ಅಂದ್ಕೊಳ್ಳಿ. ನೀವು ಒಂದು ಮೀಟರ್ ದೂರ ಕೂಡ ಹೋಗೋದಿಲ್ಲ ಅಲ್ವಾ? ಒಂದು ಕಾರನ್ನು ವೇಗವಾಗಿ ಓಡಿಸೋದಕ್ಕೆ ನಮಗೆ ಧೈರ್ಯ ನೀಡೋದು ಅದಕ್ಕೊಂದು ಬ್ರೇಕ್ ಇದೆ ಅನ್ನುವಂಥ ನಂಬಿಕೆ ಅಲ್ವಾ? ಏನಾದರೂ ಬ್ರೇಕ್ ಇದೆ ಅನ್ನುವಂಥ ನಂಬಿಕೆಯಿಂದ ಅಲ್ವಾ ನಾವು ಕಾರನ್ನು 100-200 ಕಿಲೋಮೀಟರ್ ವೇಗವಾಗಿ ಓಡಿಸೋದು? ಉಪನ್ಯಾಸಕರು ಮುಂದುವರಿಸ್ತಾ ಹೇಳಿದರು, ನಮ್ಮ ಬದುಕಿನಲ್ಲೂ ಅಷ್ಟೇ ಕೆಲವೊಂದು ಬ್ರೇಕ್ಗಳಿರುತ್ತೆ. ಹೆತ್ತವರು, ಶಿಕ್ಷಕರು, ಸ್ನೇಹಿತರು ಎಲ್ಲರೂ ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ಎಲ್ಲಿ ಹೋಗ್ತಾ ಇದೀಯಾ, ಏನು ಮಾಡ್ತಾ ಇದೀಯಾ, ಮುಂದೇನು ಮಾಡ್ತೀಯಾ, ಹೀಗೆಲ್ಲ. ಇದೆಲ್ಲ ನಮಗೆ ಕಿರಿಕಿರಿ ಅನ್ನಿಸ್ತಾ ಇರುತ್ತೆ, ನಮಗಿದೆಲ್ಲ ಅಡೆತಡೆ ಅಂತಲೇ ನಾವು ಭಾವಿಸ್ತೀವಿ. ಆದರೆ ಇವೇ ಪ್ರಶ್ನೆಗಳು, ನಾವು ಹೋಗ್ತಾ ಇರುವ ದಾರಿ ಸರಿ ಇದೆಯಾ, ಎಷ್ಟು ವೇಗವಾಗಿ ಹೋಗ್ತಾ ಇದ್ದೀವಿ, ದಾರಿ ತಪ್ಪಿದೆಯಾ, ಇವೆಲ್ಲವನ್ನು ಕೂಡ ಅವಲೋಕನ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ. ನಾವು ಬ್ರೇಕ್ ಅಂದುಕೊಂಡಿದ್ದು ನಿಜದಲ್ಲಿ ನಮ್ಮ ಬದುಕಿನ ದಿಕ್ಕನ್ನು ನಿರ್ಧರಿಸುತ್ತಾ ಇರುತ್ತೆ. ತಪ್ಪಿದ್ರೆ ಸರಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಡುತ್ತೆ, ವೇಗವರ್ಧಕವಾಗಿ ಕೆಲಸ ಮಾಡುತ್ತೆ, ಎಲ್ಲೂ ಆಕ್ಸಿಡೆಂಟ್ ಆಗದಂತೆ ನೋಡಿಕೊಳ್ಳುತ್ತೆ. ಹೀಗೆ ಹೇಳಿ ಉಪನ್ಯಾಸಕರು ವಿದ್ಯಾರ್ಥಿಗಳ ಮುಖ ನೋಡ್ತಾರೆ. ಹೌದಲ್ವಾ ಅನ್ನುವ ಅಚ್ಚರಿ ಮಕ್ಕಳ ಮುಖದಲ್ಲಿತ್ತು.
1: ಸ್ಟೋರಿ ಟೈಮ್ ವಿದ್ ಅಜಯ್ ಅಭಿಷೇಕ್.

0: ರೇಡಿಯೋ ಸಾರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

ഇനി തുളു ലിപി ഇന്ന് ആരംഭാത്തുണ്ട് ഒൽപ്പത്തുണ്ടല തുളു കൽപ്പുലെ തുളു ലിപി കൽപ്പുലെ ഒഞ്ചി പ്രശ്ന സ്വൻപത്തോർമ്മ മാർക്ക് ചെയ്തേരു നൂതു മാർക്ക് ചെയ്തേരു സർട്ടിഫിക്കറ്റ് നമ്മ തൂപ്പ ആ നൂതു മാർക്ക് തേത്തത് ഇടേ തുളു ഭാഷൻ പുറ കൽത്തത് ആയിരത്തി ബൊക്കാവിന് ദാദ മൽതേരു മൂല പ്രശ്ന തുളു ഭാഷ പൂര കൽത്തതാണ്ട് പൂര കൽത്തി ബൊക്ക ആ തുളു ലിപി തുളു ലിപിട്ടെ ബരേ പേർ ആ തുളു ലിപിട്ടെ ബരേത് സർട്ടിഫിക്കറ്റ് ഗെത്തോ നെ പാടത് ബൊക്ക അക്കുലു ദാദ മൽപേര് ഒന്നു പ്രശ്ന ದಯಪಂಡ ಅವೇನು ಉಂತಾರೆ ಬಿಡ್ರೆ ಬಲ್ಲಿ ಅಕುಲು ತುಳುಲಿಪಿಟೇ ಬರೆ ಒಡು ಮಲಯಾಳಿ ಅಕ್ಕಲು ಕೇನು ಎಂಕಲ್ ನಾಂದು ದಯಪಂಡ ತುಳು ಭಾಷೆದ ಲಿಪಿಕಲ ಮಲಯಾಳಿ ಭಾಷೆದ ಲಿಪಿಕಲ ಭಾರಿ ಸಾಮ್ಯತೆ ಉಂಡು ಭಾರಿ ಕೈತಲ್ದ ತೂನಗ ಒಂಜೇ ಲೆಕ್ಕ ತೋಜುಂಡು ಓದುವೇರು ಮಲಯಾಳಿ ಅಕ್ಕಳು ತುಳು ಭಾಷೆಯನ್ನು ಪೊರಲು ಓದುವೇರು ಅಕ್ಲೆಗೆ ಗೊತ್ತಿಜ್ಜಿ ಅಕಲ್ನ ಮಲಯಾಳಿ ಭಾಷೆ ನಮ್ಮ ತುಳು ಭಾಷೆ ಇರ್ದು ಉಂಡಾಯ್ ನಂದು ತಿರುವಾಂಕೂರ್ದ ಶಾಸನಲಿಡು ತುಳು ಭಾಷೆಯಲ್ಲಿ ತಿಕ್ಕೊಂಡು ನಮ್ಮ ಊರ್ದ ಆ ಕಾಲಘಟ್ಟೊಡಿತ್ತಿನ ಪಂಡಿತೇರು ಆ ಊರಿಗೆ ಹೋದು ಅವಳು ಕೃತಿಕಲೇನು ಬರೆಯರು ನಮ್ಮ ವಾವಂಜಿ ತುಳುತ ದುಂಬುದ ಪಿರಾಕದ ಗ್ರಂಥಲೇನು ತೂಂಡ ಸಾಮಾನ್ಯವಾದ ಕಾಸರಗೋಡು ಭಾಗೋಡೆ ತಿಕ್ಕಿನಿ ತುಳುನಾಡದ ಒಂಜಿ ಆಯ್ತ ಪಿರಾವುಡು ಆ ಪರ್ವತ ಕೃತಿಕ್ಲೇನು ಅತ್ತುಂಡ ಆ ಗ್ರಂಥಲೇನು ಸಂಪಾದನೆ ಮಲ್ಪನಿಟ್ಟು ನಾವು ನಮ್ಮ ಪುಣಿಸಿತ್ತಾಯರ್ನ ನಮ್ಮ ಆ ಒಂಜಿ ಪುದರನ್ ನೆನ್ಪುದಿ ಒಡಾಯ್ನು ಪೂವೆಂಪು ಪಂದು ನಮ್ಮ ಅರೆನ್ ಪನ್ಪ ಎಂಚ ಕನ್ನಡೋಡು ಕುವೆಂಪು ಉಲ್ಲೇರ ಅಂಚನೆ ತುಳುಟು ನಮಕೊಂಜಿ ಪೂವೆಂಪು ಪನ್ಪಿನಾರು ಉಲ್ಲೇರು ಪುಂಡೂರು ವೆಂಕಟರಾಜ ಪುಣಿಸಿತ್ತಾಯರು ಆರು ಮಲ್ದಿನ ಕೆಲಸ ಆರು ಮಲ್ದಿನ ಸಾಧನೆ ಆರು ಮಲ್ದಿನ ಸಂಶೋಧನೆ ತಾಡವಾಲೆಡು ಓಲೆಗರಿಟು ಪುರ ಇತ್ತಿನೇನು ಪೂರ ಒಟ್ಟು ಮಲ್ತದು ಒಂಜಾತ್ ಕೃತಿಕುಲು ನಮಗೆ ತಿಕ್ಕಂಡು ಐಟು ಏತೋ ನಮಕ್ ಕಳೆ ಒಂದಿನ ಲವುಂಡು ಅರ್ಥ ಒಂದೇ ಹತ್ತುಂಡ ಪೊತ್ತುದು ಬೋತಿನ ಹಾಳಾತಿನ ನಮ್ಮ ಕೃತಿಕ್ಲೇನು ಓದು ನಗ ಗೊತ್ತಾಪುಂಡು ಐತ ಪಿರವುಡು ಆರು ಕೆಲಸ ಮಲ್ತದು ಒಂಜಾತ ಪುಸ್ತಕಗಳು ನಮ್ಮ ಒಂಜು ತುಳುನಾಡು ಇತ್ತುಣ ಪನ್ಪಿನಕ ಅಂಚಿನ ಏತ ಪುಸ್ತಕಗಳು ನಮ್ಮ ಕೈಕ ತಿಕ್ಕಂದೆ ಪೋತುಂಡ ಗೊತ್ತಿಜ್ಜಿ ಆಂಡ ಗೊತ್ತಿತ್ತಿನ ಅಂಡಲ ತುಳು ವೇರೆಗು ಅತ್ತ ತುಳುನಾಡು ಬದುಕು ನಕಲಿಗೆ ತುಳುನಾಡು ಏರು ಪೂರ ಬದುಕುವೇರ ಅಕಲು ವಾ ಧರ್ಮಗೆ ಸೇರಡು ಅಕಲು ತುಳು ವೇರೆ ಅಕಲು ತುಳು ವೇರೆ ದಯಪಂಡ ಇನಿ ಎಡಮನೆ ಪರಿಚಯದಕ್ಕೂ ಸೇರಡು ಪಂಪಿನ ನಿಟ್ಟೇಳ್ಡು ದಿಟ್ಟಿಡು ಇನಿ ಈತ ಮಾತ ಪೊರ್ಮಾಟ ಹಾಪುಂಡು ದಯಪಂಡ ನಿಕಲ ಸಂಖ್ಯೆ ಸಂಖ್ಯೆ ಎಂದ ಅಕಲು ಲೆಕ್ಕ ಪಾಡುವೇರು ನಮ್ಮ ತುಳುವೇರು ಬತ್ತಿ ನಕಲಿನ ಮಾತ ಗೆತ್ತೊಂಡ ನಮ್ಮ ತುಳುತ ಇತಿಹಾಸನು ತುಂಡ ನಮ್ಮಿಟ್ಟು ತೆಲುಗೇರು ತಮಿಳು ದಕಲು ಭಾರಿ ಕಡಿಮೆ ತೆಲುಗೇರಿನ ತಮಿಳು ದಕಲು ಭಾರಿ ಕಡಿಮೆ ನಮ್ಮ ಊರಿಗೂ ಮರಾಠಿ ದಕ್ಕಲು ಬೈದೇರು ಚಿತ್ಪಾವನಿ ಬೈದೇರು ಕರಾಡ ಬ್ರಾಹ್ಮಣರು ಬೈದರು ಅಕುಲು ಬತದ ಮೂಲು ಮಲ್ಲಮಲ್ಲ ತುಳು ವಿದ್ವಾಂಸರಾತೇರು ಅಂಚಾದ ನಮ ಇನಿ ಒಂಜಾತ ಭಾಷೆ ಪಾತ್ರ ನಗ ತುಳುಟು ಏತೋ ಪದಕಲು ನಮ್ಮ ಅನ್ಯ ಭಾಷೆ ಪದಕಲೇನು ನಮ್ಮ ಗಲಸುವ ಒಂಜು ಉದಾಹರಣೆಗೆ ಪನ್ಪುಂಡ ಐತೆ ನಮ್ಮ ಒಂಜು ಉಮೇದು ಪಜೀತಿ ಒಂದು ಮಾತ ಪಾರ್ಸಿಡು ಬೈದಿನ ಪದಕಲು ನಮಗೆ ಗೊತ್ತಿಜ್ಜಿ ಅರಬ್ಬೇರ್ನ ಆಳ್ವಿಕೆ ಮೂಲು ಉಪ್ಪು ನಗ ಅತನ ಪರ್ಷೇರ್ನೇರು ಮೂಲು ಬತ್ತದ ಉಪ್ಪು ನಗ ಅಪ್ಪ ಏತೋ ಪದಕಲು ಚಮಚ ಸಾಬೂನು ಚಾ ಒಂದು ಮಾತ ತುಳುತತ್ತು ಒಂದು ಮಾತ ತುಳುತತ್ತು ಅಣ್ಣ ನಮ್ಮ ದಿನನಿತ್ಯ ಚಾದ ಅಂತ ಕಾಣೆ ಲಕ್ಕುಜ ಚಮಚ ಸಾಬೂನು ನನ್ನ ಮೇಜಿ ಕುರ್ಚಿ ಒಂದು ಓವುಲ ನಮ್ಮ ತುಳುತತ್ತು ಅವು ಅಂಚ ನಮ್ಮ ಇಂದಿಯಾನತೆ ಕೆಲವೇ ಕೆಲವು ಪನ್ನಿ ಐತ ಪಿರೋಡು ನಾಡೊಂದು ಪೊಂಡ ಏತೋ ಪದಕಲು ನಮಕ್ಕೆ ಆಚಿರಾಪುಂಡು ಅಂದ ಒಂದು ತುಳುತತ್ತ ಉಮೇದು ಮರ್ಜಿ ಏತು ಪುರ ಪದಕಲು ನನ್ನ ಸಲ್ ನಮ್ಮ ಪನ್ಪ ಸೊಲ್ಮೇಲು ಸೊಲ್ಮೇಲು ಒಂದು ಕುಲಿ ನೆಕ್ಕ ಲಕ್ಕಿ ನೆಕ್ಕ ಸೊಲ್ಮೇಲು ಪನ್ಪ ಧನ್ಯವಾದಗಳ ಸೊಲ್ಮೇಲು ಸ್ವಾಗತಗಳ ಸೊಲ್ಮೇಲು ಅಂಡ ಸಲಾಮು ಅರಬ್ಬೇರ್ನ ಸಲಾಮುಡ್ದೆ ಸೊಲ್ಮೇಲು ಬೈದು ಬಂದು ಕೆಂತೂರು ದೊಡ್ಡಣ್ಣ ಶೆಟ್ರಾರ್ನ ಕೃತಿಟ ಬಂತೀರು ಸಲಾಮುನೇ ನಮ್ಮ ಇನಿ ಸೊಲ್ಮೇಲು ಪನ್ಪ ಅಂದು ಅವು ಒಂಜಿ ವಂದನೆ ವಂದನೆ ಮಲ್ಪನ ಒಂಜಿ ರೀತಿ ನಮ್ಮ ಒವೇ ಧರ್ಮ ಅವಡು ಪತ್ತು ಬಿರಲನ್ನು ಜೋಡಿಯಾದು ನಮ್ಮ ಕೈಮುಗ್ಗಿನೇ ನಂಕ ಮಾಮಲ್ಲ ಒಂಜಿ ಧರ್ಮ ಅಂಚ ಕೆಲವು ಪದಕಲು ಮುಲಾಮುಪ್ಪಡು ಅತ್ತುಂಡ ಲಾಟಾನು ಶರ್ಬತ್ ಕುರ್ಚಿ ಒಂದು ಮಾತ ಬೇತೆ ಪದಕಲು ದಾಯಪಂಡ ಬರವುಡು ನಮ ದುಮ್ಮು ಪೋನಗ ನಮ ಏತ ಪದಕಲೇನು ಅನ್ಯ ಭಾಷೆ ಇರ್ದು ಅತ್ತುಂಡ ಪರದೇಶರ್ದು ನಮ್ಮ ಏತ ಭಾಷೆಲೇನು ನಮ್ಮ ಗೆತ್ತೊಂದ ಅಂದು ಗೊತ್ತಾಪುಣು ಕೆಲವು ಬರವುಲು ಬಾರಿ ಪೊರ್ಲು ಏರು ಬರೀತೀನಿಂದು ಗೊತ್ತಪ್ಪುಜಿ ನಮ್ಮ ಕೇನ್ವ ಕೇನ್ನಗ ಇತ್ತೆ ಪನ್ನಗ ಏರು ಬರವು ಬರೀ ಪೇರು ಗೊತ್ತು ಜೊಂಜಿ ಪ್ರಾಸಬದ್ಧವಾದ ಜಕ್ಕೆಲ್ಡು ಬಾಲೆ ದಿಕ್ಕೆಲ್ಡು ಬೋಲೆ ಕುಡ್ಲಾದ ಪೊಣ್ಣು ಲೇಗ್ ಅರ್ಧದ ಮುಂಡು ತಿಗಲೇಡು ಗುಂಡು ಕಾರ್ಲಾದ ಅಣು ಲೇಗ್ ಕೈಟ್ ಕರ್ತಲೆ ಮುಂಡೇಡು ಮೊಟ್ಟಲೆ ಆಯೆರದ ಪೊಣ್ಣು ಲೇಗ್ ತಿಗಲೇಡು ಬೆಪ್ಪು ಮೀಸೇಡು ಗಿಡ್ಪು ಈ ಎರದ ಅಣು ಲೇಗ್ ಏರಾಣಲ ಒಂದೊಂಜಿ ಬರವು ಬರೇ ಗೊತ್ತಿದ್ದಿನ ಏನೇ ಬರೆದುಪ್ಪು ಆಂಡ ಇನಿ ನಮಕ್ ಒಂದೊಂಜಿ ನಾಲ್ಕು ಸಾಲಲು ತಿಕ್ಕೊಂಡಾತೆ ಬೊಕ್ಕ ನಮಕ ತಿಕ್ಕುಜಿ ನಾಲ್ ಸಾಲು ತಿಕ್ಕಂಡ ಅವೇನೇ ಪನ್ಪ ಆ ಏರು ಬರೀತಿನ ಏರು ಪಂತಿನ ಇಂಚಿನ ನಾಡೊಂದು ಪೋಂಡ ಏತೋ ಉಂಡು ಇತನೇ ಹಿಡ್ದು ದುಂಬು ಅಶೋಕ ಆಳ್ವೇರ್ನ ಒಂಜಿ ಪಾರ್ದನದ ಬಗ್ಗೆ ಕೇಂಡ ಆರು ಬಹುಶಃ ಒಂಜಿ ಪನಿತಾತ ಪಂಡಿದಿಪ್ಪು ಐತ ಬಗ್ಗೆ ಪನ್ರೆ ಪೋಂಡ ಖಂಡಿತ ರಾತ್ರಿ ಏಳು ರಾತ್ರಿ ಏಳು ಪಗೆಲು ದುಂಬುದ ಪಾರ್ದನಗೆ ಆತೇ ಪನ್ಪಿನಾತ ಉಂಡು ಒಂಜಿ ಎಂಕ್ ಆಚೀರದಾದ ಪಂಡ ಯಾನ್ ಓವೇನು ಪನೋಡು ಎನ್ನೊಂದಿತ್ತೇನೆ ಅವೇನೇ ಆರು ಪಂಡೇರು
ಒಂಜಿ ಭಾಗನೆ ಅನ್ಪನ್ಪೆ. ಸಿರಿ ಆ ಕಾಲಘಟ್ಟಡು ಶೋಷಣೆಯನ್ನು ಎಂಚ ಆಲು ಒಂಜಿ ಎದುರಿಸಾದಳು. ನಮ್ಮ ಇನಿ ಪನ್ಪ ಪೊಣ್ಣು ಎದುರು ಪೋಡು ಅನ್ಯಾಯ ಅತನ ಶೋಷಣೆ ಅಂಡ ಅವೇನು ಎದುರಿಸಾವಡೊಂದು ಉನ್ನೇನು ಆ ಕಾಲಘಟ್ಟಡು ಸಿರಿಯೇ ಮಲ್ದಳು. ನಮಗೂ ಗೊತ್ತು ಇನಿ ನಮನೇ ದುಂಬು ಪೋಪಿನಿ ಇತ್ತೆ ಮೋಕುಲು ಬರವು ಕಲ್ದೇರು ಬರವು ಕಲ್ತದ ಮೋಕುಲು ಇನಿ ಕಾನೂನುದ ಹೋರಾಟ ಇಂಚ ಮಾತ ಪೋಪೇರಂದು ನಮ ಎನ್ನುವ ಆಂಡ ಸಿರಿ ನಮಕ್ ಅನ್ಯಾಯನು ವಿರೋಧಿಸಾಲೆ ಪಂದ್ ಆ ಕಾಲಘಟ್ಟಡೆ ಪಂತಳು. ಗಿಡಗೆರೆ ರಾಮಕ್ಕನ ಪಾರ್ದನೊಡು ಆರು ನಮ್ಮ ಊರ್ದಾರು ಪಂಪಿನೇ ನಮಕೊಂಜಿ ಪೆರ್ಮೆ ಉಲ್ಲೇರು. ಏತ ಜನಕ ನಮ್ಮ ಊರ್ದ ಕಲೆಗೆ ಒತ್ತುಂಡ ಇಜ್ಜ ಗೊತ್ತುಜ್ಜಿ ನಮ್ಮ ನಾಲಿ ಹೆಜ್ಜಡು ಗಿಡಗೆರೆ ಉಂಡು ಗಿಡಗೆರೆ ರಾಮಕ್ಕ ಪಂಪಿನ ಅದ್ಭುತ ಅವಿನ ಅದ್ಭುತ ಅಂದು ಪಂಡ್ರೆಲ್ಲ ಸಾಧ್ಯ ಇಜ್ಜಿ ಒಂಜಿ ಇಡೀ ಒಂಜಿ ಆತ ಮಲ್ಲ ಸಿರಿನ ಪಾರ್ದನನು ಕಂಠಪಾಠ ಪಂದಿನಾರು. ಆಯ್ತ ಪಿರವುಡು ಅವೇನು ಒಂಜಿ ಒಟ್ಟು ಮಲ್ಪನ ಒಂಜಿ ಕೆಲಸನು ಮಲ್ದಿ ನಕಲು ನಾವುಡೇರ್ ನಕಲು ಅತನ ತುಳು ಅಧ್ಯಯನ ಸಂಸ್ಥೆ ಗೋವಿಂದಪ್ಪ ಉಡುಪಿ ಸಂಶೋಧನಾ ಕೇಂದ್ರ ದಕಲು ಆ ಬುಕ್ಕುಲು ನಮ್ಮ ಇಲ್ಲಡುಪ್ಪೋಡು. ನಿಜವಾದ ಸಿರಿನ ಪಾರ್ದನ ದಂಚಿನ ಬುಕ್ಕುಲು ನಮ್ಮ ಇಲ್ಲಡುಪ್ಪೋಡು. ಓಲುಂಡು ನಮ್ಮ ಇಲ್ಲಡು ಇನಿ ಖಂಡಿತ ಅಂಚಿನ ಬುಕ್ಕು ಇಜ್ಜಿ ದಯಪಂಡ ಒಂಜಿ ನಾಲು ಅವೇನು ಓದಿರಂಡ ಆ ಭಾಷೆದ ಪಾರ್ದನದ ಭಾಷೆದ ಪೊರ್ಲು ನಾರು ಸರ್ ಪಂಡೇರು ಆವೇತ ಒಂಜಿ ನಾಲ್ನಾಲು ವಾಕ್ಯ ಗೊತ್ತುಂಡಲ್ಲ ನಮ್ಮ ತುಳು ಭಾಷೆ ನಮ್ಮ ತುಳು ಶಬ್ದ ಸಂಪತ್ತು ಏತು ಉಂಡು ಏತು ಶ್ರೀಮಂತ ಭಾಷೆ ಅಂದ್ರೆ ನಮಗೆ ಗೊತ್ತಾಪುಡು. ಆಲು ಕಂಡನನ್ನು ಎದುರಿಸಾದ ಆಲು ಇಲ್ಲು ಬುಡ್ದು ಪೋಪುಲು ಅಪಗ ಒಂಜಿ ಆ ಪಾರ್ದನದ ಒಂಜಿ ನಾಲ್ ಸಾಲು ಪಂಡ ಪೊಣ್ಣು ಅಪ್ಪಗನೆ ಎಂಚ ಆಲು ಇಲ್ಲು ಜತ್ತು ಪೋತೋಲು ಕಂಡನಡ್ದು ಅನ್ಯಾಯನ ಕಂಡನೆ ಎನ್ನ ಕೈಬಿಡ್ದು ಸಾಧಿ ತತ್ತದ ಬೋಯೆ ಪನ್ನಾಗ ಎಂಕಂಚಿನ ಕಂಡನೆ ಬುಡ್ಚಿ ಪಂದು ಆಲು ಎಂಚ ಪೋಯಲು ಪಂಪಿನ ಒಂಜಿ ನಾಲು ಸಾಲು

0: ಒಂದು ಒಂದು ಪಾರ್ದನದ ದಾಟಿ ಮಾತ್ರ ನಮಗೆ ಖಂಡಿತ ಆ ಪಾರ್ದನದ ರೀತಿಡುಪನರ ನಮಗೆ ಸಾಧ್ಯ ಅಜ್ಜಿ. ಅವು ಅಂಚಿನ ರಾಮಕ್ಕನಂಚಿನ ಕಲೆಗೆ ಸಾಧ್ಯ. ಅಂಚಿನ ಕೋಟಿ ಚೆನ್ನಯ್ಯ ಪಾರ್ದನಪ್ಪು ಅವು ಮಾತ ಒಂಜಿ ದಾಲ ಬರವು ಕಲ್ಪನಿನಕುಲ ಆತ ಪೊರಲುಡು ಪಂತೀರ. ಇನಿ ಪಂಡಿನ ಅನ್ನು ವಿಚಾರದಾದ ಪಂಡ ಅಪ್ಪಗನೆ ಕೈ ರುಂಬಿಯರು ಕಾಜಿದೆತ್ತೇರು ಕರಿಮಣಿ ಕಡ್ತೇರು. ಇನಿ ಕಂಡನೆ ಸಹಿತಿ ನಾನಿ ಪೊಂಡನ ಕರಿಮಣಿ ಅಕ್ಕಲ್ ಬೇತಕಲ್ ಬತ್ತು ಒಯ್ಪೋಡು. ಆ ರವಿನ ಮಲ್ದು ಜೇರು ಆರೆ ಜತ್ತದು ಪೋಪೇರು ಇಲ್ಲು ಜತ್ತಗ ಪೋಪೇರು ಅರಂತಾಡಿನ ಜತ್ತದು ಪೋಪೇರಾರು ಪಂಡ ಪೊಣ್ಣಗು ಅನ್ಯಾಯ ಆಪಿನೇನು ಅಲ್ಲ ಅಪ್ಪಗನೆ ಶೋಷಣೆದ ವಿರುದ್ಧ ಪೋಪೋಲು ಪಂಪಿನೇನು ಒಂಜಿ ಒಂದು ನಾಲ್ಕು ಸಾಲ ಈತ ಮಲ್ಲ ಒಂಜಿ ಬುಕ್ಕುಡು ಯಾನ ಒಂಜಿ ನಾಲ್ಕು ಸಾಲ ನಾತೆ ಮೂಲು ನೆನಪು ಪುಟ್ಟಾಯದ ಆಯ ಪಂಡ ಅಂಚಿನ ಒಂಜಿ ಸಂಪೊಲಿಗೆದ ಪಾರ್ದನದ ಸಂಪುಟದ ಬುಕ್ಕು ನಮಡ ಉಂಡು ಅಂಚಿನ ಬುಕ್ಕುಲುಂಡು ಪನ್ಪುಂಡ ಒಂಜಿ ಏತೋ ಬುಕ್ಕುಲು ನಮ್ಮೆಟ್ಟು ಉಂಡು ಅಂಚೆನೆ ಈ ಬರವುದ ಪಿರವುಡು ನಮಲ ಒಂತೆ ಬೇಲೆ ಮಲ್ಪೋಡು. ಒಂಜೇ ಒಂಜಿ ಭಿನ್ನಯ ತುಳು ಪಾತಿರ್ಗ ಭಾಷೆಯನ್ನು ಬಳಸಿ ಮತ್ತೆ ಬೆಳೆಸಿ ನಮ ಬೆಳೆಸಿ ಬೆಳೆಸಿ ಬೆಳೆಸಿ ಪನೊಂದು ನಮ ಇಲ್ಲಡು ಇಂಗ್ಲೀಷ್ ಪಾತೇರಂಡ. ಬೇಬಿ ಹೌ ಆರ್ ಯು ಕಮ್ ಬೇಬಿ ಇಂಚಪುರ ಪಾತಿರ್ಣ ಬಾಲೆ ಇಡಬಲೆ ಮಗ ಉಂದೆತ್ತ ಪೊರಲು ನಮಕಲ ಇಷ್ಟನೇ ಆಪುಂಡು ಮಮ್ಮಿ ಮಾಮ್ ಒಂದು ಮಾತ ಖಂಡಿತ ಬರ್ಚಿ ಅಮ್ಮ ಅಪ್ಪ ಒಂದು ಮಾತ ನಮ್ಮ ಅಮ್ಮೇರು ಒಂದು ಮಾತ ಪದಕುಲು ನಮ್ಮ ಇಲ್ಲಡು ದೊಡ್ಡಮ್ಮ ಇಜ್ಜೇರು ನಮ್ಮ ಇಲ್ಲಡು ನೆಲ ಮೇರಿ ಇಜ್ಜೇರು ತಿದ್ದಮ್ಮೇರು ಇಜ್ಜೇರು ತಿದ್ದಪ್ಪೆ ಚಿಕ್ಕಮ್ಮ ಒಂದು ಮಾತ ಇಜ್ಜೇರು ಮಾತಲ್ಲ ಬರಿತ ಇಲ್ಲದಾರ್ಲ ಆಂಟಿ ಅಮ್ಮ ನಮಗಿದಿಲ್ಲ ಆಂಟಿ ಅಮ್ಮೇರ್ನ ಫಲ ಎಲ್ಲ ಅಂಕಲ್ ಅತನ ಬರಿತ ಇಲ್ಲದ ಅಕ್ಕಲು ವಾ ಜಾತಿ ವಾ ಧರ್ಮ ಅವಳು ಅವು ಅಂಕಲ್ ಯಾನು ಪಣಿಬೆಟ್ಟಿಗೆ ಬದಲಾಪುಣಂದ ಅರ್ಥತ್ ಅಂದ ತಾಂದು ವರ ನಿಕಲ ಮನಸ್ಸಿಗೆ ಎನ್ನಂಡ ಎನ್ನ ಪಾತೆರ ಅನ್ನಂದಾವು ಅಂದತ ಮಾಂ ಪನಿಪೆಟ್ಟಿಗೆ ಏರ್ಲ ನಮನ ಮಿತ್ತದೀತು ಜೇರು ಅಮ್ಮ ಪನ್ಪಿನ ಆ ಶಕ್ತಿ ಅಪ್ಪೇ ಪನ್ಪಿನ ಆ ಪೊರ್ಲು ದಾಯ ನಮ್ಮ ದೊಡಮ್ಮ ಅಂದ ಲೆಪ್ಪರೆ ಬಲ್ಲಿ ಅಮ್ಮನ ಪಲಿನು ದೊಡಮ್ಮ ಪಂಡ ಅಮ್ಮನ ಪಲಿಯೇ ಬರಿತ ಇಲ್ಲದ ಆಂಟಿ ಸಾಧ್ಯನೇ ಇಜ್ಜಿ ಅವರ ಸಾಧ್ಯನೇ ಇಜ್ಜಿ ಆಂಟಿ ಪಂದು ನಮ್ಮ ಉತ್ತರ ಭಾರತಗಳು ಪೊಂಡಲೆ ಪುಲಿ ದಕ್ಷಿಣ ಭಾರತಗಳಲ್ಲಿ ಪೊಲಿ ಅಂಚ ನಮ್ಮ ಪೊರ್ಲುದ ಪದಕ್ಕುಲೇನು ನಮ್ಮ ಪೊರ್ಲು ತುಳುಕ್ಲೇನು ಕೆಲವರು ಬೋರ್ಡುಂದೆ ಕನ್ ಆಯಲ ತುಳು ಮಾತೃಭಾಷೆದಾಯೆ ಇಮೇಲ ತುಳು ಭಾಷೆ ಮಾತೃಭಾಷೆದಾಯೆ ಓಲಾ ಬಸಟ ಓಲತಿಗನ ಕನ್ನಡ ಪಾತಿರ್ನು ಒಂದು ಹೆಂಚಿನ ನ್ಯಾಯ ಅಂದು ಗೊತ್ತಾಪುಚಿ ನಮ್ಮ ಆಯನ ಅದು ತುಳು ಪಾತಿರ್ಗ ಪರ ಊರ್ದಕ್ಕಲು ನಮ್ಮ ಊರಿಗೆ ಬಂದಾಗ ತುಳುಟು ಪಾತಿರ್ಬಾಗ ನಮ್ಮ ಅಕಲ್ನ ಭಾಷೆನೇ ಕಲ್ಪನದು ಕಲ್ಪಡು ಮಾತ ಭಾಷೆದ ಮಿತ್ತಲ ಅಭಿಮಾನ ಉಪ್ಪಡು ಅಂಚೇನೆ ತುಳು ಭಾಷೆದ ಮದ್ ಇಂಚಿಪ್ಪ ಗುಂಜಿ ಕನ್ನಡ ಸಂಸ್ಕೃತಿದ ಬೇಲೆಗೆ ಪೋನಾಗ ಇರು ಕನ್ನಡ ಟೀಚರ್ ಅತ್ತೆ ಇರು ಕನ್ನಡ ಟೀಚರ್ ಅತ್ತೆ ಇರು ತುಳುವೇದಿ ಅತ್ತ ಅಂದು ಪ್ರಶ್ನೆ ಪಾಡುವೆರು ನಮಕ್ ನುಪ್ಪು ಕೊರಪಿನ ಭಾಷೆ ಒಂಜಿ ಅಂಚೆನೆ ನೆತ್ತಿ ಹಿಡಿದು ಬೈದಿನ ಅಪ್ಪೆ ಭಾಷೆ ಒಂಜಿ ಮನೆಯೇ ಮೊದಲ ಪಾಠಶಾಲೆ ಎಂದು ಪನ್ಪೇರು ಅಂಚೆನೆ ಇಲ್ಲದ ಸಂಸ್ಕೃತಿ ಸುರುಟು ಕಲ್ಪಾಗ ನಮ್ಮ ಭಾಷೆಯನ್ನು ಬೊಲೆಪಾಗ ತುಳು ಭಾಷೆಗಾದ ನಮ್ಮ ಏಪಲ ಒಂಜಿ ಸೊರ ಕೊರಕ ಪನ್ಪಿನ ಒಂಜಿ ಪಾತೆರ ದೊಟ್ಟಗು ಒಂಜಾತ್ ಪಾತೆರ ಎಂಕ್ ಅವಕಾಶ ಮಲ್ತು ಕೊರ್ನ್ಯ ಅಂಚೆನೆ ಈತ ಪೊರ್ತು ಕೇಂಡಿನ ಕೆಬಿಕ್ಕಲೆಗ್ ಅಂಚೆನೆ ದಾಲ ಹೆಚ್ಚು ಕಮ್ಮಿಪ್ಪು ದಯಪಂಡ ಮಲಮಲ್ಲ ವಿದ್ವಾಂಸಿಯರ್ ಮುಲ್ಪ ಉಲ್ಲೇರು ಇಂಕ್ಲಿ ಎಂಕ ಕಲ್ಪಾದಿನ ಗುರುಕುಲ್ನಕುಲುಲ್ಲೇರು ದಾಳ ಹೆಚ್ಚು ಕಮ್ಮಿತ್ತುಂಡ ಮಾಪು ಮಲ್ಪಡು ಪನೊಂದು ಎನ್ನ ಪಾತಿರನು ಮುಗಿದಲ್ಲ ಮಲ್ತೊಂದುಲ್ಲೆ ಮಾತೆರೆಗಲ ಕುಡರ
1: ಇಂಚಿಪ್ಪ ಕಟೀಲು ಪದವಿ ಪೂರ್ವ ಕಾಲೇಜಿದ ಶ್ರೀ ವಿದ್ಯಾ ಸಭಾಭವನಡ್ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಳ ಶಿಕ್ಷಣ ಸಮೂಹ ಸಂಸ್ಥೆದ ಸಂಯೋಜನೆಡ್ ಭ್ರಮರ ಇಂಚರ ತುಳು ಉಚ್ಚಯೋ ಈ ಲೇಸಿಡ್ ತುಳು ಬರವು ಅಂಚನೆ ಸಾಹಿತ್ಯದ ಓದು ಈ ವಿಚಾರದ ಬಗೆಟ್ ಪಾತಿರ್ನಾರೆ ವಿಜಯಲಕ್ಷ್ಮಿ ಕಟೀಲು ಇಡಗು ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೆಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

0: ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಇಂದಿನ ಕನ್ನಡ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ ಬಿಎ ವಿವೇಕ್ ರೈ ಪುಸ್ತಕ ಹಬ್ಬದಲ್ಲಿ ಮಾತನಾಡಿದ. ಈಗ ಕೇಳಿ ಡಾಕ್ಟರ್ ಬಿಎ ವಿವೇಕ್ ರೈ ಪುಸ್ತಕ ಹಬ್ಬ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರೊಫೆಸರ್ ಬಿಎ ವಿವೇಕ್ ರೈ ಅವರ ಮಾತುಗಳನ್ನು.
1: ಹಿರಿಯರೇ ಮತ್ತು ಸ್ನೇಹಿತರೆ, ಉಷಾ ನಿಮ್ಮನ್ನೆಲ್ಲ ಕಾಣ್ತಾ ಇದ್ರೆ ಒಂದೆರಡು ವರ್ಷದ ಬಳಿಕ ನಿಮ್ಮನ್ನೆಲ್ಲ ಕಾಣುವ ಮಾತನಾಡುವ ಯೋಗ ಬಂತು. ಸರಿ, 2 ವರ್ಷದ ಹಿಂದೆ ನಾವು ಅನೇಕ ಮಂದಿ ಇಲ್ಲಿ ಇದೇ ಸಭಾಂಗಣದಲ್ಲಿ ಸೇರಿದ್ದೆವು. 2019 December 15 ಇದೇ ಸಭಾಂಗಣದಲ್ಲಿ ನನ್ನ ಪುಸ್ತಕ ಕಲಿತದ್ದು ಕಲಿಸಿದ್ದು ಅನ್ನುವುದು ಇಲ್ಲಿ ಅನಾವರಣ ಆಗಿತ್ತು. ನನ್ನ ಪ್ರಾಥಮಿಕ ಶಾಲೆಯ ನನ್ನ ಸಹಪಾಠಿ ಮಾರಪ್ಪ ಶೆಟ್ಟಿಯಿಂದ ಹಿಡಿದು ಹೈಸ್ಕೂಲಿನ ಸಹಪಾಠಿ ಗೋಪಾಲಕೃಷ್ಣ, ಹಸನ್ನು, ಎವಿ ನಾವಡ್ರು, ನಾನು 1 ವರ್ಷ ಹೈಸ್ಕೂಲ್ ಮಿನಿಸ್ಟರ್ ಆಗಿದ್ದ ನನ್ನ ವಿದ್ಯಾರ್ಥಿಯಾಗಿದ್ದ ಈಗ ಕಾನೂನು ವಿಶ್ವವಿದ್ಯಾಲಯ ಕುಲಪತಿಯಾಗಿದ್ದ ಪ್ರೊಫೆಸರ್ ಈಶ್ವರ ಭಟ್ ಒಂಥರ ಸಹಪಾಠಿಗಳ ಸಮ್ಮಿಲನ ಥರ ಇತ್ತು. ಪ್ರತಿ ವರ್ಷ ಒಂದು ನಾನು ನಿವೃತ್ತನಾಗಿ ಜರ್ಮನಿಯಿಂದ ಬಂದಮೇಲೆ ನಾನು ಡಿಸೆಂಬರ್ದಲ್ಲಿ ಒಂದು ಪುಸ್ತಕ ಬಿಡುಗಡೆಗೆ ಅಂತ ಇಟ್ಕೊಂಡಿದ್ದೆ. ಯಾಕಂದರೆ ಡಿಸೆಂಬರ್ ಅಂದರೆ ವರ್ಷ ಕೊನೆಯಾಗುವ ಕಾರಣ, ವರ್ಷ ಕೊನೆಗಾದರೂ ಒಂದು ಪುಸ್ತಕ ಬರಲಿ ಅನ್ನುವ ಕಾರಣಕ್ಕೆ ಇತ್ತು. ಹಾಗಾಗಿ 2 ವರ್ಷ ಹಿಂದೆ ಮಾಡಿದ್ದಾಗ ನಾನು ಕೊನೆಯಲ್ಲಿ ಹೇಳಿದ ಮಾತು ಅವತ್ತಿದ್ದ ನೆನಪಿರ್ಬೋದು, ಮುಂದಿನ ಡಿಸೆಂಬರ್ದಲ್ಲಿ ಭೇಟಿಯಾಗೋಣ ಅಂತ ಹೇಳಿದ್ದೆ. ಅಂದರೆ ಕಳೆದ ವರ್ಷ ಭೇಟಿಯಾಗಲಿಕ್ಕೆ ಆಗಲಿಲ್ಲ. ಯಾಕಂದರೆ 2019 December 15 ನಾವು ಭೇಟಿಯಾದ ಮೇಲೆ ಜನವರಿ ಫೆಬ್ರವರಿಯಿಂದ ಏನಾಯಿತು ನಮ್ಮ ದೇಶದಲ್ಲಿ ಅಂತ ನಿಮ್ಗೆ ಗೊತ್ತಿದೆ. ಕೊರೋನಾದ ಮೊದಲನೇ ಅಲೆ ಬಂತು. ಹಾಗಾಗಿ ಕಳೆದ ಡಿಸೆಂಬರ್ದ ಹೊತ್ತಿಗೆ ಕೇಳಿದರು ನಮ್ಮ ಗೆಳೆಯರೆಲ್ಲ ಇವರು, ಸರ್ ಈ ಬಾರಿ ಇಲ್ವಾ ಅಂತ. ನಾನು ಬೇಡ ಅಂತ ಹೇಳಿದೆ. ಯಾಕಂದರೆ ಸಂಭ್ರಮ ಮುಂತಾದ ಮಾಡುವ ಕಾಲ ಇರಲಿಲ್ಲ. ಹಾಗಾಗಿ ನಾನು ಸ್ವಲ್ಪ ಈಗ ತಾನೇ ರೋಸಿಕಿನ ಕಥೆಗಳನ್ನು ವಿಮರ್ಶೆ ಮಾಡ್ತಾ ರೇಖಾ ಹೇಳಿದರು, ಯಾಕೆ ಈ ಥರದ ಕಥೆಗಳನ್ನು ಪ್ರೊಫೆಸರ್ ಅನುವಾದ ಮಾಡಿದರು. ಸುಮ್ಮನೆ ಒಂದು 2-3, ಯಾಕಂದರೆ ಆ 2 ವರ್ಷದಲ್ಲಿ ನಾವು ಏನೆಲ್ಲವನ್ನು ಅನುಭವಿಸಿದ್ದೆವು ಕಷ್ಟಗಳನ್ನು. ಇವತ್ತು ಬಿಡುಗಡೆಯಾದ ಒಂದು ಪುಸ್ತಕ ಹ್ಯಾಂಡ್ ಬುಕ್ ಆಫ್ ಕನ್ನಡ ಪ್ರೊಸಡಿ ಅಂತ, ಅದರ ಪ್ರಕಾಶನ ಮಾಡಿದವರು ಕೇಂದ್ರೀಯ ವಿಶ್ವವಿದ್ಯಾನಿಲಯ ಗುಲ್ಬರ್ಗದವರು. ಆಗ ಅದರ ಕುಲಪತಿಯಾಗಿದ್ದವರು ನನ್ನ ಬಹಳ ಕಾಲದ ಸ್ನೇಹಿತರು ಪ್ರೊಫೆಸರ್ ಎಚ್ ಎ ಮಹೇಶ್ವರಯ್ಯನವರು. ಅವರ ಪ್ರೀತಿ ಮತ್ತು ಒತ್ತಡದಿಂದ ನಾನು ಮೊದಲನೆಯ ಕೊರೋನಾದ ಲಾಕ್ಡೌನ್ ವೇಳೆಗೆ ಇಡೀ ನಮ್ಮ ಜಗತ್ತು ಖಿನ್ನಾಗಿದ್ದಾಗ ಇನ್ನೇನು ಮಾಡುವುದು ಅಂತ ತಕ್ಷಣ ಹೊಳೆಯಿತು. ತುಂಬ ವರ್ಷ, ಒಂದು 13 ವರ್ಷ ನನ್ನ ಛಂದಸ್ಸು ಪಾಠ ಕೇಳಿದ ಎಲ್ಲ ಇಲ್ಲಿ ವಿದ್ಯಾರ್ಥಿಗಳಿದ್ದೆ. ನಾನು ಬರೆಯೋಣ ಅಂತ ಕೂತು ಬರೆದೆ ಒಂದು 2-3 ತಿಂಗಳು ಬರೆದೆ. ಪ್ರೊಫೆಸರ್ ಮಹೇಶ್ವರ ಹೇಳಿದ್ದು, ಸರ್ ನಾವು ಪ್ರಿಂಟ್ ಮಾಡ್ತೇವೆ ಅಂತ ಹೇಳಿದರು. ಅವರ ಕುಲಪತಿ ಅವಧಿ ಕಳೆದ ವರ್ಷ ನವಂಬರ್ ಕೊನೆಗೆ ಮುಗಿತಾ ಇತ್ತು. ಮುಗಿಯುವುದರ ಮೊದಲು ಪ್ರಕಟ ಮಾಡಿ ನನಗೆ ಪ್ರತಿಗಳನ್ನು ಕಳಿಸಿಕೊಟ್ಟು ನನಗೆ ಒಂದು ಹೇಳಿದೆ, ಪ್ರೊಫೆಸರ್ ಮಹೇಶ್ವರನವರ ಇದರ ಬಿಡುಗಡೆಗೆ ನೀವೇ ಬರಬೇಕು. ಆದರೆ ಕಳೆದ ಜೂನ್ನಲ್ಲಿ ಪ್ರೊಫೆಸರ್ ಮಹೇಶ್ವರನವರು ಕೊರೋನಾದಿಂದ ನಮ್ಮನ್ನು ಅಗಲಿದರು. ಇದು ಒಂದು. ಇನ್ನೊಂದು, ಕಳೆದ ಮಾರ್ಚ್ ತಿಂಗಳ ಕೊನೆಯಲ್ಲಿ, ಅದು ನಾನು ಕೊನೆಗೆ ಬೆಂಗಳೂರಿಗೆ ಹೋದ್ದು, ಅದು ಮಾಸ್ತಿ ಪ್ರಶಸ್ತಿ ಪ್ರದಾನದ ಅತಿಥಿಯಾಗಿ ಹೋದ್ದು. ಸುಬ್ರಾಯ ಚಕ್ಕಾಡಿಯವರ ಅನುಭವ ಕಥನ ಬಿಡುಗಡೆ ಮಾಡಿ ನಾನು, ನಾದ ಮತ್ತು ನರಸಿಂಹಮೂರ್ತಿ ಚಾಲುಕ್ಯ ಹೋಟ್ಲಿಗೆ ಊಟಕ್ಕೆ ಬಂದಿದ್ದೆವು 29 ಅಲ್ಲಿಗೆ ನನ್ನ ಪ್ರೀತಿಯ ಗೆಳೆಯ ಕವಿ ಡಾಕ್ಟರ್ ಸಿದ್ಲಿಂಗೇ ಬಂದಿದ್ದರು. ನಾವು ಮಾತಾಡಿದೆವು. ಮಧ್ಯಾಹ್ನ ಡಿ ಆರ್ ನಾಗರಾಜ್ ಅವರ ಪುಸ್ತಕದ ಅವರ ಬಗೆಗಿನ ಪುಸ್ತಕ ಬಿಡುಗಡೆ ಇತ್ತು. ನಾನು ಸಿದ್ಲಿಂಗ ಅಂತ ಮಾತಾಡ್ತಾ ಅವ್ರನ್ನ ಒಂದು ನನ್ನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಕರೆಸಬೇಕು ಅಂತ ಭಾಳ ಆಸೆ ಇತ್ತು ನನಗೆ. ಸಿದ್ಲಿಂಗಯ್ಯ ಸುಮಾರು 40 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇದ್ದು ಕೊರೋನಾದಿಂದ ನಮ್ಮನ್ನು ಅಗಲಿದ್ದರು. ಇದು 2 ಕಥೆ ಅಷ್ಟೇ, ಅಲ್ಲಿ ಇಂಥ 100 ಇವೆ. ಈಗ ತಾನೇ ನಿಮ್ಮ ಎಲ್ಲ ಮನೆಗಳಲ್ಲೂ ಇಂತಹ ನೂರಾರು ದುಃಖದ ಕಥೆ. ಈಗ ತಾನೇ ನನ್ನ ಎಕ್ಕಸಕ್ಕೆ ಹಾಡಿದಾಗ ನನಗೆ ಸಂತೋಷ ಆಗಲಿಲ್ಲ. ಯಾಕೆಂದರೆ ರತ್ನಾವತಿ ಬೈಕಾಡಿ ಕೊರೋನಾದಿಂದ ತಮ್ಮ ಗಂಡನನ್ನು ಕಳ್ಕೊಂಡ್ರು. ಈ ಥರ ಕೊರೋನಾದಿಂದ ತಮ್ಮ ಆಪ್ತರನ್ನು, ಬಂಧುಗಳನ್ನು, ಸ್ನೇಹಿತರನ್ನು, ನೆರೆಕೆರೆಯವನ್ನು ಕಳ್ಕೊಂಡ ನಿಮ್ಮೆಲ್ಲರ ಮನೆಗಳಿದೆ. ಅಲ್ಲದೇನು ಕೂಡ ನೂರಾರು ಮಂದಿ ಕಳೆದ 2 ವರ್ಷಗಳಲ್ಲಿ ಬದುಕಿನಲ್ಲಿ ನನಗೆ ಗೊತ್ತಿದ್ದಾಗೆ ನನ್ನ ಮನೆಯ ಹತ್ತಿರದಲ್ಲಿ ಒಂದು ಸಣ್ಣ ಅಕ್ಕಸಾಲಿ ಕೆಲಸ ಮಾಡೋ ಸಣ್ಣ ಜ್ಯುವೆಲ್ಲರ್ ಸಾಲ ಈ ಕೊರೋನಾದ ಲಾಕ್ಡೌನಿಂದ ಸಾಲಾಗಿ ಆತ್ಮಹತ್ಯೆ ಮಾಡಿಕೊಂಡು ನನ್ನ ಹೆಂಡತಿ ಇಲ್ಲೇ ಇದ್ದಾಳೆ, ಅವರೆಲ್ಲ ಭಾಳ ಅವ್ರ ಹೆಂಡತಿ ಎಲ್ಲ ಇವರಿಗೆ ಸ್ನೇಹಿತರು, ನಾವೆಲ್ಲ ಭಾಳ ದುಃಖ ಪಟ್ಟೆವು. ಅಂದರೆ ಕೊರೋನಾ ಅಲ್ಲ, ಕೊರೋನಾದ ಪರಿಣಾಮವಾಗಿ ಇತ್ತೀಚೆಗೆ 2 ತಿಂಗಳ ಹಿಂದೆ ಅವರ 10ನೇ ತಾರೀಕು ಹೋಗುವ ಮಗ ಆತ ಆತ್ಮಹತ್ಯೆ ಮಾಡಿಕೊಂಡು. ಅಂದರೆ ಇದೆಲ್ಲ ನೇರವಾಗಿ ಕೊರೋನಾದಿಂದ ಪಡೆದ ಸಾವುಗಳು ಮತ್ತು ಅದರ ಪ್ರತಿಫಲನದಿಂದ ಆದ ಸಾವುಗಳು ಮತ್ತು ಇನ್ನು ಅನೇಕ ಅನೇಕ ಇವೆ. ಇಲ್ಲಿ ನನಗೆ ಅನೇಕರ ಬಗ್ಗೆ ನಾನಿಲ್ಲಿ ಹೆಸರು ಹೇಳ್ತಾ ಇಲ್ಲ. ಆದ್ದರಿಂದ ಎಂಥ ಸಂಭ್ರಮವನ್ನು ನಾನು ಆಚರಿಸಲಿ ಅಂತ. ಹಾಗೆ ಕಳೆದ ವರ್ಷ ಅಲ್ಲ ಈ ವರ್ಷವೂ ಬೇಡ ಅಂತ ಹೇಳ್ತಾ ಇದ್ದೆ. ಯಾಕೆಂದರೆ ಈ ಸ್ಲೋಮೇನ್ ರೋಧಕಿನ ಕಥೆಗಳು ಕಳೆದ ಜನವರಿ ಹೊತ್ತಿಗೆ ಅದು ಪ್ರಸಿದ್ಧ ಆಗಿತ್ತು. ಹ್ಯಾಂಡ್ಬುಕ್ ಆಫ್ ಕನ್ನಡ ಪ್ರೊಸಡಿ ಕಳೆದ ನವಂಬರ್ ಹೊತ್ತಿದ್ದ ಆಗಿತ್ತು 2 ಪುಸ್ತಕಗಳು. ದಿನನಿತ್ಯ ನಮಗೆ ಈ ಥರದ ನೋವುಗಳ ನಡುವೆ ಕೂಡ ಜೊತೆಗೆ ನಾವು 2 ವರ್ಷದಿಂದ ಒಬ್ರನ್ನೊಬ್ಬರು ಕಾಣಲಿಕ್ಕೆ ನನ್ನ ಅನೇಕರು ಆನ್ಲೈನ್ನಲ್ಲಿ ನಾನು ಉಪನ್ಯಾಸಗಳನ್ನು ಕೆಲವು ಕೊಟ್ಟೆ, ಕೆಲವು ಸಭೆಗಳಲ್ಲಿ ನಿನ್ನೆ ಕೂಡ ಭಾಗವಹಿಸಿದೆ. ಒಬ್ಬರ ಮುಖ ನೋಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈ ನೆಪದಲ್ಲಿ ಆದರೂ ಎಲ್ಲರೂ ಒಂದು ಬಾರಿ ಕಾಣುವ, ಮಾತಾಡುವ, ಮಧ್ಯಾಹ್ನ ಹೊತ್ತು ಊಟ ಮಾಡ್ತಾ ಪರಸ್ಪರ ಸುಖ ದುಃಖ ವಿಚಾರಿಸಿಕೊಳ್ಳುವ ಅನ್ನುವ ಕಾರಣಕ್ಕಾಗಿ ಪುಸ್ತಕಗಳನ್ನು ಒಂದು ನೆಪ ಮಾಡಿಕೊಂಡು ನಾವು ಇವತ್ತಿದ್ದೇವೆ. ನೀವೆಲ್ಲ ಬಂದಿದ್ದೀರಿ. ಬಹುಶಃ ಇವತ್ತಿನ ದಿನ ಮತ್ತೆ ರೂಪಾಂತರಿತ ವೈರಸ್ಸುಗಳ ಕಾಲದಲ್ಲೂ ನೀವಂಥ ಪ್ರೀತಿಯಿಂದ ಬಂದಿದ್ದೀರಿ. ಎಷ್ಟೋ ಕಾಲಕ್ಕೆ ಇದು ಸ್ವಲ್ಪ ಧೈರ್ಯದ ಪ್ರಶ್ನೆ, ಪ್ರೀತಿಯ ಪ್ರಶ್ನೆ, ಇದು ಸ್ನೇಹದ ಪ್ರಶ್ನೆ. ಯಾಕೆಂದರೆ ಇಂಥ ವೇಳೆಗೆ ಮನೆಯಿಂದ ಹೊರಗುವಾಗ ಏನಾಗ್ತದೋ, ಏನು ಹರಡಬಹುದು ಅನ್ನುವಂಥ ಆತಂಕ ಮತ್ತೆ ಮತ್ತೆ ಬರುವಾಗಲೂ ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ಹಾಗಾಗಿ ನನ್ನ ಬಗ್ಗೆ ಇಲ್ಲೆಲ್ಲ ಮಾತಾಡ್ತಿರುವಾಗ ಸ್ವಲ್ಪ ಮುಜುಗರದ ಪ್ರಶ್ನೆಯೇ ಹೌದು. ಪಕ್ಷೆ ನಾವೆಲ್ಲರೂ ನೀವೆಲ್ಲರೂ ಒಡನಾಡಿದವರೇ. ಅದು ಒಂದು ಕಾಲಕ್ಕೆ ನನ್ನ ವಿದ್ಯಾರ್ಥಿಗಳಾಗಿದ್ದವರು, ನನ್ನ ಸ್ನೇಹಿತರಾಗಿದ್ದವರು, ನನ್ನ ಬಗ್ಗೆ ಪ್ರೀತಿ ಇಟ್ಟುಕೊಂಡು ಬೇರೆ ಬೇರೆ ಕಡೆಗಳಿಂದ ನನಗೆ ಗೊತ್ತಿದ್ದು ಬಂದವರು. ಸೊ ಈ ಥರದ ಭಾಗ್ಯವನ್ನು ನಾನು ಮಂಗಳೂರಿನಲ್ಲಿ ಇದ್ದುಕೊಂಡೇ ಪಡೆದೆ. ನಾನು ಹಂಪಿಗೆ ಹೋಗಿರ್ಬೋದು, ಮೈಸೂರು ಇರ್ಬೋದು, ಜರ್ಮನಿ ಇರ್ಬೋದು, ಫಿನ್ಲ್ಯಾಂಡ್, ಆದರೆ ನಾನು ಕೊನೆಗೂ ಮಂಗಳೂರಿನಲ್ಲಿ ನಾನು ಇರಬೇಕು ಮತ್ತು ಇದೇ ನನ್ನ ಕೊನೆಯ ಒಂದು ತಾಣ ಅಂತ ತಿಳ್ಕೊಂಡವನು. ನಾನು ಎಷ್ಟೋ ಬಾರಿ ಹೇಳೋದುಂಟು ನನ್ನ ಮನೆ ನಂದಿಗುಡ್ಡದ ಹತ್ತಿರ ಇದೆ ಅಂತ ಯಾವಾಗಲೂ ಹೇಳೋದು ಸಾಂಕೇತಿಕ ಬಗ್ಗೆ. ಯಾಕೆಂದರೆ ಇದು ನಾನು ಅದನ್ನು ಬಿಟ್ಟು ಎಲ್ಲೂ ಹೋಗುವಲ್ಲ ಮಂಗಳೂರನ್ನು. ನಾನು ಕುಲಪತಿ ಆಗಿದ್ದಾಗಲೂ ನನಗೆ ಮೈಸೂರಲ್ಲಿ ಆದ ಆಫರ್ ಇತ್ತು ಒಂದು ಸೈಟ್ ತೊಗೊಳ್ಳಿ ಅಂತ. ಒಂದು ಕಡತದನ್ನು ರಿಜಿಸ್ಟರ್ ಆಗಿದ್ದವರು KS ಅಧಿಕಾರಿ ಹಂಪಿಯಲ್ಲಿ, ಅವರು ಮೈಸೂರಿನಲ್ಲಿ ನಾನು ಕುಲಪತಿ ಆದಾಗ ಅವರು ಮೂಡ ಕಮಿಷನರಾಗಿ ಬಂದು ಅರ್ಜಿ ತೊಗೊಂಡು ಬಂದು ಸರ್ ಇಲ್ಲಿ ಸೈನ್ ಹಾಕಿ ಇದು ಬಹಳ ಲೀಗಲಾಗಿ ನಿಮಗೆ ಕೊಡ್ತಾ ಇರುವುದು ಅಂತ. ನಾನು ಕಾಗದವನ್ನು ತವರಿಗೆ ಕೊಟ್ಟು ನಗಾಡಿದೆ, ನನಗೆ ಒಂದು ಮನೆ ಇದೆ ಮಂಗಳೂರಲ್ಲಿ ಸಾಕಾಗ್ತದೆ ಅಂತ. ಆದರೆ ನನಗೆ ಮಂಗಳೂರು ಇರಬೇಕು ಅನ್ನೋದು ನನ್ನ ಆಸೆ. ನೀವೆಲ್ಲ ಜೊತೆಗೆ ಎಷ್ಟು ದಿನ ಇರಬೇಕು ಅನ್ನುವುದನ್ನು ಹೇಳುವುದಕ್ಕೆ ಈ ಪುಸ್ತಕದ ಒಂದು ನೆಪ ಮಾಡಿದೆ.

ಒಟ್ಟಿಗೆ ಪ್ರವೇಶ ಮಾಡಿ ಎಲ್ಲ ತಿಂಡಿ ಹಂಚು ಒಂದು ಸಂತೋಷ ಕೊಡೋಣ. ಆಮೇಲೆ ಒಟ್ಟಿಗೆ ಊಟ ಮಾಡಿದ್ದೆ. ಅದು ಬಿಟ್ಟರೆ ಹೆಚ್ಚು ಅಂದರೆ ಆ ದಿನ ನಾನು ನನ್ನ ಹೆಂಡತಿ ಇಬ್ಬರೇ ಹೋಗಿ, ಯಾಕೆಂದರೆ ಮಕ್ಕಳೆಲ್ಲ ಈಗ ದೂರ ಇದ್ದಾರೆ, ಹೋಗಿ ಊಟ ಮಾಡಿ ನಮ್ಮ ಪಾಡಿಗಿರೋದು. ಮತ್ತು ವರ್ಷ ಅನ್ನೋದಕ್ಕೆ ಅದೇನು ಈಗ ಹೇಳಿದರೆ ಇಷ್ಟು ವರ್ಷ ಆಯಿತು ಅಂತ, ಅದಕ್ಕೆ ನಾವೇನು ಪ್ರಯತ್ನ ಮಾಡಿ ಅದು ಆಗುವುದಲ್ಲ. ನನ್ನ ಗುರುಗಳು ಹಾಮಾನಾಯಕರು ಒಂದು ಜೋಕ್ ಹೇಳ್ತಾ ಇದ್ದರು, ಅದು ಯೂನಿವರ್ಸಿಟಿ ಪ್ರೊಫೆಸರ್ಗಳ ಬಗ್ಗೆ. ಏನಂದರೆ ಎಷ್ಟೋ ಬಂದು ಹೇಳ್ತಾ ಇದ್ದಾರೆ, ಸರ್ ಅವರು ಪ್ರೊಫೆಸರ್ ಆದರು ಅಂತ. ಇಲ್ಲ, ಪ್ರೊಫೆಸರ್ ಆಗೋದಕ್ಕೆ ಅಷ್ಟೇನಿಲ್ಲ, ಉಸಿರಾಡ್ತಾ ಇದ್ದರೆ ಸಾಕು ಪ್ರೊಫೆಸರ್ ಆಗ್ತಾರೆ ಅಂತಂದರೆ. ಇದು ಅಂದರೆ ಸುಮ್ಮನೆ ಒಂದು 10 ವರ್ಷ ಸುಮ್ಮನೆ ಉಸಿರಾಡ್ತಾ ಇದ್ದರು ಪ್ರೊಫೆಸರ್ ಆಗ್ತಾರೆ. ಅದು ಇದು ಯಾವಾಗ, 35 ವರ್ಷದ ಹಿಂದೆ, ಈಗಿನ ಪ್ರೊಫೆಸರ್ಗಳಿಗೆಲ್ಲ ಹಿಂದೆ ಯಾರೋ ನನ್ನ ಗುರುಗಳು ಹಮಾನಾಯಕರು ಮಾಡ್ತಾ ಇದ್ದ ಜೋಕ್ ಅದು. ಹಾಗಾಗಿ ನಾವು ವಯಸ್ಸಾಗುವುದೇ ನಮ್ಮ ಸಾಧನೆ ಏನು ಅಲ್ಲ. ನಾವು ಈಗ ಅದಕ್ಕೆ ಒಳ್ಳೆಯ ಮಾತು ಕಟ್ಟಿಮನ್ ಹೇಳಿದರು, ನನಗೆ ಇಷ್ಟು ಆರೋಗ್ಯ ಉಳಿದಿದ್ದರೆ ನಾನು ಹೆಂಡತಿ ಕಾರಣ ಅಂತ. ಯಾಕಂದರೆ ಇಂಥದ್ದು ತಿನ್ನಬೇಡಿ, ಇಂಥದ್ದು ತಿನ್ನಬೇಕು, ಒಳ್ಳೆ ಆಹಾರ ಮಾಡಿಕೊಡಿ. ಇದು ಮತ್ತೇನಿಲ್ಲ, ಒಳ್ಳೆ ಆಹಾರ ಇದ್ದುಕೊಂಡು ಸ್ವಲ್ಪ ಸರಿಯಾಗಿ ಈ ದೇಹ ಇಟ್ಕೊಂಡು ಬಿಟ್ಟರೆ ವಯಸ್ಸಾಗ್ತದೆ, ಅದೇನು ದೊಡ್ಡ ವಿಷಯ. ಆದರೆ ನಾವು ಮಾಡೋ ಕೆಲಸಗಳಲ್ಲ, ಪ್ರೀತಿಯನ್ನು ನಾನು ಎಲ್ಲಿ ಹೋದಾಗಲೂ ಕೂಡ ನನಗೆ ಒಂದು ಪ್ರೀತಿಯನ್ನು ಕೊಡ್ತಾ ಹೋದರು. ಹಾಗಾಗಿ ಅಭಿನಂದ ಗ್ರಂಥದ ಪ್ರಸ್ತಾವ ಮಾಡಿದರು ಅವರು. ಬಟ್ ನಾನು ಹೇಳ್ತಾ ಇರೋದು ಅದರ ತಾತ್ವಿಕವಾಗಿ ನನಗೆ ಅದು ಇಷ್ಟ ಇಲ್ಲ. ನನಗೆ ಸನ್ಮಾನ, ನನ್ನ ಬಗ್ಗೆ ಕಾಂತಾರ ಕನ್ನಡ ಸಂಘದಿಂದ ಪುಸ್ತಕ ತರಬೇಕು ಒಂದು ಡಾಕ್ಟರ್ ಮುಗಸಾಲೆಯವರು ಒಂದು 20 ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾನು ಪ್ರತಿ ಬಾರಿಯೂ ನಾನು ಇರುವಷ್ಟು ಕಾಲ ಬೇಡ ಮುಗಸಾಲೆಯವರು, ಆಮೇಲೆ ಬೇಕಾದ್ರೆ ಮಾಡಿಕೊಳ್ಳಿ ಅಂತ ಹೇಳಿದ್ದೇನೆ ಅದು. ಆದರೆ ಒಂದು ಏನಾಗ್ತದೆ ಅಂದರೆ, ಇದರಿಂದ ಈಗ ನನಗೆ ನೀವಿಲ್ಲಿ ಮಾತನಾಡುವಾಗ ಯಾಕೆ ಮುಜುಗರ ಆಗ್ತದೆ ಅಂದರೆ, ಎಲ್ಲೋ ನಾವು ಒಂಥರ ಒಂದು ಪ್ರತ್ಯೇಕವಾಗಿ ನಾವೊಂದು ವ್ಯಕ್ತಿತ್ವವನ್ನು ರೂಪಿಸಿದಾಗ ಆತ್ಮೀಯತೆ ಹೊರಟು ಹೋಗ್ತದೆ. ಈಗ ನೀವೆಲ್ಲ ಬಂದು ನನ್ನ ಕೈ ಕುಣುಗ್ತೀರಿ, ಮಾತಾಡಿದ ಹತ್ತಿರ ಮಾತಾಡ್ರಿ, ಅದನ್ನು ಕಳ್ಕೊಂಡು ನಾನು ಕೂತ್ಕೊಂಡು ಅಲ್ಲಿ ಒಂಥರ ಶಾಲು ಹಣ್ಣು ಹಾರ ನನಗೆ ಇದೆಲ್ಲ ಏನಾಗ್ತದೆ, ನಮ್ಮ ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಸಂಕುಚಿತ ಮಾಡ್ತಾ ಹೋಗ್ತದೆ. ಅಂದರೆ ನಾನೆಷ್ಟೋ ಅಭಿನಂದ ಗ್ರಂಥಗಳ ಸಮಾರಂಭಕ್ಕೆ ಹೋಗಿದ್ದೇನೆ, ಅಭಿನಂದನ ಭಾಷಣ ಮಾಡಿದ್ದೆ, ಅಭಿನ ಗ್ರಂಥಕ್ಕೆ ಲೇಖನ ಬರೆದೇನೆ, ಅದು ನನ್ನ ಸಂತೋಷ. ವೈಯಕ್ತಿಕವಾಗಿ ನನಗೆ ಅದು ಇಷ್ಟ ಇಲ್ಲ ಅನ್ನೋ ಕಾರಣಕ್ಕಾಗಿ ನಾನು ಚಿನ್ನಪ್ಪಗೌಡ ಹೇಳಿದಷ್ಟೇ ಅಲ್ಲ, ಮೈಸೂರಲ್ಲಿದ್ದಾಗ ಒಂದು ತಮಾಷೆ ಹೇಳಬೇಕು, ಒಬ್ಬರು ಬಂದು ಎಲ್ಲ ಆಗಿದೆ ಸರ್ ಇನ್ನು ನಿಮ್ಮ ಸಂದರ್ಶನ ಒಂದಾದರೆ ಪಿಂಟಿ ಕೊಡ್ತೇವೆ ಅಂತ ಬಂದರು ಒಬ್ಬರು. ಯಾಕೆ ಅಲ್ಲ ಸರ್, ನಿಮಗೆ ಇಷ್ಟು ವಯಸ್ಸಾಯಿತು, ಅದ ಕಾರಣ ನಮ್ಮಲ್ಲಿ ಇದಕ್ಕಿಂತ ಮೊದಲೇ ಮಾಡಬೇಕಾಗಿತ್ತು ನಿಮಗೆ ಅಭಿನಂದಂತು. ನಾನು ಎಲ್ಲ ಹೇಳಿದ್ಮೇಲೆ ಯಾಕೆ ನಿಮ್ಗೆ ಇಷ್ಟ ಇಲ್ಲ ಸರ್, ನಿಮ್ಮ ಬಗ್ಗೆ ಆಡೋದು ಮತ್ತೆ ಎಲ್ಲ ಎಲ್ಲ ಇಂತಿಂಥವ್ರ ಲೇಖನ ಎಲ್ಲ ರೆಡಿಯಾಗಿದೆ ಅಂತ. ಆಮೇಲೆ ಕೇಳಿದೆ ನೀವೇನು ಮಾಡ್ತಾ ಇದ್ದೀರಿ? ಅವರೊಂದು ಕಾಲೇಜ್ನಲ್ಲಿ ನಾನು ಪಾರ್ಟ್ ಟೈಮ್ ಲೆಕ್ಚರ್. ನೀವು ಯೂನಿವರ್ಸಿಟಿ ಲೆಕ್ಚರ್ ಪೋಸ್ಟಿಗೆ ಏನಾರು ಅಪ್ಲೈ ಮಾಡಿದ್ದೀರಾ? ಹೌದು ಸರ್ ಅಂತ ಅಂತ ಹೇಳಿದೆ. ನೀವು ನಾನೇನೋ ಇದನ್ನೆಲ್ಲ ಹೊರಗಡೆ ಹೇಳುವುದಿಲ್ಲ, ದಯವಿಟ್ಟು ನೀವು ಹೊರಗೆ ಹೋಗಿ ಅಂತ ಹೇಳಿ ಕಳಿಸಿದ್ದೆ. ಅಂದರೆ ನಾನು ಇದನ್ನು ಒಂದು ಮುಖ ಹೇಳ್ತಾ ಇರೋದು. ಆದರೆ ಏನಾಗ್ತದೆ ಅಂದರೆ, ಎಷ್ಟೋ ಬಾರಿ ನಮಗೆ ಪ್ರೀತಿಯ ಮಾತುಗಳು ಕೂಡ ಅತಿಶಯವಾದಾಗ ಏನಾಗ್ತದೆ ಅಂದರೆ, ನಮ್ಮನ್ನು ಎಲ್ಲೋ ಒಂದು ಕಡೆ ವಾಸ್ತವದಿಂದ ಮೇಲಕ್ಕೆ ಅವ್ಕೊಂಡು ಹೋಗ್ತವೆ. ನಾವು ಬಹಳ ಸಾಮಾನ್ಯ ಮನುಷ್ಯರು, ನಾವೆಲ್ಲ ಸಾಮಾನ್ಯ ಮನುಷ್ಯರು. ಯಾಕಂದ್ರೆ ನಾನು ಇವತ್ತು ಪ್ರಜಾಸಂದೇಶದಲ್ಲಿ ಹೇಳಿದ್ದೆ, ನಾವೊಂಥರ ಒಂದು ಪುಣಚಾದಂಥ ಹಳ್ಳಿಯಿಂದ ನಾನು ಪುತ್ತೂರಲ್ಲಿ ಹೈಸ್ಕೂಲ್ ಮಾಡಿದ್ದೇನೆ, ಕಾಲೇಜಿಗೆ ಹೋಗಿದ್ದೇನೆ ಅನ್ನೋದು ಆ ಕಾಲಕ್ಕೆ ಒಂದು ಪವಾಡ. ಅದು ನನ್ನ ಗೆಳೆಯ ಡಾಕ್ಟರ್ ಜನಾರ್ದನ್ ಇಲ್ಲಿದ್ದಾರೆ, ಅದು ನಾನು ಅವರ ಬಗ್ಗೆ ಆಮೇಲೆ ಹೇಳಬೇಕಾಗಿ ನಾವು ಸಮಾಜದಲ್ಲಿದ್ದೇವೆ. ನಾನು ಸೆಕೆಂಡ್ ಇಯರ್ ಬಿ ಎಸ್ ಇಲ್ಲಿದ್ದಾಗ ಫಿಲೋಮಿನಾ ಕಾಲೇಜ್ ಪುತ್ತೂರಲ್ಲರೂ ಫೈನಲ್ ಇಯರ್ ಬಿ ಎಲ್ಲಿದ್ದರು, ಒಂದು ವರ್ಷನಿಗಿಂತ ಸೀನಿಯರ್, ಅವರು ಆರ್ಟ್ಸ್ ನಾನು ಸೈನ್ಸ್. ಆದರೆ ಈಗಲೂ ನಾವು ವಾರಕ್ಕೆ 3-4 ಬಾರಿ ಫೋನಲ್ಲಿ ಮಾತಾಡ್ತಾ ಇರ್ತೇವೆ. ನಾವು ನಮಗೇನು ಅವರು ರಿಜಿಸ್ಟರ್ ಆಗಿ ರಿಟೈರ್ಡ್ ಆಗಿ ನಾನು ಯಾವಾಗ ರಿಟೈರ್ಡ್ ಆಗಿದ್ದಂದರೆ, ಇವಕ್ಕೆಲ್ಲ ಏನೋ ಬೇರೆ ಕಾರಣಗಳು. ನಾನು ಹೇಳೋದು ಸ್ನೇಹಕ್ಕೆ ಬಂಧುತ್ವಕ್ಕೆ ಕಾರಣಗಳು ಇರಬಾರ್ದು, ಕಾರಣಗಳಿದ್ದ ಕೂಡಲೇ ಅದು ಸ್ವಾರ್ಥ ಆಗ್ತದೆ. ಹಾಗಾಗಿ ಒಡನಾಟ ಪುಸ್ತಕ ಮಾಡುವಾಗಲೂ ಪ್ರೊಫೆಸರ್ ಸಿ ಎನ್ ರಾಮಚಂದ್ರನ್ ಕೇಳಿದ್ದಕ್ಕೆ ನಾನು ಒಪ್ಕೊಳ್ಳಲಿಲ್ಲ. ಕೊನೆಗೆ ಅವರು ಈ ರೀತಿಯ ಒಂದು ಮಾತಿದ್ದು, ಬರೀ ಶೈಕ್ಷಣಿಕವಾದ ನಿಮ್ಮ ಚಟುವಟಿಕೆಗಳ ಬಗ್ಗೆ ಅಂತ ಹೇಳಿದರೆ, ನಾನು ಕೊನೆಗೆ ಹೇಳಿದೆ 75ಕ್ಕೆ ಅಂತ ನೀವು ಅದನ್ನು ಲಿಂಕ್ ಮಾಡಬೇಡಿ, ಏನೇ ಮಾಡಿ ತೊಂದರೆ ಇಲ್ಲ ಅಂತ. ಹಾಗೆ ಅವರು ಅವರ ಲೇಖನ ಬಿಳಿಮಲೆ, ಚಿನ್ನಪ್ಪಗೌಡರು, ಬೋರ್ಲಿಂಗಯ್ಯ ಮತ್ತು ಮುಕ್ತ ವಿಷಯದ ಯಾಕೆ ಹೇಳಿಲ್ಲ ಅಂತ ಹೇಳಿದರೆ, ಆಗ ನಾನು ಹೇಳಿದ್ದೆ ನನಗೆ ಈಗ ಉದಾಹರಣೆಗೆ ನಾನು ಮಂಗಳೂರು ಸಿಟಿಯಲ್ಲಿ ಡೀನ್ ಆಗಿದ್ದೆ, ಸಿಂಡಿಕೇಟ್ ಮೆಂಬರ್ ಆಗಿದ್ದೆ, ಯಾವುದನ್ನು ಹೇಳಬಾರ್ದು ಹೇಳಿದೆ. ನಾನು ಪ್ರೊಫೆಸರಾಗಿ ಡಿಪಾರ್ಟ್ಮೆಂಟಲ್ಲಿ ಮಾಡಿದ ಶೈಕ್ಷಣಿಕ ಬಿಟ್ಟರೆ, ನನ್ನಲ್ಲಿ ಸೆನೆಟು, ಸಿಂಡಿಕೇಟಲ್ಲಿ ಡೀನ್ ಆಗಿ ಮತ್ತು ಅನೇಕ ಆಫೀಸಿನಲ್ಲಿದ್ದೆ, ಅದು ಯಾವುದು ಮುಖ್ಯ ಅಲ್ಲ, ಅದು ನೈ ಬೇಡ. ಅದು ನಾನೊಬ್ಬ ಅಧ್ಯಾಪಕನಾಗಿ ಒಬ್ಬ ಸಂಶೋಧಕನಾಗಿ ಮಾಡಿದ ಕೆಲಸ ಬಿಟ್ಟರೆ ಬೇರೆ ಯಾವುದು ಹೈಲೈಟ್ ಆಗಬಾರ್ದು.

0: ಅದು ಎಲ್ಲಿ ಇದೆ ಅದನ್ನು ಮಾತ್ರ ಹಾಕಬೇಕು ಅಂತ ನಾನು ಆ ಮಾತನ್ನು ಪ್ರೊಫೆಸರ್ ರಾಮಚಂದ್ರನಿಗೆ ಬಹಳ ಸ್ಪಷ್ಟ ಹೇಳಿದ ಕಾರಣ ಅದನ್ನು ಅವರು ಶೈಕ್ಷಣಿಕ ಒಡನಾಟದ ಅಂತ ಒಂದು ಅವರ ಪ್ರಸ್ತಾವನೆಯಲ್ಲಿ ಹೇಳಿದ್ದಾರೆ. ಇದು ನನಗೆ ಯಾಕೆಂದರೆ ಈಗ ಇಲ್ಲೆಲ್ಲ ನನ್ನ ಹಿಂದಿನ ವಿದ್ಯಾರ್ಥಿಗಳು ಅಥವಾ ನನ್ನ ಸ್ನೇಹಿತರಾದವರು ಅಧ್ಯಾಪಕರಾದ ಕ್ಷೇತ್ರದವರೆಲ್ಲ ಶೈಕ್ಷಣಿಕವಾಗಿ ನೀವೆಲ್ಲ ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಿದವರು. ಅದರಿಂದ ನನಗೇನಾಗ್ತದೆ, ಈ ಪುಸ್ತಕಗಳನ್ನು ಬರೆಯುವುದು ಒಂದು ಬಿಡುಗಡೆ ಕೂಡ. ನನ್ನ ಇಲ್ಲಿ 5 ಪುಸ್ತಕಗಳಲ್ಲಿ 4 ನನ್ನ ಪುಸ್ತಕಗಳು, 2 ಹಿಂದೆ ಆದವುಗಳು. ಆಮೇಲೆ ಮುನ್ನುಡಿಗಳ ಬಗ್ಗೆ ಅವರು ಹೇಳಿದರು. ಇಲ್ಲಿ ನಾನು ಮುನ್ನುಡಿ ಬರೆದವರಿಗೆಲ್ಲ ನಾನೊಂದು ಪ್ರತಿ ಕೊಡ್ತೇನೆ ಅಂತ ಹೇಳಿದ್ದೇನೆ. ಕಳೆದ ಬಾರಿ ಕೊಟ್ಟಿದ್ದೇನೆ, ಅದು ನಾನು ಹೇಳಿದೆ ನಮಗೆ ಎಷ್ಟೇ ಸಮಯ ಕಡಿಮೆ ಇದ್ದರೂ ಅದು ಕೊಡಬೇಕು. ಆದರೆ 2-3 ಪುಸ್ತಕಕ್ಕೆ ಮುನ್ನುಡಿ ಬರೆದವರಿಗೆ 3 ಪುಸ್ತಕ ಕೊಡಲಿಕ್ಕೆ ಆಗೋದಿಲ್ಲ. ಅದು ಈಗ ಇಲ್ಲೇನಾಗಿದೆ, ಚಿನ್ನಪ್ಪ ಗೌಡರು, ಗಣೇಶ ಮೀನು, ಅಶೋಕ್ ಕಾಳುವರೆಲ್ಲ ಈ ಥರದ ಒಂದಕ್ಕಿಂತ ಹೆಚ್ಚು ಬರೆಸಿದ್ದಾರೆ. ಮತ್ತು ಗಣೇಶ ಮೀನು ಎಲ್ಲ ನನ್ನಿಂದಲೇ ಬರೆಸ್ತಾ ಇದ್ದಾರೆ. ಅದರಿಂದ ಅದೆಲ್ಲ ಆಗುವುದಿಲ್ಲ ಪುಸ್ತಕ, ಯಾಕಂದರೆ ಪ್ರಕಾಶಕರು ಅಷ್ಟೆಲ್ಲ ನನಗೆ ಕೊಡುವುದಿಲ್ಲ ಅನ್ನೋದನ್ನು. ಆದರೆ ಇವೆಲ್ಲ ಏನಾಗಿದೆ, ಈಗ ನೀನು ನೀವೆಲ್ಲ ನೋಡ್ತೀರಿ, ತುಂಬ ದೊಡ್ಡ ದೊಡ್ಡವರು ಇವತ್ತು ಎನ್ ಟಿ ಭಟ್ರೋ, ವಿಷ್ಣು ಭಟ್ರೋ ಅಥವಾ ಮಾಜಿ ಪ್ರಿನ್ಸಿಪಾಲಲ್ಲಿ ಇದ್ದಾರೆ, ಬಡಕಿಲ ಶ್ರೀಧರ್ ಭಟ್ರು ಇದ್ದಾರೆ ಅಂತ ಅನೇಕರಿದ್ದಾರೆ. ಅದರಿಂದ ಏನಾಗ್ತದೆ ಅಂದರೆ ಈ ರೀತಿ ಮುನ್ನುಡಿ ಬರೆಯುವುದರಿಂದ ಏನಾಗಿದೆ ಅಂದರೆ ನನಗೆ ಒಂದು ಪುಸ್ತಕ ಓದೋ ಹವ್ಯಾಸ ಬೆಳೀತು. ಈಗೇನಾಗಿದೆ, ನಿವೃತ್ತರಾದ ಮೇಲೆ ನಮಗೆ ಹೆಚ್ಚು ಕೆಲಸಗಳಿರುವುದಿಲ್ಲ. ಊಟ ಮಾಡುವುದು, ಸ್ವಲ್ಪ ಪೇಪರ್ ಓದೋದು, ಮಲಗುವುದು ಬಿಟ್ಟರೆ ಬೇರೆ ಕೆಲಸ ಇಲ್ಲ. ಅದಕ್ಕಾಗಿ ನಮಗೆ ಓದುವ ಹವ್ಯಾಸವನ್ನು ಈ ಥರ ಪುಸ್ತಕಗಳ ಓದು ನಮಗೆ ಮಾಡಿಕೊಡ್ತದೆ. ಆ ಕಾರಣಕ್ಕಾಗಿ ನನಗೆ ಇವತ್ತು ಬಂದ ಅತಿಥಿಗಳು, ನನಗೆ ಕಟ್ಟಿ ಮನೆಯವರು ಬಂದದ್ದು ಬಹಳ ಸಂತೋಷ ಆಯಿತು. ಯಾಕೆಂದರೆ ನಾನು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯಲ್ಲಿ ಕುಲಪತಿಯಾಗಿದ್ದಾಗ ಅವರು ಮತ್ತು ಇಕ್ಬಾಲ್ ಅಹಮದ್ ಇಬ್ಬರಿದ್ದರು. ನನಗೆ ಹೆಚ್ಚು ಪ್ರಶ್ನೆ ಕೇಳ್ತಾ ಇದ್ದವರು ಇವರೇನೆ, ಸರ್ ಇದು ಯಾಕೆ ಬೇಕು, ಯಾಕೆ ಮಾಡಬೇಕು ಅಂದರೆ. ನಾನು ಹೇಳ್ತಾ ಇರೋದು, ನನ್ನನ್ನು ಒಬ್ಬ ಪ್ರಾಮಾಣಿಕ ಕುಲಪತಿಯಾಗಿ ಅಲ್ಲಿ ಉಳಿಸಲಿಕ್ಕೆ ಕಾರಣ ಪ್ರೊಫೆಸರ್ ಕಟ್ಟಿಮನಿ ಅಂತ ಸಿಂಡಿಕೇಟ್ ಮೆಂಬರ್ಸ್ಗಳು. ಯಾಕೆಂದರೆ ಸಿಂಡಿಕೇಟ್ ಮೆಂಬರ್ಗಳು ಎಸ್ ಮ್ಯಾನ್ಗಳು ಅಥವಾ ಎಸ್ ವುಮನ್ಗಳು ಆದರೆ ಏನಾಗ್ತದೆ ಅಂದರೆ, ಹೇಳಿದ್ದಕ್ಕೆಲ್ಲ ಸಾಹೇಬರು ಹೇಳಿದ್ದು, ಈ ಸಾಹೇಬರು ಇದೆಲ್ಲ ಈ ಮಾತು ಬಂದ ಕೂಡ ಏನಾಗ್ತದೆ, ಒಂದು ರೀತಿ ಎಲ್ಲದಕ್ಕೂ ಅಥವಾ ಅವರಿಂದ ಅನುಕೂಲಗಳು ಅಂತ. ಬಟ್ ಕಟ್ಟಿಮನಿ ಎಂದೂ ಹೀ ಡಿಂಟ್ ಸ್ಪ್ಯಾರ್ ಮಿ ಎನಿ ಟೈಮ್. ಯಾವ ಈಗಲೂ ಗೊತ್ತಿದೆ ನನ್ನ ಕಟ್ಟಿಮನಿ ಅವರು ಮಾತಾಡ್ತಾರೆ ಅಂತ ಹೇಳಿ ಸಿಂಡಿಕೇಟಲ್ಲಿ ನಾನು ತುಂಬ ಸಿದ್ಧತೆ ಮಾಡಿಕೊಂಡು ಹೋಗ್ತಾ ಇದ್ದೆ. ಹಾಗಾಗಿ ನನ್ನ ಅವಧಿಯಲ್ಲಿ ಬಹುಶಃ ಅದನ್ನು ಪ್ರೊಫೆಸರ್ ಬೋರ್ಲಿಂಗೇನವರ ಲೇಖನದಲ್ಲಿ ಬರೆದ್ರೆ ಯಾವುದೇ ಒಂದೇ ಒಂದು ದಿನ ನನ್ನ ಕುಲಪತಿ ಅವಧಿಯಲ್ಲಿ ಸ್ಟ್ರೈಕ್ ಆಗಲಿಲ್ಲ, ಮೋರ್ಚಾ ಆಗಲಿಲ್ಲ, ಒಂದು ಆಪಾದನೆ ಬರಲಿಲ್ಲ. ಬಹುಶಃ ಅದನ್ನು ಅವರು ನಾನು ನಿವೃತ್ತರಾದ ಹೊತ್ತಿಗೆ ಕೂಡ ಹೇಳಿದರು, ಬಹುಶಃ ನನ್ನ ಅವಧಿಯಲ್ಲಿ ಬಿಟ್ಟರೆ ಯಾರ ಅವಧಿಯಲ್ಲಿ ಈ ಥರ ಆಗಲಿಲ್ಲ ಅಂತ. ಅಂದರೆ ಒಂದು, ಯಾಕೆಂದರೆ ವಿದ್ಯಾರ್ಥಿಗಳು ಮತ್ತು ನೌಕರರ ಜೊತೆಗೆ ನಾವು ಆತ್ಮೀಯ ಸಂಬಂಧ ಇಟ್ಟುಕೊಂಡು ಕೂಡ ನಿಯಮಗಳಿಗೆ ಅನುಸಾರವಾಗಿ ಕೆಲಸ ಮಾಡಬೇಕು, ನಿಯಮಗಳನ್ನು ಕೆಲಸ ಮಾಡಬೇಕು. ನಿಯಮಗಳನ್ನು ಮೀರಿ ನಾವು ಯಾವುದನ್ನು ಮಾಡಲಿಕ್ಕೆ, ಆದರೆ ಬಂಧುತ್ವ ಸಂಬಂಧ ಪ್ರೀತಿ ಅನ್ನುವುದು ಬಹಳ ತಳಹದಿಯಲ್ಲಿ ಇರಬೇಕು. ಸೊ ಈ ದೃಷ್ಟಿಯಿಂದಲೂ ಕೂಡ ನನಗೆ ಕಟ್ಟಿಮನಿಯವರು ಇವತ್ತು ಬಂದದ್ದು ಸಂತೋಷ ಆಗಿದೆ. ಯಾಕೆಂದರೆ ನೀವು ಒಂದು ತಿಳ್ಕೊಳ್ಬೇಕು, ಅತ್ಯಂತ ಬಡತನದ ಒಂದು ಕುಟುಂಬದಿಂದ ಬಂದವರು ಪ್ರೊಫೆಸರ್ ಕಟ್ಟಿಮನಿಯವರು, ಅತ್ಯಂತ ಬಡತನದ ಕುಟುಂಬದಿಂದ ಬಂದವರು ಕಟ್ಟಿಮನಿಯವರು. ನೀವು ನೋಡಿದರೆ ಅವರಂತಹ ಒಬ್ಬ ವ್ಯಕ್ತಿ ಒಬ್ಬ ಕುಲಪತಿ ಆಗ್ತಾ ನಮಗೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ತಂದೆ ಹೆಚ್ಚು ಉದ್ಯೆ ಪಡೆದವರಲ್ಲ, ಬಹಳ ಕಾರ್ಮಿಕ ಒಂದು ಮನೆತನದಿಂದ, ಒಂದು ದಲಿತ ಕುಟುಂಬದಿಂದ ಬಂದವರು ಕಟ್ಟಿಮನಿ. ಅದನ್ನು ಅವರು ಹೇಳಲಿಲ್ಲ ಆ ಬ್ರ್ಯಾಂಡನ್ನು. ಆದರೆ 2 ವಿಶ್ವವಿದ್ಯಾಲಯಗಳ ಕುಲಪತಿಯಾಗುವುದು ಅವರ ಅರ್ಹತೆಯ ಆಧಾರದಿಂದ. ಅವ್ರಿಗೆ ಯಾವ ಇನ್ಫ್ಲುಯೆನ್ಸು ಅವರ ತಂದೆಗಾಗಲಿ ಅವರ ಜಾತಿಗಾಗಲಿ ಇರಲಿಲ್ಲ. ಬಡ ಧಾರವಾಡದ ಒಂದು ಸಣ್ಣ ಹಳ್ಳಿಯಿಂದ ಬಂದಂಥ ಅವರು. ನಾನು ಹೇಳ್ತಾ ಇರೋದು ಯಾಕೆಂದರೆ, ಇದನ್ನೆಲ್ಲ ಯಾಕೆ ನಾನು ಗಟ್ಟಿಯಾಗಿ ಹೇಳ್ತೇನೆ ಅಂದರೆ, ನಮ್ಮ ಶ್ರಮ, ಪ್ರಾಮಾಣಿಕತೆ, ಶ್ರದ್ಧೆ, ಬದ್ಧತೆಯಿಂದಲೇ ನಾವು ನಮಗೆ ಅಸ್ತಿತ್ವ ಬರಬೇಕು ಹೊರತು ನಮ್ಮ ಜಾತಿಯಿಂದ, ನಮ್ಮ ಶ್ರೀಮಂತಿಕೆಯಿಂದ, ನಮಗಿರುವಂತಹ ಯಾವುದೋ ಪ್ರಭಾವಗಳಿಂದ ಬರಬಾರ್ದು ಅಂತ. ಇದನ್ನು ಉದ್ದಕ್ಕೂ ನಾನಾಗಲಿ ಅಥವಾ ನಮ್ಮೆಲ್ಲ ಗೆಳೆಯರಾಗಲಿ ನಾವು ಪಾಲಿಸಿಕೊಂಡು ಬಂದ ಕಾರಣ ನಮಗೆ ಇವತ್ತು ಇಷ್ಟು ಮಂದಿ ಮತ್ತು ಇನ್ನು ಬರಲಿಕ್ಕೆ ಇವತ್ತು ಸಾಧ್ಯ ಆಗದ ಮಂದಿಯ ಪ್ರೀತಿ ಧರಿಸಿದೆ. ಇದಕ್ಕೆ ಸಮಾನವಾದ್ದು ಯಾವುದೂ ಇಲ್ಲ, ಪ್ರಶಸ್ತಿಗಳಾಗಲಿ ಯಾವುದೂ ಇಲ್ಲ. ಅಂತಹ ಕಾರಣಕ್ಕಾಗಿಯೇ ಈ ಪುಸ್ತಕಗಳ ಮುನ್ನುಡಿಯ ಪುಸ್ತಕ ಇರ್ಬೋದು. ಇನ್ನು ಒಂದು ಕೊನೆಯ ಒಂದು ಮಾತು ಹೇಳ್ತೇನೆ, ಕ್ಯಾಮರಾ ಕಣ್ಣಿನಲ್ಲಿ ಈ ಜರ್ಮನಿ ಅಂತ. ಬಹುಶಃ ನನ್ನನ್ನು ಎಲ್ಲರೂ ಕೂಡ ವಿದ್ವಾಂಸ, ಸಂಶೋಧಕ ಅಂತ ಹೇಳಿದೆ. ನಾನು ಒಳ್ಳೆಯ ಫೋಟೋಗ್ರಾಫರ್ ಅಂತ ಯಾರಿಗೂ ಗೊತ್ತಿಲ್ಲ ಅದರದ್ದು. ಯಾಕೆಂದರೆ ಅದು ಈ ಮೊಬೈಲ್ನ ಫೋಟೋಗ್ರಫಿ ಅಲ್ಲ, ನನ್ನ ಹತ್ರ ಬಹಳ ಒಳ್ಳೆಯ ಜರ್ಮನ್ನಲ್ಲಿಯೇ ತೆಗೆದ ಜರ್ಮನ್ ಕ್ಯಾಮರಾ ಇತ್ತು. ನಾನು ಒಂದು ಸುಮಾರು 1000 ಹೆಚ್ಚು 3 ನಾನು ಫೋಟೋ ತೆಗೆದಿದ್ದೇನೆ. ಇಲ್ಲಿ ಫೋಟೋಗ್ರಾಫರ್ ಸ್ವಲ್ಪ ಹೇಳಬೇಕು, ಯಾಕಂದರೆ ಇವರ ಅನ್ನಕ್ಕೆ ಕುತ್ತು ಬರುವುದು ಬೇಡ ಅಂತೇಳಿ ನಾನು ಆ ಉದ್ಯೋಗಕ್ಕೆ ಹೋಗಲಿಲ್ಲ. ಇಲ್ಲದೆ ಹೋಗುವುದಾಗಿತ್ತು ನೀವು ಕೂಡ, ಯಾಕಂದರೆ ಪಾಪ ನಾನು ಹೋದರೆ ಮತ್ತು ಅವರು ಪಾಪ ಏನು ಮಾಡಬೇಕು ಯಾರು ಫೋಟೋಗ್ರಾಫರ್ಸ್ ಅಂತ. ಯಾಕೆಂದರೆ ಅದು ನಾನಾಗ ಬ್ಲಾಗ್ ಬರೀತಾ ಇದ್ದೆ, ಆ ಬ್ಲಾಗಿನಲ್ಲಿ ನಾನು ಫೋಟೋಗಳನ್ನು ಹಾಕ್ತಾ ಇದ್ದೆ. ನಮ್ಮ ಅನೇಕ ಮಂದಿ ನಮ್ಮ ಲಕ್ಷ್ಮೀನಾರಾಯಣ ಭಟ್ರು ಅಥವಾ ಅನೇಕರು ನನ್ನ ಬ್ಲಾಗ್ ಓದುವವರಿಗೆಲ್ಲ ಗೊತ್ತಿದೆ. ಜಿ ಎನ್ ಮೋಹನ್ ಹೇಳಿದರು, ಸರ್ ಇಷ್ಟು ಒಳ್ಳೆ ಫೋಟೋಗಳಿವೆ ಅದರೊಂದು ಸಣ್ಣ ಪುಸ್ತಕ ಮಾಡುವ ಅಂತ. ನಾನು ಅದು ಬಹಳ ತಡವಾಗಿ ಯೋಚನೆ ಮಾಡಿದ ಕಾರಣ ಕೇವಲ ಒಂದು 10-15 ಒಳಗಡೆ ಜಿ ಎನ್ ಮೋಹನ್ ಅವುಗಳಲ್ಲಿ ಆಯ್ಕೆ ಮಾಡಿದರು. ನಾನು ಸಣ್ಣ ಸಣ್ಣ ಟಿಪ್ಪಣಿ ಬರೆದೆ, ಅದು ಸಣ್ಣ 48 ಪುಟಗಳ ಒಂದು ಸಣ್ಣ ಬುಕ್ಲೆಟ್ ಥರ ಇದೆ ಅಷ್ಟೆ ನೋಡಲಿಕ್ಕೆ. ಆ್ಯಕ್ಚುಲಿ ನನ್ನ ಫೋಟೋಗಳು ತುಂಬ ಇವೆ, ಒಳ್ಳೆ ರೆಸನೆನ್ಸ್ ಉಳ್ಳದ್ದು ಮತ್ತು ಪ್ರಿಂಟಿಗೆ ಬರುವಂಥದ್ದನ್ನು ಆಯ್ಕೆ ಮಾಡಿದ್ದಾರೆ. ಅದು ಭಾಳ ಚಿಕ್ಕ ಪುಸ್ತಕ, ಆದರೆ ನನಗೆ ಸಂತೋಷ ಯಾಕೆಂದರೆ ನಾನು ಅನೇಕ ಫೋಟೋಗಳನ್ನು ತೆಗೆಯುವಾಗ ಬಹಳ ಸಾಹಸ ಮಾಡಿದ್ದೇನೆ. -20 ಹೊರಗಡೆ ಹೋಗಿ ನಾನು ಫೋಟೋ ತೆಗೆದಿದ್ದೇನೆ. ಆಮೇಲೆ ಮಂಜು ಯಾವುದು ಹಿಮ ಮೈ ಮೇಲೆ ಬೀಳ್ತಾ ಇರುವಾಗ ಅದರ ನಡುವೆ ನಿಂತು ಚಳಿಯಲ್ಲಿ ನಿಂತುಕೊಂಡು ನಾನು ಫೋಟೋ ತೆಗೆದಿದ್ದೇನೆ. ಈ ಮಳೆ ಬರುವಾಗ ಹೋಗಿದ್ದೇನೆ, ಮಕ್ಕಳು ಆಡುವಾಗ ಮಕ್ಕಳ ನಡುವಿನಲ್ಲಿ ಮೆಲ್ಲ ಇಣುಕಿಕೊಂಡು ಹೋಗಿ ಫೋಟೋ ತೆಗೆದಿದ್ದೇನೆ. ಸಾಹಿತ್ಯಿಕವಾಗಿ 2 ಮುಖ್ಯ ಫೋಟೋಗಳು ಅದರಲ್ಲಿವೆ. ಒಂದು ಬಹುಶಃ ಯಾರು ಈವರೆಗೆ ತೆಗೆದಿರುವುದು ರಾಮ್ ಮನೋಹರ ಲೋಹಿಯಾ ಅವರು ಜರ್ಮನಿಯಲ್ಲಿ ಬರ್ಲಿನ್ನಲ್ಲಿ ಅವರು ಡಾಕ್ಟ್ರೇಟ್ ಮಾಡಿದ್ದರು ಯಾವುದು ಉಪ್ಪಿನ ತೆರಿಗೆಯ ಬಗ್ಗೆ. ಆಗ ಅವರು ಡಾಕ್ಟ್ರೇಟ್ ಮಾಡುವಾಗ 2 ಮನೆಗಳಲ್ಲಿ ಇದ್ದರು. ಆ ಮನೆಗಳ ಮತ್ತು ಅವರ ಈ PhDಯ ರೆಕಾರ್ಡ್ಸ್ ಇದ್ದಂತಹ ಒಂದು ಆರ್ಕೈವ್ಸ್, ಈ 3 ಕಟ್ಟಡಗಳದ್ದು ಬಹುಶಃ ನನ್ನ ಪ್ರಕಾರ ಈವರೆಗೆ ಯಾರೂ ಆ ಫೋಟೋಗಳನ್ನು ತೆಗೆದಿಲ್ಲ. ಮೊದಲನೇ ಬಾರಿ ಆ ಫೋಟೋಗಳು ಈ ಸಂಕಲನದಲ್ಲಿವೆ. ಅದು ಒಂದು. ಇನ್ನೊಂದು ಮೋಗ್ಲಿಂಗ್ ಅವರ ಸಮಾಧಿಯ ಫೋಟೋ, ಹರ್ಮನ್ ಮೋಗ್ಲಿಂಗ್ ಅವರು ತೀರಿ ಹೋಗುವುದಕ್ಕಿಂತ ಮೊದಲಿದ್ದ ಅವರ ಮನೆ ಮತ್ತು ಅವ 2 ಉಳಿದವುಗಳೆಲ್ಲ ಇತರ ಫೋಟೋಗಳಿವೆ. ನಾನು ಇದರ ಪ್ರಚಾರಕ್ಕೆ ಹೇಳ್ತಾ ಇರೋದಿಲ್ಲ, ಯಾಕಂದರೆ ಒಬ್ಬ ಸಾಹಿತಿಗೆ ಯಾವಾಗಲೂ ಸೂಕ್ಷ್ಮವಾದ ಕಣ್ಣು ಇರ್ತದೆ. ಅದು ಕ್ಯಾಮರಾ ಕಣ್ಣಿರ್ಬೋದು, ಮನಸ್ಸಿನ ಒಳಕಣ್ಣಿರ್ಬೋದು. ಆ ಕಣ್ಣುಗಳು ತೆರೆದುಕೊಂಡಿದ್ದಾಗ ನೀವು ಏನೇ ಬರೆದರೂ ಅದು ಸಾಹಿತ್ಯ ಆಗ್ತದೆ. ನಾವು ಏನೇ ಒಳಗಿನ ಕಣ್ಣು ತೆರೆದಾಗ ಬರೆಯುವುದೆಲ್ಲವೂ ಸಾಹಿತ್ಯ ಆಗ್ತದೆ. ಅಂತಹ ಒಂದು ರಚನೆಗಳನ್ನು ನಾನು ಮಾಡ್ತಾ ಬಂದಿದ್ದೇನೆ. ಇದು ಒಂದು ರೀತಿ ಸ್ವಲ್ಪ 5 ಆದ ಕಾರಣ ಸ್ವಲ್ಪ ಹೆಚ್ಚು ಮಂದಿಯನ್ನು ನಾವು ಕಾಣೋಣ. ಮತ್ತು ನಿಮಗೆಲ್ಲರಿಗೂ ನಾನು ನಮಸ್ಕಾರ ಹೇಳ್ತಾ ಇದ್ದೇನೆ.
1: ಇದುವರೆಗೆ ಪ್ರೊಫೆಸರ್ BA ವಿವೇಕ್ ರೈ ಅವರ ಮಾತುಗಳನ್ನು ಕೇಳ್ತಾ ಬಂದ್ರಿ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶನೈಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆ, ಭಾಗವತರು ಪ್ರಶಾಂತ್ ರೈ ಪುತ್ತೂರು, ಚೆಂಡೆ ಹಾಗೂ ಮದ್ದಳೆ ರೋಹಿತ್ ಉಚ್ಚಿಲ, ಜಿತೇಶ್ ಕೋಳ್ಳಿಯೂರು, ಪಾತ್ರ ಪರಿಚಯ ವಿಕ್ರಮಾದಿತ್ಯ, ಭಾಸ್ಕರ್ ರೈ ಕುಕ್ಕುವಳ್ಳಿ, ಶನೇಶ್ಚರ ವಸಂತ ದೇವಾಡಿಗ, ಪುರೋಹಿತ ಹಾಗೂ ನಂದಿಶ್ರೇಷ್ಠಿ, ಶಿರಂಕಲ್ಲು ಪಶುಪತಿ ಶಾಸ್ತ್ರಿ, ಅಲೋಲಿಕೆ ಹಾಗೂ ಸುಶೀಲೆ, ರವಿ ಅಲೆವೂರಾಯ, ಚಂದ್ರಶಯನ ಹಾಗೂ ಪದ್ಮಾವತಿ, ದಿನಕರ್ ಎಸ್ ಪಚ್ಚನಾಡಿ. ಇದೀಗ ಶನೇಶ್ಚರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ 7ನೇ ಕಂತು.

ಹರ ಹರ ಮಹಾದೇವ. ಉಜ್ಜನಾಪುರದ ಮಹಾದೇವತೆ ಆಯ್ದಂತಿನ ಮಹಾಕಾಳೇಶ್ವರ ಸ್ವಾಮಿಯೇ, ಅಪ್ಪೆ ಭವಾನಿ. ಓ ಉಗ್ರನರಸಿಂಹ ಸ್ವಾಮಿಲೇ, ಎಂಚಿನವಾದ ಪೋಡು ಎನ್ನ ಬದುಕಿಟ್ಟು ರಾಜ ವಿಕ್ರಮೇ ಬಂದ ಕೀರ್ತಿದ ಕೊಡಿ ನಿಮಿತ್ತ ರಾಪಾವಂದಿತ್ತಿನ ಜನ ಯಾನು ಇನಿ ಮಲ್ಪಂದಿನ ತಪ್ಪುಗೂ ಶಿಕ್ಷೆ ಅನುಭವಿಸೊಂದುಲ್ಲೆ. ಕಂಡನ್ನೇ ನನ್ನ ಕಳುವೆ ಎಂದು ಮಲ್ತು ಮುಡಿಯರು. ಇನ್ನು ಮಾತ ಶನಿನ ಮಹಿಮೆ ನಿಂಗೆ ಖಂಡಿತ ಗೊತ್ತಾಪುಂಡು ಸ್ವಾಮಿ. ಬೇತಾಳನ ಸಿದ್ಧಿ ಮಲ್ತಿನೇ ಯಾನು ಅಂಡ ಬೇತಾಳಿ ಯಾನ ಲೆತ್ತಿಲ್ಲ ಬರನಂಚಿನ ಸ್ಥಿತಿ ಉಂಡು ಮಾತ್ರ ಯಾನು ಪಣ್ಣಿನಂಚಿನ ವಾ ವಿಷಯ ನಮ್ಮದಿನಂಚಿನ ಸ್ಥಿತಿಟ್ಟು ಜನಕುರುಳ್ಳಿರ ನನಗ ಶನಿನ ಬಾರೀತ ಹೆಂಗು ಉಣ್ಣೊಂದು ಅರ್ಥ. ಈ ಕಟುಕೇರು ಕನ್ನಡ ಕನಿಕರದಂತೆ ಈ ಬೋರು ಗುಡ್ಡಗ ಕರೆದ ಪಾಡ್ದು ಎನ್ನ ರಡ್ಡು ಕೈಲ್ಲ ಎನ್ನ ರಡ್ಡು ಕಾರಿಲ್ಲ ಕಡ್ತು ಪಡ್ದಿರು. ನೆತ್ತಿರು ಧಾರೆ ಧಾರೆಯಾದ ಬರ್ಸದ ಲೆಕ್ಕ ಬರಿತೊಂದುಂಡು. ಅಲ್ಪ ಅಲ್ಪ ಗಟ್ಟಿ ಕಟ್ಟದು ಪಾಂತೆ ಪಿಜಿನಿಳ ಇನ್ನು ನಕ್ಕೊಂದುಂಡು. ಯಮಯಾತನೆ ಈ ಹಿಂಸೆ ಏರಿಗೆ ಬೋಡು ಮಾತ್ರ ತರಸುಲು ಆಜ್ಞೆ ಕೊರತೇರು ನುಪ್ಪು ನೀರು ಏರ್ಲ ಊರ್ದಲ್ಲಿ ಕೊರಿಯರ ಬಲ್ಲಿ ಬಂಡದು. ಸಾರ ಸಾರ ಜನ ನಡತೊಂದು ಪೋಪೆರು ಎನ್ನಂಚಿ ಕಡೆ ಕಣ್ಣಿಡ್ಲ ತೂವೊಂದಿದ್ದೀರು ನನಗ ಎನ್ನ ಪರಿಸ್ಥಿತಿ ಓಡೆಗೆತ್ತುಂಡು ದೇವರೇ. ಹೆಚ್ಚು ಕಮ್ಮಿ ಒಂಜಿ ತಿಂಗೊಲೇ ಆದ ಪೋಂಡಾದ ಅನ್ನ ಈ ಬೋರು ಗುಡ್ಡೆಡು ನುಪ್ಪು ನೀರು ಇದ್ದಲ್ಲೆ ಬರೆಯಲು ನಂಚಿನ ಸ್ಥಿತಿ ಆಂಡು ಆಂಡಲ ಎನ್ನ ದೊಕ್ಕೆ ಒಂಜಿ ಒರಿತಂಡು. ಕೈಕಾರ ದಾಂತಿ ನಂಚಿನ ಎಂಕು ತರೆ ಒಂಜಿ ದೀತೇರು ಅವೆನಾಳ ದೆತ್ತುದುಂಡ ಎನ್ನ ದಿನ ಮುಗಿತು ಪೋತು. ಅಪಗಂಡ ಶನಿರಾಯೇ ಮಾತಾ ನಮನದ ಕಷ್ಟವಲ್ಲ ಕೊರ್ಪೆ ಆಟ ಜೀವದ ಪೂಜೆ ಪಡ್ಡದು ಏನೋ ಪಂತೇರು ಆ ಪಾತಿರ ಸತ್ಯನೇ ಆಂಡತ್ತೆ ಎನ್ನ ಚೆನ್ನಾಗಿ ಇಂಚನೇ ಆವಡು. ಶನಿ ನಿಂದೆ ಮಲ್ತಿನಂಚಿನ ವ್ಯಕ್ತಿ ವಾರಿದ ಕಷ್ಟಗ ಒಳಗಾಪೆಯ ಪನ್ಪುಡಿನ ಲೋಕ ವಿಕ್ರಮನ ತೂದು ಮರಪಡು. ಇನಿಕಾನಗ ಆ ದೇವಿಯರ್ನ ಲೀಲೆ ದಾದ ನಿಂಗೆ ಖಂಡಿತ ಗೊತ್ತಾಂಡ್ರಿ. ಅಪಗಂಡ ಯಾರು ದಾದ ಮಲ್ಕೊಡು ಒಂಜಿ ಪಾತಿರ ಉಂಡತ್ತೆ. ಬಾಲೆಗೆ ಅಪ್ಪೆ ನೋತಾಳ ಬಾಲೆ ದೂರ ಬೋಜ ಅಪ್ಪನೇ ಅರಾದು ಪತ್ವಿನಿ ಜಾರದ ನಮ್ಮ ತಿತ್ತ ನೆಲಕ್ಕೆ ಮುರ್ಲ ಆ ನೆಲನೇ ಪತ್ರದ ಲಕ್ಕದುಂತೂನಿ ಅಂಚಾದ ಎಂಕ ಈ ಶಿಕ್ಷಕರನ್ನಾರು ಏರ್ಕೆಂಡ ಶನಿದೇವರು ಏನನ್ನ ಕಾಪುಂಡ್ಲ ದೀಪುಂಡ್ಲ ಶನಿದೇವರು ಐಕ ಬಡಾದು ಮನಸ್ಸು ಶುದ್ಧಡು ಅಂತಕರಣ ಶುದ್ಧಡು ಆ ದೇವರನ್ನು ಪ್ರಾರ್ಥನೆ ಮಾಡ್ತೇವೆ.

ಎಂಚಿನ ಆಶೀರ್ವಾದ್ದು. ಆ ದೇವರನ್ನ ಯಾನು ಸುಗಿತನವೇ ಸಮ. ಒಂಜಿ ತಿಂಗಳು ಬರಲಂಚಿನ ಯಾನು ಕಣ್ಣು ಬುಲಾದು ತೂನಗ ಜನ ಸಾಲುಗಟ್ಟದು ಬರೊಂದುಳ್ಳೇರು. ದಾದಾಂದಕ್ಕೆ ಎನ್ನಗ ಅರಸುನ ಆದೇಶ ಆತಂಡು ನುಪ್ಪು ನೀರು ಕೊರೊಲಿ ಪಂಡದು. ಅಪ್ಪ ಕಂಡ ಈ ಮನಸ್ಸು ಏರು ಕೊರನೆ ಎಂದು ಪಂಡ. ಆ ಶನಿದೇವರೇ ಅರಸುವಾಯನ ಚಂದ್ರಶಯನಗ ಈ ಬುದ್ಧಿ ಕೊರೆದು ಕೊಡು ಅಂಚಾದು ಆಯನೇ ಬತ್ತದು ಈ ಜನಕಲೆಗೆ ಆದೇಶ ಕೊರನೆಡ್ದು ಅವರ ಇನಿಕಾನಗ ಮುಕ್ಕಲು ಮಾತ ಒರಿಯೊರಿ ಒಂಜೊಂಜಿ ಸೊತ್ತುನು ಬತ್ತೊಂದು ಬೈದೇರು. ಈ ಊರದ ಜನಕಲಿಗೆ ಏತಿ ಎಡ್ಡೆ ನಗಲು ತೂಳೆ ಮುಕ್ಕಲೇ ನಾಯಿಲು ಪಿಶಾಚಿಲು ಇಂಚ ಬಂಡದು ರಕ್ಕಸರು ಇಂಚ ಬಂಡದು ಯಾನು ಒರಂ ಬಂಜಿ ಬೇರಡು ನೆರಿಯೇ ಅಣಮಿಗಲು ಎಡ್ಡೆಂದಿ ನಗಲು ಅರಸುನ ಆಜ್ಞೆಗೆ ವಿರೋಧವಾದ ದಾನ ಎಲ್ಲ ಮಲ್ತಂದ ಅವು ತಪ್ಪುಂದು ಬಂಡದು ಎನ್ನದು ಎನ್ನಡ ಕನಿಕರ ಇತ್ತಲ್ಲ ಇಂಕ ದಾಲ ಕೊರಂದಿತ್ತರು ಇನಿಕಾನಗ ಅರಸುನ ಆದೇಶ ಕೊರಿಯರು ಬಂಡದು ಬೊಂಡದ ಕೈಲು ಏತು ಜನ ಪತ್ತೊಂದು ಬತ್ತೇರು ಅಲೇ ಬಾರದ ಪರ್ಣದ ಕೈಲು ಎತ್ತು ಜನರ ಪತ್ತೊಂದು ಬತ್ತೇರು ಕಬೀಲ್ತಿ ಬೆತ್ತದ ಪೇರನ್ನು ಗಿಂಡಿಟ್ಟು ಪತ್ತೊಂದು ಬೈದೇರು ದಿನೋಲ ಬತ್ತದು ಇಂಕ ಒಣಸು ಕೊರದು ಪೇರು ಪರ್ಪಾದು ಪೋಂದುಳ್ಳೇರು ಒಂಜೊಂಜು ಇಲ್ಲಡ್ದು ಒರಿಯೊರಿ ಬರೊಂದುಳ್ಳೇರು ಹಿಂಚನೆ ನಡತಿನ ನಡತಿನ ನಡತು ರಡ್ಡು ತಿಂಗಳು ಕರಿದುಕೊಂಡು ಆಂಡಲ ಈ ಬೇನೆ ನಿಂಚೆ ಅನು ಸಹಿಸೋಡು ಕೈಕಾರ ದಾಂತಿ ನಂಚಿನ ಒಂಜಿ ಕುತ್ತಿದಲಕ್ಕೆ ಇತ್ತನ ಈ ನರವಾಣಿ ವಾ ಪ್ರಯೋಜನ ಎನ್ನದುಂಡು ದಾಯಿಗೆ ಶನಿದೇವರೇ ಎನ್ನ ಪಿರಾನು ದಾಯ ಬರೀತಾರೆ ಇನಿಯತ್ತ ಎಲ್ಲೇ ಬೂರದು ಪೂಪನಂಚಿನ ಈ ಸರ್ರ ಇನೇ ಮುಗಿದು ಪೋಂಡ ಈ ಯಾತನೆ ಅಣ್ಲಾ ಕಡಿಮೆ ಅತ್ತ ಕಡಿಮೆ ಅವತ್ತ ಉಪ್ಪಡು ಪೂರ ಭಗವಂತೆ ದೀನಂಚಿನ ಚಿತ್ತ ಆರು ಪಣ್ಣಿಲೆಕ್ಕ ಆರು ಎಣ್ಣಿಲೆಕ್ಕ ನಡಪಾಡು ಪಡೆದು ದೇವರನೇ ಸ್ತುತಿ ಮಲ್ತೊಂದು ಉಪ್ಪುವೆ.

ಗಂಡನಿಲ್ಲದ ಅಪ್ಪೈಲಡೆ ಬೋದಿತ್ತೆ ಪಿರ ತಿರುಗದ ಬರಡು ಫಂಡ ಮಾಮೇಲ ಮಾಮಿಲ್ಲದ ದಂಡ ಬತ್ತಂದು ಬತ್ತೀರು ಮಗಳೇ ಪಿರಬಲ ಊರು ಹೋಯ್ ಎಂದೇವು ಅಂಚ ಬಾರಿ ಪೊರ್ಲಡೆ ಉಜ್ಜನಾಪುರನ ಬಿಡ್ದು ಎಂಗ್ಲ ಊರು ಗಂಚಿ ಬರಂದಲ್ಲ ಸಾಂಬರಂದಾಪುರ ಬರ್ಪುನ ಸಾದಿ ಏರೋ ಬುಲಿಪುನ ಬರೆಯಲ್ನ ದೇವರೇ ರಚನೆ ಮಾರ್ಪ್ಲೇ ಪನ್ಪುನ ಕೇಳ್ದತ್ತ ದಂಡಿಗೆನು ಉಂತಾದೆ ಎತ್ತದ ಬತ್ತದು ತೂನಗ ಓ ಕೃಷ್ಣ.

0: ಅಯ್ಯೋ ದೇವರೇ ಎಂಚಿನ ತೂಂದಲ್ಲ ಯಾನು ಈ ದೃಶ್ಯನ ತೂಪನ ಹಿಡಿದು ಎನ್ನ ಕಣ್ಣು ಬುಡಾದು ಓಡಿತ್ತು. ಊರ್ದ ಅರಸುಲು ಉಜ್ಜನ ಆಪರಟು ಮಿತ್ರದ ವತ್ತನ ಜ ಭಗವಂತನೇ ಎನ್ನದು ಪ್ರಜಾಜನಕುಲು ಮಾತ ಎಂಕುಲು ಆರಾಧನೆ ಮೇಲೆ ತೊಂದಿತ್ತ. ಕೇನ್ನ ಕಲೆಗೆ ಕೇನ್ನನ್ನು ಕೊರೆದು ಊರ್ನು ಕಾತೊಂದು ಬತ್ತನ ಸಜ್ಜನೆ ಎಡ್ಡೆ ಗುಣವಂತೆ ವಿನಯಶೀಲೆ ಅನ್ಪಿನ ಪುತರ ಮೇರೆಗೆ ಮಾತ ಮೇಡಿದ ದಿಕ್ಕೊಂದಿತ್ತು. ಎಡ್ಡೆ ಎಡ್ಡೆಂತಿನ ರಾಜ್ಯಭಾರನ ಕೊರ್ನ ಧನಮಾನಿ ಇನಿ ಆರೆ ಆರೆ ಸಂಶಯನೆ ಜೀವ ಜನಾಪುರದ ಅರಸಲು ವಿಕ್ರಮಾದಿತ್ಯರು ವಿಕ್ರಮಾರ್ಕ್ಯರು ಮೋನೆ ಪನ್ಕೊಂಡು ಈ ಪ್ರಕಾಶನಲ್ಲ ಕಂತದು ಜಿ ಆ ಮೋನೆದ ಪೊರ್ಲು ಅಂಚೆನೇ ಉಂಡು ಅಪಗಂಡಂದು ದಾನೆ ಅಂಡು ಕೈಕಾರು ಒಡಗಿಬೋಂಡು ದೇವರೇ ದಾಯಿಗೆ ಬೆರಗಿಂಚಿನ ಶಿಕ್ಷೆಯನ್ನು ಕೊರಿಯ ಅಲ್ಲದೇ ಕೇರಡಾಪುಂಡು ಸ್ವಾಮಿನಾರೇ ದುಂಬತಾದಿಯರ ಕಾರು ಗಡ್ಡ ಬರೋದಲ್ಲೇ ಯಾನ್ ಇರ್ನ ಉಜ್ಜನಾಪುರದ ಪ್ರಜೆ ಇರನ್ನು ಸರಿ ತೀರ್ತೆ ಯಾನು ಅರಸುಲೇ ತಿಂಗಳದ ಮಿತ್ತುಕುಲ್ಲ ಪೊರ್ತುಕು ಭೂಮಿನ ಬಿಡ್ಪಾರ ನಿಕ್ಲು ಅಪನಗ ನಿಕ್ಲಿಗೆ ಭೂಸ್ಪರ್ಶ ಅಪೂಜಿಂದ ಅನಗ ದೇವತಾ ಸ್ವರೂಪ ರಾಜೇಂದ್ರ ಪಂಡ ಪ್ರತ್ಯಕ್ಷ ದೇವರು ಕಣ್ಣಗು ತೋಜಿನಾರು ಕೆಣ್ಣನ್ನು ಕೊರ್ಪನಾರು ಕಲ್ಪನ ಆ ಜಾಗಿಡು ಗೊಲ್ಲುದು ದೇಕಿಡು ರಾಜ್ಯಭಾರ ಮಲ್ತ ಎನ್ನ ಎನ್ನ ಎನ್ನ ಮಹಾರಾಜರು ದೇವರೇ ದಾನೆ ನೀರೇಗೆ ಈ ಪೊರ್ತು ಈ ನೀರು ಈ ನೀರು ಕಣ್ಣನೀರ ಜತ್ತೊಂದು ಕೈಕಾರಿಜ್ಯ ಅಂದ್ರೆ ಬುಲ್ತೊಂದುಲ್ಲರು ದಾನೆ ಅಂಡು ಈಗಿಂಚ ಸ್ಥಿತಿ ಬರೆಯದೆ ದಾನೆ ಕಾರಣ ಉಜ್ಜಯಿನ ದಾನಜ್ಜಿಯರು ಹೆಂಚಿನ ವಿಷಯ ಪನ್ನೊಳಿಯೇ
1: ನಿನ್ನ ಪುದರ್
0: ಯಾನ್ ಸುಶೀಲೆ ಸ್ವಾಮಿ
1: ಸುಶೀಲೆ
0: ಈರ್ನ ಪ್ರಜೆ
1: ಎನ್ನ ಊರ್ದಾಲು
0: ಅಂದಂದ
1: ಎನ್ನ ಗುರುತಪತ್ರದ ಹೆಂಗೆ ಈ ರೀತಿ ಚಾಕರಿ ಮಲ್ತ
0: ಅಂದ ಸ್ವಾಮಿ
1: ಎನ್ನ ಬೇನಿನ ಉಚ್ಚ ಎನ್ನ ನೆತ್ತಿರ ರೇಸಿನ ದೆತ್ತ ಈ ತುತ್ತಿನಂಚಿನ ಕುಂಟುನು ಫಲಿತ
0: ಬರ್ತದ
1: ಅಮ್ಮ ಈತ ಮಾತ ಮಲ್ಪೋಡ ಈ ಮುತ್ತೇಸಿ ಅತ್ತ

0: ಅಪ್ಪೆ ಸುಶೀಲೆ
1: ಸ್ವಾಮಿ
0: ಭಾರೀ ಸಂತೋಷ ಅಣ್ಣ ಮಗಲೆ, ಎಲ್ಲಿಯ ಪ್ರಾಯದ ಪೊಣ್ಣು ಮಗಲಿ, ಬಹುಶಃ ಇತ್ತೆ ಇತ್ತೆ ಕಣ್ಣ ನಡೆದು ಕಣ್ಣನ ಇಲ್ಲಡೆಗೆ ಮಗಳೇ, ಏನನ್ನು ತೂದು ಕನಿಕರಡು ಒಂಜಿ ಅಮ್ಮೇಲೆ ಮಗಲ ಮಲ್ಪುಣ ಸೇವೆ ನೀ ಮಲ್ತ
1: ಚಾಕ್ರಿ
0: ಕೈ ಕಾರದ ಅಂತೆ ಇತ್ತಿನಂಚಿನ ಯಾನು ನೀಕಿಂಚ ಆಶೀರ್ವಾದ ಮಲ್ಪಡುವನ ನಡೆದು ಬರಿಯರ ಸಾಧ್ಯ ಇದ್ದಿ, ಕೈ ಏರದು ನಿನ್ನ ತೆರೆಕದಿಯರ್ಲ ಸಾಧ್ಯ ಇದ್ದಿ ಅಣ್ಣ. ಒಂಜಿ ನಾಲ ಇವರಿತ್ತು
1: ಅಲ್ಲಮ್ಮ,
0: ಆ ನಾಲ ಇಡು ನೀಕ ನಾಲ್ಕು ಎಡ್ಡೆ ಪಾತ್ರ ಏನು ಪನ್ನುಡಮ್ಮ
1: ಖಂಡಿತ
0: ಈ ಮುತ್ತೇಸಿ ಪೊಣ್ಣು ಒಂಜಿ ಪೊಣ್ಣು ಮುತ್ತೈ ಯಾವಡೊಂದು ಪಂಡ ಅಲ್ಲ ಹಣೆತ ಕುಂಕುಮ ಮೂಗುದ ಮುಂಕುತ್ತಿ ಕೆಕ್ಕಿಲ್ದ ಕರಿಮಣಿ ಕಾರ ಉಂಗಿಲ ಒಂದು ಶಾಶ್ವತವಾದ ಉಪ್ಪುಡುಗೆ. ಈ ಐನು ಮುತ್ತುಳು ಏರಡ ಶಾಶ್ವತವಾದ ಊರಿಂದ ಅಕ್ಕಲಿನ ಮುತ್ತೆ ಇದೆ ಅಂತ ಪನ್ಪೇರು
1: ಮುತ್ತೈಸಿ ಭಾಗ್ಯ
0: ಕೈತ ಕಾಜಿ ಕಾರದ ಉಂಗಿಲ ಮೋನೆದ ಆ ನತ್ತು ಕೆಬಿತ ಬೆಂಡು ಕೆಕ್ಕಿಲ್ದ
1: ಕರಿಮಣಿ
0: ಕರಿಮಣಿ ಒಂದು ಈತು ಪೂರ್ತಿಗೆ ಶಾಶ್ವತವಾದ ಉಪ್ಪುಡು ಬಂದ್ಬಿಟ್ಟು ಆಶೀರ್ವಾದ ಮಲ್ಲ ಆಶೀರ್ವಾದ ಬೇತೆ ದಾಲ ಇದ್ದಿ ಮಗಲೇ ಇನ್ನಿ ಕಾನಕ ಸಂತೋಷ ಆಂಡು ಎನ್ನ ಊರದ ಜನಕ್ಕಳಿಗೆ ಏತಮಲ್ಲ ಒಂದು ಸಂಸ್ಕಾರ ಉಂಡು ಪಂಡದು ನಿನ್ನ ಮುತ್ತೇಸಿತನ ಶಾಶ್ವತ ಒಡಂದು ಯಾನು ನಂಬಿನಂತಿನ ಮಹಾಕಾಳೇಶ್ವರ ಯಾನು ಪ್ರಾರ್ಥನೆ ಮಾಡ್ತೋನ ಅಮ್ಮ ಅಂಡ ಎನ್ನ ಊರದು ಈ ಬತ್ತರ್ಥ ನಿನ್ನಡ ಕೆಲವು ಕೇನುಡು ನಿಂಕುಂಡು ಮಗಲೇ ಇಂಕ ಈ ಪರಿಸ್ಥಿತಿ ಎನ್ನ ಗ್ರಹಚಾರದ ಆತ ಬತ್ತನೆ ಈ ಊರದ ಅರಸುನ ಆಜ್ಞೆ ಏಕೋರ್ನಂತಿನ ಶಿಕ್ಷೆ ಎನ್ನ ಕೈ ಕಾರು ಪೋಪಿಲೆಕ ಮಲ್ತಂಡು ಅಂಡ ಈ ಪೊರ್ತುಡ್ಲ ಇಂಕ ನೆಂಪಾಪು ನೀವು ಉಜ್ಜನಾಪುರದ
1: ಊರದಾಕಲು
0: ಅಂದ್ಲು ಯಾನಲ್ ಪಡ್ದು ಬಿದರ್ದ ಬತ್ತಿನ ಹೇಳಿದಕ್ಕ ಎನ್ನ ಊರದಾಗ್ಲಿ ಹಿಂಚ ಉಳ್ಳೇರ ಎನ್ನ ಮೆಗ್ಗೆ ಬಟ್ಟಿ ಸರಿಯಾದ ನಡತೊಂದುಳ್ಳೇನ ಎನ್ನ ಬುಡದಿ ಪ್ರಭಾವತಿ ಹಿಂಚ ಉಳ್ಳಲು ಎನ್ನ ಮಗೆ ಕಂಠೀರವೇ ದಾನ ಮಲ್ತೊಂದುಳ್ಳೆ ಎನ್ನ ಊರದ ಜನಕುಲ ಹಿಂಚ ಉಳ್ಳೇರು ಕೇನ್ಯರ ಏಲ ಈತ ನೆಟ ತಿಕ್ಕಿಜರಮ್ಮ ಎರಡು ಏರ್ಲ ಗುರುತ ಬತ್ತಿನಕಲ್ಲ ಇಜ್ಜಿ ಅಂಚಿನಲ್ಪ ಎಡ್ಡೆ ಮನಸ್ಸಡಿ ನನ್ನ ಗುರುತ ಬತ್ತಿ ನನ್ನ ಚಾಕಿರಿ ಮಲ್ತತ್ತ ನಿಕ್ಕ ತಿರಿದಿರ ಪನ್ಪನ
1: ಅರಸುಲೆ
0: ಓ
1: ತನ್ನ ಊರ್ ತತ್ತದ ಹೋಯಿನವಳು ಊರ್ ದಾಖಲೆ ಇರ್ಲ ಚಿಕ್ಕನ ಆಪಿನ ಆ ಸಂತೋಷ ಇರ್ನ ಮೋನೆಡು ಇರ್ನ ಕಣ್ಣಡು ತೋಜೊಂದುಲ್ಲೆ ಸ್ವಾಮಿ ಆ ವಿಷಯನ ಕೇನ್ವರೇ.

0: ಸ್ವಾಮಿನಾರೇ, ಇರ್ನ ಊದ ವಿಷಯದ ಕೇಂದ್ರ ಜನಮಾನ ಸಂಗತಿ ಕೇಂದ್ರ ಆಡಳಿತ ಎಂಚು ಕೇಂದ್ರ ಇರೇ ಕಾಲೊಡೆ ಎಂಚ ಇತ್ತದ ಅವೇ ರೀತಿ ಪೊರ್ಲು ಪೋಲಿಕೆ ಊರುಂಡು ಅಂಡ ಮಾತ ಎಂಚಿನ ಆತನನ್ನು ಕೇಂದ ಬೆಪ್ಪಿಜ್ಜಾಂದಿನ ಸೂತಲ ಕಾತು ಪ್ರಕಾಶ ಅಜ್ಜಾಂದಿನ ಸೂರ್ಯಲ ಕಾತು ಕಮ್ಮಿನ ಅಜ್ಜಾಂದಿನ ಪೂತಲ ಕಾತು ಮಾತ ಪೊರ್ಲುಡೆ ಉಂಡು ತುಯರಿಗೆ ಮಾತ ಎಡ್ಡೆ ಉಂಡು ಅಂಡ್ ಅರಸರಿಜ್ಜರಿಪಿನ ಆ ದುಃಖ ಮಾತರ್ನ ಉಡಲ್ಡುಂಡು.
1: ಓಹೋ,
0: ವಿಕ್ರಮಾರ್ಕೇರಿಜ್ಜರು ವಿಕ್ರಮಾದಿತ್ಯರಿಜ್ಜರು ಆ ವಿಕ್ರಮಾರ್ಜುನ ಸ್ವಾಮಿ ತೋಜ್ಜರು ಅನ್ಪಿನೇನು ಮಾತೆರ್ಲ ಪನೊಂದು ಐದು ಪಕ್ಕ ಸುಖ ದುಃಖ ಪಾತ್ರ ಹೂವೇ ಪಾತ್ರ ಸುರು ಆಪುಂಡಲ ಐಟು ವಿಕ್ರಮಾರ್ಕೆರ್ನ ಉದರ್ ಬರ್ಪುಂಡು. ಹೂವೇ ಒಂಜಿ ವಿಚಾರ ಆಡಳಿತದ ವಿಷಯ ಏನ ಮೆಗಿ ಮಲ್ತದುಲ್ಲೇರ ಅವ್ಲೆ ನಣ್ಣೆ ವಿಕ್ರಮಾರ್ಕೆ ಏನು ಬರ್ಪುಂಡು. ಈ ರಿಜ್ಜಂದೆ ಊರ್ದ ಜನ ಉನುಪೂಜೆರು. ಈ ರಿಜ್ಜ ಅಂದ ಇತ್ತನ ಗುವೆಲ್ದ ನೀರುಗಳ ಚೀಪೆಜ್ಜಿ ಸ್ವಾಮಿ ಅವುಲ ಚಪ್ಪೆ ಆದ ಬೋಪುಂಡು. ಅಪಗಂಡ ಈರೇ ಇತ್ತದು ಆಲಿವಿನಂಚಿನ ಆ ಊರುಡು ಸಾರ ಸಾರ ವರ್ಷದ ಆ ಬದುಕದ ಹೊರ್ತುಡು ಇನಿ ಈ ರಿಜ್ಜರನ್ಪಿನ ದುಃಖ ಇತ್ತಡಲ್ಲ ಜನ ನೆಮ್ಮದಿಯೇ ಉಲ್ಲೇರು.
1: ರಾಮದೇವರು ಕಾಡಿಗೆ ಹೋನಾಗ ಅಯೋಧ್ಯೆ ಪಾದುಕೇನು ಒಂದು ಬರುತ್ತೆ ಮತ್ತೆಗೆ ಸಿಂಗದ ನೋಡಿದ್ರು ಪೂಜೆ ಮಾಡ್ತೇಗೆ ಆಡಳಿತ ನಡತೆಗೆ
0: ಪುದರ್ ರಾಮನ
1: ಎನ್ನ ಮಿಗ್ಜಿಲ ಅಂಚನೆ
0: ಅಂಚನೆ
1: ಭರತನ ಅಂಚನೆ ಹಿಡ್ಡಿಡಿದ ನಡತೊಂದು
0: ರಾಜ್ಯ ಭಾರ ಮತ್ತೊಂದು
1: ಸಂತೋಷ ಅಣ್ಣ
0: ಊರ್ದ ಪ್ರಜೆಗಳು ಮಾತ್ರ ಪೊರ್ಲುಡೇ ಉಲ್ಲೇರು.
1: ಓ
0: ಅಂಡ ಈರು ಈ ಈ ನಮ್ಮನಿ ನಾಲ್ ಜನ ಪೋಪುನ ಬರ್ಪನ ಸಾಧ್ಯ ಪೆರಬಲ್ಲಿ ಸ್ವಾಮಿ
1: ಎನ್ನ ಬುಡೇದಿ ಎನ್ನ ಬಗೆ
0: ಆರೆಗೆಲ್ಲ ತೊಂದರಜ್ಜಿ ಅರ್ಲ ಈರ್ನ ಸಾಧ್ಯ ತೊಂದುಲ್ಲೇರು ಈರು ಪಂಡ್ಲೇಕ ತನ್ನ ಮುತ್ತೇಸಿ ಭಾಗ್ಯನ ಒರಿತೊಂದು ಇನಿಯತ್ತ ಎಲ್ಲೇ ತನ್ನ ಗಂಡನ ಈ ಊರಿಗೆ ಬಂದಾಗ ಸ್ವಾಗತ ಮಲ್ಪೆರೆ ಯಾನು ತಯಾರಾದಲ್ಲ ಎಂದು ಬರೋದಿಲ್ಲೇರ
1: ಕಾಳಿಕಾಂಬೆಡ ಪ್ರಾರ್ಥನೆ
0: ಅಂಚನೆ
1: ಸಂತೋಷ
0: ಈರ್ನ ಮಗಕ್ಕಲ ನಿರೀಕ್ಷೆ ಉಂಡೆ ಈರ್ನ ಊರ್ ದರಸುಲು ಇಜ್ಜಿಯರು ಅಂಚಾದ ಸ್ವಾಮಿ ಈರು
1: ಸರಿ ಯೋಗ್ಯತೆ ಇತ್ತು ನಾನು ಪೋವೆ ಅಂಡ ಈ ಕಣ್ಣನಿಲ್ಲಡೆ ಅಲ್ಪ ಕಾತು ಮಗಳೇ
0: ಅಂಚಾಪಜಿ ಪೋಯ್ತ ಎಂಕಲ್ ಈತ ಜನ ಇತ್ತಂದಲ್ಲ ಈರಿನ ಒರಿಯನ ಇಂಚ ಸಾಧ್ಯ ಬಿಡ್ದು ಪೋಂಡು ಅಂಡ ಎಲ್ಲೇ ಕೂಡ ಕೆಲೆಂಜಿಯೋ ಉಮಿಲಿಯೋ ಬತ್ತ ಕುಲ್ದು ಗಾಯ ಜೋರು ಹಾಕೊಂಡು ಅತನಗೈನ ಏರು ಮತ್ತೆ ಒಚ್ಚಿದು ಪೊರ್ಲು ಮಲ್ಪನ ಏರು ತುಂಬ ಈ ಗಾಯ ಈ ಬೇನೆ ಮಾತ ಐನಾತ ಬೇಗ ಪೋಡು ಗಾಯಗು ಎನ್ನ ಅರಸಲು ಬರೇಲ್ ಎಂಕ ತುಯರಿಗೆ ಸಾಧ್ಯ ಅಂಚಾದು ದೇ ಇರ ದಂಡಿಗಿಡ ಕುಲ್ಲಾವೆ ಎನ್ನ ಇಲ್ಲಡೆ ತಂದು ಪೋಪೆ ಇರ್ನ ಚಾಕರಿ ಮಲ್ಪೆ ಎನ್ನ ದುಃಖ ಇತ್ತು ನಟ ಬಿಡ ಎಂಕಲು ಉನ್ಪುನು ಗಂಜಾ ಅಂಡಲ ಅಯ್ನ ಪಾಲು ಮಲ್ತದ ನಮ್ಮ ಉಣುಕ ಬಲೆ ಪೋಯ್
1: ಮಗ ನಿನ್ನ ಎಡ್ಡೆ ಮನಸ್ಸಿಗೆ ಎನ್ನ ಸಾರ ಸೊಲ್ಮೆ ಹುಟ್ಟಿ ಇಲ್ಲ ಈ ಪಂಡಿನ ನಡಪು ಅಂಡ ಈ ಪೋಪಿ ನನ್ನೋ ನಿನ್ನ ಇಲ್ಲಗ ನಿನ್ನ ಮಾಮಿ ಎಂಚ ನಿನ್ನ ತಮ್ಮಲೆ ಎಂಚ ನಿನ್ನ ಕಂಡೆನೆ ಎಂಚ ನನಗಲ್ಲ ಸ್ವಭಾವ ನಿಕ್ಕು ಗೊತ್ತಾವಡು ಈ ಒಂದು ಕುತ್ತಿದಲೆಕ್ಕಿತ್ತ ಏನಲ್ಲ ಕೈತು ಪತ್ತೊಂದು ಪೋಯಾಂಡ ಅಕ್ಲ ಇನ್ನು ಒತ್ತು ನಿಲ್ಲ ಪನ್ನ
0: ಹೌದಲ್ಲ ತೊಂದರಜ್ಜಿ ಅಕ್ಲ ಎರಡು ದೂರ ಮಲ್ತೆರಡು ಎಂಕ ಕೊರ್ನಟಗಿರೇ ಕೊರ್ವೆ ಯಾನು ಉಣ್ಪಿನಟ್ಟು ಒಂಜಿ ಬಂಡಿ ಉಪ್ಪು ಇರ
1: ಏತು ಹಠ ಮಾಡ್ತಲ್ಲ ಯಾನು ಬರ್ತು
0: ಏ ಜಾಪಜಿ ಯಾನು ಏನೇನು ಬಿಡ್ದು ಪೋಪಜಿ ಈ ಬರೋಟ ಏನುಟ್ಟು
1: ಬಂಡ
0: ಎನ್ನ ಇಲ್ಲಡೆ ಮುಟ್ಟ ಬರೋಡು ಎಲ್ಲ ತಂದು ಪೋಪೆ
1: ಚದಿ ಕಟ್ಟುವ
0: ಅಂದು
1: ಬತ್ತಿನ ಪ್ರಾಣ ದಿವ
0: ಏನು ಪೋಪು ಯಾನು ಮುಲ್ತು ಮೂಲೆ ಕೊಲ್ಲು ಯಾನು ಎಲ್ಲ ಮೂಲೆ ಅಕ್ಲೆ ದಂಡಿಗೆನ ಕಡ ಕೊಡ್ರೆ
1: ಸರಿ ಮಗ ಅಂತೂ ರಾಜಭಕ್ತಿ ಮಾತ್ರ ಒಂಜಿ ಕನಿಕರ
0: ಒಂಜಿ ಮಾನವತ್ವ
1: ಅಥ ಕೊಂಡಾಗ ಉಪ್ಪೋಡ ಆಯ್ನವ ಅಂಚಿನ ಮಾತೃತ್ವ ನಿನ್ನ ಜಾಗ್ರತೆ ಆತನ ವರ್ಣ ಅತ್ತಂದು ಪಣಿರಗೆ ಹಂಗ ಅಪ್ಪಜಿ ಅಂಚನೆ ಬರೆಯರಕ್ಕೆ ಸಾಧ್ಯ ಇದ್ದಿ ದಂಡಿಗಡೆಯಲ್ಲಿ ತುಂದು ಪೂಪ ಆವಮ್ಮ ದೇವೇರದು ಇಲ್ಲೇ ಕಾಂಡು ಶನಿನ ಇಲ್ಲಡೆಗಲಿ ತೊಂದು ಪೋಪಾಯಿ
0: ಎನ್ನೊಟ್ಟಿಗೆ
1: ಎನ್ನೊಟ್ಟಿಗೆ ಇತ್ತೇ
0: ಕೆಲವು ಸರ್ತಿ ಈ ಕೆಲವು ಕ್ಷುಲ್ಲಕಲೋ ಹೋಗು ಎಡ್ಡೆ ಲೋಹನ ತಾಗಂಡ ಸ್ಪರ್ಶ ಮಾಡಿ ಆಪುಣಿಗೆ
1: ಅಲ್ಲ
0: ಈರೇ ಪಂಡುಕೊರ್ ನಾವು
1: ತೂಕ ನಿನ್ನ ಗುಣಮಟ್ಟ ಸರಿ ಆಪುಂಡ ತೂಕ
0: ಬಲೆ ಪೋಯ್
1: ಪೂರ ದೇವರಿಗೆ ಭಾರದಿಕ ಪೋಯ್ ಪೋಯ್.

0: ಸುಶೀಲ
1: ಸ್ವಾಮಿ,
0: ನಿನ್ನ ಇಲ್ಲಗ ಬತ್ತ ನಿನ್ನ ಮಾಮಣ್ಣೆ ರಾಮಣ್ಣ ಗಾಣಿಗೇರದ
1: ಗಾಣಿಗೇರಿ ಗಾಣಿಗೇರಿ
0: ಒಂತೆ ಹೊರಟು ಫಾತೇರಿಯರು ದಯಪಂಡ ಹಿರಿಯರು
1: ಅಂದ
0: ಲೋಕದ ಅಪವಾದವು ನಡುಗುವಿರು
1: ಅಂದ
0: ದಯಪಂಡ ಅರಸು ಚಂದ್ರಸೇನೆ ಪಾಡ್ನಂಚಿನ ಶಾಸನ
1: ಅಂದ
0: ಅವು ಊರು ಮಾತ ಪ್ರಚಾರ ಉಂಟು
1: ಅಂದ
0: ಅಂಚ ಅದು ಏರ್ಲ ಆಶ್ರಯ ಕೊರಿರಬಲ್ಲಿಂದಿತ್ತೇರು ಇತ್ತನಗ ಆರೇಗಿಲ್ಲ ಆತ ಸಂದೇಗ ಪೂಂಡು
1: ಅಂದ
0: ಕೂತು ಕೇಣದು ಬತ್ತೇರಿಗೆ
1: ಅಂದ
0: ರಾಮಣ್ಣ ಗಾಣಿಗ ಆಯ್ತು ಇಡ್ಡೆಡು ಹೂವಲ್ಲ ಅದು ಬಂಡೇರಿಗೆ ಹೆಂಚಿ ನಾವು ಕಬಿಲ್ ತಿಪ್ಪತ್ತನೇ ಕುರಿದು ಕಡ ಬಿಡ್ತೇವೆ ಅಂದ
1: ಅಂದ
0: ನಿಕ್ಕಲ್ಲ ಇಲ್ಲಲು
1: ಬಡ ಬತ್ತು ಬಾಡ
0: ಗಾಲ ತೊಂದರೆ ಜೀವನ ಒಂದುಂಡು ಭಾರಿ ಸಂತೋಷ ಅಣ್ಣ ಮಗಲೇ ಏತು ದಿನ ಕರೀನದು ಗೊತ್ತಿದ್ದಿ ಅಣ್ಣ ನನ್ನೋರೇನ ಇಲ್ಲ ಧರ್ಮದ ಉಪ್ಪು ಯಾನು ತಿನ್ಪೂಜಿ ಪಂಡದು ಪಣ್ಣೆಗೆ ಕೈಕಾರದ ಅಂತ ಹೆಂಗೆ ದಾಲ ಮಲ್ಪಿರೋ ಸಾಧ್ಯ ಉಂಡು
1: ಗಾಣ
0: ಎಡ್ಡೆ ಕೆಲಸ ತಿಕ್ಕಂಡು ಹೆಂಗೆ ಗಾಣದ ಜಿಡ್ಡೆಡ್ ನಿಗಲು ಬೋತಿ ನಾನು ಕುಲ್ಲ ಅವನಿ ಯಾನು ಬೋರಿಲ್ಲ ಗೊಜ್ಜಿ ಹೆಚ್ಚಿನ ಬಾಯಿಡೆ ಕೂಚೋಂದಿನಿ ಚಾಟಿನಿ ಆತಾ ಹಾಯ್ ಹಾಯ್ ಹಾಯ್ ಬಂದ್ಬಿನಿ ಇಂಚನೆ ಸುಮಾರು ದಿನ ನಡತ್ತಂಡು ಆವಡ ಏನಾದ್ರು ತೀರ್ನಾಥ ಏನು ಮಲ್ತೋನೆ ನಾನು ನಿಖಿಲ್ ಫಲ ಅಂದ್ರೆ ಅನುಭವ
1: ದೇವರಡ್ಡೆ ಮಲ್ಪಡು
0: ಹೋ ದೇವರೇ ಶನಿರಾಯ ಇನ್ನು ಅನುಗ್ರಹನ ಅಂತ ಆಗ್ರಹನ ಮುಂಜಲ ಇಂಕ ಅರ್ಥ ಅಪ್ಪಜಿ ಅಂತೂ ಬದುಕು ಈಡೆಗೆ ಮುಟ್ಟ ಬತ್ತಂಡು ಇನಿ ಕಾನಗ 7 ವರ್ಷ ಕರಿದುಕೊಂಡು ಏತು ಬಂಗಡು ಕರಿದುಕೊಂಡು ಬಂದಿನೇನು ಅನುಭವಿನ ಎಂಕೇ ಗೊತ್ತು ಅಣ್ಣ ಈ ದಿನ ದಾನ್ನ ಒಂಜಿ ರೀತಿಯ ಉಲ್ಲೇಸ ಈ ಉಲ್ಲೇಸರು ಒಂಜಿ ರೀತಿಯಡು ಪದಫ ನೋಡುದು ಇಂಕಾಪುಂಡು ಏಪಲ ಜಿಡ್ಡೆಡ್ ಕುಳ್ಳುದು ಗಾಣ ತಿರ್ಗಾನಗ ಎರುಗುರಿಲೇನು ಯಾನು ತಿರ್ಗಾನಗ ಬೇತೆ ಬೇತೆ ರೀತಿಯ ಪದವಂತೆ ಅಣ್ಣ ಇನಿ ವಿಶೇಷವಾಯಿನ ಒಂಜಿ ಪದಪ ನೋಡು ವಿಶೇಷವಾಯಿನ ರಾಗೊಡಂಜಿ ಪದ ಬನುಡು ಪನ್ಪುನ ಮನಸ್ಸಿಂಕ ಆತಂಡು ಅವು ಊ ರಾಗ ಭಾರಿ ಅಪರೂಪದ ಒಂಜಿ ರಾಗ ಉಂಡು ಯಾನು ದೇವಲೋಕ ಹೋಯಿನಂಚಿನ ಸಂದರ್ಭಡು ಮಯೂರ ಸಿಂಹಾಸನ ಇಂದ್ರದೇವ ಎಂಕೆ ಎಂಚ ಕೊರ್ತೇನೋ ಅಂಚನೆ ಅಗ್ನಿದೇವರು ಎಂಕೊಜಿ ಮಂತ್ರತೋ ಉಪದೇಶ ಮಲ್ದೇರು ಅವು 14 ವಿದ್ಯೆರಡು ಸಂಗೀತ ವಿದ್ಯೆ ಐಟ್ಲ ವಿಶೇಷವಾಯಿನಂಚಿನ ದೀಪಕ ರಾಗ ಪನ್ಪಿನಂಚಿನ ರಾಗ ಮಾಲಿಕೆ ಆ ರಾಗೊಡು ಪದಪ ನೋಡುದು ಮನಸಾತಂಡು ಈ ಎರುಬೋರಿನ ತಿರ್ಗಾ ಒಂದು ದೀಪಕ ರಾಗೊಡು ಪದಪನೊಂದು

ಪನ್ನೊಂದು ದೀಪಾರಾಧನಾ ಗೀತೆನು, ಪನ್ನೊಂದು ಆ ದೇವರೇನು ಅನ್ನು ಸುಗಿತೆ ಕಣ್ಣು ಬುಲದು ತೂಪೆನೆ ಹೆಜ್ಜಿನ ಆಶ್ಚರ್ಯ ಒಂದು. ನಡುರಾತ್ರಿದ ಕಾಲ ಮಾತಾ ಕಡಿಟ್ಟು ಬೊಲ್ಪು ತೋಜೊಂದುಂಡು. ಇಡೀ ಊರುಡಿತ್ತಿನ ದೀಪಲು ಬತ್ತ ಎಣ್ಣೆಲ ಎದ್ದಿ ಬತ್ತಿಲ್ಲ ಇಜ್ಜಿ ಅಂಡ ಅವೇ ಅವೇನಾತೆಗೆ ಅವು ಇತ್ತೆ ಬೆಳಗೊಂದುಂಡು. ಒಂದು ಅಗ್ನಿದೇವಿಯರನ್ನ ಅನುಗ್ರಹ, ದೀಪಕ ರಾಗದ ಒಂಜಿ ಚಮತ್ಕಾರ. ದುಮ್ಮಾದ ಸಂಗೀತಡು ಕಲ್ಲುಲ್ಲ ಕರ ಹೊಂದಿತ್ತು ಅಗ್ನಿಗೆ, ಕಲ್ಲಿಡಿತ್ತಿನಂಚಿನ ಆ ಕಾಠಿಣ್ಯ ಪೋದು ಅವು ರಸದಿಂಜಿದ ಬರ್ಪುಣಂಚಿನ ರಾಗರು ದುಮ್ಮದಾಗಲು ಪನೊಂದಿತ್ತರಿಗೆ. ಮೇಘಮಲ್ಲಾರ ರಾಗ ಪಂಡ ಬರಾಂದಿ ಬರ್ಸ ಬರೊಂದಿತ್ತರಿಗೆ. ಸಂಗೀತವು ಆ ತಾಕತ್ತು ಉಂಡು ಪನಪಿನವು ಇನಿ ಎಂಕ ಗೊತ್ತಾಂಡು. ದೀಪಕ ರಾಗ ಮಾಲೋ ಮಾಲದ ಒಂಜಿ ಪದುನಿಯನ್ನು ಪಣ್ಣಾಡಿದು ಇಡೀ ತಾಮಲಿಂದ ಪುರಣೆ ಗುಲ್ಪುದ ಲೋಕಾದ ಸೃಷ್ಟಿ ಆಂಡು ಸಂತೋಷ ಆಂಡು. ಈ ಸಂಗೀತದ ಚಮತ್ಕಾರ ಅನ್ನಲ್ಲ ಎನ್ನ ಬದುಕು ಗೊಂಜಿ ಬುಲ್ಪು ಬತ್ತಲತ್ತ ದೇವರೇ ಕಾಪಾಡು.

0: ಶಯನ ಮಹಾರಾಜರನ ಮಗಲಯಾನ ಪದ್ಮಾವತಿ ಪಂಜಿಕಂಬದ ಮಿತದ ಮಹಡಿಡಿಯಾನ ಉಪ್ಪುನಂಚಿನ ಕೊರ್ತು ದಾದಿನ ತೂಪೆ ಪೂರ ಮೇಟಲ ದೀಪದ ಪ್ರಜ್ವಲನ ಅದು ಪೋತು ಇಂಚಪುರ್ಕ ಸಾವಡಾಣದಾದ ಕರೆ ಅಮೃತ ವರ್ಷಿಣಿ ರಾಗಡು ಬರ್ಸವರ್ಪುಣಿಗೆ ಮೇಘಮಲಾರಂದಲ ವನ್ಪೆ ಇಂದು ಇಂಚ ಅಲ್ಪಮುಲ್ಪ ದೀಪ ಪುತ್ತೋಡು ಅಂದಾಣ ದೀಪಕ ರಾಗ ಅತ್ತನ ದೀಪಕ ಮಾಲಾ ರಾಗ ಇಂದುವೇನು ಏರೋ ಪಾಡೊಂದಿತ್ತಿನ ಹಿಡ್ದಾತ್ರ ಪದ್ಯ ಪನೊಂದಿತ್ತಿನ ಹಿಡ್ದಾತ್ರ ಇಂಚಾತ ಓಹೋ ಎನ್ನ ಮನಸ್ಸದ ಒಂದು ಇಚ್ಛೆ ಉಂಡ ದೀಪಕ ರಾಗನು ಏರು ಪಾಡುವೇರ ಅರೆನೇ ಯಾನ ಮನಸ್ಸಿನ ಸ್ವೀಕಾರ ಮಾಡು ಅಂಚಾದು ಎನ್ನ ಬೇಲದಕ್ಕಲೇನು ಲೇಪಡಾದು ಓಲೆ ಉಪ್ಪಡು ದೀಪಕ ರಾಗದ ಆ ಪೊರ್ಲು ಪದಿ ಕೇಡು ಪದವನೊಂದು ಉಪ್ಪನರೇನು ಇಡೇ ಕನವಡು ಅಂದು ಓಯರ್ ಬೇಲದಕ್ಕಲು ಪೋಯರು ಗಾಣಿಗೇರ್ನ ಇಲ್ಲಾಡು ಪದ ಪನೊಂದು ಉಪ್ಪನರೇನು ತುಯ್ಯರು ಅರೆನು ಲೊತ್ತೊಂದು ಬರೆಯರ ಆ ಒಂದು ಲೊತ್ತೊಂದು ಬರ್ತಿನ ಅಮ್ಮೇರು ಕೋಪಂ ಅಲ್ಪೇರು ಎನ್ನ ಅಮ್ಮೇರು ಕೋಪಂ ಅಲ್ಪೇರಿಗೆ ಅರಸು ಅಂದ್ರೆ ಅರಸು ಶಿಕ್ಷೆ ಆತನು ಅಂದ ಓಡಿ ಹಚ್ಚಿ ಲೊತ್ತೊಂದು ಬಲೆ ಇಂದು ಅರಸು ಮಗಲ್ನ ಆದ್ಯ ಅಂದು ಪನ್ನೇಕ ಲೊತ್ತೊಂದು ಬತ್ತೇರತ ಅಡ್ಡ ಊರೊಂಡೇ
1: ರಾಜಕುಮಾರಿ ಒಂಜೇ ಕಂಬೋಡಿತ ನಂಜಿನ ಅರಂತಡೆ ನಿನ್ನ ಅಂತ ಪುರೋಗಿ ಏನಲ್ಲೇ ಪುಡಾದ ದಂಡಿಗೇನು ಕೊರದು ಕಡಪುಡಿಯ ಕೈಕಾರು ದಾಂತಿ ನಂಚಿನ ನರಮಾನಿ ಆನ ಏನಡ್ದು ದಾದ ಅವಡಿದೆ
0: ರಾಗಜ್ಞಾನ

0: ಇದುವರೆಗೆ ಇತ್ತೀಚೆಗೆ ಬಜ್ಪೆ ಶನೈಶ್ವರ ದೇವಸ್ಥಾನದಲ್ಲಿ ನಡೆದ ಶ್ರೀ ಶನೇಶ್ವರ ಮಹಾತ್ಮೆ ವಿಕ್ರಮಾದಿತ್ಯ ಚರಿತ್ರೆ ತುಳು ತಾಳಮದ್ದಳೆಯ 7ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ 107.8 FM. ಎಂದೂ ಮರೆಯದ ಹಾಡು.

ತತ್ತಧಿಂ ತಗಿಟ ತಕತಧಿಂ ತಗಿಟ ತತ್ತಧಿಂ ತಗಿಟ ತಕದಿಮಿತ ತಕತರಿ ತಕ ಝಣ ತಕತರಿ ತಕ ಧಿಮಿ ತಕತರಿ ತಕ ಝಣ ತಾಂಗಿರ ತಾಂಗಿರತ ತಕಿಟ ಧಿಕಿಟ ಧಿಮಿ ತಕ ಝಣುತ ತಕಿಟ ಧಿಕಿಟ ಝಣು ತಾಂಗಿರ ತಾಂಗಿರತ ತತ್ತಾಂಗಿರದೋಂ ತಕದಿ ತಾಂಗಿರದೋಂ ತರಗಿಡತೋಂ ತರಗಿಡತೋಂ

0: ಹಗಲಿರುಳು ಗೋಳಾಗಿ ಬಾಳು ಬರೀ ಕತ್ತಲಾಯಿತೆ.
1: ರೇಡಿಯೋ ಸಾರಂಗ್ 107.8 FM, ಎಂದೂ ಮರೆಯದ ಹಾಡು.

0: ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನು ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

ಒಂದು ಕಟ್ಟಿದ ಕಟೆ ಈ ಕಟ್ಟಡ ನಡತೆ ಕಟ್ಟೆ ಮದತೆದು ಹುಡಡ ನೆನಪಿನವೆಂದು ನಡಪದೆ ಪಂಡ ಎನ್ನಗ ದುರವು ಮಾತಲ್ಲ.

ನೆನಪು ಬರ್ತಿನ ಅಪ್ಪನ ರೂಪ ಇಲ್ಲತಿದ ಈ ಪಾಡೆರ ಕೂಪ ನೆನಪು ಬರ್ತಿನ ಅಪ್ಪನ ರೂಪ ಇಲ್ಲತಿದ ಈ ಪಾಡೆರ ಕೂಪ ವಿಷಯ ತೆರಿಂದ ಮಲ್ಪಡ ಪಾಪ ವಿಷಯ ತೆರಿಂದ ವಿಧಿ ತರು ನಿಕ್ಷಾಪ ವಿಧಿ ಕೊರು ನಿಕ್ಷಾಪ ಕಣ್ಣು ಕಟ್ಟಿದ ಕಟಗಿ ಕಟ್ಟಡ ನಡತಿ ಕಟ್ಟೆನು ಮದಕುದು ಬುಡಡ ನಿನ್ನೆತಿನವೆನು ನಡಪದು ಪಂಡ ಎನ್ನಗೆದುರವು ಮಾತಲ ದಂಡ ಕಣ್ಣು ಕಟ್ಟಿದ ಕಟಗಿ ಕಟ್ಟಡ.

0: ಸುನ್ನ ಪೂಜರೆ ನೆನೆತ ಕಣ್ಣು ಕಟ್ಟದ ಕಟಗಿ.
1: ರೇಡಿಯೋ ಸಾರಂಗ್ 107.8 FM.

Radio Sarang 107.8 FM.

¡Guante, Guntavia!

ರೇಡಿಯೋ ಸಾರಂಗದ ತುಳು ಪ್ರಸಾರಕ್ಕೆ ಏನೊಂದಿಲ್ಲರ ಇತ್ತೆ ಪಕ್ಕಿಲ ಮೂಚಿ ಅಂಚನೆ ಒರಿಯಡ್ ದೊರಿ ಅಸಲ್ ಈ ತುಳು ಸಿನಿಮಾದ ಕೆಲವೊಂಚಿ ಪದಕುಲೆನಿಕೆ ಏನೊಂದು ಬರ್ಕ.

ಈತನೇಟ ಕೆಲವು ತುಳು ಪದಕುಲೆನ ಕೇನೊಂದು ಬತ್ತಾರೆ ಇಡಗ ಇನ್ನಿತ ತುಳು ಪ್ರಸಾರ ಮುಗಿಂಡ ಮಾತರೆಗ್ಲ ಸೊಲ್ಮೆಲು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಪದಕು

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.

0: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.
2: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
0: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
1: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಅಲ್ಲಕ್ಕನೆ ಭಾವ ಕೂರಾನೆ ಕಾಣದಿಲ್ಲ ಶಾಸ್ತ್ರನಾರು ಬುಡಿಸಿ ನಂಗ ಯಾವ ತಪ್ಪು ಯಾನ ಆಗಿದೆಯೋ.
1: ಅಲ್ಲಕ್ಕನೆ ಇನ್ನು ಎಡುತಿ ಬಸರಿ ಆಗಿದ ಹರಕೆ ಕಟ್ಟೋದು ತೀರ್ಸಲೆ ಅದಕ್ಕೆ

0: ಅಲ್ಲ ಕಣೆ ಭಾವ, ಯಾನಾದು ಜಾಗ ಮಾಡಿರೋದು
1: ಪೂರ ತುಗುಟವೆ ಕಣಿ.
0: ಓಹೋ ದೊಡ್ಡ ಕೂರ,
1: ಅದು ದುಬಟಯ ದುಬಟಯ.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM.